ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಪ್ರಿಯ ಕೇಳುಗರಿಗೆಲ್ಲ ಶುಭೋದಯ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ವೈಶಾಖ ಮಾಸದ 20th ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 10th ತಾರೀಖು ಭಾನುವಾರ. ಈಗ ಸಮಯ ಸರಿಯಾಗಿ 5:58:30. ನಿಲಯದ ಇಂದಿನ ಮುಂಜಾನೆಯ ದುರ್ಗೋದಯ ಪ್ರಸಾರವನ್ನು 102.6 ತರಂಗಾಂತರಗಳಲ್ಲಿ ಆರಂಭಿಸ್ತಾ ಇದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಟಿ ಶಶಿಕಲಾಳ ನಮಸ್ಕಾರ, ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸೋಲು ಕೊನೆಯಲ್ಲ, ಗೆಲುವು ಶಾಶ್ವತವಲ್ಲ. ಸೋಲು ಮತ್ತು ಗೆಲುವಿನ ನಡುವೆ ಕಲಿಯುವ ಪಾಠ ಮಾತ್ರ ಅತ್ಯಮೂಲ್ಯ. ಇದು ಇಂದಿನ ಶುಭ ನುಡಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:15. ಇದೀಗ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಿಂಗರಾಜು ತೋರಹಳ್ಳಿ ಅವರಿಂದ ಚಿಂತನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ. 6:50 ಕಾರ್ಯಕ್ರಮ ಆರೋಗ್ಯ ಬಿಂದು. ಇಂದಿನ ವಿಷಯ ಡೆಂಗ್ಯೂ ಜ್ವರಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಪ್ರತಿಮಾ ಶೈಲೇಂದ್ರ. 7:15 ಭಾವತರಂಗ, ಇದು ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 ಆಯುರ್ದಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ಸುನೀತಾ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಪದಬಂಧ. 8:30 ಕನ್ನಡ ಚಿತ್ರಗೀತೆಗಳು. 9:05 ಕಾಮನಬಿಲ್ಲು. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ್ ಕಾರ್ಯಕ್ರಮ. 10:00 ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣಕ್ಕಾಗಿ ನೇರ ಫೋನಿನ್ ಕಾರ್ಯಕ್ರಮ. 11:00 ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಎಸ್ಆರ್ಎಸ್ ಹೆರಿಟೇಜ್ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮದ 2ನೇ ಭಾಗ ಮೂಡಿಬರಲಿದೆ. 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರದ ಪರಿಚಯವಿದೆ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ. ವನಿತಾ ವಿಹಾರದಲ್ಲಿ ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ

ವ್ಯಾಧಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶನಕರು ಲತೀಶ್ ಪಾಲ್ದಾನೆ. ನಂತರ ಫಿಷರ್ಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ಸಹನ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ ಜಿ ಮಿಷನ್ ಬಗ್ಗೆ ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಂತರ 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ನೀವು ನೋಡಿದ ಸ್ಥಳ ಕುರಿತು ಕೇಳುಗರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಆಯತೋಳು ಗ್ರಾಮದ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ರಂಗಗೀತೆ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಎಲ್ ಜಯಲಿಂಗಪ್ಪ ಅವರೊಂದಿಗಿನ ಸಂದರ್ಶನ. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ. ಜನಪದದಲ್ಲಿ ಹೆಣ್ಣು ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 8:00 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿ ಭಾಗವಹಿಸಲಿರುವ ಕಾರ್ಯಕ್ರಮಗಳ ಬಾನುಲಿ ವರದಿ. 8:30 ನಮ್ಮ ನಿಲಯದಿಂದ ಹೊಸ ಕನ್ನಡ ಚಿತ್ರಗೀತೆಗಳು. 8:45 ವಚನಗಳು. 9:15 ಭಾವಗೀತೆಗಳನ್ನು ಆಲಿಸುವಿರಿ. 9:30 ನಾಟಕ ಕರವಸ್ತ್ರ, ರಚನೆ ತರಾಸು, ನಿರ್ದೇಶನ ಡಿಎಸ್ ನಾಗಭೂಷಣ. ನಂತರ 10:00-11:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರಿಂದ ಕರ್ನಾಟಕ ವೀಣಾವಾದನ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:10:10 ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿಸ್ತಾ ಜೊತೆಗೆ ಒಂದು ದೇವಾಲಯದ ಬಗ್ಗೆ ಮಾಹಿತಿಯನ್ನು ಕೂಡ ಹೊತ್ತು ತಂದಿದ್ದೇನೆ. ಇನ್ನು ಈ ದಿನದ ಕಾರ್ಯಕ್ರಮದಲ್ಲಿ ಯಾವ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡಬಹುದು ಅಂಥೇಳಿ ತಾವೆಲ್ಲ ಊಹೆ ಮಾಡಿರಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ನಾನು ನೀಡ್ತಾ ಇರುವಂತಹ ಈ ದೇವಾಲಯದ ಮಾಹಿತಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಇರುವಂತಹ ಚಂದಗುಳಿ ಗ್ರಾಮದಲ್ಲಿರುವಂತಹ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಬಗ್ಗೆ. ಈ ದೇವಸ್ಥಾನದ ವಿಶೇಷತೆ ಏನು, ಈ ದೇವಸ್ಥಾನದ ಇತಿಹಾಸ ಏನು, ಇದು ಯಾವಾಗ ಸ್ಥಾಪಿಸಲ್ಪಡ್ತು, ಇವೇ ಮೊದಲಾದಂಥ ವಿಚಾರಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬರೋಣ ಉಪೇಂದ್ರ ಭಟ್ ಹಾಡಿರುವ ಪುರಂದರದಾಸರ ಕೀರ್ತನೆಯನ್ನ. ರಾಮ ಎಂಬ ಎರಡಕ್ಷರದಲ್ಲಿ

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಚಂದಗುಳಿಯ ಒಂದು ವಿನಾಯಕ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ ಅಂತೇಳಿ ಹೇಳಿದೆ ಅಲ್ವಾ. ಹೌದು, ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಂದಗುಳಿ ಗ್ರಾಮದಲ್ಲಿರುವಂತಹ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ. ಈ ದೇವಾಲಯವನ್ನು ಘಂಟೆ ಗಣಪತಿ ಅಂಥೇಳಿ ಕೂಡ ಕರೆಯಲಾಗುತ್ತೆ. ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಮತ್ತು ಹರಕೆಯಾಗಿ ಗಂಟೆಗಳನ್ನು ಸಮರ್ಪಿಸುವಂತಹ ಒಂದು ಪದ್ಧತಿ ಇಲ್ಲಿದೆ. ಹಾಗಾಗಿನೇ ಈ ದೇವಾಲಯವನ್ನು ಘಂಟೆ ಗಣಪತಿ ಅಂಥೇಳಿ ಕರೆಯಲಾಗುತ್ತೆ. ಹಚ್ಚ ಹಸಿರಿನ ಕಾಡು ಮತ್ತು ಭತ್ತದ ಗದ್ದೆಗಳ ನಡುವೆ ನೆಲೆಸಿರುವ ಈ ದೇವಾಲಯವು ಸೋದೆ ಅರಸರ ಕಾಲದಿಂದಲೂ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ ಅಂಥೇಳಿ ಹೇಳಲಾಗುತ್ತೆ. ಇನ್ನು ಈ ಚಂದಗುಳಿ ಗಂಟೆ ಗಣಪತಿಯ ಒಂದು ವಿಶೇಷತೆಗಳ ಬಗ್ಗೆ ತಿಳಿಸಬೇಕು ಅಂದರೆ, ಭಕ್ತರು ತಮ್ಮ ಕಷ್ಟಗಳು ದೂರವಾಗೋದಕ್ಕೆ ನಂಬಿಕೆಯ ಪ್ರತೀಕವಾಗಿ ಗಣಪತಿಗೆ ಗಂಟೆಗಳನ್ನು ಕಟ್ಟಿ ಹರಕೆ ಹೊರತಾರೆ. ಇಲ್ಲಿನ ದೇವಸ್ಥಾನದ ತುಂಬೆಲ್ಲ ಭಕ್ತರು ಸಮರ್ಪಿಸಿರುವಂತಹ ನೂರಾರು ಗಂಟೆಗಳನ್ನು ನಾವು ಕಾಣಬಹುದು. ಗಂಟೆಗಳನ್ನು ಇಲ್ಲಿ ಹರಕೆಯಾಗಿ ಸಮರ್ಪಿಸಿರೋದನ್ನು ನೋಡ್ತಾ ಇದ್ರೆ ನಮಗೆ ಮತ್ತೊಂದು ದೇವಾಲಯ ಕೂಡ ನೆನಪು ಆಗುತ್ತೆ ಅಲ್ವಾ. ಧರ್ಮಸ್ಥಳದಿಂದ ಸ್ವಲ್ಪವೇ ದೂರ ಇರುವಂತಹ ಸೌತಡ್ಕ ಗಣಪತಿಗೂ ಕೂಡ ಗಂಟೆಯನ್ನು ಅಲ್ಲಿ ಕಟ್ಟಲಾಗುತ್ತೆ, ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳು ನೆರವೇರಿದಂತಹ ಸಂದರ್ಭದಲ್ಲಿ. ಹಾಗೆಯೇ ಇಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಭಕ್ತಾದಿಗಳು ಪ್ರಶ್ನೆಗಳನ್ನು ಕೇಳೋದು, ದೇವರಿಗೆ ಹೂವಿನ ಮುಖಾಂತರ ಪ್ರಶ್ನೆಗಳನ್ನು ಕೇಳಿಬಿಟ್ಟು ಪರಿಹಾರವನ್ನು ಕಂಡುಕೊಳ್ಳುವಂತಹ

ಸಂಗತಿ ಕೂಡ ಇದೆ. ಬಿಳಿ ಹೂವು ಬಂದರೆ ಶುಭ, ಹಾಗೇನೆ ಕೆಂಪು ಹೂವು ಬಂದರೆ ಅಶುಭ ಎನ್ನುವಂತಹ ಸೂಚನೆಯಿಂದ ನಂಬಲಾಗ್ತಾ ಇದೆಯಂತೆ ಇಂದಿಗೂ ಕೂಡ ಇಲ್ಲಿ. ಇನ್ನು ಈ ದೇವಸ್ಥಾನ ಯಲ್ಲಾಪುರದಿಂದ ಸುಮಾರು 18 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ. ಇನ್ನು ಇದರ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ 1355 ವಿಜಯನಗರ ಸಾಮ್ರಾಜ್ಯದ ಸಾಮಂತ ದೊರೆಗಳ ಕಾಲದಲ್ಲಿ ಈ ದೇವಸ್ಥಾನ ಸ್ಥಾಪನೆಯಾಯಿತು ಎನ್ನುವಂತಹ ಪ್ರತೀತಿ ಕೂಡ ಇದೆ. ಯಲ್ಲಾಪುರದಿಂದ ಕೆಲವರು ಕಾಲ್ನಡಿಗೆಯಲ್ಲೂ ಕೂಡ ಹೋಗ್ತಾರೆ, ಮತ್ತೆ ಕೆಲವರು ವಾಹನಗಳನ್ನು ಬಳಸಿಕೊಂಡು ಕೂಡ ಈ ಶಾಂತಿಯುತ ಸ್ಥಳವನ್ನು ತಲುಪ್ತಾರೆ. ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ ಕಾರ್ಯಕ್ರಮದಲ್ಲಿ. ಇದೀಗ ಕೇಳೋಣ ಯಾತ್ರೆ ಹೋಗೋಣ ಬನ್ನಿರಿ, ಯಾತ್ರೆ ಹೋಗೋಣ ಬನ್ನಿರಿ, ಮೈಲಾರದ ಜಾತ್ರೆಯ ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಇರುವ ಈ ಗೀತೆಯನ್ನು ರಚಿಸಿದ್ದಾರೆ ಸಾಶಿ ಮರುಳಯ್ಯ.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಚಂದಗುಳಿ ಎನ್ನುವಂತಹ ಗ್ರಾಮದಲ್ಲಿರುವಂತಹ ವಿನಾಯಕ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಈ ದೇವಾಲಯ ಶ್ರೀ ಸ್ವರ್ಣವಲ್ಲಿ ಮಠದ ಯಲ್ಲಾಪುರದ ಸೀಮಾ ಭಾಗದಲ್ಲಿ ಬರುತ್ತೆ. ಈ ದೇವಾಲಯ ಶ್ರೀಮಠದ ಅಧೀನದಲ್ಲಿದ್ದು ಶ್ರೀಮಠದ ಶ್ರೀಗಳವರ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಶ್ರೀ ಸಿದ್ಧಿವಿನಾಯಕ ದೇವರ ಮೂರ್ತಿಯ ಒಂದು ಪ್ರತಿಷ್ಠಾಪನೆಯು ಕೂಡ 1979 ನೆರವೇರಿತು ಅಂತ ಹೇಳಲಾಗುತ್ತೆ. ಶ್ರೀ ಸಿದ್ಧಿವಿನಾಯಕ ದೇವರ ಆರಾಧಕರಿಗೆ ತಮ್ಮ ಕಷ್ಟಕಾಲದಲ್ಲಿ ಘಂಟೆಯನ್ನು ಹರಕೆ ಮಾಡಿಕೊಂಡು ಕಾರ್ಯ ಪೂರ್ಣಗೊಂಡ ಮೇಲೆ ಹರಕೆ ತೀರಿಸುವ ಅಂತಹ ಒಂದು ಪರಿ ಇಂದಿಗೂ ಕೂಡ ರೂಢಿಯಲ್ಲಿದೆ. ಅನಾದಿ ಕಾಲದಿಂದಲೂ ಕೂಡ ಭಕ್ತಾದಿಗಳು ಘಂಟೆಯನ್ನು ಅರ್ಪಿಸಿ ಹೋಮ ಹವನವನ್ನು ಮಾಡಿ ತಮ್ಮ ತಮ್ಮ ಹರಕೆಗಳನ್ನು ಪೂರೈಸಿಕೊಳ್ಳುವಂತಹ ವಾಡಿಕೆ ಇಂದಿಗೂ ಕೂಡ ಮುಂದುವರೆದುಕೊಂಡು ಬರ್ತಾ ಇದೆ. ಇನ್ನು ಶ್ರೀ ದೇವರ ನೂತನ ಕಟ್ಟಡದ ಒಂದು ದೇವಾಲಯ ಕೂಡ 1992 ಆರಂಭಗೊಂಡು ಆಧುನಿಕ ಕಟ್ಟಡಕ್ಕೆ ಅದು ಮಾರ್ಪಾಡಾಗಿದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿನೇ ಆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಆದರೂ ಕೂಡ ಭಕ್ತರ ಸಂಖ್ಯೆ ಯಥೇಚ್ಛವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ವಿಸ್ತರಿಸಬೇಕು ಎನ್ನುವಂತಹ ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರಂತೆ. ಇನ್ನು ಅಂದರೆ ಭಕ್ತಾದಿಗಳು ಬರುವಂತಹ ಪ್ರಮಾಣ ಏರಿಕೆಯಾಗಿದ್ದರಿಂದ ದೇವಾಲಯದ ಪ್ರಾಂಗಣವನ್ನು ನಿರ್ಮಿಸಬೇಕು ಅಂತ ಹೇಳಿಬಿಟ್ಟು ಈಗ ಅಲ್ಲಿನ ಒಂದು ಆಡಳಿತ ಸಮಿತಿಯು ಕೂಡ ತೀರ್ಮಾನಿಸಿ ಶ್ರೀಗಳ ಮಾರ್ಗದರ್ಶನದಂತೆ ರೂಪುರೇಷೆಯನ್ನು ಕೂಡ ಹಾಕಿ ಶ್ರೀ ದೇವರ ನೂತನ ಚಂದ್ರಶಾಲೆ ಶಿಲಾನ್ಯಾಸವನ್ನು ಕೂಡ ನೆರವೇರಿಸಲಾಗಿದೆಯಂತೆ. ದೇವಸ್ಥಾನದ ಗರ್ಭಗುಡಿ ಸುತ್ತ ಸುಂದರ ಕೆತ್ತನೆಯ ಶಿಲಾಮಯ ಪಂಚಾಂಗ, ಅದರ ಮೇಲೆ ಮರದ ಕೆತ್ತನೆಯ ದಳಿ, ಹಾಗೆಯೇ ತಾಮ್ರದ ಹೊದಿಕೆಯ ಮಾಡು ಪ್ರಾಂಗಣವನ್ನು ಶಿಲಾಕಂಬದಿಂದ ಮಾಡಲಾಗಿದೆಯಂತೆ. ದೇವಸ್ಥಾನದ ಗರ್ಭಗುಡಿ ಹಾಗೂ ಘಂಟೆ ಮಂಟಪದಲ್ಲಿ ಕರ್ಣಮುಚ್ಚಿಗೆ ಮಾಡಲಾಗಿದ್ದು ಸೂರ್ಯಮಂಡಲ ರಾಶಿ ನಕ್ಷತ್ರ ಮಂಡಲವನ್ನು ಕೂಡ ಕೆತ್ತಲಾಗಿದೆಯಂತೆ. ಕೆತ್ತನೆಯ ಶಿಲಾಮಯ ಪಂಚಾಂಗಕ್ಕೆ ಆನೆಗಳ ಸಾಲು, ಘಂಟೆಯ ಮಾಲೆಯನ್ನು ಕೂಡ ಕೆತ್ತಲಾಗಿದೆ. ಮರದ ಕೆತ್ತನೆಯ ದಳಿಗೆ ಗಣಪತಿ ಪಂಚಾಯತ, ಹಾಗೆಯೇ 32 ಗಣಪತಿಯ ಚಿತ್ರಣಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಜೊತೆಗೆ 108 ನಾಟ್ಯ ಭಂಗಿ ಯೋಗ ಮುದ್ರೆಗಳನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಚಂದ್ರಶಾಲೆಯ 18 ಕಂಬಗಳಿಗೆ ರಾಜ್ಯದ ಮತ್ತು ಹೊರ ರಾಜ್ಯದ ಹಾಗೆಯೇ ವಿದೇಶದ ಪ್ರಸಿದ್ಧ ದೇವಾಲಯದ ಗಣಪತಿಯ ಚಿತ್ರಣಗಳನ್ನು ಕೆತ್ತಲಾಗಿದೆ. ಒಟ್ಟಾರೆಯಾಗಿ ಘಂಟೆ ಗಣಪತಿ ಎಂದು ಪ್ರಸಿದ್ಧಿ ಪಡೆದಿರುವಂತಹ ಈ ದೇವಾಲಯದ ಬಗ್ಗೆ ಈ ಒಂದಷ್ಟು ಪುಟ್ಟ ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ನೀಡಿದ್ದೆ ಅಂತ ಹೇಳ್ತಾ, ಜೊತೆಗೆ ಈ ಮಾಹಿತಿ ತಮಗೆಲ್ಲ ಇಷ್ಟ ಆಗಿರಬಹುದು ಅಂತೇಳಿ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ರಮೇಶ್ ಚಂದ್ರ ಅವರ ಧ್ವನಿ ಇರುವ ಭವತಾರಕರ ರಚನೆಯನ್ನು. ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ, ತಿಳಿಸದೆ ತಿಳಿಯದು.

ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿರುವಂತಹ ಚಂದಗುಳಿ ಗಂಟೆ ಗಣಪತಿ ದೇವಸ್ಥಾನದ ಬಗೆಗಿನ ಪುಟ್ಟ ಮಾಹಿತಿಯೊಂದಿಗೆ ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಆಕಾಶವಾಣಿ ಈಗ ಚಿಂತನ ನಿಂಗರಾಜು ತೋರಹಳ್ಳಿಯವರಿಂದ.
1: ಸಮಾಜದ ಅತ್ಯಂತ ಚಿಕ್ಕ ಘಟಕ ಕುಟುಂಬ. ಮಗು ಜನಮೂಲದ ಅತ್ಯಂತ ಚಿಕ್ಕ ಪ್ರಭೆ, ಹೌದು ತಾನೆ? ನೋಟ, ತುಂಟಾಟ, ಆಟ, ಪಾಠ, ಓಟ ಮಗುವಿನ ಪ್ರಥಮ ಆದ್ಯತೆಗಳು. ಜಗತ್ತಿನ ಒಡಲೆ ಮಗುವಿನ ಮನಸ್ಸಿನ ತಿಳಿಯಾದ ಕಡಲು. ಮಗು ಪರಿಶುದ್ಧ ಸ್ಫಟಿಕದಂತಹ ಜೀವ ಜಗತ್ತಿನ ಪ್ರಜ್ಞಾಜ್ಯೋತಿ. ಇಂತಹ ಪರಿಶುದ್ಧವಾದ ಕಂದಮ್ಮಗಳನ್ನು ದೊಡ್ಡವರೆನಿಸಿಕೊಳ್ಳುವ ನಾವು ಕಲಕಿ ಜಾತಿ ಧರ್ಮ ಭಾಷೆ ಎಂಬ ಹಳ್ಳ ಕೊಳ್ಳ ಕೆರೆ ನದಿಗಳಿಗೆ ಕಟ್ಟಿಹಾಕುತ್ತೇವೆ. ಇದನ್ನು ಅರಿತ ವಿಶ್ವಕವಿ ಕುವೆಂಪು ಹೀಗೆಂದರು: ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ನಾವು ಮಗುವನ್ನು ಅಲ್ಪಮಾನವನನ್ನಾಗಿ ಮಾಡುತ್ತೇವೆ ಎಂದರು. ಮಗುವಿಗೆ ಜಗತ್ತಿನ ದೇಶದ ಭಾಷೆಯ ಧರ್ಮದ ಜಾತಿಯ ವರ್ಣದ ತಾರತಮ್ಯದ ಪರಿಮಿತಿ ಇಲ್ಲ. ಹೀಗಾಗಿ ಮನೆಯೇ ವಿಶ್ವಮಾನವನ ವಿಕಾಸದ ತಳಹದಿಯಾಗಬೇಕು. ಕುಬ್ಜತೆಯ ದೊಡ್ಡವರಾದ ನಾವು ಮಗುವಿನ ಮಮತೆಯ ಕಡಲಿಗೆ ನಾಂದಿ ಆಡಬೇಕು. ಮಗುವಿನ ಎಲ್ಲ ರೀತಿಯ ವಿಕಾಸದ ವೇದಿಕೆ ಮನೆ. ಮನೆಯೇ ಮೊದಲ ಪಾಠಶಾಲೆ. ಈ ಮನೆ ಅದರ ಆದ್ಯತೆ. ಮಗುವಿನ ತೊದಲು ದೊನಿಗೆ ತಾಯಿಯೇ ಮೊದಲ ಗುರು. ಮಮತೆಯೂ ಹೌದು, ಮಮತೆಯ ಕಡಲೂ ಹೌದು. ತಾಯಿ ದೇಶ ಭಾಷೆ ಮೀರಿ ಮಗುವಿನ ಸುರಸುಂದರ ಶಿಲ್ಪಿಯಾಗುತ್ತಾಳೆ. ಎಳೆಗರು ಎತ್ತಾಗದೆ ಎಂಬಂತೆ ಮಗು ಎಳೆತನದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತಾಯಿಯ ಎದೆಯ ಹಾಲು ಕುಡಿದು ಕನಸಿನಲ್ಲೇ ಬಾಯಿ ಚಪ್ಪರಿಸಿ ನಿದ್ರಿಸುತ್ತಾ ಚಪ್ಪರಿಸಿ ಪದ ಹಾಡುವ ಪರಿಪಾಠ ತೊಟ್ಟಿಲಲ್ಲೇ ಆರಂಭವಾಗುತ್ತದೆ.

0: ಅಳುತ್ತಾ ಬೀಳುತ್ತಾ ಹೇಳುತ್ತಾ ತೊದಲುತ್ತಾ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಿದ್ದು ಎದ್ದು ಮಗುವಿನ ಹಾರಾಟ ಕೀರಾಟ ಆರಂಭವಾಗುತ್ತದೆ. ತಾಯ್ತನದ ಸುವಾಸನೆ ಗಮನಿಸುವ ಮಗು ತಾಯಿಯ ಮಮತೆಯ ಕಣ್ಸನ್ನೆಗೆ ಕೈ ಸನ್ನೆಗೆ ಬಾಯಿ ಸನ್ನೆಗೆ ತಾಯಿ ಭಾಷೆಗೆ ಧ್ವನಿಗೂಡಿಸುತ್ತದೆ. ತಾಯಿಯ ಲಾಲಿಯಾಡಿಗೆ ಮಗು ಕಿವಿಯಾಗಿ ಆಲಿಸುತ್ತ ಆನಂದಿಸುತ್ತ ಉಲ್ಲಾಸಿಸುತ್ತ ನಿದ್ರೆಯ ಜಗತ್ತಿಗೆ ಜಾರುತ್ತದೆ. ಮಗು ಪರಿಸರದ ಕೂಸು. ತಾಯಿಯ ಪರಿಪಾಲನೆಯಲ್ಲಿ ಬೆಳೆದ ಮಗು ದಿನ ಕಳೆದಂತೆ ಎತ್ತವರಿಂದ ಹೆಸರಿಲ್ಲದ ಮಗು ಹೆಸರೊಂದು ಪಡೆದುಕೊಂಡು ಕುಟುಂಬದ ಸದಸ್ಯರೊಂದಿಗೆ ಬೆರೆತು ಪ್ರೀತಿ ಪ್ರೇಮ ಸಹನೆ ಸಂಸ್ಕಾರ ಹೊಂದಾಣಿಕೆಯ ಸದ್ಗುಣ ಕಲಿಯುತ್ತದೆ. ಹಬ್ಬ ಹರಿದಿನಗಳಲ್ಲಿ ಮನೆಯನ್ನು ಸಿಂಗರಿಸುತ್ತಾ ಒಪ್ಪಾವರಣ ಮಾಡುವ ಕೌಶಲ್ಯ ರೂಢಿಸಿಕೊಳ್ಳುತ್ತದೆ. ತಂದೆಗೆ ಜೊತೆಯಾಗಿ ಬಾಳ್ವೆಗೆ ಬೇಕಾದ ಮೌಲಿಕ ಗುಣ ಪಡೆದುಕೊಂಡು ಕುಟುಂಬದಿಂದಲೇ ಸಮಾಜಕ್ಕೆ ಬೇಕಾದ ನಾಯಕತ್ವದ ಗುಣ ಗಳಿಸಿಕೊಳ್ಳುತ್ತದೆ. ತಾಯಿ ಭಾಷೆಯನ್ನು ನಿರರ್ಗಳವಾಗಿ ಮಾತನಾಡುವ ಕಲೆಯನ್ನು ಮಗು ಮನೆಯಿಂದಲೇ ಪಡೆಯುತ್ತದೆ. ಮಗು ಪರಿಸರದ ಎಲ್ಲರಿಗೂ ಬೇಕಾದ ಒಂದು ಅಮೂಲ್ಯ ಎಳೆಯ ಗಿಡವಿದ್ದಂತೆ ಇದನ್ನು ನಾವು ಪೋಷಿಸಿ ಬೆಳೆಸಿದಂತೆ ಬೆಳೆಯುತ್ತದೆ. ಫ್ರಾನ್ಸ್ ದೇಶದ ತತ್ವಜ್ಞಾನಿ ರೂಸೋ ಮಗುವನ್ನ ಕುರಿತು ತನ್ನ ಗ್ರಂಥ ಸೋಷಿಯಲ್ ಕಾಂಟ್ರಾಕ್ಟ್ನಲ್ಲಿ ಎಂದಿದ್ದಾರೆ, ಮ್ಯಾನ್ ಈಸ್ ಬಾರ್ನ್ ಟು ಫ್ರೀ ಬಟ್ ಈಸ್ ಎವ್ರಿವೇರ್ ಇಸ್ ಇನ್ ಚೈನ್ ಎಂದು. ಇದರ ಅರ್ಥ ನಿರ್ಬಂಧಗಳಿಲ್ಲದೆ ಬೆಳೆಯಬೇಕು ಮಗು ಎಂಬುದು. ಬೆಳೆಯುವ ಗಿಡವನ್ನು ಚಿವುಟುವುದು ನಿಸರ್ಗದ ದ್ರೋಹ. ನೀವೇ ಯೋಚಿಸಿ ನಿರ್ಧರಿಸಿ. ಸುಂದರ ಸಮಾಜಕ್ಕೆ ಫಲಭರಿತ ಮರಬೇಕೇ ಬರಡು ಮರಬೇಕೇ? ಸದಾ ಹಸಿರಾಗಿರುವ ಮಗು ನಿಸರ್ಗದ ಕೂಸು. ನಿಸರ್ಗವೇ ಡಾರ್ವಿನ್ ಸಿದ್ಧಾಂತದ ತವರುಮನೆ. ಮಂಗನಿಂದ ಮಾನವನಾದ ವಿಕಾಸದ ಆದಿ ಕುಟುಂಬದ ಸುಂದರ ಪರಿಮಿತಿಗೆ ಬಂದು ನಿಂತಿದೆ. ಇದು ಮಗುವಿಗೆ ಬೆಳಕಿನ ಕಿರಣವಾಗಬೇಕು, ಕತ್ತಲೆಯ ಗೂಡಾಗಬಾರದು.
1: ಇದುವರೆಗೆ ನಿಂಗರಾಜು ತೋರಹಳ್ಳಿಯವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 6:35. ಇದೀಗ ಕೇಳೋಣ ಕುವೆಂಪು ರಚನೆಯ ದೇಶಭಕ್ತಿ ಗೀತೆಯನ್ನು. ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ. ಗೀತೆ ಮೂಡಿ ಬಂದಿದೆ ಸಮೂಹ ಗಾಯನದಲ್ಲಿ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:40. ಇದೀಗ ಕೇಳೋಣ ರೈತರಿಗಾಗಿ ಸಲಹೆ.
1: ರೈತ ಬಂಧವರೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾನೇ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣೆಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ.

0: ಸುಲಭವಾಗಿ ಸಿಗ್ತಕ್ಕಂತ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನ ನಿರ್ಮಿಸ್ಕೊಳ್ಬಹುದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದ್ರೆ ತುಂಬಾ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬಹುದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದ್ಸರಿ ಜೋಡು ತೊಟ್ಟಿನ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬುತ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಳದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬ ತನಕನೂ ಕೂಡ ನಿರಂತರವಾಗಿ ತುಂಬುತ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವೇನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರೆ ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನ ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನ ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದ್ರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ದಿವ್ಯ ರಾಘವನ್ ಅವರ ಧ್ವನಿಯಲ್ಲಿರುವ ಒಂದು ಭಾವಗೀತೆಯನ್ನು ಕೇಳೋಣ.

0: ದಿವ್ಯಾ ರಾಘವನ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಭಾವಗೀತೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೇಳೋಣ ಕಾರ್ಯಕ್ರಮ ಆರೋಗ್ಯ ಬಿಂದು.
1: ಡೆಂಗ್ಯೂ ಇದಕ್ಕೆ ಮೂಳೆ ಮುರಿತ ಜ್ವರ ಎಂದು ಸಹ ಕರೆಯುತ್ತಾರೆ. ಪ್ಲೇವಿ ವೈರಸ್ ಎಂಬ ವೈರಸ್ನಿಂದ ಬರುವ ಡೆಂಗ್ಯೂ ಜ್ವರವು ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಜ್ವರದೊಡನೆ ಶರೀರದಲ್ಲಿ ವಿಪರೀತವಾದ ನೋವು ಇರುವುದರಿಂದ ಮೂಳೆ ಮುರಿತ ಜ್ವರ ಎಂದು ಕರೆಯುತ್ತಾರೆ. ಈ ಡೆಂಗ್ಯೂ ಜ್ವರದ ಹರಡಿಕೆಯು ಈಡಿಸ್ ಈಜಿಪ್ತಿ ಎಂಬ ಸೊಳ್ಳೆ ಹಗಲು ಹೊತ್ತಿನಲ್ಲಿ ಮನುಷ್ಯನಿಗೆ ಕಚ್ಚಿದರೆ ಅದು ನೇರವಾಗಿ ಅವನಿಗೆ ಸೋಂಕು ಹರಡುವುದು. ಅಲ್ಲದೆ ಇದು ಕರಾವಳಿ ಪ್ರದೇಶದಲ್ಲಿ ಮತ್ತು ಬಿಸಿ ವಾತಾವರಣದಲ್ಲಿ ಅಂದರೆ ಬೇಸಿಗೆಯಲ್ಲಿ ಬೇಗನೆ ಹರಡುವುದು. ಅಲ್ಲದೆ ಮೇಲಿಂದ ಮೇಲೆ ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ಈ ಸೋಂಕಿಗೆ ಬಲಿಯಾಗುವ ಸಾಧ್ಯತೆಯೂ ಉಂಟು. ಈ ಡೆಂಗ್ಯೂ ರೋಗದ ಲಕ್ಷಣಗಳಲ್ಲಿ ಒಂದಾದ ಜ್ವರವು ಯಾವಾಗಲೂ ಬಾಧಿಸುತ್ತಿದ್ದು ಮೊದಲ ಎರಡು ದಿನ ಜ್ವರವು ಜಾಸ್ತಿಯಾಗುವುದು. ಅಲ್ಲದೆ ದಿನಕ್ಕೆ ಎರಡು ಬಾರಿ ಜ್ವರದ ತೀವ್ರತೆ ಅಧಿಕವಾಗುವುದು. ಈ ಜ್ವರವು 4-7 ದಿನಗಳೊಳಗೆ ಅತಿಯಾಗಿ ಬಾಧಿಸಿ ನಂತರ ಕಡಿಮೆಯಾಗುತ್ತಾ ಸಾಗುವುದು. ಜ್ವರದ ಜೊತೆಗೆ ತಲೆನೋವು, ಕಣ್ಣುಗುಡ್ಡೆ ನೋವು, ಕಣ್ಣಿನಿಂದ ನೀರು ಸೋರುವುದು, ಅಲ್ಲದೆ ಕೈ ಕಾಲು ಶರೀರದಲ್ಲಿ ನೋವು ತೀವ್ರಗತಿಯಲ್ಲಿ ಇದ್ದು ದೇಹದ ಒಳಭಾಗದಿಂದ ಅಂದರೆ ಮೂಳೆಗಳಿಂದ ನೋವು ಬಂದಂತೆ ಎನಿಸಿ ಆ ನೋವನ್ನು ಸಹಿಸಲು ಅಸಾಧ್ಯವಾಗುವುದು. ಇನ್ನೂ ಕೆಲವರಿಗೆ ಗುಳ್ಳೆಗಳು ಕೈ ಕಾಲುಗಳಲ್ಲಿ ಕಾಣಿಸಿಕೊಂಡು ನಂತರ ಮೈ ಮುಖಗಳಿಗೆ ಹರಡುವುದು. ಡೆಂಗ್ಯೂ ಜ್ವರವು ಎರಡು ವಿಧವಾಗಿ ಕಾಣಿಸಿಕೊಳ್ಳಬಹುದು. ಡೆಂಗ್ಯೂ ಹಿಮರೇಜಿಕ್ ಫೀವರ್ ಎಂದರೆ ರಕ್ತಸ್ರಾವದ ರೂಪದ ಡೆಂಗ್ಯೂ ಜ್ವರ. ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂದರೆ ರಕ್ತ ಪರಿಚಲನೆ ನಿಷ್ಕ್ರಿಯ ಸ್ಥಿತಿಯ ಡೆಂಗ್ಯೂ ಜ್ವರ. ಡೆಂಗ್ಯೂ ಹಿಮರೇಜಿಕ್ ಫೀವರ್ ಅಂದರೆ ರಕ್ತಸ್ರಾವ ರೂಪದ ಡೆಂಗ್ಯೂ ಜ್ವರದಲ್ಲಿ ಪ್ಲೇಟ್ಲೆಟ್ಸ್ ಎಂಬ ಜೀವಕೋಶಗಳ ಸಂಖ್ಯೆ ಕಡಿಮೆಯಾಗುವುದು. ರಕ್ತಸ್ರಾವವು

0: ಪ್ರಮಾಣದ ಅಡಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಂಡುಬರುವುದು. ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂದರೆ ರಕ್ತ ಪರಿಚಲನೆ ನಿಷ್ಕ್ರಿಯ ಸ್ಥಿತಿಯ ಡೆಂಗ್ಯೂ ಜ್ವರದಲ್ಲಿ ನಾಡಿ ಬಡಿತ ಕ್ಷೀಣಿತ ಸಾಗಿ ರಕ್ತದ ಒತ್ತಡ ಕಡಿಮೆಯಾಗಿ ಶರೀರವೆಲ್ಲ ತಣ್ಣಗಾಗುವುದು. ಅಲ್ಲದೆ ಈ ಎರಡೂ ವಿಧವಾದ ಡೆಂಗ್ಯೂ ಜ್ವರವು ವಿಕೋಪಕ್ಕೆ ಹೋಗಿ 10% ರೋಗಿಗಳು ಸಾವಿಗೀಡಾಗಲೂಬಹುದು. ಈ ರೀತಿಯ ಜ್ವರವು ಬಂದಾಗ ರಕ್ತ ತಪಾಸಣೆ ಮಾಡಿಸಿಕೊಂಡು ಡೆಂಗ್ಯೂ ಜ್ವರ ಇರುವಿಕೆಯನ್ನು ಖಚಿತಪಡಿಸಿಕೊಂಡು ಸೂಕ್ತ ಸಲಹೆ ಮತ್ತು ಚಿಕಿತ್ಸೆ ತಜ್ಞ ಹೋಮಿಯೋಪತಿಕ್ ವೈದ್ಯರಿಂದ ತೆಗೆದುಕೊಳ್ಳಬಹುದು. ಡೆಂಗ್ಯೂ ರೋಗವನ್ನು ತಡೆಗಟ್ಟಲು ನಾವೆಲ್ಲ ಅನುಸರಿಸಬೇಕಾದ ಸಂಗತಿಗಳೆಂದರೆ ಹಗಲು ಹೊತ್ತಿನಲ್ಲಿ ಸೊಳ್ಳೆಗಳಿಂದ ಕಚ್ಚಿಸಿಕೊಳ್ಳದಂತೆ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸುವುದು. ರೋಗದ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ತಕ್ಷಣ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಮತ್ತು ಸಂಪೂರ್ಣ ವಿಶ್ರಾಂತಿ ಕೊಡಿಸುವುದು ಉತ್ತಮ. ಡೆಂಗ್ಯೂ ಜ್ವರಕ್ಕೆ ಉಪಯೋಗವಾಗುವ ಕೆಲ ಹೋಮಿಯೋಪತಿಕ್ ಔಷಧಗಳ್ಯಾವುವೆಂದರೆ ಮೈಕೈ ನೋವಿನ ಜೊತೆಗೆ ತೀವ್ರ ನೋವು ಹೆಚ್ಚಾಗಿದ್ದು ದೇಹದ ಒಳಗಿಂದ ಅಂದರೆ ಮುಳ್ಳುಗಳ ಒಳಗಿಂದ ನೋವು ಬಂದಂತೆ ಎನಿಸಿ ಜ್ವರವು ಜಾಸ್ತಿ ಆಗುತ್ತಿದ್ದರೆ ಯುಪಟೋರಿಯಂ ಎಂಬ ಔಷಧಿಯನ್ನು ಉಪಯೋಗಿಸುತ್ತೇವೆ. ಮೈಕೈ ಮತ್ತು ಸಂದುಗಳ ಅಥವಾ ಕೀಲುಗಳ ನೋವು ಹೆಚ್ಚಾಗಿದ್ದು ದೈಹಿಕ ಬಾಧೆಯ ಕಿರಿಕಿರಿಯಿಂದ ಒಂದೇ ಕಡೆ ಮಲಗಲು ಸಾಧ್ಯವಾಗದೆ ರೋಗಿಯು ಹೊರಳಾಡುತ್ತಿದ್ದರೆ ಏಳುವಾಗ ಕೂಡುವಾಗ ನೋವು ಜಾಸ್ತಿ ಕಾಣಿಸಿಕೊಂಡು ಹೆಚ್ಚು ದೈಹಿಕ ಶ್ರಮದಿಂದ ನೋವು ಹೆಚ್ಚಾಗಿ ಕಂಡು ಬಂದರೆ ರೆಸ್ಟಾಕ್ಸ್ ಎಂಬ ಔಷಧಿಯನ್ನು ನೀಡುತ್ತೇವೆ. ನೋವು ಹೆಚ್ಚಾಗಿದ್ದು ಸ್ವಲ್ಪವೂ ಕೈ ಕಾಲು ಅಲುಗಾಡಿಸಿದರೂ ನೋವು ಜಾಸ್ತಿ ಆಗುತ್ತಿದ್ದರೆ ಸಂಪೂರ್ಣ ವಿಶ್ರಾಂತಿಯಿಂದ ಕಡಿಮೆಯಾಗುತ್ತಿದ್ದರೆ ನಾಲಿಗೆಯು ಒಣಗಿದಂತಾಗಿ ಅತಿ ಬಾಯಾರಿಕೆ ಇದ್ದರೆ ಬ್ರಯೋನಿಯಾ ಎಂಬ ಔಷಧಿಯನ್ನು ನೀಡುತ್ತೇವೆ. ಜ್ವರ ಮತ್ತು ಮೈಕೈ ನೋವಿನ ಜೊತೆಗೆ ರೋಗಿಗೆ ನಿಶಕ್ತಿ ಸುಸ್ತು ಹೆಚ್ಚಾಗಿ ಕಾಣಿಸಿಕೊಂಡರೆ ಅರ್ಸನಿಕ್ ಆಲ್ಬಮ್ ಎಂಬ ಔಷಧಿಯನ್ನು ಉಪಯೋಗಿಸುತ್ತೇವೆ. ಜ್ವರ ಮತ್ತು ಮೈಕೈ ನೋವಿನೊಡನೆ ಕಣ್ಣು ನೋವು ಮತ್ತು ಇತರ ಕಣ್ಣಿನ ತೊಂದರೆಗಳು ಹೆಚ್ಚಾಗಿ ಕಂಡು ಬರುವುದು ಆಗ ಯುಪರೇಸಿಯಾ ಎಂಬ ಔಷಧಿಯನ್ನು ಕೊಡುತ್ತೇವೆ. ಜ್ವರ ಮತ್ತು ಮೈಕೈ ನೋವಿನೊಡನೆ ತಲೆಯ ಸುತ್ತಮುತ್ತ ಬೆವರು ಜಾಸ್ತಿಯಾಗುವುದು ಅಲ್ಲದೆ ತಣ್ಣನೆಯ ಗಾಳಿ ಸಹನೆಯಾಗದೇ ಇದ್ದರೆ ಕಲ್ಕೇರಿಯ ಕಾರ್ಬ್ ಎಂಬ ಔಷಧಿಯನ್ನು ನೀಡುತ್ತೇವೆ. ಬಲಗಡೆ ದೇಹದ ಭಾಗದಲ್ಲಿ ನೋವು ಹೆಚ್ಚಾಗಿರುವುದು ಕಣ್ಣುಗುಡ್ಡೆ ನೋವು ಹೆಚ್ಚಾಗಿದ್ದು ಕಣ್ಣು ರೆಪ್ಪೆಯ ಬಾವು ಬರುವುದು ಆಗ ಎಪಿಸ್ ಎಂಬ ಔಷಧಿಯನ್ನು ಉಪಯೋಗಿಸುತ್ತೇವೆ. ಜ್ವರ ಮತ್ತು ಮೈಕೈ ನೋವಿನ ಜೊತೆಗೆ ಎಡಗಡೆ ದೇಹದ ಭಾಗ ಅತಿ ನೋವಿನಿಂದ ಕೂಡಿರುತ್ತದೆ ಅಲ್ಲದೆ ಕಣ್ಣು ಮತ್ತು ಮೂಗಿನಿಂದ ನೀರು ಸೋರುತ್ತಿದ್ದರೆ ತಂಪಾದ ಗಾಳಿಯಿಂದ ತೊಂದರೆ ಕಡಿಮೆಯಾಗಿ ಬಿಸಿ ಗಾಳಿಯಿಂದ ರೋಗ ಲಕ್ಷಣಗಳು ಜಾಸ್ತಿ ಆಗುತ್ತಿದ್ದರೆ ಅಲಿಯಂ ಸೀಪಾ ಎಂಬ ಔಷಧಿಯನ್ನು ಉಪಯೋಗಿಸುತ್ತೇವೆ. ಡೆಂಗ್ಯೂ ಹಿಮರೇಜಿಕ್ ಫೀವರ್ ಅಂದರೆ ರಕ್ತಸ್ರಾವ ರೂಪದ ಡೆಂಗ್ಯೂ ಜ್ವರವಿದ್ದರೆ ಪಾಸ್ಪರಸ್, ಲ್ಯಾಕಾಸಿಸ್, ಅರ್ನಿಕಾ, ಬೆಲ್ಲಡೋನಾ ಔಷಧಿಗಳನ್ನು ರೋಗಿಯ ರೋಗ ಲಕ್ಷಣದ ಪ್ರಕಾರ ಆಯ್ಕೆ ಮಾಡಿಕೊಳ್ಳುತ್ತೇವೆ. ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂದರೆ ರಕ್ತ ಪರಿಚಲನೆ ನಿಷ್ಕ್ರಿಯ ಸ್ಥಿತಿಯ ಡೆಂಗ್ಯೂ ಜ್ವರಕ್ಕೆ ಚೈನಾ, ಫೆರಾಟ್ರಮ್ ಆಲ್ಬಮ್, ಕ್ಯಾಂಪರ್, ಇಗ್ನೇಸಿಯಾ ಇತ್ಯಾದಿ ಔಷಧಗಳನ್ನು ರೋಗಿಯ ರೋಗ ಲಕ್ಷಣಗಳ ಪ್ರಕಾರ ಆಯ್ಕೆ ಮಾಡಿಕೊಳ್ಳುತ್ತೇವೆ. ಹೋಮಿಯೋಪತಿಕ್ ಔಷಧಗಳನ್ನು ರೋಗ ಲಕ್ಷಣಕ್ಕೆ ಅನುಗುಣವಾಗಿ ತಜ್ಞ ಹೋಮಿಯೋಪತಿಕ್ ವೈದ್ಯರಿಂದ ತೆಗೆದುಕೊಳ್ಳುವುದು ಉತ್ತಮ.
1: ಡೆಂಗ್ಯೂ ಜ್ವರಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಈ ವಿಷಯದ ಕುರಿತಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಪ್ರತಿಮಾ ಶೈಲೇಂದ್ರ. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು ಕಾರ್ಯಕ್ರಮ.

ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಆಯ್ತೋಳು ಗ್ರಾಮದ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ರಂಗಗೀತೆಯನ್ನು ಆಲಿಸುವಿರಿ. ಸ್ನೇಹಿತರೆ, ನಿಲಯದ ಎಲ್ಲ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ತರಂಗಾಂತರಗಳಲ್ಲಿ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು ಮೂಡಿಬರಲಿವೆ. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করবেন.

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन
2: हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप
0: राघम 24x7 DTH वाहिनी FM रेनबो विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल गळु न्यूज ऑन AIR नल्ली लभ्य ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿ ಇದ್ದಂತೆ
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ನಗರದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ವರ್ಷ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ತನ್ನ 45ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಸಂಸ್ಥೆಯ ಸ್ಥಾಪಕ ರವಿಶಂಕರ್ ಗುರೂಜಿಯವರು ತಮ್ಮ 70ನೇ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನಮಂತ್ರಿಯವರ ಭೇಟಿ ನಿಗದಿಯಾಗಿದೆ. ಭೇಟಿ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ಪ್ರಮುಖ ಮಾರ್ಗಗಳಲ್ಲಿ ವಾಹನ

0: ಸಂಚಾರ ಮತ್ತು ನಿಲುಗಡೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಪ್ರಕಟಿಸಿದೆ. ಎಚ್ಎಎಲ್ ಪ್ರದೇಶ, ಹಳೆಯ ವಿಮಾನ ನಿಲ್ದಾಣ ರಸ್ತೆ ಹಾಗೂ ಟ್ರಿನಿಟಿ ಜಂಕ್ಷನ್ ಸುತ್ತಮುತ್ತ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಾಹನ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸುಗಮ ಸಂಚಾರಕ್ಕಾಗಿ ಪರ್ಯಾಯ ಮಾರ್ಗಗಳನ್ನು ಪೊಲೀಸ್ ಇಲಾಖೆ ಸೂಚಿಸಿದೆ. ಬೆಂಗಳೂರು ನಗರದ ಪ್ರಮುಖ ಭಾಗಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು ಸಂಚಾರ ದಟ್ಟಣೆ ತಪ್ಪಿಸಲು ಮತ್ತು ಭದ್ರತೆ ಖಚಿತಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಎಸ್ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣರಾದವರು. ಯಡಿಯೂರಪ್ಪ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಆಡಳಿತಕ್ಕೆ ತಂದ ಯಡಿಯೂರಪ್ಪನವರು ರೈತರಿಗಾಗಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ರೈತಪರ ನಾಯಕ. ರಾಜ್ಯದಲ್ಲಿ ಬಿಜೆಪಿಯಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ ಜನನಾಯಕ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಪ್ರವೇಶಿಸಿ 50 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯ ವಿಜೃಂಭಣೆಯಲ್ಲ, ಬದಲಾಗಿ ಸಾರ್ವಜನಿಕ ಜೀವನದಲ್ಲಿ 5 ದಶಕಗಳ ಹೋರಾಟ ಮತ್ತು ನಡೆದು ಬಂದ ಹಾದಿಯನ್ನು ನೆನಪು ಮಾಡುವ ದಿನ. ಶಿಕಾರಿಪುರದಿಂದ ವಿಧಾನಸೌಧದವರೆಗೂ ನಡೆದು ಬಂದ ಹಾದಿ ರೋಚಕವಾದುದು. ಈ ಪ್ರಯಾಣ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಸಾಧ್ಯವಾಯಿತು ಎಂದರು. ಹಾಸನ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಶಾಂತಿಗ್ರಾಮ ಹೋಬಳಿಯ ಮಡೇನೂರಿನ 100 ಎಕರೆ ಅರಣ್ಯ ಭೂಮಿಯನ್ನು ಕೂಡಲೇ ವಶಕ್ಕೆ ಪಡೆದು ನೆಡುತೋಪು ಬೆಳೆಸಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತಾವು ಬೇಲೂರು ಪ್ರವಾಸದ ವೇಳೆ ಹಾಸನದ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಜೈವಿಕ ಇಂಧನ ಘಟಕದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆಬಾಳುವ ಭೂಮಿಯ ವೀಕ್ಷಣೆ ಮಾಡಿದ್ದು, ಬೆಲೆಬಾಳುವ ಅರಣ್ಯ ಭೂಮಿ ಸಂರಕ್ಷಣೆಗೆ ಆದೇಶ ನೀಡಿದರು. ಇದೇ ವೇಳೆ ಸಚಿವರು ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿರುವ ಅರಣ್ಯ ಪ್ರದೇಶ ಐದಳ್ಳ ಕಾವಲು, ರಾಮದೇವರ ಹಳ್ಳ ಕಾವಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿಯ ರೊಟ್ಟಿಗೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಬುರಗಿ ರೊಟ್ಟಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ದೇಶಕ್ಕೆ ರಫ್ತು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲಬುರಗಿ ರೊಟ್ಟಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಪುಣೆ ಮೂಲದ ಅಸ್ಸಾಂ ಟ್ರೇಡರ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೂಕ್ತ ಪ್ಯಾಕೇಜಿಂಗ್ ಮಾಡಿ ಕಲಬುರಗಿ ರೊಟ್ಟಿ ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಇದರಿಂದಾಗಿ ನಮ್ಮ ಮಹಿಳೆಯರು ಆರ್ಥಿಕ ಚೇತರಿಕೆ ಕಂಡು ಸ್ವಾಭಿಮಾನದ ಬದುಕು ಸಾಗಿಸಲು ನೆರವಾಗಲಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಗಡಿ ಗುರುತಿಸುವ ಕಾರ್ಯಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನ ಮುಗಿದಿದ್ದು, ಶೀಘ್ರದಲ್ಲೇ ಚುನಾವಣೆ ನಡೆಸಲಾಗುವುದು. ಇದಾದ ನಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಸಹ ನಡೆಸಲಾಗುವುದು ಎಂದರು. ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ 3:15 ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೆ

0: ಮಾದಳ್ಳಿ ಸಮೀಪದ ಜಿಗಣಿಪಾಳ್ಯದ ಬಳಿ ಗೊಬ್ಬರ ತುಂಬಿದ ಲಾರಿ ಹಾಗೂ ಆಲ್ಟೋ ಕಾರಿನ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಸುವರ್ಣ ಚಂದ್ರ ಮೂಲದ ಕುಮಾರ ನರಸಿಂಹಸ್ವಾಮಿ ಮತ್ತು ಗಾಯತ್ರಿ ಸೇರಿದಂತೆ ಕಾರಿನಲ್ಲಿದ್ದ ನಾಲ್ವರು ಸಾವನ್ನಪ್ಪಿದ್ದು ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜುಗುಜ್ಜಾಗಿದೆ. ದೇವರಾಯನದುರ್ಗದ ಶ್ರೀ ಭೋಗ ನರಸಿಂಹಸ್ವಾಮಿಯ ದರ್ಶನ ಮುಗಿಸಿ ಮಂಡ್ಯಕ್ಕೆ ಹಿಂತಿರುಗುತ್ತಿದ್ದಾಗ ಕುಣಿಗಲ್ ಕಡೆಯಿಂದ ತುಮಕೂರಿನತ್ತ ಸಾಗುತ್ತಿದ್ದ ಗೊಬ್ಬರ ತುಂಬಿದ ಲಾರಿ ಅಪ್ಪಳಿಸಿ ಅಪಘಾತ ಸಂಭವಿಸಿದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತಲೂ ಮಿಗಿಲಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನೇಕ ಸವಾಲುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಸಾಧನೆ ತೋರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದ ಸಚಿವರು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಗುಣಮಟ್ಟದ ಬೋಧನೆ ಒದಗಿಸುವ ದಿಸೆಯಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಆರಂಭಗೊಂಡ ಎರಡು ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಪ್ರತಿಪಾದಿಸಿದರು.
1: ನಮ್ಮ ದೇಶಿ ಬೀಜಗಳನ್ನು ಕಳೆದುಕೊಂಡ್ರೆ ಹೈಬ್ರಿಡ್ ಬೀಜಗಳು ಎಲ್ಲ ಕಡೆ ಬರ್ತಾ ಇದೆ, ಎಲ್ಲ ಅಂಗಡಿಗಳಲ್ಲಿ ಬರ್ತಾ ಇದಾವೆ. ನಾವು ದುಡ್ಡು ಕೊಡ್ತೇವೆ, ವಾಪಸ್ ಮತ್ತೆ ಮರು ವರ್ಷ ಅಂಗಡಿಯ ಮರಕ್ಕೆ ಹೋಗ್ತಾ ಇದೆ. ಹಾಗಾಗಿ ದೇಶಿ ಬೀಜಗಳ ಸಂರಕ್ಷಣೆ ಮಾಡೋದರಿಂದ ನಾವು ಪ್ರತಿ ವರ್ಷ ಅದನ್ನ ಉಳಿಸ್ಕೊಳ್ತಾ ಹೋಗ್ಬಹುದು. ಹಾಗಾಗಿ ಸುಮಾರು ನಮ್ಮ ಭಾಗದಲ್ಲಿ ಒಂದು ಎಲ್ಲರೂ ದೇಶಿ ಬೀಜ ಸಮುದಾಯ ಬೀಜ ಬ್ಯಾಂಕ್ ಅನ್ನ ಮಾಡಿದ್ದೇವೆ. ನಿಮ್ಮ ಗೋಮಾರದಲ್ಲಿ ಒಳಗೆ ಅಂತ ಇದೆ, ಅಲ್ಲಿ ಒಂದು ಬೀಜ ಬ್ಯಾಂಕ್ ಅನ್ನ ಮಾಡಿದ್ದೇವೆ. ಹಲವಾರು ಗ್ರಾಮಗಳಲ್ಲಿ ನಾವು ಬೀಜ ಬ್ಯಾಂಕ್ ಗಳನ್ನ ಮಾಡಿ ರೈತರಿಗೆ ಬೀಜವನ್ನು ಕೊಡುವಂತ ಒಂದು ಉದ್ದೇಶವನ್ನು
0: ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರಷರ್, ಕಲ್ಲು ಗಣಿಗಾರಿಕೆ, ಮರಳುಗಾರಿಕೆ ಸೇರಿದಂತೆ ವಿವಿಧ ಗಣಿಗಾರಿಕೆಯಿಂದ ತೊಂದರೆಗೀಡಾದ ಪ್ರದೇಶಗಳಲ್ಲಿ ರಸ್ತೆ, ಶಾಲೆ ಮತ್ತು ಅಂಗನವಾಡಿ ಕಟ್ಟಡ ಸೇರಿದಂತೆ ಮೂಲಸೌಲಭ್ಯ ಅಭಿವೃದ್ಧಿಪಡಿಸಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ ಅವಕಾಶವಿದೆ. 2015 ಇದುವರೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ 47.62 ಕೋಟಿ ಮೊತ್ತ ರೂಪಾಯಿ ಸಂಗ್ರಹವಾಗಿದೆ. ಗಣಿಗಾರಿಕೆಯ ರಾಯಲ್ಟಿಯ 10% ಖನಿಜ ಪ್ರತಿಷ್ಠಾನ ನಿಧಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 7:15:30. ಇದೀಗ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜಿಸಿರುವ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿದೆ ಸಂಗೀತ ಕಟ್ಟಿ ಹಾಡಿರುವ HS ವೆಂಕಟೇಶ್ ಮೂರ್ತಿಯವರ ರಚನೆ.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in.
1: ಇನ್ನು ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹೇಮಂತ್ ಹಾಡಿರುವ ಬಿಆರ್ ಲಕ್ಷ್ಮಣರಾವ್ ಅವರ ರಚನೆ.

ಇದುವರೆಗೂ ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಮೂಡಿಬಂದ ಭಾವಗೀತೆಗಳನ್ನು ಕೇಳಿದ್ರಿ. ಇಲ್ಲಿಗೆ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮುಗಿಯಿತು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಕೆಲವು ಪ್ರಕಟಣೆಗಳು.
1: ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಗೋನೂರು ಇಲ್ಲಿ 10ನೇ ತಾರೀಕಿನಂದು ಬೆಳಗ್ಗೆ 8:30 ಗಂಟೆಗೆ ನವಚಂಡಿ ಪುರಚರಣ ಮಹಾಯಾಗ, 1500 ಮುತ್ತೈದೆಯರಿಂದ ಲಕ್ಷ ಕುಂಕುಮಾರ್ಚನೆ, 10 ಗಂಟೆಗೆ ಮಹಾಪೂರ್ಣಾಹುತಿ, 10:30 ಗಂಟೆಗೆ ಸಭಾ ಕಾರ್ಯಕ್ರಮ, ನಂತರ ಮಹಾಸಂತರ್ಪಣೆ, 5:30 ಗಂಟೆಗೆ ರುದ್ರಪಠಣ, ಲಘು ರುದ್ರಪಠಣ, ಸೂಕ್ತ ಪಠಣ ಜರುಗಲಿದೆ. ವಿಶೇಷವಾಗಿ 10:30 ಗಂಟೆಗೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನಂ ಹಾಗೂ ಚಿತ್ರದುರ್ಗದ ಸದ್ಗುರು ಕಬೀರಾನಂದಾಶ್ರಮದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಲಿಂಗಾನಂದ ಮಹಾಸ್ವಾಮಿಗಳು ಹಾಗೂ ಮತ್ತಿತರೆ ಗೌರವಾನ್ವಿತರ ಉಪಸ್ಥಿತಿಯಲ್ಲಿ ನೂತನ ದೇವ ಪ್ರಾಂಗಣ ಲೋಕಾರ್ಪಣಾ ಸಭಾ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಸರಾಫಿಂ ಹುಚ್ಚುರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜೋಲ ಸಂತೆಪೇಟೆ, ಚಿತ್ರದುರ್ಗ.
0: ಪ್ರಿಯ ಕೇಳುಗರೆ, ಇಂದು ಬೆಳಗ್ಗೆ 9:30 ಗಂಟೆ ನಮ್ಮ ನಿಲಯದಿಂದ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10 ಗಂಟೆಗೆ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣಕ್ಕಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಎರಡೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಕರೆ ಮಾಡಲು ಬಳಸಬೇಕಾದಂತಹ ನಮ್ಮ ನಿಲಯದ ಫೋನ್ ಸಂಖ್ಯೆಗಳು 9444864023, ಹಾಗೆಯೇ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸ್ನೇಹಿತರೆ, ನಿಲಯದ ಎಲ್ಲಾ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ನಂತರ 7:45 ನಮ್ಮ ನಿಲಯದಿಂದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ಗೆ 77 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ.

ಮೂರು ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ.

0: ಮಾರ್ಪಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಅವರೊಂದಿಗೆ 9 ಟಿವಿಕೆ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 234 ಸದಸ್ಯರ ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಪಡೆದ ನಂತರ ವಿಜಯ್ ಅವರನ್ನು ನಿಯೋಜಿತ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದರು. ತಲಾ 2 ಶಾಸಕರನ್ನು ಹೊಂದಿರುವ ವಿಸಿಕೆ ಮತ್ತು ಐಯುಎಂಎಲ್ನಿಂದ ಬೆಂಬಲ ನೀಡಿದ ನಂತರ ವಿಜಯ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಲೋಕಭವನದ ಪ್ರಕಾರ ರಾಜ್ಯಪಾಲರು ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು ವಿಜಯ್ ಅವರನ್ನು ಆಹ್ವಾನಿಸಿದ್ದಾರೆ. ಇದೇ 13ರಂದು ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಕೇರಳದಲ್ಲಿ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ದೀಪಾ ದಾಸ್ ಮುನ್ಷಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ಹಿರಿಯ ನಾಯಕರಾದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೇರಳದ ನೂತನ ಮುಖ್ಯಮಂತ್ರಿಯ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಮತ್ತು ಹೆಸರನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಪಕ್ಷ ತಿಳಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ನೇಮಕಾತಿಯ ನಂತರ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ನಾಥನ್ ಅವರು ರಂಗಸ್ವಾಮಿ ಅವರನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ರಂಗಸ್ವಾಮಿ ಅವರು ಇದೇ 13ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಏಪ್ರಿಲ್ 9ರಂದು ನಡೆದ ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯಲ್ಲಿ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದ ನಂತರ ರಂಗಸ್ವಾಮಿ ಅವರು 5ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಟ್ರಿನಿಡಾಡ್ ಮತ್ತು ಟೊಬಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ನೆಲ್ಸನ್ ದ್ವೀಪಕ್ಕೆ ಭೇಟಿ ನೀಡಿದ್ದರು. ನೆಲ್ಸನ್ ದ್ವೀಪದಲ್ಲಿ ತ್ವರಿತ ಪರಿಣಾಮ ಯೋಜನೆಗಾಗಿ ಡಾ ಜೈಶಂಕರ್ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ವಿದೇಶಾಂಗ ಸಚಿವರು, ಭಾರತದ ನೆರವಿನಿಂದ ಬೆಂಬಲಿತವಾದ ಈ ಯೋಜನೆಯು ನಿರಂತರ ಪ್ರಯಾಣದ ಹಂಚಿಕೆಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ನ್ಯೂಸ್
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮೂಲಗಳ ಪ್ರಕಾರ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ಎಂದು ವರದಿಯಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಹೈದರಾಬಾದ್ನಲ್ಲಿ ತನ್ನ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಯು 1200 ಸೆಕೆಂಡ್ಗಳಿಗಿಂತ ಹೆಚ್ಚು ರನ್ ಟೈಮ್ ಅನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜನವರಿಯಲ್ಲಿ ನಡೆದ ಹಿಂದಿನ 700 ಸೆಕೆಂಡುಗಳ ಪರೀಕ್ಷೆಯನ್ನು ಇದು ಮೀರಿಸಿದೆ. ಈ ಯಶಸ್ವಿ ಪರೀಕ್ಷೆಯು ಭಾರತವನ್ನು ಸುಧಾರಿತ ಏರೋಸ್ಪೇಸ್ ಸಾಮರ್ಥ್ಯಗಳು ಮತ್ತು ನಿರಂತರವಾಗಿ ಹೊರಹೊಮ್ಮುತ್ತಿರುವ ಯುದ್ಧ ತಂತ್ರಜ್ಞಾನಗಳಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತದೆ. ಇದು ಭಾರತದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಬಲಪಡಿಸುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ DRDOದ ಉದ್ಯಮ ಪಾಲುದಾರರು ಮತ್ತು ಶೈಕ್ಷಣಿಕತೆಯನ್ನು ಶ್ಲಾಘಿಸಿದ್ದಾರೆ ಮತ್ತು ಈ ಸಾಧನೆಯನ್ನು ರಾಷ್ಟ್ರದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಅಡಿಪಾಯ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವಾಲಯಗಳು, ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮ

0: ಕಾರ್ಖಾನೆಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಸಂಹಿತೆಗಳಿಗೆ ನೂತನ ಸಂಗ್ರಹಣೆ ಸಂಬಂಧಿತ ಅನುಸರಣೆ ಕ್ರಮಗಳ ಮೂಲಕ ರಕ್ಷಣೆಯನ್ನು ಗಮನಾರ್ಹವಾಗಿ ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಸುಧಾರಣೆಗಳು ವೇತನವನ್ನು ಸಕಾಲಿಕವಾಗಿ ಪಾವತಿಸುವುದು, ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನು ಕಡ್ಡಾಯವಾಗಿ ರವಾನಿಸುವುದು, ಗುತ್ತಿಗೆದಾರರು ಮತ್ತು ಪ್ರಧಾನ ಉದ್ಯೋಗದಾತರ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಕಾರ್ಮಿಕ ಕಾನೂನುಗಳ ಉಲ್ಲಂಘನೆಯ ವಿರುದ್ಧ ಬಲವಾದ ಜಾರಿ ಕಾರ್ಯವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಸರ್ಕಾರಿ ಒಪ್ಪಂದಗಳು ಮತ್ತು ಹರಾಜಿನ ಅರ್ಹತೆಯೊಂದಿಗೆ ಕಾರ್ಮಿಕ ಕಾನೂನು ಅನುಸರಣೆಯನ್ನು ನೇರವಾಗಿ ಸಂಪರ್ಕಿಸುವ ಮೂಲಕ ಈ ಕ್ರಮಗಳು ವೇತನ ಪಾವತಿಗಳಲ್ಲಿನ ವಿಳಂಬ ಮತ್ತು ಗುತ್ತಿಗೆ ಕಾರ್ಮಿಕರ ಮೇಲೆ ಪರಿಣಾಮ ಬೀರುವ ಶಾಸನಬದ್ಧ ಬಾಕಿಗಳಲ್ಲಿನ ಡೀಫಾಲ್ಟ್ ಅನ್ನು ತಡೆಯಲು ಪ್ರಯತ್ನಿಸುತ್ತವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ದ 77 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿತು. ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ 84 ಹಾಗೂ ಸಾಯಿ ಸುದರ್ಶನ್ 55 ರನ್ ಗಳಿಸಿದರು. ಈ ಗುರಿ ಬೆನ್ನತ್ತಿದ ರಾಜಸ್ಥಾನ 16.3 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. 4 ವಿಕೆಟ್ ಪಡೆಯುವುದರೊಂದಿಗೆ ಗುಜರಾತ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಶೀದ್ ಖಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ 77 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 7:45:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುನಿತಾ ಟಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಮಳೇನಹಳ್ಳಿಯ ಆಯುಷ್ ವೈದ್ಯಾಧಿಕಾರಿ. ಇಂದು ನಾವು ಅಡಿಗೆ ಕೋಣೆಯ ಮಹಾ ಔಷಧವಾದ ಬೆಳ್ಳುಳ್ಳಿಯ ಬಗ್ಗೆ ತಿಳಿದುಕೊಳ್ಳೋಣ. ಆಯುರ್ವೇದದಲ್ಲಿ ಬೆಳ್ಳುಳ್ಳಿಗೆ ಲಶುನ ಎನ್ನುತ್ತಾರೆ. ಬೆಳ್ಳುಳ್ಳಿಯನ್ನು ಹೃದಯ ಹಾಗೂ ರಸಾಯನ ಎಂದು ಕರೆದಿದ್ದಾರೆ. ಹೃದಯ ಎಂದರೆ ಹೃದಯಕ್ಕೆ ಶಕ್ತಿ ತುಂಬುವುದು ಹಾಗೂ ರಸಾಯನ ಎಂದರೆ ದೇಹಕ್ಕೆ ಪೋಷಣೆ ಕೊಡುವುದು ಎಂದರ್ಥ. ಬೆಳ್ಳುಳ್ಳಿ ಅನೇಕ ವ್ಯಾಧಿಗಳಲ್ಲಿ ಉಪಯುಕ್ತವಾಗಿದ್ದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವುದಲ್ಲದೆ ದೃಷ್ಟಿದೋಷ, ತಲೆ ಕೂದಲಿನ ಬೆಳವಣಿಗೆ, ಉಸಿರಾಟದ ಸಮಸ್ಯೆಗಳಿಗೆ ಉತ್ತಮ ಮನೆಮದ್ದಾಗಿದೆ. ಬೆಳ್ಳುಳ್ಳಿಯ ಔಷಧೀಯ ಗುಣಧರ್ಮಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಬೆಳ್ಳುಳ್ಳಿ ಒಂದು ಉತ್ತಮ ರಸಾಯನವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೋಂಕು ಮತ್ತು ಋತು ಸಂಬಂಧಿ ಕಾಯಿಲೆಗಳ ವಿರುದ್ಧ ಹೋರಾಡುತ್ತೆ. ಇದರಲ್ಲಿರುವ ಅಲಿಸಿನ್ ಎಂಬ ಅಂಶವು ಬ್ಯಾಕ್ಟೀರಿಯಾ ವಿರೋಧಿ, ಆಂಟಿವೈರಲ್ ಮತ್ತು ಆಂಟಿಫಂಗಲ್ ಗುಣಗಳನ್ನು ಹೊಂದಿದೆ. ಹಾಗಾಗಿ ಗಾಯಗಳನ್ನು ಗುಣಪಡಿಸಲು ಹೃದಯ, ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ಡಿಎಲ್ ರಕ್ತದೊತ್ತಡವನ್ನು ನಿಯಂತ್ರಿಸಿ ರಕ್ತ ಪರಿಚಲನೆಯನ್ನು ವೃದ್ಧಿಗೊಳಿಸುತ್ತದೆ. ಹಾಗಾಗಿ ಹೃದಯದ ಆರೋಗ್ಯವನ್ನು ಸುಧಾರಿಸುವಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತದೆ. ಬೆಳ್ಳುಳ್ಳಿಯು ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಅಜೀರ್ಣವನ್ನು ನಿವಾರಿಸುತ್ತದೆ ಹಾಗೂ ದೇಹದಲ್ಲಿ ಶೇಖರವಾಗಿ

0: ಆರೋಗ್ಯಕ್ಕೆ ಹಾನಿಕಾರಕ ಅಂಶವನ್ನು ನಿವಾರಿಸುತ್ತದೆ. ಹೊಟ್ಟೆ ನೋವಿಗೆ ಉತ್ತಮ ಪರಿಹಾರವಾಗಿದೆ. ಇದು ಕರುಳಿನಲ್ಲಿ ಆರೋಗ್ಯಕರ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಬೆಂಬಲಿಸಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ಕಫ ನಿವಾರಕವಾಗಿರುವುದರಿಂದ ಉಸಿರಾಟದ ಸಮಸ್ಯೆಗಳಲ್ಲಿ ಉತ್ತಮ ಫಲಕಾರಿ. ಜಂತು ಹುಳಗಳ ನಿವಾರಕವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತಾ ಮಧುಮೇಹ ನಿಯಂತ್ರಣದಲ್ಲಿ ಸಹಕಾರಿಯಾಗಿದೆ. ಈಗ ನಾವು ಬೆಳ್ಳುಳ್ಳಿಯನ್ನು ಮನೆಮದ್ದಾಗಿ ಬಳಸುವ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ 2-3 ಎಸಳು ಬೆಳ್ಳುಳ್ಳಿಯನ್ನು ಉಗುರು ಬೆಚ್ಚಗಿನ ನೀರಿನೊಂದಿಗೆ ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಅಥವಾ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಬಹುದು. ಹಾಗೆಯೇ ಇದರಿಂದ ಜೀರ್ಣಕ್ರಿಯೆ ಉತ್ತಮಗೊಂಡು ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚುತ್ತೆ. ಬೆಳ್ಳುಳ್ಳಿಯ ಎಸಳುಗಳನ್ನು ಹಾಲಿನಲ್ಲಿ ಕುದಿಸಿ ಸೇವಿಸುವುದನ್ನು ಆಯುರ್ವೇದದಲ್ಲಿ ಲಶುನ ಕ್ಷೀರಪಾಕ ಎಂದಿದ್ದಾರೆ. ಈ ಕ್ಷೀರಪಾಕದ ಸೇವನೆಯು ವಾತವ್ಯಾಧಿಗಳು ಹಾಗೂ ನರಗಳ ಸಮಸ್ಯೆಗಳಲ್ಲಿ ಪ್ರಯೋಜನಕಾರಿ. ಹಾಗೆಯೇ ಕೀಲು ನೋವು, ಸಂದು ನೋವು, ಚರ್ಮದ ತೊಂದರೆಗಳಲ್ಲಿ ಬೆಳ್ಳುಳ್ಳಿಯನ್ನು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯೊಂದಿಗೆ ಕುದಿಸಿ ತಯಾರಿಸಿದ ತೈಲದಿಂದ ಅಭ್ಯಂಗವು ಉತ್ತಮ ಚಿಕಿತ್ಸೆಯಾಗಿದೆ. ಆಯುರ್ವೇದ ಔಷಧಿಗಳಾದ ಲಶುನಾದಿವಟಿ, ಲಶುನಾದಿಘೃತ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಮತ್ತು ಉರಿಯೂತವನ್ನು ನಿರ್ವಹಿಸಲು ಕೂಡ ಅನುಕೂಲಕರವಾಗಿದೆ. ಒಟ್ಟಾರೆಯಾಗಿ ಬೆಳ್ಳುಳ್ಳಿ ಆಯುರ್ವೇದದಲ್ಲಿ ಒಂದು ಪ್ರಬಲವಾದ ಗಿಡಮೂಲಿಕೆ ಆಗಿದ್ದು ಇದರ ಆಂಟಿಮೈಕ್ರೋಬಿಯಲ್, ಉರಿಯೂತ ನಿವಾರಕ, ಹೃದಯ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಬೆಳ್ಳುಳ್ಳಿಯನ್ನು ನಿಯಮಿತವಾಗಿ ಬಳಸಿದಾಗ ಅದು ಒಟ್ಟಾರೆಯಾಗಿ ಆರೋಗ್ಯಕ್ಕೆ ಪೂರಕ. ಆದರೆ ಅತಿಯಾದ ಬಳಕೆಯು ಪಿತ್ತವನ್ನು ವೃದ್ಧಿಸಿ ಎದೆ ಉರಿ, ವಾಂತಿ, ಚರ್ಮದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಅತಿರಕ್ತಸ್ರಾವ, ಜ್ವರ, ಚರ್ಮದ ಸಮಸ್ಯೆ ಇರುವವರು ಹಾಗೂ ಗರ್ಭಿಣಿ ಮಹಿಳೆಯರು ಇದರ ಬಳಕೆಯನ್ನು ನಿಯಂತ್ರಿಸುವುದು ಉತ್ತಮ. ಹಾಗಾಗಿ ಬೆಳ್ಳುಳ್ಳಿಯನ್ನು ಔಷಧಿಯಾಗಿ ಬಳಸುವ ಮುನ್ನ ಸಮೀಪದ ಆಯುರ್ವೇದ ವೈದ್ಯರ ಸಲಹೆ ಪಡೆಯಿರಿ. ಆಹಾರವಾಗಿ ನಿತ್ಯ ನಿಯಮಿತವಾಗಿ ಬಳಸಿ ಆರೋಗ್ಯದಿಂದಿರಿ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದವರು ಡಾಕ್ಟರ್ ಸುನೀತಾ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 7:50. ಇದೀಗ ಪದಬಂಧ ಕಾರ್ಯಕ್ರಮ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ ಎನ್ನುವಂತೆ ಯಾವುದೋ ಪದ ಮತ್ತಾವುದೋ ಸುಳುಹು ಒಂದಕ್ಕೊಂದು ಬಂಧ ಬೆಸೆಯುವ ಕಾರ್ಯಕ್ರಮವೇ ಈ ಪದಬಂಧ ಕಾರ್ಯಕ್ರಮ. ಪದಬಂಧ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ 2-2 ಪದಗಳ ಸುಳುಹುಗಳನ್ನು ಕೊಡ್ತಾ ಹೋಗ್ತೇನೆ. ಸುಳುಹುಗಳನ್ನು ಆಧರಿಸಿ ಪದಗಳನ್ನು ಕಂಡುಹಿಡಿದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ನಿಮ್ಮ ಹೆಸರು, ನಂತರ ಊರಿನ ಹೆಸರು, ಆ ನಂತರದಲ್ಲಿ ಉತ್ತರದ ಸಂದೇಶಗಳನ್ನು ಕಳುಹಿಸಿಕೊಡಿ. ಇನ್ನು ಸ್ನೇಹಿತರೆ, ಈ ದಿನದ ವಿಶೇಷತೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಹೌದು ಸ್ನೇಹಿತರೆ, ಇವತ್ತು ಮದರ್ಸ್ ಡೇ, ವಿಶ್ವ ತಾಯಂದಿರ ದಿನ ಅಲ್ವಾ? ಹೌದು ಸ್ನೇಹಿತರೆ, ಅಮ್ಮ, ತಾಯಿ, ಮಾಯಿ, ಅವ್ವ, ಮಾಮ್, ಮದರ್, ಹೀಗೆ ಸಾಕಷ್ಟು ಹೆಸರುಗಳಿಂದ ನಾವು ತಾಯಿಯನ್ನು ಗುರುತಿಸ್ತೇವೆ. ಅಮ್ಮನನ್ನು ಕುರಿತು ಭಾವುಕರಾಗಿ ಹೊಗಳೋದು, ಆರಾಧಿಸೋದು, ಕೊಂಡಾಡೋದು ಒಂದು ಕಡೆಯಾದರೆ, ಮತ್ತೆ ಕೆಲವರು ಅಮ್ಮ ಅಂದರೆ ವಿವರಿಸಲಾಗದೇ ಇರುವಂತಹ ಪದ, ವ್ಯಾಖ್ಯಾನವಿಲ್ಲದ ವಾಕ್ಯ, ಕಡಿಯಲಾಗದ ಸಂಬಂಧ ಅಂಥೇಳಿ ಹೇಳೋರು ಮತ್ತೊಂದು ಕಡೆ. ಅದೇನೇ ಇರಲಿ, ಇಂದಿನ ಈ ಕಾರ್ಯಕ್ರಮವನ್ನು ವಿಶ್ವದ ಎಲ್ಲ ತಾಯಂದಿರಿಗೂ ಕೂಡ ಇದನ್ನು ಡೆಡಿಕೇಟ್ ಮಾಡ್ತಾ ವಿಶ್ವದ ಎಲ್ಲ ತಾಯಂದಿರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಇನ್ನು ಸ್ನೇಹಿತರೆ, ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ 4 ಅಕ್ಷರಗಳಿರುವ ಪದದ ಸುಳುಹನ್ನು ಕೊಡ್ತಾ ಇದ್ದೇನೆ. ಜನಜನಿತದೊಳಗೆ ಇರುವ ತಾಯಿ, ಜನಜನಿತದೊಳಗೆ ಇರುವ ತಾಯಿ. ಈ ಪದದ ಮೊದಲ ಅಕ್ಷರದಿಂದ ನಾಲ್ಕು ಅಕ್ಷರಗಳಿರುವ ಎರಡನೇ ಪದದ ಸುಳುಹು ಜನ್ಮ ನೀಡಿದವಳಿಗೊಂದು

ಪರ್ಯಾಯ ಪದ ಹೇಳಿ, ಜನ್ಮ ನೀಡಿದವಳಿಗೊಂದು ಪರ್ಯಾಯ ಪದ ಹೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ ನಾಲ್ಕು ಅಕ್ಷರಗಳಿರುವ ಪದದ ಸುಳುಹು ಜನಜನಿತದೊಳಗೆ ಇರುವ ತಾಯಿ. ಈ ಪದದ ಮೊದಲ ಅಕ್ಷರದಿಂದ ನಾಲ್ಕು ಅಕ್ಷರಗಳಿರುವ ಎರಡನೇ ಪದದ ಸುಳುಹು ಜನ್ಮ ನೀಡಿದವಳಿಗೊಂದು ಪರ್ಯಾಯ ಪದ ಹೇಳಿ. ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಮೊದಲನೇ ಪದದಲ್ಲಿ ಮೂರು ಅಕ್ಷರಗಳಿವೆ, ಎರಡನೇ ಪದದಲ್ಲಿ ನಾಲ್ಕು ಅಕ್ಷರಗಳಿವೆ. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತಾ ಇದ್ದೇನೆ ಮೌರ್ಯ ಚಿತ್ರದಿಂದ ಆಯ್ದ ಗೀತೆಯನ್ನು. ಎಸ್ ನಾರಾಯಣ್ ಅವರ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದ್ದು, ಈ ಗೀತೆ ಶಾನ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದಿದೆ.

ಅಬ್ಬೆ, ಮಾತೆ, ಜನ್ಮಧಾತ್ರಿ, ಅಂಬ, ಜನನಿ, ಮಾಯಿ, ಹೆತ್ತಬ್ಬೆ, ಮಾತೃಸ್ವರೂಪಿಣಿ, ಹೀಗೆ ನೂರಾರು ಹೆಸರುಗಳಿಂದ ಅಮ್ಮನನ್ನ ಹೆಸರಿಸಿದರೂ ಕೂಡ ಆಕೆ ತೋರುವ ಪ್ರೀತಿ ಮಾತ್ರ ಏಕಮುಖವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ಅಮ್ಮನ ಮಡಿಲು ಅಂದರೆ ಅದು ಮಕ್ಕಳಿಗೆ ಅತಿ ದೊಡ್ಡ ರಕ್ಷಣೆ ಮತ್ತು ಪ್ರೀತಿಯ ತಾಣ ಅಂತಲೇ ಹೇಳಬಹುದು.

0: विधिक सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-toj.in से प्राप्त कर सकते हैं।
1: ಕಾರ್ಯಕ್ರಮದಲ್ಲಿ ಮತ್ತೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಇದ್ದೇನೆ. ಮೊದಲಿಗೆ ಎರಡು ಅಕ್ಷರಗಳಿರುವ ಪದದ ಸುಳುಹು ಹೀಗಿದೆ: ಮಮತೆಗೆ ಹತ್ತಿರವಾಗಿರುವ ಅಮ್ಮ. ಮಮತೆಗೆ ಹತ್ತಿರವಾಗಿರುವ ಅಮ್ಮ. ಈ ಪದದ ಮೊದಲ ಅಕ್ಷರದಿಂದ ಆರು ಅಕ್ಷರಗಳಿರುವ ಎರಡನೇ ಪದದ ಸುಳುಹು: ತಾಯಿಯೇ ದೇವರು ಎಂದು ಸಂಬೋಧಿಸಲು ಬಳಸುವ ಪದವಿದು. ತಾಯಿಯೇ ದೇವರು ಎಂದು ಸಂಬೋಧಿಸಲು ಬಳಸುವ ಪದವಿದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ ಎರಡು ಅಕ್ಷರಗಳಿರುವ ಪದದ ಸುಳುಹು: ಮಮತೆಗೆ ಹತ್ತಿರವಾಗಿರುವ ಅಮ್ಮ. ಈ ಪದದ ಮೊದಲ ಅಕ್ಷರದಿಂದ ಆರು ಅಕ್ಷರಗಳಿರುವ ಎರಡನೇ ಪದದ ಸುಳುಹು: ತಾಯಿಯೇ ದೇವರು ಎಂದು ಸಂಬೋಧಿಸಲು ಬಳಸುವ ಪದವಿದು. ಯಾವುವು ಆ ಎರಡು ಪದಗಳು? ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಅಣ್ಣಯ್ಯ ಚಿತ್ರದಿಂದ ಆಯ್ದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಈಗಾಗಲೇ ಸುಳುಹುಗಳನ್ನು ತಿಳಿಸಿದ್ದೆ. ನಾನು ಕೊಟ್ಟಂತಹ ಸುಳುಹುಗಳಿಗೆ ಸಾಕಷ್ಟು ಜನ ನಮ್ಮ ಕೇಳುಗರು ಎರಡೂ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಕೆಲವರು ಒಂದು ಪ್ರಶ್ನೆಗೆ, ಇನ್ನು ಕೆಲವರು ಪ್ರಯತ್ನವನ್ನು ಮಾಡಿದ್ದಾರೆ. ಯಾರೆಲ್ಲ ನಮಗೆ ಸಂದೇಶಗಳನ್ನು ಕಳುಹಿಸ್ತಾ ಹೋಗಿದ್ದಾರೆ ನೋಡೋಣ. ಬನ್ನಿ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ, ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮತ್ತೆ ಮನೆಯವರು, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಕೆಬಿ ಪಾಲಯ್ಯ ಚಿರತಗೊಂಡುವಿನಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ನಡಿನ ಸಣ್ಣಣ್ಣ ಹುರುಳಿಹಾಳ್ ಕೂಡ್ಲಿಗಿ ತಾಲೂಕ್ ವಿಜಯನಗರ ಜಿಲ್ಲೆಯಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹಾಗೆಯೇ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ, ಹಾಗೆ ಡಾಕ್ಟರ್ ಅನನ್ಯ ಅವರು, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ ಆರನೇ ಕ್ರಾಸ್ ಚಿತ್ರದುರ್ಗದಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ಜಿಹಳ್ಳಿ ಕಬ್ಬಳ ಗ್ರಾಮದಿಂದ, ಅಶ್ವಿನಿ ರಾಜು ಕೆಬಿ ರಾಜು ಅಚ್ಯುತ್ ಸೂರ್ಯ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗದಿಂದ, ಸಹನ ಆಚಾರ್ ಸಿರಿಗೆರೆಯಿಂದ, ಧನಂಜಯ ರೆಡ್ಡಿ ಕಂದಾಯಗಿರಿ ನಗರ ಚಿತ್ರದುರ್ಗದಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ಅಮೃತ ರಮೇಶ್ ಚಿತ್ರದುರ್ಗದಿಂದ, ಡಿವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಾಗರಾಜ ರೆಡ್ಡಿ ರಾಮ್ ತೀರ್ಥ ಹರಿಹರ ತಾಲೂಕಿನಿಂದ, ಹಿರಿಯೂರು ತಾಲೂಕು ಮದ್ದಿಹಳ್ಳಿ ಗ್ರಾಮದ ಎಂ ಪರಮೇಶ್ವರಪ್ಪ ಇವರು ಕೂಡ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಹಾಗೆಯೇ ಹಂಪಣ್ಣ ನ್ಯಾಮತಿಯಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ಅನಂತರಾಜು ಗೊರ್ಲಡಕು ಹಿರಿಯೂರಿನಿಂದ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕ್ ಅರಸೀಕೆರೆಯಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ತರುಣ್ ಮತ್ತು ಸ್ಮಿತಾ ಮಹೇಂದ್ರಕರ್ ರಾಣೆಬೆನ್ನೂರಿನಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಮಂಜುಳಾ ನಿಂಗಪ್ಪ ಬಸವನಕಟ್ಟಿ ಶಿವಮೊಗ್ಗದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ವೇದಾ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಆರ್ ಡಿ ಶ್ರುತಿ ಜೆಸಿಆರ್ ಎಕ್ಸ್ಟೆನ್ಷನ್ ಚಿತ್ರದುರ್ಗ ಅಂತೇಳಿ ತಿಳಿಸ್ತಾ ಇದ್ದಾರೆ, ಸರಳ ಪ್ರಭು ರಂಗಯ್ಯನ ಬಾಗಿಲು ಚಿತ್ರದುರ್ಗದಿಂದ, ವಾಣಿ ಶಾಂತಕುಮಾರ್ ಸೃಜನ್ ಮತ್ತು ಸಾರಿಕಾ ಕೂಡ ಜೊತೆಯಲ್ಲಿದ್ದಾರೆ, ಹಳೆ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ರಸ್ತೆ ಚಳ್ಳಕೆರೆಯಿಂದ, ರತ್ನ ಬಸವರಾಜ್ ತೇಜು ಕೂಡ ಜೊತೆಯಲ್ಲಿದ್ದಾರೆ, ಕೊಂಡ್ಲಹಳ್ಳಿ ಜನತಾ ಕಾಲೋನಿಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇರೋದು. ಇನ್ನು ಒನಕೆ ಓಬವ್ವನ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಮತ್ತು ಸೋನು ಅವರು, ಶುಭಾಂಗ್ ಹವೀಶ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ. ಮತ್ತಷ್ಟು ಸಂದೇಶಗಳಿವೆ, ತೆಗೆದುಕೊಳ್ತೇನೆ ಒಂದು ಪ್ರಕಟಣೆಯ ನಂತರ.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ, ರಾಜ್

0: ಆರೆ ಅಕ್ಕ ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
0: ಹಾಗಾದ್ರೆ ಸರಿಯಾದ ನಂಬರ್
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
0: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
0: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಸಂದೇಶಗಳನ್ನ ಮುಂದುವರಿಸ್ತಾ ಇದ್ದೀನಿ. ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ ಶಾಂತಕುಮಾರಿ, ಪ್ರಣತಿ, ವಿಸ್ಮಯ ಹಾಗೂ ಮಂಜುನಾಥ್ ಅವರು. ಇನ್ನು ನಂಬರ್ ಎಂಡಿಂಗ್ ವಿತ್ 2067 ಮಂಜುಳಾ, ಮಂಜುನಾಥ್, ಗುಜ್ಜರ್ ದರ್ಜಿ ಕಾಲೋನಿ ಎರಡನೇ ಕ್ರಾಸ್ ಚಿತ್ರದುರ್ಗದಿಂದ. ಗಿರೀಶ್, ಮಾನಸ, ಹೃತಿಕ್, ಚಿರಾಗ್ ಸಾಲೇಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ವಾಣಿಶ್ರೀ, ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ. ಚಿನ್ಮಯಿ, ಮಮತಾ ರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ. ಗೀತಾ ಶಶಿಧರ್ ಶಿವಗಂಗದಿಂದ. ಶೈಲಜಾ ಲೋಕಣ್ಣ ಬಿಬಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ. ಸುನೀತಾ ದೇವರಾಜ್, ನಚಿಕೇತ್, ಹೃತಿಕ್ ಕೆಳಗೋಟೆಯಿಂದ. ರುಕ್ಮಿಣಿ, ಜಯಲಕ್ಷ್ಮೀ ನಾಯ್ಡು ಡಿಸಿಸಿ ಬ್ಯಾಂಕ್ ಲೇಔಟ್ ಚಿತ್ರದುರ್ಗದಿಂದ. ಇನ್ನು ಲೋಕಣ್ಣಾಚಾರ್ ಚಳ್ಳಕೆರೆಯಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ನಿರ್ಮಲಾ ಮೂರ್ತಿ ಧವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ. ತಿಪ್ಪಮ್ಮ ನಳರಾಜ್ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ. ಇನ್ನು ಶ್ರೀವೇದ ಗೌತಮ್ ಕೂಡ ಜೊತೆಯಲ್ಲಿದ್ದಾರೆ, ಬಾಮಿನಿ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ ಚಿತ್ರದುರ್ಗದಿಂದ. ಓಕೆ. ಶೋಭಾ ಜಗದೀಶ್ ಸಿರಿಗೆರೆಯಿಂದ ಸಂದೇಶವನ್ನು ಕಳುಹಿಸ್ತಾ ಇರೋದು. ವಿಜಯಲಕ್ಷ್ಮಿ ಸತೀಶ್, ಪೃಥ್ವಿ, ಪೂಜಾ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ರಚಿತ್ ರಂಗನಾಥ್ ಜೋಗಿಮಟ್ಟಿ ರಸ್ತೆ ನಾಲ್ಕನೇ ತಿರುವಿನಿಂದ. ಎನ್ಜಿ ಬಸವರಾಜ್, ಅನ್ನಪೂರ್ಣ, IUDP ಲೇಔಟ್ ಚಿತ್ರದುರ್ಗದಿಂದ. ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ. ಇಂದಿರಾ ಜಯದೇವಮೂರ್ತಿ ಕೆಳಗೋಟೆಯಿಂದ. ಅಂಚೆ ಪ್ರಕಾಶ್ ಪಾಲವನಹಳ್ಳಿ ಹಿರಿಯೂರು ತಾಲೂಕಿನಿಂದ. ಶಂಕರಾಚಾರಿ ಚಿಪ್ಪಿನಕೆರೆಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಸುಧಾ ಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗದಿಂದ. ನಾಗಲಕ್ಷ್ಮಿ ಪ್ರಕಾಶ್, ಪ್ರತೀಕ್ ಮತ್ತು ಪ್ರತೀಕ್ ಕೂಡ ಜೊತೆಯಲ್ಲಿದ್ದಾರೆ. ಇವರು ಜಯಲಕ್ಷ್ಮಿ ಬಡಾವಣೆಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ಶಾಂತಿನಿ ಹಾಸನದಿಂದ ಸಂದೇಶವನ್ನು ಕಳುಹಿಸಿರುವಂಥದ್ದು ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ. ಇನ್ನು ಮೀನಾಕ್ಷಿ ಮಲ್ಲಿಕಾರ್ಜುನ್ ಮತ್ತು ಸ್ವರ್ಣಶ್ರೀ ಕೂಡ ಜೊತೆಯಲ್ಲಿರೋದು. ಶ್ರೀ ಬಾಪೂಜಿ ನಗರ ಚಿತ್ರದುರ್ಗದಿಂದ. ಓಕೆ. ಇನ್ನು ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ. ಮಮತಾ ಸಜ್ಜನ್ ವಿಪಿ ಬಡಾವಣೆ ಚಿತ್ರದುರ್ಗದಿಂದ. ನಂಬರ್ ಎಂಡಿಂಗ್ ವಿತ್ 9614 ಯಾರಿದು ಅಂದರೆ ಗಾಯತ್ರಿ, ಸಂಜಯ್, ತೃಪ್ತಿ, ರಾಧಾಬಾಯಿ ರಾಣೆಬೆನ್ನೂರಿನಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಲತಾ ಸುಹಾಸ್ ಹೊಸಕೋಟೆಯಿಂದ. ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಅಂತೇಳಿ ತಿಳಿಸ್ತಾ ಇದ್ದಾರೆ. ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ ಇಲ್ಲಿಂದ. ಇನ್ನು ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ. ಡಾಕ್ಟರ್ ವೀಣಾ ಸಿಎಲ್ ಏಕನಾಥ್ ಸಾತ್ವಿಕ್ ಮತ್ತು ಸಂವೇದ್ ಕೂಡ ಜೊತೆಯಲ್ಲಿರೋದು. ದಾವಣಗೆರೆಯಿಂದ ಸಂದೇಶವನ್ನು ಕಳುಹಿಸಿರುವಂಥದ್ದು. ಇನ್ನು ಸುನೀತಾ ನಾಗರಾಜ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗದಿಂದ. ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ. ಪ್ರಣಯರಾಣಿ ಪ್ರೇಮ ಆಂಜನೇಯ ತುರುವನೂರಿನಿಂದ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ಇನ್ನು ಜೆ ಪ್ರಸನ್ನ ಕುಮಾರ್ ಗೊರ್ಲಡಕು ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನು ಕಳುಹಿಸಿರುವಂಥದ್ದು. ತ್ರಿಷಾರ್ ಪೂಜಾರಿ ಮತ್ತು ಲೀಶಾ ಪೂಜಾರಿ IUDP ಲೇಔಟ್ ಚಿತ್ರದುರ್ಗದಿಂದ. ರಾಜೇಂದ್ರ ಮಗದೂಮ್ ಮತ್ತು ಅನನ್ಯ ಹಾಗೆ ಋತ್ವಿಕ್ ಕೂಡ ಜೊತೆಯಲ್ಲಿರುವಂಥದ್ದು. ಧಾರವಾಡದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಆರ್ ಲೋಕೇಶ್ ಬಿಹೈಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂಥೇಳಿ ಕಳುಹಿಸಿರೋದು ಚಳ್ಳಕೆರೆಯಿಂದ. ಓಕೆ. ಮತ್ತು ನಮಗೆ ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ. ನಾನು ಅನುರಾಧ ಬಸವರಾಜ ರೆಡ್ಡಿ IUDP ಲೇಔಟ್ನಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಉತ್ತರವನ್ನು ತಿಳಿಸಿದ್ದಾರೆ. ಓಕೆ. ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು. ಮಹೇಶ್ ಹೊಸೂರು ಶಿಕಾರಿಪುರದಿಂದ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ. ಗೀತಾ ರುದ್ರಪ್ಪ ಪಿಳ್ಳೆಕೆರನಹಳ್ಳಿಯಿಂದ. ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಸುಭಾನ್ಕುರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು. ಎನ್ ಮಾರಣ್ಣ ಶಿಕ್ಷಕರು ತಳಕಿನಿಂದ. ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು. ಸಿಟಿ ಚಂದ್ರಶೇಖರ್ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕಿನಿಂದ. ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ. ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ರಾಜ್ ಮತ್ತು ಪ್ರತೀಕ್ ಕೂಡ ಜೊತೆಯಲ್ಲಿರೋದು. ಎಲ್ಲಿಂದ ಅಂದರೆ ಪ್ರಜ್ಞಾ ಕೂಡ ಇದ್ದಾರೆ ಚಿತ್ರದುರ್ಗದಿಂದ. ಓಕೆ. ಇನ್ನು ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಮತ್ತು ಸರೋಜ ಅವರು. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ. ಹಾಗೆಯೇ ಮಾಲಾಬೇದ್ರೆ ದರ್ಜಿ ಕಾಲೋನಿ ಇಲ್ಲಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇರುವಂಥದ್ದು. ರತ್ನಮ್ಮ ಗುಂಡ್ಲೂರಿನಿಂದ. ಇನ್ನು ವಿನಯ್ ಯಶಸ್ ವಿನೋಬ್ ನಗರ ದಾವಣಗೆರೆಯಿಂದ. ಶಿಲ್ಪಾ ಗರ್ಲ್ಪೇಟ್ ಮತ್ತು ಅಮೂಲ್ಯ ಗರ್ಲ್ಪೇಟ್ ನೆಹರು ನಗರ ಚಿತ್ರದುರ್ಗದಿಂದ. ರೋಹಿಣಿ ಗೌಡೇಶ್ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಿಂದ. ಓಕೆ. ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ. ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲಗೊಂದಿಯಿಂದ. ನಿಮ್ಮ ಹೆಸರನ್ನು ನಾನು ಈಗಾಗಲೇ ತಗೊಂಡಿದ್ದೆ. ಓಕೆ. ಇನ್ನು ಶಿಲ್ಪಾ ವಿದ್ಯಾನಗರ

0: ಇದರಿಂದ. ಇನ್ನು ನಂಬರ್ ಎಂಡಿಂಗ್ ವಿತ್ 3889 ಯಾರಿದು ಅಂದರೆ ಶಿಲ್ಪಾ ವಿದ್ಯಾನಗರದಿಂದ. ಓಕೆ, ಡಿ ಬಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ. ಓಕೆ, ಮೂರನೇ ಮೆಸೇಜು ಯಾಕೆ ಡಿಲೀಟ್ ಮಾಡಿದ್ದೀರಿ? ಓಕೆ. ಇನ್ನು ಜ್ಯೋತಿ ಗಿರೀಶ್ ತಕ್ಷಕ್ ಮತ್ತೆ ಕೌಶಿಕ್ ಕೂಡ ಜೊತೆಯಲ್ಲಿದ್ದಾರೆ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಸ್ವಾಮಿ ವಿವೇಕಾನಂದ ನಗರ ಚಿತ್ರದುರ್ಗದಿಂದ ಕೂಡ ನಮಗೆ ಸಂದೇಶ ಬಂದಿದೆ. ಯಾರಿದು ಅಂದರೆ ಶಶಿಕಲಾ, ಮೇಘನಾ, ಮೋನಿಕಾ, ಶ್ರಮ, ವಸಂತ್ ಡಿ. ಓಕೆ, ಇಷ್ಟು ಜನರ ಸಂದೇಶಗಳು ನಮ್ಮನ್ನು ತಲುಪಿವೆ. ನಿಮ್ಮ ಎಲ್ಲರ ಸಂದೇಶಗಳನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಉತ್ತರಗಳನ್ನು ಕೂಡ ತಿಳಿಸ್ತೇನೆ. ಆರಂಭದ ಪ್ರಶ್ನೆಯಲ್ಲಿ ನಾನು ಕೇಳಿದ್ದೆ, ಮೊದಲಿಗೆ ಮೂರು ಅಕ್ಷರಗಳಿರುವ ಪದದ ಸುಳುಹನ್ನು ಕೊಟ್ಟಿದ್ದೆ, ಜನಜನಿತದೊಳಗೆ ಇರುವ ತಾಯಿ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಜನನಿ. ಈ ಪದದ ಮೊದಲ ಅಕ್ಷರದಿಂದ ನಾಲ್ಕು ಅಕ್ಷರಗಳಿರುವ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ, ಜನ್ಮ ನೀಡಿದವಳಿಗೊಂದು ಪರ್ಯಾಯ ಪದ ಹೇಳಿ ಅಂತ ಹೇಳಿಬಿಟ್ಟು. ಸಾಕಷ್ಟು ಜನ ನಮ್ಮ ಕೇಳುಗರು ಜಗನ್ಮಾತೆ ಅಂತ ಹೇಳಿ ತಿಳಿಸಿದರು. ಇದು ವಿಶ್ವಕ್ಕೆ ತಾಯಿ ಅಂತ ಹೇಳಿ ಹೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಜನ್ಮದಾತೆ. ನಮ್ಮ ಸಾಕಷ್ಟು ಜನ ಕೇಳುಗರು ಕೂಡ ಜನ್ಮದಾತೆ ಅಂತಲೇ ತಿಳಿಸಿದ್ದಾರೆ ಕೂಡ. ಮೊದಲನೇ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಲ್ವಾ, ಜನನಿ ಹಾಗೂ ಜನ್ಮದಾತೆ. ಇನ್ನು ಎರಡನೇ ಪ್ರಶ್ನೆಯಲ್ಲಿ ಕೇಳಿದ್ದೆ, ಮೊದಲಿಗೆ ಎರಡು ಅಕ್ಷರಗಳಿರುವ ಪದದ ಸುಳುಹನ್ನು ಕೊಟ್ಟಿದ್ದೆ, ಮಮತೆಗೆ ಹತ್ತಿರವಾಗಿರುವ ಅಮ್ಮ ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಮಾತೆ. ಮಮತೆಗೆ ಹತ್ತಿರವಾಗಿರುವ ಅಮ್ಮ ಮಾತೆ. ಈ ಪದದ ಮೊದಲ ಅಕ್ಷರದಿಂದ ಆರು ಅಕ್ಷರಗಳಿರುವ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ, ತಾಯಿಯೇ ದೇವರು ಎಂದು ಸಂಬೋಧಿಸಲು ಬಳಸುವ ಪದವಿದು ಅಂತ ಹೇಳಿಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಮಾತೃದೇವೋ ಭವ. ತಾಯಿಯೇ ದೇವರು ಅಲ್ವಾ, ಮಾತೃದೇವೋ ಭವ ಅಂತ ಹೇಳಿ ತಿಳಿಸ್ತೇವೆ. ಎರಡನೇ ಪ್ರಶ್ನೆಗೆ ಗೊತ್ತಾಯ್ತಲ್ವಾ, ಮಾತೆ ಹಾಗೂ ಮಾತೃದೇವೋ ಭವ. ಮೊದಲನೇ ಪ್ರಶ್ನೆಯಲ್ಲಿ ಜನನಿ ಹಾಗೂ ಜನ್ಮದಾತೆ, ಎರಡನೇ ಪ್ರಶ್ನೆಗೆ ಮಾತೆ ಹಾಗೂ ಮಾತೃದೇವೋ ಭವ ಎನ್ನುವಂತಹ ಪದಗಳು ಸರಿಯಾದ ಉತ್ತರದ ಪದಗಳಾಗಿದ್ದವು. ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಂತಹ, ಹಾಗೆಯೇ ಪ್ರಯತ್ನ ಪಟ್ಟಂತಹ ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ಹೊತ್ತಿನ ಪದಬಂಧ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ 8:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಮ್ಮನಿಗೆ ಸಂಬಂಧಿಸಿದಂತಹ ಗೀತೆಗಳನ್ನು ಕೂಡ ಕೇಳಬಹುದು. ಸ್ನೇಹಿತರೆ, 102.6 ತರಂಗಾಂತರಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ ಈಗ 8:15 ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. Good morning. I'm Shagun Chopra. The headlines. Prime Minister Narendra Modi to visit Karnataka and Telangana today to launch multiple development projects worth around 9,400 crore rupees in Hyderabad and participate in 45th anniversary celebrations of the Art of Living in Bengaluru. TVK Chief C. Joseph Vijay to be sworn in as Chief Minister of Tamil Nadu this morning. President Draupadi Murmu appoints N. Rangasamy as Chief Minister of Puducherry. Center operationalizes four labor codes with publication of rules. DRDO achieves major breakthrough in hypersonic missile development by conducting long-duration tests of scramjet combustor. And nine Indian boxers advance to finals of Asian Boxing Under-15 and Under-17 Championships in Tashkent. Prime Minister Narendra Modi will visit Karnataka and Telangana today. At around 11 a.m., the Prime Minister will participate in the 45th anniversary celebrations of the Art of Living in Bengaluru and also inaugurate the newly constructed Dhyan Mandir at the Art of Living International Center. More from our correspondent.
2: Prime Minister Narendra Modi will address the devotees of Art of Living Foundation and inaugurate the newly constructed Dhyan Mandir or Meditation Hall at the premises. He will also launch the year-long projects of the foundation on mental well-being, rural development, nature conservation and social transformation. Before proceeding to Art of Living International Center, the Prime Minister will address the BJP leaders and workers at HAL Airport. The leader of the opposition Karnataka Legislative Assembly, R. Ashoka, has informed that the Prime Minister will be honored with Mysore Peta and silk shawl for the party's recent electoral victory, and around 15,000 people will attend this meeting. Sudhindra, Akashwani News, Bengaluru.
1: Thereafter, Prime Minister Narendra

0: 5-0 win in the 37kg category and Sonia Cruz to a 5-0 victory in 40kg. And now, for a look at today's newspapers, it's over to Sarabjit Kaur.
1: Thank you, Shakun. The Statesman highlights Suvendu Adhikari sworn in as Bengal CM, while the Times of India adds NDA show of strength as Suvendu sworn in as first BJP CM of Bengal. Hindustan Times. Prime Minister bows, thanks voters, notes the pioneer. Numbers in order, Vijay to be TN Commander-in-Chief, notes Hindustan Times. The Statesman headlines, TVK crosses final hurdle for majority, secures IUML's VCK support for forming Vijay Sarkar. Agni 5 tested, capable of multiple nuclear strikes, cites Hindustan Times. India tests advanced Agni missile from Odisha coast, reports the pioneer. The Asian Age reports, Lieutenant General Raja Subramani appointed as next CDS, Swaminathan to helm Navy. The Tribune reports, Pak China affairs experts, Lieutenant General Raja Subramani picked up as next CDS, Swaminathan named Navy Chief. Hindustan Times headline states, Vinesh gets WFI notice, returns set get delayed, while the Indian Express headlines, Vinesh comeback hits a hurdle, WFI bars her from competing until June 26th. In a Mother's Day special piece titled, Giving Them Roots, the Indian Express mentions inspiring stories of motherhood, pointing motherhood may not give you awards, but it certainly gives you battle scars and memories. And finally, Indian tourism waking up to its floral power, the Financial Express writes, the demand for flower-centric travel is witnessing strong growth. And with that, it's back to you, Shagun.
0: Thank you, Sarabjit. And now before we end the bulletin, the headlines once again. Prime Minister Narendra Modi to visit Karnataka and Telangana today to launch multiple development projects worth around 9,400 crore rupees in Hyderabad and participate in 45th anniversary celebrations of the art of living in Bengaluru. TVK Chief C. Joseph Vijay to be sworn in as Chief Minister of Tamil Nadu this morning. President Draupadi Murmu appoints N. Rangasamy as Chief Minister of Puducherry. Centre operationalizes four labour codes with publication of rules. DRDO achieves major breakthrough in hypersonic missile development by conducting long-duration tests of scramjet combustor. And nine Indian boxers advance to finals of Asian Boxing Under-15 and Under-17 Championship in Tashkent. And with that, we end the morning news. Have a nice day.
2: ಸ್ನೇಹಿತರೆ 102.6 ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 8:30 ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ನಾನು ಈಗಾಗಲೇ ತಿಳಿಸಿದಂತೆ ಇಂದು ಮದರ್ಸ್ ಡೇ, ಹಾಗಾಗಿ ಎಲ್ಲ ತಾಯಂದಿರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ, ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಹೌದು ಸ್ನೇಹಿತರೆ, ತಾಯಿಯು ಜಗತ್ತಿನ ಅತ್ಯಂತ ಪವಿತ್ರ, ನಿಸ್ವಾರ್ಥ ಮತ್ತು ಪ್ರೀತಿಯ ಮೂರ್ತ ರೂಪವಾಗಿದ್ದು ಮಗುವಿನ ಜೀವನದ ಮೊದಲ ಗುರು ಆಗಿರ್ತಾಳೆ, ಮಾರ್ಗದರ್ಶಕಿ ಮತ್ತು ಶಕ್ತಿಯಾಗಿರ್ತಾಳೆ. ದೇವರು ಎಲ್ಲ ಕಡೆ ಇರೋದಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿಬಿಟ್ಟು ತಾಯಿಯನ್ನ ಸೃಷ್ಟಿಸಿದ ಎನ್ನುವಂತಹ ಮಾತು ನಿಜಕ್ಕೂ ಕೂಡ ಅವಳ ಮಹತ್ವವನ್ನ ಸಾರುತ್ತೆ. ನಿಸ್ವಾರ್ಥ ಪ್ರೀತಿ, ತ್ಯಾಗ, ಕಾಳಜಿ ಮತ್ತು ಸಂಸ್ಕಾರ ನೀಡಿ ಮಕ್ಕಳನ್ನು ಸಮಾಜದ ಉತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ತಾಯಿಯ ಪಾತ್ರ ನಿಜಕ್ಕೂ ಕೂಡ ಅನನ್ಯವಾದುದು. ಅಂತಹ ತಾಯಂದಿರ ದಿವಸ ಇದು. ಈ ತಾಯಂದಿರಿಗೆ ನಾನು ಒಂದು ಕವನದ ಮೂಲಕ ಅವರಿಗೆ ಒಂದು ಡೆಡಿಕೇಟ್ ಮಾಡ್ತಾ ಇದ್ದೇನೆ. ನನ್ನ ಮನದ ದನಿ ನೀನು, ಹೃದಯದ ಖನಿ ನೀನು, ದುಃಖ ನುಂಗಿದ ತ್ಯಾಗಿ ನೀನು, ನಗುವ ರಾಚಿದ ಜೈನಹನಿಯೂ ನೀನು, ನಗುವ ರಾಚಿದ ಜೈನಹನಿಯೂ ನೀನು, ಜಗಕ್ಕೆ ಜೀವವ ತಂದ ಮಾತೆ ನೀನು, ಜಗಕ್ಕೆ ಜೀವವ ತಂದ ಮಾತೆ ನೀನು, ಬದುಕು ಕಲಿಸಿದ ಗುರು ನೀನು, ಸುಖ ದುಃಖಗಳನ್ನು ಕೇಳುವ ಗೆಳತಿ ನೀನು, ಸಕಲ ಸಮಸ್ಯೆಗಳಿಗೂ ಪರಿಹಾರ ನೀನು, ಸಕಲ ಸಮಸ್ಯೆಗಳಿಗೂ ಪರಿಹಾರ ನೀನು, ಧೃತಿಗೆಟ್ಟ ಮಕ್ಕಳಿಗೆ ಧೈರ್ಯ ನೀನು, ಮುಂದಿಡುವ ಹೆಜ್ಜೆಗೆ ದಾರಿದೀಪವೂ ನೀನು, ಧೃತಿಗೆಟ್ಟ ಮಕ್ಕಳಿಗೆ ಧೈರ್ಯ ನೀನು, ಮುಂದಿಡುವ ಹೆಜ್ಜೆಗೆ ದಾರಿದೀಪವೂ ನೀನು, ಕಷ್ಟಗಳ ಮಳೆ ಸುರಿಯೇ

ಸಂತೈಸುವ ಕರುಣಾಮೂರ್ತಿ ನೀನು. ಕಷ್ಟಗಳ ಮಳೆ ಸುರಿಯೇ ಸಂತೈಸುವ ಕರುಣಾಮೂರ್ತಿ ನೀನು. ಸಕಲ ಜೀವಗಳಿಗೂ ಲೇಸ ಬಯಸುವ ಮಮತಾಮಯಿ ನೀನು. ಸಕಲ ಜೀವಗಳಿಗೂ ಲೇಸ ಬಯಸುವ ಮಮತಾಮಯಿ ನೀನು. ಏನ ಹೇಳಿದರೂ, ಹೇಗೆ ಹೊಗಳಿದರೂ, ಯಾವ ಕಾಣಿಕೆ ನೀಡಿದರೂ ಅಮ್ಮನ ಪ್ರೀತಿಗೆ ಸಾಟಿ ಇಲ್ಲ. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಎನ್ನುವಂತೆ ತಾಯಿಯ ಪ್ರೀತಿಗೆ ತಾಯಿಯೇ ಸಾಟಿ, ತಾಯಿಯ ಪ್ರೀತಿಗೆ ತಾಯಿಯೇ ಸಾಟಿ. ವಿಶ್ವ ತಾಯಂದಿರ ದಿನದ ಸಂದರ್ಭದಲ್ಲಿ ವಿಶ್ವದ ಎಲ್ಲ ತಾಯಂದಿರಿಗೂ ಕೂಡ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ತಿಳಿಸ್ತಾ, ಜೊತೆಗೆ ಸ್ನೇಹಿತರೆ, ನೀವು ಕೂಡ ನಿಮ್ಮ ನಿಮ್ಮ ತಾಯಿಯ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ಸಂದೇಶದ ಮುಖಾಂತರವಾಗಿ ತಿಳಿಸಿದರೆ ಖಂಡಿತವಾಗ್ಲೂ ನಿಮ್ಮ ಸಂದೇಶಗಳನ್ನು ಕೂಡ ತೆಗೆದುಕೊಳ್ತೇನೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಂದೇಶಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತೆಗೆದುಕೊಳ್ತೇನೆ ಅಂತ ಹೇಳ್ತಾ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತಾ ಇದ್ದೇನೆ ಕುಂತಿಪುತ್ರ ಚಿತ್ರದ ಗೀತೆಯನ್ನು. ವಿಜಯಾನಂದ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಸ್ನೇಹಿತರೆ, ವಿಶ್ವದಲ್ಲಿ ತಾಯಿಯಷ್ಟು ಪ್ರೀತಿಯನ್ನ ಮತ್ತಾರು ಕೂಡ ನಮಗೆ ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಕಾರಣನೂ ಕೂಡ ಇದೆ. ಈ ಜಗತ್ತಿನಲ್ಲಿ ನಮಗೆ ಜನ್ಮಪೂರ್ವದ ಸಂಬಂಧ ಅನ್ನೋದೇನಾದರೂ ಇದ್ರೆ ಅದು ತಾಯಿಯ ಸಂಬಂಧ. ಈ ಭೂಮಿಗೆ ಬರುವ ಮೊದಲೇನೆ ನಾವು ತಾಯಿಯ ಜೊತೆಗೆ 9 ತಿಂಗಳು ಜೊತೆ ಜೊತೆಯಲ್ಲೇ ಇದ್ದು ಬೆಳೆದಿರ್ತೇವೆ. ನಂತರ ತಾಯಿ ಈ ಭೂಮಿಗೆ ನಮ್ಮನ್ನು ಸಮರ್ಪಣೆ ಮಾಡ್ತಾಳೆ. ಆ ನಂತರದಲ್ಲಿ ಹುಟ್ಟಿಕೊಳ್ಳುತ್ತೆ ಮಿಕ್ಕೆಲ್ಲ ಸಂಬಂಧಗಳು ಕೂಡ. ಆ ಕಾರಣಕ್ಕಾಗಿನೇ ತಾಯಿಯ ಸಂಬಂಧ ನಿಜಕ್ಕೂ ಕೂಡ ಬಹಳ ಶ್ರೇಷ್ಠವಾಗಿರುವಂಥದ್ದು. ಸಾಕಷ್ಟು ಜನರು ನಮಗೆ ಸಂದೇಶಗಳನ್ನು ಕಳುಹಿಸಿದ್ದಾರೆ. ಸಂದೇಶಗಳನ್ನು ತೆಗೆದುಕೊಳ್ತೇನೆ ಒಂದು ಪ್ರಕಟಣೆಯ ನಂತರ.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.
3: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
0: ತಾಯಿಗಿಂತ ದೇವರಿಲ್ಲ, ಮಾತೃ ದೇವೋ ಭವ ಅಂಥೇಳಿ ನಾವು ಹೇಳ್ತೇವೆ. ಹಾಗೆಯೇ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂಥೇಳಿ ಕೂಡ ಹೇಳ್ತೇವೆ. ತಾಯಿಗಿಂತ ಮಿಗಿಲಾದಂತಹ ಸಂಬಂಧವನ್ನು ನಾವು ಕಾಣಲಿಕ್ಕೆ ಖಂಡಿತವಾಗಲೂ ಕೂಡ ಸಾಧ್ಯವಿಲ್ಲ. ಸಾಕಷ್ಟು ಜನರು ಇದೇ ನಿಟ್ಟಿನಲ್ಲಿ ನಮಗೆ ಸಂದೇಶಗಳನ್ನು ಕಳುಹಿಸ್ತಾ ಹೋಗಿದ್ದಾರೆ. ಯಾರೆಲ್ಲ ಅಂಥೇಳಿ ನೋಡೋಣ. ನೀವು ಸಾಧ್ಯವಾದಷ್ಟು 2 ಲೈನ್ಗಳಲ್ಲಿ ಅಥವಾ 3 ಲೈನ್ ಒಳಗೇ ಕಳುಹಿಸಿದರೆ ಎಲ್ಲರ ಸಂದೇಶಗಳನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮೊದಲನೇ ಸಂದೇಶವನ್ನು ತೆಗೆದುಕೊಳ್ತಾ ಇದ್ದೇನೆ. ನೇತ್ರ ನಟ ರಾಜು ಚಿತ್ರದುರ್ಗದಿಂದ ಹ್ಯಾಪಿ ಮದರ್ಸ್ ಡೇ ಅಂಥೇಳಿ ಕಳುಹಿಸಿದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಆರ್ ಡಿ ಶ್ರುತಿ ಅವರು JCR ಬಡಾವಣೆ ಚಿತ್ರದುರ್ಗದಿಂದ, ನೀ ನನ್ನ ಸ್ಫೂರ್ತಿ ಬಾಳಲಿ, ನೀ ನನ್ನ ಧೈರ್ಯ ಬಾಳಲಿ, ನೀ ನನ್ನ ಸರ್ವಸ್ವ ಅಮ್ಮ, ನೀನಿಲ್ಲದೆ ನನ್ನ ಬಾಳು ಶೂನ್ಯ ಶೂನ್ಯ ಶೂನ್ಯ ಅಂಥೇಳಿ ಕಳುಹಿಸಿಕೊಟ್ಟಿದ್ದಾರೆ. ಓಕೆ ಶ್ರುತಿ ಅವರೇ, ನಿಮ್ಮ ಕವನ ಚೆನ್ನಾಗಿದೆ. ಕವನದ ಮೂಲಕ ತಾಯಿಯನ್ನು ವರ್ಣನೆ ಮಾಡಿದ್ದೀರಿ. ಓಕೆ, ಇನ್ನು ಹೊನ್ನೂರಾಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ನಮ್ಮ ಅಮ್ಮ ಎಂದಾದರೂ ಮಗನು ಉಪವಾಸ ಆಗ್ತಾನೆ ಅಂಥೇಳಿ ಊಟವನ್ನು ಅಂಗಡಿಗೆ ತಂದುಕೊಡ್ತಾ ಇದ್ರು. ಮಗ ಉಂಡ ನಂತರ ಅಮ್ಮ ಊಟ ಮಾಡ್ತಾ ಇದ್ಲು. ನಮ್ಮಮ್ಮ ತಾಯಿಯ ಕರುಣೆ ಅನಂತವಾದದ್ದು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಹೌದು, ಖಂಡಿತವಾಗ್ಲೂ ಕೂಡ ತಾಯಿಯ ಕರುಣೆಗೆ ಸರಿಸಾಟಿ ಇಲ್ಲ. ಅದರಲ್ಲೂ ಕೂಡ ತನ್ನ ಮಕ್ಕಳು ಅಂಥೇಳಿ ಬಂದುಬಿಟ್ರೆ ಜೀವವನ್ನು ಕೊಡುವುದಕ್ಕೂ ಕೂಡ ತಾಯಿ ಲೆಕ್ಕಿಸೋದಿಲ್ಲ ಅಲ್ವಾ? ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲಾ ತೇಲಿ ಮತ್ತು ಮನೆಯವರು ಕೂಡ ಒಂದು ಸಂದೇಶವನ್ನು ಕಳುಹಿಸಿದ್ದಾರೆ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೆ ಈ ಜಗದಲ್ಲಿ ಕಾಣೋ ಅಂಥೇಳಿ ಹಡೆತ ತಾಯಿಯನ್ನು ಕಳೆದುಕೊಂಡ ಮೇಲೆ ಮತ್ತೆ ಬರುವಳೇನು? ಹಣದಿಂದ ಜಗತ್ತಿನಲ್ಲಿ ಬೇಕಾದ್ದನ್ನು ಖರೀದಿಸಬಹುದು, ಆದರೆ ತಾಯಿಯ ಪ್ರೀತಿಯನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವೇ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಹೌದು, ಖಂಡಿತವಾಗ್ಲೂ ಕೂಡ ನಿಮ್ಮ ಮಾತು ನಿಜ. ಇಂತಹ ಒಂದು ಜನಪದ ಗೀತೆಯನ್ನು ನಾವು ಕೇಳಿದರೆ ಅಲ್ಲಿ ತಾಯಿಯ ಮಹತ್ವವನ್ನು ನಾವು ಅರಿಯಬಹುದು ಅಲ್ವಾ? ಇನ್ನು ನಿರೂಪಕರಿಗೆ ನಮಸ್ಕಾರಗಳು, ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು ಅಂಥೇಳಿ ಒಂದು ಕವನವನ್ನು ತಿಳಿಸ್ತಾ ಇದ್ದಾರೆ ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ. ದೇವರು ನೀ ಅಮ್ಮ, ನವಮಾಸ ಕತ್ತಲಲ್ಲಿದ್ದ ನನ್ನ ಬೆಳಕಿಗೆ ತಂದವಳು. ಮಣ್ಣಾದ ಅಂಗೈ ಒರೆಸಿ ಕರಿಮಣಿ ಕಟ್ಟಿದ ಮುದ್ದಾದ ಮುಷ್ಟಿಯ ಮುಂಗೈಗೆ ತುಟಿ ಒತ್ತಿದಳು. ನನ್ನ ಕಾಲು ಎಡವಿದರೂ ಕಲ್ಲಿಗೆ ಬೈದು ಉಗಿದಳು. ತನ್ನ ಕಾಲ ಮೇಲೆ ಮಲಗಿಸಿ ಎಣ್ಣೆ ಹಚ್ಚಿ ನೀರೆರೆದಳು. ಕಾಡಿಗೆಯ ಮೇಲೆ ಪೌಡರ್ ಹಚ್ಚಿ ಕಣ್ಗಳ ಮೇಲೆ ಕೈಯಿಟ್ಟು ಊದಿದವಳು. ಗುಂಗುರು ಕೂದಲಿನಲ್ಲಿ ಬೈತಲೆ ಇಟ್ಟು ರಂಗುರಂಗಾದ ಬಟ್ಟೆ ತೊಡಿಸಿ ದೃಷ್ಟಿಯ ತೆಗೆದು ಖುಷಿಪಟ್ಟವಳು. ಆಟ ಆಡಿಸುತ್ತಾ ಬೇಡವೆಂದರು ತುತ್ತು ತಿನ್ನಿಸಿದವಳು. ಹಠ ಮಾಡಿದರು ಜೋಲಿಗೆ ಹಾಕಿ ನಿದ್ದೆ ಬರೆಸಿದವಳು. ನಿದ್ದೆಯಿಂದ ಎದ್ದ ಮೇಲೂ ಕೂಡ ಮುದ್ದಿಸಿದವಳು. ಮೊದಲ ಸಲ ಹೊಸ್ತಿಲು ದಾಟಿದಾಗ ಸಾಧನೆಯಂತೆ ಸಂಭ್ರಮಿಸಿದವಳು. ಮಗ್ಗಿ ಕಲಿಸಿದವಳು, ರೊಟ್ಟಿ ಕೊಡುವಾಗ ತಾನೇ ಲೆಕ್ಕ ತಪ್ಪುವಳು. ತಾಯಿಯ ಆಣೆ ಇಟ್ಟರೆ ಬಂದ ಅಪವಾದದಿಂದ ಪಾರು ಮಾಡುವಳು. ಊದುಬತ್ತಿಯಿಂದ ದೇವರಿಗೆ ದಿನವೂ ಪೂಜಿಸುವವಳು. ಹಠ ಮಾಡಿದಾಗ ನನಗೆ ಮಾತ್ರ ಬಿದಿರಿನ ಬೆತ್ತ ಬೀಸುವಳು. ನಿನಗೆ ನಿನ್ನ ದೇವರು ಸಿಕ್ಕನೋ ಗೊತ್ತಿಲ್ಲ, ನನಗೆ ನೀನೇ ದೇವರಾದೆ ಅಮ್ಮ. ನನ್ನ

ಅಮ್ಮನ ಹೆಸರು ರಾಧಮ್ಮ ಅಂತ ಹೇಳ್ಬಿಟ್ಟು ತಮ್ಮ ತಾಯಿಯ ಬಗ್ಗೆ ಅವರು ಒಂದು ಕವನವನ್ನ ಕಳುಹಿಸಿಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಕವನ ತುಂಬಾ ಚೆನ್ನಾಗಿತ್ತು, ಆದ್ರೆ ತುಂಬಾ ಉದ್ದವಾಗಿತ್ತು, ತೆಗೆದುಕೊಂಡು ಬಿಟ್ಟಿದ್ದೇನೆ. ಮತ್ತೆ ಸಾಕಷ್ಟು ಸಂದೇಶಗಳಿವೆ, ನಂತರದಲ್ಲಿ ತೆಗೆದುಕೊಳ್ತಾ ಹೋಗ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠ ಸಿರಿಯಲ್ಲಿರುವ ವಂಶಿ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ ಮುಂಜಾನೆ ಎದುರುಗೋದೆ ಪ್ರಸಾರದಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದೀಗ ಎಫ್ಎಂ ಸಮಯ 8:46 ಕಾರ್ಯಕ್ರಮದಲ್ಲಿ ಮತ್ತಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ. ಜಗದೀಶ್ ಜಗದಿಹಳ್ಳಿ, ನನ್ನ ತಾಯಿ ಹೆಸರು ನಾಗರತ್ನಮ್ಮ ಅಂತ ಹೇಳಿಬಿಟ್ಟು ಅವರು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಕರುಣಾಮಯಿ ಅಂತಲೇ ಹೇಳಬಹುದು. ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಎಲ್ರಿಗೂ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ನಿಮ್ಮ ಸಂದೇಶಕ್ಕಾಗಿ. ಇನ್ನು ಹೆಚ್ ಸತೀಶ್ ಕುಮಾರ್, ಚಿತ್ರದುರ್ಗದಿಂದ, ಅಮ್ಮ ಎಂದರೆ ಅವಳು ಮನೆತನವನ್ನು ಕಾಪಾಡುವವಳು, ಮಕ್ಕಳನ್ನು ತಿದ್ದಿ ತೀಡುವವಳು, ಎಲ್ಲರ ಮನ ಗೆಲ್ಲುವವಳು, ಅಮ್ಮಂದಿರ ದಿನದ ಶುಭಾಶಯಗಳು ಅಂತೇಳಿ ತಿಳಿಸಿದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿಯೂ ಕೂಡ ಧನ್ಯವಾದಗಳು. ಇನ್ನು ಅಥರ್ವಾಸಿ ಬೋರಪ್ಪ, ಚನ್ನಕೇಶವ, ಪವಿತ್ರ ಹೊಸಮಾಳಿಗೆಯಿಂದ ಚಿತ್ರದುರ್ಗ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಓಕೆ, ಯಾವುದು ಕಳುಹಿಸಿದ್ದೀರಿ? ತಾವು ಉತ್ತರ ಅಂತ ಹೇಳಿ ಕಳುಹಿಸಿದ್ದೀರಿ. ಓಕೆ, ತಾಯಂದಿರ ದಿನದ ಶುಭಾಶಯಗಳು ಅನ್ನೋದನ್ನು ತೆಗೆದುಕೊಳ್ತಾ ಇದ್ದೇನೆ ನಾನು. ಹೀಗೆ ವಿವರಣೆ ಹೀಗೆ ಅಂಥೇಳಿ ತಾಯಿಯನ್ನು ವಿವರಣೆ ಮಾಡೋದಕ್ಕೆ ಆಗೋದಿಲ್ಲ, ತಾಯಿಗೆ ತಾಯಿನೇ ಸಾಟಿ ಅಂಥೇಳಿ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಇನ್ನು ನಾಗೇಂದ್ರ ಗುಂಡಮ್ಮ, ದೊಡ್ಡ ಉಳ್ಳಾರ್ತಿ, ಚಳ್ಳಕೆರೆಯಿಂದ, ತಾಯಂದಿರ ದಿನದ ಶುಭಾಶಯಗಳು. ಆಕಾಶವಾಣಿಯ ಎಲ್ಲ ತಾಯಂದಿರಿಗೂ ಕೂಡ ನನ್ನ ನಮಸ್ಕಾರಗಳು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡ ನಾನು ಒಬ್ಬ ಅನಾಥ, ಅದಕ್ಕಾಗಿ ಎಲ್ಲ ತಾಯಂದಿರಿಗೂ ನನ್ನ ನಮಸ್ಕಾರಗಳು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಆ ಭಾವನೆ ಬೇಡ. ಖಂಡಿತವಾಗಲೂ ಕೂಡ ಜಗತ್ತಿನಲ್ಲಿ ನಮ್ಮ ಒಳ್ಳೆಯತನ ಅನ್ನೋದಿದ್ದರೆ ನಾವು ಬೇರೆಯವರಲ್ಲೂ ಕೂಡ ತಾಯಿಯ ಒಂದು ಸ್ವರೂಪವನ್ನು ಖಂಡಿತವಾಗಲೂ ಕೂಡ ಕಾಣಬಹುದು. ಹಾಗಾಗಿ ಬೇಜಾರು ಮಾಡಿಕೊಳ್ಬೇಡಿ ಅಂಥೇಳಿ ಹೇಳ್ತಾ ಮುಂದಿನ ಸಂದೇಶವನ್ನು ತೆಗೆದು

ಕೊಳ್ತಾ ಇದ್ದೇನೆ. ಎನ್ ಕಲ್ಲಪ್ಪ, ಚನ್ನಪಟ್ಟಣ, ಹೊಳಲ್ಕೆರೆ ತಾಲೂಕಿನಿಂದ. ಎಲ್ಲ ಅಮ್ಮಂದಿರಿಗೂ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳು. ಹಾಗೆಯೇ ನಮ್ಮ ತಾಯಿ ನಮ್ಮ ನಗಲಿ ಇಂದಿಗೆ 12 ವರ್ಷಗಳು ಕಳೆದಿವೆ, ಆದರೆ ಅವರು ಬಿಟ್ಟು ಹೋದಂತಹ ನೆನಪುಗಳು ನಮ್ಮೊಂದಿಗೆ ಸದಾ ಇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಅವ್ರಿಗೂ ಕೂಡ ಇದೇ ಮಾತನ್ನು ಹೇಳ್ತೇನೆ ನಾನು. ಅವರು ಬಿಟ್ಟು ಹೋಗಿರುವಂತಹ ನೆನಪುಗಳನ್ನು ಸವಿ ನೆನಪುಗಳಾಗಿ ನೀವು ಮಾಡಿಕೊಳ್ಳಿ, ಅವರ ಆಸೆಗಳನ್ನು ಈಡೇರಿಸ್ಕೊಳ್ಳಿ, ಜೊತೆಗೆ ತಾವು ಬೇಸರ ಪಟ್ಕೊಳ್ಳೋದು ಬೇಡ ಅಂತ ಹೇಳಿ ಹೇಳ್ತಾ ಮತ್ತೊಂದು ಸಂದೇಶವನ್ನು ತೆಗೆದುಕೊಳ್ತಾ ಇದ್ದೇನೆ. ಶ್ರೀಕಾಂತ್ ಆರ್ ಡಿ, ಇವರು ನಮಗೆ JCR ಎಕ್ಸ್ಟೆನ್ಷನ್ ಚಿತ್ರದುರ್ಗದಿಂದ. ಅಮ್ಮ ಎಂಬ ಪದಕ್ಕೆ ಸಾಟಿ ಉಂಟೆ, ನನ್ನ ಮೊದಲನೇ ಪದ ಅಮ್ಮ, ಪುಣ್ಯಕೋಟಿ ಪದವಿದು ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಗಿರೀಶ್ ಸಾಲೆಹಳ್ಳಿ, ನೀರಾದರೂ ಮಜ್ಜಿಗೆ ಇರಬೇಕು, ಹುಚ್ಚಿಯಾದರೂ ತಾಯಿ ಇರಬೇಕು, ತಾಯಿಗಿಂತ ಬಂಧು ಇಲ್ಲ. ಮಹಾಭಾರತ ಕಾಲದ ಗಾಂಧಾರಿಯಂತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುರುಡಾಗದೆ ಜೀಜಾಬಾಯಿಯಂತೆ ಶಿವಾಜಿಯ ಧೈರ್ಯ ಶೌರ್ಯವನ್ನು ಬೆಳೆಸಿದ ತಾಯಿಯಾಗಬೇಕು. ತಾಯಿ ಇರೋವರೆಗೂ ಮಾತ್ರ ತವರು ತಮ್ಮ ಕುಟುಂಬ ಮಕ್ಕಳ ಸಮಗ್ರ ಏಳಿಗೆಗೆ ಶ್ರಮಿಸಬೇಕು. ನಿಮಿತ್ತ ಎಲ್ಲ ತಾಯಂದಿರಿಗೆ ತಾಯಂದಿರ ದಿನದ ಶುಭಾಶಯಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮ್ಮ ಎಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಹೌದು ಸ್ನೇಹಿತರೆ, ಸಾಕಷ್ಟು ಬಾರಿ ನಾವು ಅಂದ್ಕೊಳ್ತೇವೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು. ಕೆಲವರು ತಾಯಿ ಇದ್ದರೂ ಕೂಡ ಅವರ ಮಹತ್ವವನ್ನು ಅರಿತುಕೊಂಡೇ ಇರೋದಿಲ್ಲ. ಇನ್ನು ಎಷ್ಟೋ ಜನ ಏನು ಅಂದ್ಕೊಳ್ತಾರೆ ಅಂದರೆ, ಅರ್ಥವಾಗ್ತಾ ಹೋದಾಗೇ ಜೀವನ ಅವ್ರಿಗೆ ಅನಿಸುತ್ತೆ, ಅಮ್ಮನನ್ನು ನಾನು ಮತ್ತೊಂದಷ್ಟು ಸುಖವಾಗಿಡಬೇಕಿತ್ತು ಅಲ್ವಾ. ಇದು ಯಾವಾಗ ಅನಿಸುತ್ತೆ? ಅಮ್ಮನಿಲ್ದಾಗ ಅನ್ನಿಸ್ತಾ ಇರುತ್ತೆ. ನಿಜಕ್ಕೂ ಕೂಡ ಈ ರೀತಿ ಮಾಡ್ಕೊಳ್ದೇ ಇರುವಂತಹ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ತಾಯಿಯು ಇಲ್ಲದೇ ಇದ್ದರೆ ಅವರ ಸವಿ ನೆನಪಿನಲ್ಲಿ ಖುಷಿಯಾಗಿ ಬದುಕಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆಯನ್ನು ಕೇಳಿಸ್ತಾ ಇದ್ದೇನೆ. ಅಮ್ಮ ಐ ಲವ್ ಯು ಚಿತ್ರದಿಂದ ಆಯ್ದ ಗೀತೆಯನ್ನು.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಸ್ನೇಹಿತರೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಂದೇಶಗಳು ನಮ್ಮನ್ನ ತಲುಪಿವೆ. ಅದರಲ್ಲಿ ಪ್ರಮುಖವಾಗಿರುವಂತಹವುಗಳನ್ನ ತೆಗೆದುಕೊಳ್ತಾ ಹೋಗ್ತೇನೆ. ವಾಣಿಶ್ರೀ ಅಶ್ವತ್ರಾವ್ ನೆಹರು ನಗರದಿಂದ ನಮಗೆ ಸಂದೇಶವನ್ನ ಕಳುಹಿಸ್ತಾ ಇದ್ದಾರೆ. ಓಕೆ, ಇವರು ವಿಶ್ವದ ಎಲ್ಲಾ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿಬಿಟ್ಟು ರಾಜೇಶ್ವರಿ ಲೋಕೇಶ್ ಜೆಎನ್ ಕೋಟೆಯಿಂದ ಸಂದೇಶವನ್ನ ಕಳುಹಿಸಿರುವಂತದ್ದು. ಹಾಗೆಯೇ ಅಮ್ಮ ಎಂದರೆ ಒಂದು ದ್ರವ್ಯ, ನಮ್ಮ ಅಮ್ಮ ದೇವರು ಅಂತ ಹೇಳಿಬಿಟ್ಟು ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ. ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ, ತಾಯಿಯೇ ದೇವರು, ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಮೇಡಮ್ ನಮಸ್ತೆ, ಬೆಳಗಿನ ಶುಭೋದಯ ಭಾವಗೀತೆ ತುಂಬ ಚೆನ್ನಾಗಿದ್ದು ತಾಯಿಯ ಬಗ್ಗೆ ಹಾಡುಗಳ ಜೊತೆಗೆ ಮಾಹಿತಿ ಕೂಡ ಚೆನ್ನಾಗಿ ನೀಡಿದ್ದೀರಿ. ಹಾಗೆ ನಾವು ಎಷ್ಟೇ ತಾಯಿಯ ಬಗ್ಗೆ ಮಾತಾಡಿದ್ರೂ ಕೂಡ ಸಾಲದು. ಹೌದು, ಖಂಡಿತವಾಗಲೂ ಕೂಡ ತಾಯಿಯನ್ನು ವರ್ಣಿಸಲಿಕ್ಕೆ ನಿಜಕ್ಕೂ ಕೂಡ ನಮ್ಮ ಶಬ್ದಕೋಶದಲ್ಲಿರುವಂತಹ ಎಲ್ಲ ಪದಗಳು ಸಾಲದು ಅಂತ ಹೇಳಬಹುದಲ್ವಾ? ಹೌದು. ಓಕೆ, ಇನ್ನು ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿ ದಿನದ ಶುಭಾಶಯಗಳು ಮೇಡಮ್, ಧನ್ಯವಾದಗಳು ಅಂತ ಹೇಳಿಬಿಟ್ಟು ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳುಹಿಸಿರುವಂಥದ್ದು. ಹಾಗೆಯೇ ತಾಯಿ ಅಂದರೆ ಆಕಾಶ, ತಾಯಿ ಅಂದರೆ ಭೂಮಿ, ತಾಯಿ ಕಲ್ಪವೃಕ್ಷ ಅಂಥೇಳಿ ತಿಳಿಸ್ತಾ ಇರೋದು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ಇನ್ನು ಹರಪನಹಳ್ಳಿ ತಾಲೂಕು ಜಿಗಟೇರಿಯಿಂದ ಕೆಂಚನಗೌಡ ರಮೇಶ್ವರು ಕೂಡ ಒಂದು ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ತಾಯಂದಿರ ದಿನದ ಶುಭಾಶಯಗಳು. ಕವನ ಒಬ್ಬ ತಾಯಿಯ ಜೀವನದಲ್ಲಿ ಎಲ್ಲರ ಸ್ಥಾನವನ್ನು ತುಂಬಬಲ್ಲವಳು, ಬೇರೆ ಯಾರಿಂದಲೂ ಕೂಡ ತುಂಬೋದಕ್ಕೆ ಅಸಾಧ್ಯ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಇನ್ನು ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು ಸರ್ವರಿಗೂ ಕೂಡ ಅಂಥೇಳಿ ತಿಳಿಸ್ತಾ 26 ವರ್ಷ ಕಳೆದವು ನನ್ನ ತಾಯಿ ನನ್ನಿಂದ ದೂರಾಗಿ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಗಾರೆಹಟ್ಟಿ ಚಿತ್ರದುರ್ಗದಿಂದ ರಾಗಿತೆನೆ ಗಿರೀಶ್ ಅವರು. ಓಕೆ, ಬೇಜಾರು ಮಾಡ್ಕೋಬೇಡಿ, ತಾಯಿಯ ಒಂದು ನೆನಪು ಅಂತೂ ಇದ್ದೇ ಇರುತ್ತೆ. ಅಮ್ಮ ಅಂದರೆ ಏನು ಹೇಗೆ ಅಂಥೇಳಿ ಒಂದಷ್ಟು ದಿವಸಗಳಾದರೂ ಅಮ್ಮನ ಪ್ರೀತಿಯನ್ನು ಸವದಿರ್ತೀರಾ ಅಲ್ವಾ? ಇನ್ನು ಅಮ್ಮ ಪ್ರೀತಿ ಮಮತೆಯ ಸಾಗರ, ಸಾಯುವವರೆಗೂ ಅವಳ ತ್ಯಾಗ ಅಮರ, ಅವಳಿದ್ದ ಮೇಲೆ ಮತ್ತೆಲ್ಲಿ ಹುಡುಕಲಿ ಅನ್ಯ ದೇವರ ಅಂಥೇಳಿ ಒಂದು ಕವನವನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಅಮ್ಮನಿಗೆ ನಮ್ಮ ಜೀವ, ಅವ್ವನಿಗೆ ತುತ್ತೆ ಅಮೃತ. ಇದೇನಿದು? ಆಯಿ ನಿನ್ನ ಮಡಿಲೆ, ಆಯಿ ನಿನ್ನ ಮಡಿಲೆ ಆನಂದ, ತಾಯಿ ನಿನ್ನ ತ್ಯಾಗವೇ ಅಮರ, ಅಮ್ಮ ನಿನ್ನ ಮನೆಯೇ ಸ್ವರ್ಗ ಅಂಥೇಳಿ ಎಲ್ಲ ತ್ಯಾಗಮಯಿ ತಾಯಂದಿರುಗಳಿಗೆ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿಬಿಟ್ಟು ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿದ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ, ಹಾಗೆ ನನ್ನ ಸಂದೇಶಗಳನ್ನು ತೆಗೆದುಕೊಳ್ಳಲಿಲ್ವಲ್ಲ ಅಂಥೇಳಿ ಇನ್ನೂ ಕೆಲವರು ಯೋಚನೆ ಮಾಡಬೇಡಿ, ನಂತರದಲ್ಲಿ ತೆಗೆದುಕೊಳ್ತಾ ಹೋಗ್ತೇನೆ. ಇದೀಗ ಕೇಳೋಣ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಡ್ಯಾನ್ಸ್ ರಾಜ ಡ್ಯಾನ್ಸ್ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಬರೆದಿರುವ ಈ ಗೀತೆಗೆ ವಿಜಯಾನಂದ್ ಅವರ ಸಂಗೀತವಿದೆ.

ಸ್ನೇಹಿತರೆ, ತಾಯಿಗೆ ತಾಯಿನೇ ಸಾಟಿ. ತಾಯಿಯ ಪ್ರೀತಿಗೆ ಖಂಡಿತವಾಗಲೂ ಕೂಡ ಬೇರೆ ಯಾವ ಪ್ರೀತಿಯೂ ಕೂಡ ಸಮ ಆಗೋದಕ್ಕೆ ಸಾಧ್ಯವಿಲ್ಲ. ಮತ್ತಷ್ಟು ಸಂದೇಶಗಳು ಸಾಕಷ್ಟು ಇವೆ, ಇವುಗಳನ್ನು ನಂತರದಲ್ಲಿ ತೆಗೆದುಕೊಳ್ತೇನೆ ಸ್ನೇಹಿತರೆ. ಸಮಯ ಆಗ್ತಾ ಇರೋದ್ರಿಂದ ಇಲ್ಲಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಕೆಲವು ಪ್ರಕಟಣೆಗಳು.
1: ಮಂಗಲ ಭವನ ಮಂಗಲಹಾರಿ ಪ್ರಭು ಸುದರ್ಶನ.
2: ಶ್ರೀರಾಮ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ ಚರಿತ ಮಾನಸ್ ಕಿ ಭಾವ್

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಸ್ನೇಹಿತರೆ ನಿಲಯದ ಮುಂಜಾನೆ ದುರ್ಗೋದಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಕಾಮನ ಬಿಲ್ಲು ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ವಿಜಯಮೂರ್ತಿ ರಚನೆಯ ಭಾವಗೀತೆ, ಎಚ್ ಕೆ ನಾರಾಯಣ ಅವರ ಸಂಗೀತ ನಿರ್ದೇಶನದಲ್ಲಿ ಕವಿತೆಗೆ ಧ್ವನಿಯಾಗಿದ್ದಾರೆ ಪಲ್ಲವಿ ಎಂಡಿ.

ಸ್ನೇಹಿತರೆ, ಇವತ್ತು ಮದರ್ಸ್ ಡೇ, ವಿಶ್ವ ತಾಯಂದಿರ ದಿನ. ಸಾಕಷ್ಟು ಜನ ನಮ್ಮ ಕೇಳುಗರು ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಅವರಿಗೆ ನಿಜಕ್ಕೂ ಕೂಡ ಬೇಜಾರಾಗೋದು ಬೇಡ ಅಲ್ವಾ? ನಮ್ಮ ಸಂದೇಶಗಳನ್ನು ತೆಗೆದುಕೊಳ್ಳಲಿಲ್ವಲ್ಲ ಅಮ್ಮನ ದಿವಸದ ಸಂದರ್ಭದಲ್ಲಿನೆ ಅಂಥೇಳಿ ಅನಿಸೋದು ಬೇಡ ಅಂಥೇಳಿ ಸಂದೇಶಗಳನ್ನು ಮತ್ತೆ ತೆಗೆದುಕೊಳ್ತಾ ಇದ್ದೇನೆ. ನಾನು ಅಮ್ಮ ಅಂದರೆ ಆಲದ ಮರ, ನಾನು ಸಣ್ಣ ಪಕ್ಷಿ, ಅವಳೇ ಆಧಾರ ನನ್ನ ಇರುವಿಕೆಗೆ, ನಿನ್ನ ಬಿಟ್ಟು ಇರಲಾಗದು ಕೊನೆವರೆಗೆ, ಹಲವು ಮರಿಗಳು ಬೆಚ್ಚಗೆ ಅವುಚಿಕೊಳ್ಳುವ ಕೋಳಿಯಂತೆ ನೀನು, ನಿನ್ನಾಸೆಯಂತೆ ಸನ್ಮಾರ್ಗದಲ್ಲೇ ನಡೆಯುವೆ ನಾನು, ನನ್ನ ಮೊದಲ ಗುರುವೇ ಅರ್ಪಿಸಿಕೊಳ್ಳುವೆ ನಿನಗೆ ನನ್ನೇ ನಾನು. ಜ್ಯೋತಿಗಿರೀಶ್, ತಕ್ಷಕ್, ಕೌಶಿಕ್, ಗಾರೆಹಟ್ಟಿ, ಚಿತ್ರದುರ್ಗದಿಂದ ನಮಗೆ ಸಂದೇಶವನ್ನು ಕವನದ ಮೂಲಕ ಕಳುಹಿಸಿರುವಂಥದ್ದು. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಓಕೆ, ಇನ್ನು ನಂದಿನಿ, ಯಾರಪ್ಪ ಇದು, ಓಕೆ ಎಲ್ಲಿಂದ ಅಂತ ಹೇಳಿದ್ರೆ, ಆ ಹ್ಯಾಪಿ ಮದರ್ಸ್ ಡೇ ಅಮ್ಮ, ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ ಎನ್ನುವ ಗಾದೆಯಲ್ಲಿ ಎಲ್ಲದಕ್ಕೂ ಉತ್ತರವಿದೆ. ಖಂಡಿತವಾಗಲೂ ಕೂಡ ನಾವು ಈಗಾಗಲೇ ಅದನ್ನು ತಿಳಿಸಿದ್ದೇವೆ. ಇನ್ನು ನಿಮ್ಮ ಊರಿನ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ. ಓಕೆ, ಇನ್ನು ಅನುರಾಧ ತಿಪ್ಪೇಸ್ವಾಮಿ, ಶಿಕ್ಷಕಿ ಸಿ ಕೆ ಪುರ, ಚಿತ್ರದುರ್ಗದಿಂದ ಶುಭೋದಯ. ವಿಶ್ವ ಮಾತೆಯ ದಿನಾಚರಣೆಯ ಶುಭಾಶಯಗಳು. ಅಮ್ಮನ ದಿನ ಒಂದು ದಿನಕ್ಕೆ ಮಾತ್ರ ಸೀಮಿತವಲ್ಲ, ಪ್ರತಿ ಕ್ಷಣ ಪ್ರತಿ ದಿನವೂ ಅಮ್ಮನ ದಿನವೇ. ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡ ನನಗೆ ಇಂದು ಸಮಾಜದಲ್ಲಿ ನನ್ನದೇ ಆದಂತಹ ಗುರುತು ಅಸ್ತಿತ್ವ ಇದೆ ಅಂದರೆ ಅದಕ್ಕೆ ನನ್ನ ತಾಯಿಯೇ ಕಾರಣ. ಅವರ ಶಿಸ್ತು, ಪ್ರಾಮಾಣಿಕತೆ ಮೈಗೂಡಿಸಿಕೊಂಡು ಸಾರ್ಥಕವಾದ ಜೀವನವನ್ನು ನಡೆಸ್ತಾ ಇದ್ದೇನೆ. ಆ ತಾಯಿಗೆ ಅನಂತ ಅನಂತ ವಂದನೆಗಳು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಯಾರು ಅಂತ ಹೇಳಿದರೆ ಈಗಾಗಲೇ ತಿಳಿಸ್ತೇ ಅಲ್ವಾ, ಅನುರಾಧ ತಿಪ್ಪೇಸ್ವಾಮಿ ಅವರು. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ನಮಸ್ತೆ, ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಅಮ್ಮನಿಲ್ಲದೆ 10 ವಸಂತಗಳೇ ಕಳೆದರೂ ಅವರು ಹೇಳಿಕೊಟ್ಟ, ಕಲಿಸಿಕೊಟ್ಟು ಹೋದ ಅನುಭವ, ಪಾಠ ನನ್ನ ಜೀವನಕ್ಕೆ ಮಾದರಿಯಾಗಿ ಇಂದಿಗೂ ಕೂಡ ಅವರ ನೆನಪುಗಳು ಹಚ್ಚ ಹಸಿರು. ನಾನು ಬೆಳಗ್ಗೆದ್ದು ಮೊದಲು ಅಮ್ಮನ ಫೋಟೋಗೆ ನಮಿಸಿ ಮುಂದಿನ ಕೆಲಸವನ್ನು ಮಾಡೋದು. ಅವರು ಸದಾ ನನ್ನ ಬೆನ್ನ ಹಿಂದೆ ಇದ್ದು ಕಾಯುತ್ತಾರೆ ಎನ್ನುವಂತಹ ಒಂದು ನಂಬಿಕೆ ನನ್ನದು. ಖಂಡಿತವಾಗಲೂ ನಿಮ್ಮ ನಂಬಿಕೆ ಹುಸಿಯಲ್ಲ. ಹೀಗೆ ನಿಮ್ಮ ತಾಯಿ ನಿಮ್ಮ ಬೆನ್ನಿಂದೆ ಬೆಂಗಾವಲಾಗಿದ್ದು ಕಾಯ್ತಾ ಇರಲಿ ಅಂತೇಳಿ ನಾವು ಕೂಡ ಆಶಿಸ್ತೇವೆ. ಮತ್ತಷ್ಟು ಸಂದೇಶಗಳನ್ನು ತೆಗೆದುಕೊಳ್ತೇನೆ ಕಾರ್ಯಕ್ರಮದಲ್ಲಿ. ಇದೀಗ ಕೇಳೋಣ ಒಂದು ಜನಪದ ಗೀತೆಯನ್ನು. ಬಿವಿ ಶ್ರೀನಿವಾಸ್ ಅವರ ಸಂಗೀತ ನಿರ್ದೇಶನದಲ್ಲಿ ಜನಪದ ಗೀತೆಯನ್ನು ಹಾಡಿರುವವರು ಚಂದ್ರಿಕಾ ಗುರುರಾಜ್.

ಸ್ನೇಹಿತರೆ ಕಾಮನಬಿಲ್ಲು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದೀಗ ಎಫ್ಎಂ ಸಮಯ 9:45 ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಂದೇಶಗಳು ತಲುಪಿವೆ. ಪ್ರೇಮ ನಟರಾಜ್ ನಾಯಕರಹಟ್ಟಿಯಿಂದ ನಮಗೆ ಸಂದೇಶವನ್ನ ಕಳುಹಿಸ್ತಾ ಇದ್ದಾರೆ. ಎಲ್ಲ ಅಮ್ಮಂದಿರಿಗೂ ಶುಭ ಕೋರ್ತಾ ಇದ್ದೀನಿ. ತಾಯಿ ಋಣವನ್ನ ಎಂದಿಗೂ ಕೂಡ ತೀರಿಸೋದಕ್ಕೆ ಆಗೋದಿಲ್ಲ. ತಾಯಿಯ ಪ್ರೀತಿ ಅಪಾರವಾಗಿರುತ್ತೆ. ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂಥೇಳಿ ಒಂದು ಕಿವಿ ಮಾತನ್ನ ಕೂಡ ತಿಳಿಸಿದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಮಹೇಶ್ ಹೊಸೂರ್ ಶಿಕಾರಿಪುರದಿಂದ, ಅಮ್ಮನಿಗೆ ಯಾರಿಲ್ಲ ಸರಿಸಾಟಿ, ಅವಳೇ ನನ್ನ ಸ್ವೀಟಿ ಅಂತ ಹೇಳಿ ತಿಳಿಸಿದ್ದಾರೆ. ಓಕೆ. ಇನ್ನು ಮೇಡಮ್ ನಮಸ್ತೆ, ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಓಕೆ. ಅನಂತರಾಜು ಗೊರ್ಲಡ್ಕು ಹಿರಿಯೂರಿನಿಂದ ಶುಭ ಕೋರ್ತಾ ಇದ್ದಾರೆ. ಇನ್ನು ಅಪೂರ್ವ ಮಂಜುನಾಥ್ ಮತ್ತು ಸುಧಾ ನಾಯಕನಹಟ್ಟಿಯಿಂದ, ಅಮ್ಮಂದಿರ ದಿನದ ಶುಭಾಶಯಗಳು ಮೇಡಮ್, ಹಾಗೂ ತಾಯಿಯಾಗಲು ಆಸೆ ಪಡೋರ್ಗೂ ಕೂಡ ಶುಭಾಶಯಗಳು. ಅಮ್ಮ ಅಂದರೆ ಅಮ್ಮನೇ ಅಷ್ಟೇ, ಆ ಪದಕ್ಕೆ ಬೇರೆ ಸಾಟಿ ಇಲ್ವೇ ಇಲ್ಲ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಲೇಖನ ಚಂದ್ರಪ್ಪ ಕಾಲ್ಕಿರೆ IUDP 6ನೇ ಕ್ರಾಸ್ನಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು ಅಂಥೇಳಿ ತಿಳಿಸ್ತಾ, ಎಷ್ಟೇ ನೋವಿದ್ರೂ ಕೂಡ ನಗುವ ಅಮ್ಮ, ನಮಗಾಗಿ ಎಲ್ಲವನ್ನು ಕೂಡ ಸಹಿಸುವ ಅಮ್ಮ, ನನ್ನ ಸಂತೋಷಕ್ಕೆ ಅವಳೇ ಕಾರಣ, ಜೀವನದ ಪ್ರತಿ ಹೆಜ್ಜೆಯಲ್ಲೂ ಅಮ್ಮ, ಲವ್ ಯು ಅಮ್ಮ ಅಂಥೇಳಿ ತಿಳಿಸಿದ್ದಾರೆ. ಓಕೆ, ತಮ್ಮ ಸಂದೇಶ ಕೂಡ ಚೆನ್ನಾಗಿದೆ, ಕವನದ ಮೂಲಕ ತಿಳಿಸಿದ್ದೀರಿ. ಇನ್ನು ಶುಭ ಮುಂಜಾನೆ ಆಕಾಶವಾಣಿಯ ಎಲ್ಲ ನಿರೂಪಕರಿಗೂ ಹಾಗೆ ಸಿಬ್ಬಂದಿ ವರ್ಗದವರಿಗೂ ಅಂಥೇಳಿ ತಿಳಿಸ್ತಾ ಇದ್ದಾರೆ. ನಮಸ್ತೆ ಅಂಥೇಳಿ ಕೂಡ ತಿಳಿಸಿದ್ದಾರೆ. ಯಾರಿದು ಅಂದರೆ ನಿಮ್ಮ ಹೆಸರು ಎಲ್ಲಿದೆ ಅಂಥೇಳಿ ಹುಡುಕ್ತಾ ಇದ್ದೇನೆ ನಾನು. ಓಕೆ, ತಮ್ಮ ಹೆಸರು ಓಕೆ ನಂತರದಲ್ಲಿ ತಿಳಿಸ್ತೇನೆ. ಹೆಸರು ನನಗಂತೂ ಕಾಣಿಸ್ತಾ ಇಲ್ಲ ನಿಮ್ಮ ಹೆಸರು. ಓಕೆ, ನಮಸ್ತೆ ಆಕಾಶವಾಣಿ ಶುಭೋದಯ ಅಂಥೇಳಿ ತಿಳಿಸ್ತಾ, ಚಿತ್ರದುರ್ಗದ ಆಕಾಶವಾಣಿಯಲ್ಲಿರುವಂತಹ ಎಲ್ಲ ತಾಯಂದಿರಿಗೂ ಹಾಗೆ ಜಗತ್ತಿನ ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಹಾರ್ದಿಕ ಶುಭಾಶಯ.

ನಮಸ್ತೆ, ಅಭಿನಂದನೆಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಮಧ್ಯದಲ್ಲಿ ನಿಮ್ಮ ಹೆಸರನ್ನ ಸೇರಿಸ್ಬಿಟ್ಟಿದ್ದೀರಿ. ನಾವು ಸ್ಟಾರ್ಟಿಂಗು ಮತ್ತೆ ಕೊನೆಯಲ್ಲಿ ನಾನು ಹುಡುಕ್ತಾ ಇದ್ದೇನೆ. ಓಕೆ, ಉಚ್ಚಂಗಿದುರ್ಗದ ಉಮಾದೇವಿ ಅವರು, ನಮಸ್ತೆ ಮೇಡಮ್. ನಿಮಗೂ ಹಾಗೆ ನಿಮ್ಮಂಥ ನಿರೂಪಕರನ್ನ ನಮಗೆ ಕೊಟ್ಟಿರುವಂತಹ ನಿಮ್ಮೆಲ್ಲರ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು, ಅಭಿನಂದನೆಗಳು ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು, ಮಾಹಿತಿ ಭಾವಗೀತೆಗಳು, ಚಿತ್ರಗೀತೆಗಳ ಮಧ್ಯೆ ಇವತ್ತಿನ ದಿನದ ಪದಬಂಧ ನನಗೆ ತುಂಬ ಇಷ್ಟ ಆಗಿದೆ ಮೇಡಮ್. ಉತ್ತರ ಕೊಡೋದಕ್ಕೆ ಕಷ್ಟ ಆಯಿತು ಮೇಡಮ್. ಎಲ್ಲ ತಾಯಂದಿರ ಆಯುರಾರೋಗ್ಯ ಸುಖ ಸಂತೋಷ ಸದಾ ಕರುಣಿಸಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಶುಭವಾಗಲಿ ಎಲ್ರಿಗೂ ಕೂಡ. ನನಗೆ ಇಲ್ಲ, ನಿಮ್ಮ ಮಾತಿನಲ್ಲಿ ಕಾಣುವೆ ನಾನು. ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅಂಥೇಳಿ ಶುಭಾಶಯಗಳು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಉಮಾ ಅವರೇ, ಖಂಡಿತವಾಗ್ಲೂ ಬೇಜಾರಾಗಬೇಡಿ. ತಾಯಿ ಅಂದ್ರೇ ಅದಕ್ಕೆ ಸರಿ ಸಾಟಿ ಯಾರೂ ಇಲ್ಲ. ನೀವು ಕೂಡ ತಾಯಿ ಆಗಿರಬಹುದು. ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಪ್ರೀತಿಯನ್ನು ತೋರಿಸ್ತೀರೋ ಅದೇ ತರಹ ಪ್ರೀತಿನ ನಿಮ್ಮ ತಾಯಿ ಕೂಡ ನಿಮ್ಮ ಬಗ್ಗೆ ಇಟ್ಕೊಂಡಿದ್ರು ಅನ್ನೋದನ್ನ ನೀವು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ತೆಗೆದುಕೊಳ್ತಾ ಇದ್ದೇನೆ. ಮುಂದಿನ ಸಂದೇಶ ಪಿಂಟು ಜಿದ್ದಿ ಯಾರಪ್ಪ ಇದು, ಕುಮತೆ ಬಿಜಾಪುರ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ತಾಯಿ ಅಂದರೆ ಬರೀ ಎರಡಕ್ಷರದಲ್ಲಿ ಪದಗಳಿಗೆ ಸಿಗದ ಗುರು ಅಂತ ಹೇಳ್ತಾ ಇದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಭಗವಂತನನ್ನು ಪೂಜಿಸಿದರೆ ಅಮ್ಮ ಬರೋದಿಲ್ಲ, ಆದರೆ ಅಮ್ಮನನ್ನು ಪೂಜಿಸಿದರೆ ಭಗವಂತ ಬರುವನು. ತಾಯಂದಿರ ದಿನದ ಶುಭಾಶಯಗಳು ವಿನಯ್ ಯಶಸ್, ವಿನೋಬ್ ನಗರ ದಾವಣಗೆರೆಯಿಂದ. ಓಕೆ, ಖಂಡಿತವಾಗ್ಲೂ ಕೂಡ ಅಂದರೆ ತಾಯಿಯಲ್ಲಿ ದೇವರನ್ನು ಕಾಣಬೇಕು ಅಂಥೇಳಿ ಅವರ ಒಂದು ಮಾತಿನ ಅರ್ಥ ಅಂಥೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಇನ್ನು ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದಂತಹ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೆ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ. ಬಿವಿಕೆಸ್ ಲೇಔಟ್ ಚಿತ್ರದುರ್ಗದಿಂದ ಶುಭೋದಯ ಶಶಿಕಲಾ ಟಿ ಮೇಡಮ್ ಅವರೇ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಶುಭೋದಯ. ಆಕಾಶವಾಣಿ ಕೇಂದ್ರದ ಎಲ್ಲ ಸಿಬ್ಬಂದಿಗೂ ಹಾಗೆ ಕೇಳುಗರೆಲ್ಲರಿಗೂ ಕೂಡ ವಿಶ್ವ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಓಕೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿವೆ, ಧನ್ಯವಾದಗಳು ಅಂಥೇಳಿ ತಿಳಿಸಿದ್ದೀರಿ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ನಂಬರ್ ಎಂಡಿಂಗ್ ವಿತ್ 7386, ಅಥರ್ವ ಸಿ ಬೋರಪ್ಪ ಚನ್ನಕೇಶವ, ಹೊಸ ಪವಿತ್ರ ಕೂಡ ಇದ್ದಾರೆ, ಹೊಸ ಮಾಳಿಗೆ ಚಿತ್ರದುರ್ಗದಿಂದ ಕಳುಹಿಸಿಕೊಟ್ಟಿರುವಂಥದ್ದು. ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಮ್ಮಮ್ಮ ಕಸ್ತೂರಮ್ಮ, ನಮ್ಮ ದೈವ ಅಮ್ಮ, ನನ್ನ ಉಸಿರು ಎಷ್ಟು ಸಲ ಕಳಿಸ್ತಾ ಇದ್ದಾರಪ್ಪ ಮಾಳಪ್ಪನ ಹಟ್ಟಿಯಿಂದ ಅಂಗಡಿ ಮಹೇಶ್ವರು. ಒಂದು ಸಂದೇಶವನ್ನು ಮಾತ್ರ ದಯವಿಟ್ಟು ಕಳುಹಿಸಿಕೊಡಿ, ಸಮಯ ಕೂಡ ಮೀರ್ತಾ ಇದೆ. ಎಲ್ಲರ ಸಂದೇಶವನ್ನು ತೆಗೆದುಕೊಳ್ತಾ ಇದ್ದೇನೆ, ಬೇಸರ ಆಗದೇ ಇರಲಿ ಅನ್ನುವಂತಹ ಕಾರಣದಿಂದ. ಹಾಗೆಯೇ ಕಲ್ಲೇಶ್ವರಪ್ಪ, ಮಾಜಿ ಸೈನಿಕರು ಮತ್ತು ಮನೆಯವರು ಮುಸ್ಟೂರು ಜಗಳೂರು ತಾಲೂಕಿನಿಂದ ಕಳುಹಿಸ್ತಾ ಇರೋವಂಥದ್ದು. ಹತ್ತು ದೇವರುಗಳನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸು. ತಾಯಿ ಪ್ರತಿ ಜೀವಿಗೂ ಕಲ್ಪವೃಕ್ಷವೇ ಸರಿ. ತಾಯಿಯ ಮಮತೆ ತ್ಯಾಗ ಪ್ರೀತಿ ವಾತ್ಸಲ್ಯಕ್ಕೆ ಸಾಟಿಯಾಗುವ ಪದ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಮಾತು ಅಕ್ಷರಶಃ ಸತ್ಯ. ಇನ್ನು ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ವಂದನೆಗಳು. ನಮಸ್ತೆ ಮೇಡಮ್ ಅಂತ ಹೇಳಿಬಿಟ್ಟು ಬಾಗೇನಹಳ್ಳಿಯಿಂದ ರಮ್ಯಾ, ನಿತಿನ್, ಯಶವಂತ್, ಸುರೇಶ್ ಅವರು ಕಳುಹಿಸ್ತಾ ಇರೋವಂಥದ್ದು. ಉಸಿರುಕೊಟ್ಟು ಜನ್ಮ ನೀಡಿ ಹೆಸರನ್ನು ಇಟ್ಟು ಜಗಕ್ಕೆ ತೋರಿ ಸಾಕಿ ಸಲಹಿದ ತಾಯಂದಿರಿಗೆ ನಮನಗಳು. ವರ್ಣಿಸಲಾಗದ ಪದವೇ ಅಮ್ಮ. ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ನಿಮ್ಮ ಕವನ ಕೂಡ ತುಂಬ ಚೆನ್ನಾಗಿತ್ತು, ಸರಿಯಾಗಿ ಹೇಳಿದ್ದೀರಿ ಕೂಡ. ಇಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ. ಸಂದೇಶಗಳನ್ನು ಕಳುಹಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಯನ್ನು ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಮೂಡಿ ಬರ್ತಾ ಇದೆ ಆನಂದ ಜ್ಯೋತಿ ಚಿತ್ರದಿಂದ ಆಯ್ದ ಗೀತೆ. ಜೀ ಉದಯಶಂಕರ್ ಬರೆದಿರುವ ಈ ಗೀತೆಗೆ ವಿಜಯಾನಂದ್ ಅವರ ಸಂಗೀತವಿದೆ.

ಸ್ನೇಹಿತರೆ, ತಾಯಿಗೆ ಸಂಬಂಧಿಸಿದಂತಹ ಗೀತೆಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಮುಗಿಲೇಬಾರದು ಅಲ್ವಾ ಹಾಡು ಅಂತೇಳಿ ಅನ್ನಿಸ್ತಾ ಇರುತ್ತೆ. ಮತ್ತಷ್ಟು ಸಂದೇಶಗಳನ್ನ ತೆಗೆದುಕೊಳ್ತಾ ಇದ್ದೇನೆ. ಪ್ರಭಾಕರಯ್ಯ ಚೈತ್ರಾಯನ್ ಮಠದ ಹಂಪನೂರು ಗ್ರಾಮದಿಂದ ಚಿತ್ರದುರ್ಗ ತಾಲೂಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಕಲ್ಲಿನಕೋಟೆಯ ನಮ್ಮ ಹೆಮ್ಮೆಯ ಆಕಾಶವಾಣಿ ಚಿತ್ರದುರ್ಗ ಸಿಬ್ಬಂದಿಗಳಿಗೂ ಹಾಗೆ ನಿರೂಪಕರಾದಂತಹ ಶಶಿಕಲಾ ಟಿ ಮೇಡಮ್ ಅವರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ, ಸೂಪರ್ ಆಗಿದ್ದೀನಿ. ತಾಯಂದಿರ ದಿನದ ಶುಭಾಶಯಗಳು. ತಾಯಿ ಋಣವನ್ನು ನಾವು 7 ಜನ್ಮದಲ್ಲೂ ಕೂಡ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಹೋಟೆಲಲ್ಲಿ ಊಟ ಮಾಡೋದಕ್ಕೆ ಹಣ ಬೇಕು, ತಾಯಿ ಕೈಯಿಂದ ಊಟ ಮಾಡೋದಕ್ಕೆ ಋಣ ಬೇಕು. ನಾವು ತಾಯಿ ಬಗ್ಗೆ ಬರೀ ಹೊಗಳಿದ್ರೆ ಮಾತ್ರ ಸಾಲದು, ಅವರು ಜೀವಂತವಾಗಿರುವಾಗಲೇ ಚೆನ್ನಾಗಿ ನೋಡ್ಕೊಳ್ಬೇಕು ಅಲ್ವೇ ಮೇಡಮ್ ಅಂಥೇಳಿ ಧನ್ಯವಾದಗಳು, ನಮಸ್ಕಾರ ಅಂಥೇಳಿ ತಿಳಿಸ್ತಾ ಇರೋದು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಹೌದು, ನಿಮ್ಮ ಮಾತು 100ಕ್ಕೆ 100ರಷ್ಟು ಸರಿಯಾಗಿದೆ. ಇನ್ನು ಕಮಲ ಕವಾಡಿಗರ ಹಟ್ಟಿಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಹ್ಯಾಪಿ ಮದರ್ಸ್ ಡೇ, ಲವ್ ಯು ಅಮ್ಮ, ಬೆಳಗ್ಗಿನ ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇಲ್ಲಿಗೆ ಸಂದೇಶಗಳನ್ನು ತೆಗೆದುಕೊಳ್ಳೋದನ್ನು ನಿಲ್ಲಿಸ್ತಾ ಇದ್ದೇನೆ. ನಿಮ್ಮ ಎಲ್ಲರ ಸಂದೇಶಗಳು ಕೂಡ ನಮ್ಮನ್ನು ತಲುಪಿವೆ, ಹಾಗೆಯೇ ಸಂದೇಶಗಳನ್ನು ನಾನು ಕೂಡ ತಿಳಿಸಿದ್ದೇನೆ. ಸ್ನೇಹಿತರೆ, ತಾಯಿಯ ಪ್ರೀತಿಯಲ್ಲಿ ಮಮಕಾರವೂ ಸೇರಿರುತ್ತೆ. ಇದು ನಿಜಕ್ಕೂ ಕೂಡ ಅನನ್ಯತೆ. ತಾಯಿ ತ್ಯಾಗ ಮಾಡಿ ಮಕ್ಕಳನ್ನು ಬೆಳೆಸ್ತಾಳೆ. ಜೀವನವನ್ನು ಅವರಿಗಾಗಿ ಸವಿಸಿದರೂ ಕೂಡ ಅದನ್ನೆಂದೂ ಕೂಡ ಆಕೆ ಹೇಳಿಕೊಳ್ಳೋದಿಲ್ಲ. ತಾಯಿ ಬದುಕಿನಲ್ಲಿ ತ್ಯಾಗವು ನಿಜಕ್ಕೂ ಕೂಡ ದೊಡ್ಡ ಭಾಗವಾಗಿರುತ್ತೆ. ನಾವು ಅದನ್ನು ಅರಿತುಕೊಂಡು ನಡೀಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆಯನ್ನು ಕೇಳಿಸ್ತಾ ಇದ್ದೇನೆ. ಹಲೋ ಬ್ರದರ್ ಎನ್ನುವ ಹಿಂದಿ ಚಿತ್ರದಿಂದ.

ಸ್ನೇಹಿತರೆ, ಕಾಮನಬಿಲ್ಲು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಪ್ರೀತಿ, ತಾಳ್ಮೆ, ತ್ಯಾಗ, ಮಮತೆಯ ಪ್ರತೀಕವಾದ ಪ್ರತಿ ತಾಯಂದಿರಿಗೆ ತಾಯಂದಿರ ದಿನದ ಶುಭಾಶಯಗಳು. ಉಸಿರಕೊಟ್ಟು ಈ ಜಗತ್ತಿಗೆ ಕರೆತಂದವಳು ಅಮ್ಮ, ಎದೆ ಹಾಲುಣಿಸಿ ಸಿಹಿ ಮುತ್ತು ಕೊಟ್ಟವಳು ಅಮ್ಮ, ಅತ್ತಾಗ ಕಣ್ಣೊರೆಸಿ ನಕ್ಕಾಗ ಖುಷಿಪಟ್ಟವಳು ಅಮ್ಮ, ಸೋತಾಗ ಸಂತೈಸಿ ಗೆದ್ದಾಗ ಸಂಭ್ರಮಿಸಿದವಳು ಅಮ್ಮ, ಕೈತುತ್ತು ಕೊಟ್ಟು ಕೈ ಹಿಡಿದು ಮುನ್ನಡೆಸಿದವಳು ಅಮ್ಮ, ತನ್ನ ಕನಸುಗಳನ್ನು ಮರೆತು ನಮ್ಮ ಕನಸುಗಳಿಗೆ ನೀರೆರೆದವಳು ಅಮ್ಮ. ನಿನಗೇನು ನಾ ಕೊಡಲಿ ಅಮ್ಮ, ಈ ಜಗತ್ತಿನಲ್ಲಿ ನಿನ್ನ ಪ್ರೀತಿಗೆ ಸಮನಾದುದನ್ನು ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ನಿಜಕ್ಕೂ ಕೂಡ ಇದು ಮಾತಿಗಷ್ಟೇ ಸೀಮಿತವಾಗಬಾರದು ಅಲ್ವಾ? ತಾಯಿಯಾದವಳು ಸುಮಾರು 18-20 ಮಕ್ಕಳುಗಳನ್ನು ಕೂಡ ಸಾಕುವಂತಹ ಶಕ್ತಿ ಹೊಂದಿರ್ತಾಳೆ. 20 ಜನ ಮಕ್ಕಳು ಸೇರಿ ಒಬ್ಬ ತಾಯಿಯನ್ನು ಇವತ್ತು ಸಾಕಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ನೆನೆಸ್ಕೊಂಡಾಗ ಖಂಡಿತವಾಗಲೂ ಕೂಡ ಇದೊಂದು ವಿಷಾದಕರ ಸಂಗತಿಯೇ ಸರಿ ಅಲ್ವಾ? ತಾಯಿಯ ಬಗ್ಗೆ ಇರುವಂತಹ ಅತ್ಯಂತ ಆತ್ಮೀಯ ಸಂಬಂಧದಿಂದಲೇ ನಾವು ಸ್ತ್ರೀಯರಿಗೆ ಕೊಡ್ತಾ ಇರುವಂತಹ ಗೌರವ ಪ್ರಾರಂಭವಾಗುತ್ತೆ. ತಾಯಿಯ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು ಇವತ್ತು ಹಿಂದೇಟು ಹಾಕ್ತಾ ಇದ್ದಾರೆ. ಇದು ಮಾನವೀಯತೆನಾ ಅಂಥೇಳಿ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ಕೂಡ ಇದು ಮಾನವೀಯತೆ ಅಲ್ವೇ ಅಲ್ಲ, ಅದನ್ನು ನಾವು ಸೌಭಾಗ್ಯ ಅಂಥೇಳಿ ಭಾವಿಸ್ಬೇಕಾಗುತ್ತೆ. ಇತ್ತೀಚೆಗೆ ತಾಯಿಯ ಬಗೆಗಿನ ಒಂದು ಗೌರವ, ಪೂಜ್ಯ ಭಾವ ಕೂಡ ಕಡಿಮೆ ಆಗ್ತಾ ಇದೆಯೇನೋ ಅಂಥೇಳಿ ಅನಿಸುತ್ತೆ. ನಾವು ನಮ್ಮ ಸುತ್ತಮುತ್ತಲನೇ ನೋಡಿರಬಹುದು, ಜೊತೆಗೆ ತಮ್ಮ ಸಂಬಂಧಿಕರಲ್ಲೇ ಈ ರೀತಿಯಾಗಿ ನಡೆದಿರಬಹುದು. ಎಷ್ಟೋ ಬಾರಿ ತಾಯಿಯನ್ನು ಸಾಕಲಿಕ್ಕೆ ಅಥವಾ ತಂದೆ ತಾಯಿಗಳನ್ನು ಸಾಕಲಿಕ್ಕೆ ಆಗದೇನೆ ಅವರು ವೃದ್ಧಾಶ್ರಮಗಳಲ್ಲಿ ಇವತ್ತು ಬಿಡ್ತಾ ಇದ್ದಾರೆ. ಇದನ್ನು ನೋಡಿದಾಗ ನಿಜಕ್ಕೂ ಕೂಡ ತುಂಬ ಬೇಸರ ಅನಿಸುತ್ತೆ. ಇನ್ನು ಮುಂದಾದ್ರೂ ಈ ರೀತಿಯ ಒಂದು ಘಟನೆಗಳು ನಡೆಯದೇ ಇರಲಿ ಅಂಥೇಳಿ ನಾವು ನೀವೆಲ್ಲರೂ ಕೂಡ ಆಶಿಸೋಣ. ಮತ್ತೊಮ್ಮೆ ಒಂದು ಕವನದ ಮೂಲಕ ತಾಯಿಯ ಒಂದು ಮಹತ್ವಕ್ಕೆ ಈಗ ನಾಂದಿ ಹಾಡ್ತಾ ಇದ್ದೇನೆ. ಉದರದೊಳ್ ಬಚ್ಚಿಟ್ಟು ಉದಿಸಿದೊಡೆ ಮುತ್ತಿಟ್ಟು ವಿಧದಿ ಜೋಪಾನಿಸಿದ ನನ್ನಮ್ಮಗೆ, ಎದೆ ಹಾಲ ಉಣ್ಣಿಸಿ ಪಿದಿಗೆ ಚಂದ್ರಮನಂತೆ ಮುದದಿ ಬೆಳೆಸಿದ ಎಲ್ಲ ತಾಯಿಯರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತಾ ಕಾಮನಬಿಲ್ಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.

ಸ್ನೇಹಿತರೆ ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಚರಣ ನಮ್ಮದು, ಪಲ್ಲವಿ ನಿಮ್ಮದು, ನೇರ ಫೋನಿನ್ ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಚರಣದ ಎರಡು ಸಾಲುಗಳನ್ನು ಕೇಳಿಸ್ತೇನೆ, ನಂತರ ಪಲ್ಲವಿಯನ್ನು ಗುರುತಿಸಿ ನೀವು ಹಾಡಬೇಕು. ಹಾಗಾದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಲಿಕ್ಕೆ ಕರೆ ಮಾಡೋದಕ್ಕೆ ಬಳಸಬೇಕಾದಂತಹ ನಮ್ಮ ನಿಲಯದ ಫೋನ್ ಸಂಖ್ಯೆಗಳು 9448640773, ಹಾಗೆಯೇ 9141970272.

0: ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮೊದಲನೇ ಕರೆಯನ್ನ ತೆಗೆದುಕೊಳ್ತಾ ಇದ್ದೇನೆ. ಹಲೋ, ನಮಸ್ತೆ. ನಮಸ್ತೆ. ಹಲೋ ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಯಾರಿದು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತಿ ಮೇಡಮ್.
0: ಓಕೆ, ಹೇಗಿದ್ದೀರಿ ಸುಬ್ರಹ್ಮಣ್ಯ ಅವರೇ?
1: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
0: ನಾವು ಕೂಡ ಸಖತ್ತಾಗಿದ್ದೀವಿ. ಸುಬ್ರಹ್ಮಣ್ಯ ಅವರೇ, ಇವಾಗ ಹಾಡನ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿಪ್ಪ.
1: ಸರಿ ಮೇಡಮ್.
2: ಸರಿ ಮೇಡಮ್.

0: ಹಲೋ.
1: ಏ ಇವಾಗ ಸುಮ್ನೆ ಇರ್ಬೇಕು ನೀನು ಎಂ ಡಿ, ಆಮೇಲೆ ಕಾಲ್ ಮಾಡುವಂತೆ ನಮ್ಗೆ ಆಯ್ತಾ? ಹೇಳಿ
0: ಮೇಡಮ್. ದೇಶಾಂತರಿ ಹಾಲು ಗಣ್ಯಗೆ ವಾಲ ಗಣ್ಯಗೆ ನಮ್ಮೂರ ಗಣ್ಯಗೆ ಪುಷ್ಪಾಂಜಲಿ ತೊಂದರೆ ವಾರೆ ಬಂದಿಗೆ ನಮ್ಮೂರ ಗಣ್ಯಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಹಾಕಿದ್ದ ಮೇಡಮ್.
1: ಹೌದು, ಖಂಡಿತವಾಗ್ಲೂ ಸರಿಯಾಗಿ ಗುರುಸಿದ್ದೀರಿ. ಇವನ್ನು ಕೂಡ ಚೆನ್ನಾಗಿ ತಯಾರು ಮಾಡ್ಬಿಟ್ಟಿದ್ದೀರಾ ನಿಮ್ಮ ಮಸಾಲ ದೋಸೆನ ಅಲ್ವಾ? ಜಯಂತ್, ಆಮೇಲೆ ಕರೆ ಮಾಡು, ನಿನ್ಗೂ ಕೂಡ ಒಂದ್ ಪ್ರೋಗ್ರಾಮ್ ಇದೆ ಅಲ್ವಾ? ಓಕೆ ಜಯಂತ್, ಆಮೇಲೆ ಹೇಳುವಂತೆ ಓಕೆನಾ? ಓಕೆ ಪಾ, ಓಕೆ ಬಾಯ್ ಪಾ.

0: ஹலோ
1: ஹலோ
0: நமஸ்தே
1: நமஸ்தே மேடம்.
0: யார் இது?
1: ஜோதிலக்ஷ்மி.
0: விஸ்வ தாயந்திர தினத சுபாஷயங்களு நிமகே.
1: ಥ್ಯಾಂಕ್ ಯು ಮ್ಯಾಮ್, ನಿಮಗೂ ಕೂಡ.
0: ಥ್ಯಾಂಕ್ ಯು ಜ್ಯೋತಿಲಕ್ಷ್ಮಿ ಅವರೇ. ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ. ಮಕ್ಕಳು ಅಳ್ತಾ ಇದಾರಲ್ಲ, ಯಾಕಂತೆ? ಓಕೆ ಜ್ಯೋತಿ ಅವರೇ, ಹಾಡನ್ನ
2: ಕೇಳಿಸ್ಕೊಳ್ಳಿ.
0: ಹೇಳಿ ಜ್ಯೋತಿಲಕ್ಷ್ಮಿ.
1: ಜೀವ ವೀಣೆ ನೀಡು ಮಿಡಿತದ ಸಂಗೀತ, ಬಾಳ ವೀಣೆ ನೀಡು ಮಿಡಿತದ ಸಂಗೀತ.
0: ಓಕೆ ಜ್ಯೋತಿಲಕ್ಷ್ಮಿ ಅವರೇ, ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ.

0: ഹലോ ഹലോ നമസ്തേ
1: ഹലോ നമസ്തേ നമസ്തേ ഹേമലത അന്ത ചിത്രമുണ്ട്
0: ಹೇಮಲತಾ ಹೇಗಿದ್ದೀರಿ ನಾವು ಕೂಡ ಆರಾಮಿದೀವಿ ಒಂದೇ ಉಸಿರಿನಲ್ಲಿ ಮಾತಾಡ್ತಾ ಇದೀರಿ ಯಾಕೆ ಕೆಲಸ ಬಿಟ್ಟು ಬಂದ್ರ ಅರ್ಧಕ್ಕೆನೆ
1: ಓಡ್ ಬಂದ್ನ ಲೈನ್ ಸಿಗಲ್ಲ ಅಂತ ಒಳಗಿಂದ
0: ಗೊತ್ತಾಗ್ತಾ ಇದೆ

0: ನಮಗೆ
1: ಚಿಕ್ಕರ ಖುಷಿಗೆ.
0: ಓಕೆ, ಹೇಮಲತಾ ಅವರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು.
1: ಥ್ಯಾಂಕ್ ಯು ಮೇಡಮ್ ಅವರೇ, ನಿಮಗೂ ಕೂಡ.
0: ಓಕೆ, ಥ್ಯಾಂಕ್ ಯು. ಇವಾಗ ಹಾಡನ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿಪ್ಪ.
1: ಸರಿ.

0: ಹಲೋ
1: ಹಲೋ
0: ನಮಸ್ತೆ.
1: ಹಲೋ ನಮಸ್ಕಾರ ಮೇಡಮ್.
0: ತಮ್ಮ ಹೆಸರು ಹೇಳಿ ಸರ್.
1: ಮೇಡಮ್ ಮಹೇಶ್ ಹೆಸರು ಶಿಕಾರಿಪುರ ಮೇಡಮ್.
0: ಓಕೆ ಮಹೇಶ್ ಅವರು ಆಗ್ಲೇ ಅಂಗಡಿಗೆ ಬಂದಿದ್ದಾಯ್ತು.
1: ಆರೂವರೆಗೆ ಬರ್ತೀವಿ ಮೇಡಮ್.
0: ಬಂದ್ಬಿಡ್ತೀರಿ ಟಿಫನ್ ಮಾಡೋದಕ್ಕೆ ಆಮೇಲೆ ಹೋಗ್ತೀರಿ.
1: ಓಕೆ
0: ಮಹೇಶ್ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳಿಪ್ಪ.
1: ಸರಿ ಸರಿ.

0: ಹೇಳಿ ಮಹೇಶ್.
1: ಹಲೋ ಮೇಡಮ್, ಇದು ಎಫ್ಎಂ ಮೇಡಮ್, ಇದು
0: ಹಾಡ್ ಹೇಳ್ಬೇಕು ನಮ್ಗೆ.
1: ಹಲೋ,
0: ಹಾ ಮಾತಾಡಿ.
1: ಸ್ವಲ್ಪ ಪ್ಲೇ ಮಾಡಿ ಮೇಡಮ್.
0: ಓಹೋ,

0: ಯಾರು ಹೋಯ್ತು ಹೇಳಿ. ವರ್ಡ್ ಮಾತ್ರ ಬರ್ತಾ ಇಲ್ಲ, ಮ್ಯೂಸಿಕ್ ಬರ್ತಾ ಇದೆ. ಒಂದ್ ಪದ ಹೇಳ್ಕೊಟ್ರೆ ಇನ್ನೇನ್ ಮುಗ್ದೆ ಹೋಯ್ತು, ನಮಗೆ ಒಂದ್ ಪದ ಹೇಳಿದ್ರು ಸಾಕು. ಮತ್ತೊಮ್ಮೆ ಪ್ರಯತ್ನ ಮಾಡಿ ಮಹೇಶ್, ಪರವಾಗಿಲ್ಲ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ನಮ್ ಕೇಳಿದ್ರೆ ಏನ್ ಮಾಡ್ತಾರೆ ಗೊತ್ತಾ ಮಹೇಶ್ ಅವರೇ, ಒಂದು ಟೆಕ್ನಿಕ್ ಬಳಸ್ತಾರೆ, ಹಾಡ್ ಗೊತ್ತಾಗ್ಲಿಲ್ಲ ಅಂದ್ರೆ ಫಿಲ್ಮ್ ಹೆಸರು ಹೇಳ್ಬಿಡ್ತಾರೆ. ಓಕೆ ಓಕೆ, ಅಲ್ವಾ ನೀವು ಕೇಳಿದ್ರೆ ಅಲ್ವಾ ಮತ್ತೆ. ಓಕೆ ಮಹೇಶ್ ಅವರೇ, ಮತ್ತೊಮ್ಮೆ ಪ್ರಯತ್ನ ಮಾಡಿ. ಹಲೋ
1: ಹಲೋ,
0: ನಮಸ್ತೆ ಮೇಡಮ್. ನಮಸ್ತೆ ಪಾ, ಯಾರಿದು?
1: ರೂಪಾ ಪಾಂಡುರಂಗರಾವ್.
0: ಓಕೆ ರೂಪಾ ಅವರೇ, ವಿಶ್ವ ತಾಯಂದಿರದಿನ ಶುಭ. ಇಬ್ರು ಒಟ್ಟಿಗೆ ಹೇಳ್ಬಿಡೋಣ ಅಲ್ವಾ. ಓಕೆ ಪಾ, ಥ್ಯಾಂಕ್ ಯು. ಹಾಡ್ ಗೊತ್ತಾಯ್ತಾ ರೂಪಾ?
1: ಹಾ ಮೇಡಮ್, ಸುಮ್ ಸುಮ್ಮನೆ ನತ್ತಾಳೆ ಈ ಹಾಡ್ ಅಲ್ವಾ ಮೇಡಮ್?
0: ಹೌದು ಹೌದು, ಖಂಡಿತವಾಗ್ಲು ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ರೂಪಾ.
1: ಧನ್ಯವಾದ ಮೇಡಮ್.
0: ಓಕೆ ನಮಸ್ತೆ.

0: ಸ್ನೇಹಿತರೆ ಕೇಳ್ತಾ ಇದ್ದೀರಿ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮವನ್ನು ಮುಂಜಾನೆ ಎದುರ್ಕೋದಯ ಪ್ರಸಾರದಲ್ಲಿ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಅಗತ್ಯ ಮಾಹಿತಿ ಆಯಾಸವಿಲ್ಲದ ಶಿಕ್ಷಣ ಹಾಗೂ ಮನರಂಜನೆಯನ್ನು ನೀಡುತ್ತಿರುವ ಚಿತ್ರದುರ್ಗದ ಏಕೈಕ ಬಾನುಲಿ ಕೇಂದ್ರದಿಂದ ಇದೀಗ ಎಫ್ಎಂ ಸಮಯ 9:42. ಕಾರ್ಯಕ್ರಮದ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ಕೇಳೋಣ. ಹಲೋ
1: ನಮಸ್ತೆ.
0: ನಮಸ್ಕಾರ ರೀ, ಯಾರಿದು?
1: ಮೇಡಮ್ ನಾನು ಶ್ರೀಶೈಲ ತೇಲಿ ಮಾತಾಡ್ತಾ ಇದ್ದೀನಿ ರೀ, ಬೆಳಗಾವಿ ಜಿಲ್ಲೆ 10ನೇ ತಾಲೂಕು ಚಿಕ್ಕೋಡ ಗ್ರಾಮದಿಂದ. ಹೇಗಿದ್ದೀರಿ ಮೇಡಮ್ ರೀ?
0: ಓಕೆ, ಚಿಕ್ಕೋಡ ಗ್ರಾಮದಿಂದ ತೇಲಿ ಬರ್ತಾ ಇದೆ ನಿಮ್ಮ ಧ್ವನಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಇವಾಗ ಹಾಡನ್ನ ಪ್ಲೇ ಮಾಡ್ತೇನೆ, ಶ್ರೀಶೈಲ ತೇಲಿ ಅವರೇ ಕೇಳಿಸ್ಕೊಂಬಿಡಿ.
1: ಓಕೆ ಮೇಡಮ್, ಪ್ರಯತ್ನ ಮಾಡ್ತೇನೆ ರೀ ಮೇಡಮ್.

0: ಗೊತ್ತಾಗ್ತಾ ಇಲ್ವಾ? ಓಕೆ, ಪರವಾಗಿಲ್ಲ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶ್ರೀಶೈಲ ತೇಲಿ ಅವರೇ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಓಕೆ, ನಮಸ್ತೆ. ಹಲೋ, ಓಕೆ, ಕರೆ ಕಟ್ ಆಗಿದೆ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ, ನೀವು ಕೂಡ ಚರಣವನ್ನ ಕೇಳಿಸಿಕೊಂಡು ನಂತರದಲ್ಲಿ ಪಲ್ಲವಿಯನ್ನ ಗುರುತಿಸಿ ಹಾಡಬಹುದು. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಹೇಳಿ ಮಾ. ನಾಗರತ್ನ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಜಗಳೂರು ತಾಲೂಕು ತೋರಣಗಟ್ಟೆನಾ? ಓಕೆ, ನಾಗರತ್ನಮ್ಮ ಅವರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಓಕೆ, ನಾಗರತ್ನಮ್ಮ ಅವರು ಹಾಡು ಕೇಳಿಸ್ಕೊಂಡ್ರಾ, ಕೇಳಿಸ್ಬೇಕಾ?
2: ಇಲ್ಲ ಮೇಡಮ್, ಕೇಳಿಸ್ಕೊಂಡಿಲ್ಲ.
0: ಓಕೆ, ಕೇಳಿಸ್ಕೊಳ್ಳಿಪ್ಪ.

0: ಗೊತ್ತಾಯ್ತಾ?
1: ಗೊತ್ತಾಯಿಲ್ಲ
0: ಪ್ರಾರಂಭದಲ್ಲಿ. ಓಕೆ ಪರವಾಗಿಲ್ಲ ನಾಗರತ್ನ ಅವರೇ, ಇದೇ ಮೊದಲನೇ ಸಲ ಅಲ್ವಾ ಕರೆ ಮಾಡಿರೋದು?
1: ಇಲ್ಲ ಮೇಡಮ್, ತುಂಬಾ ಮಾಡಿದ್ವಿ, ಕ್ಲೈಂಟ್ ಸಿಕ್ತಲ್ ಮೇಡಮ್, ಹೊರಗಡೆಯಿಂದ ಬಂದ್ವಿ.
0: ಓಕೆ ನಾಗರತ್ನಮ್ಮ ಅವರೇ, ಮತ್ತೆ ಮತ್ತೆ ಕರೆ ಮಾಡ್ತಾ ಇರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ. ಓಕೆ ಕರೆಯನ್ನ ಮಾಡ್ತೀರಿ, ಕರೆಯಲ್ಲಿ ಮತ್ತೆ ಕಟ್ ಆಗ್ತಾ ಇದೆ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬೇಕು ಅಂದ್ರೂ ನಮ್ಮ ನಿಲಯದ ಫೋನ್ ಸಂಖ್ಯೆಗಳು ತಮಗೆಲ್ಲ ಗೊತ್ತೇ ಇವೆ, ಆ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಯಾರಿದು? ಗೀತಾ ಅವರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಅಲ್ವಾ, ಎಲ್ಲ ಸೇರಿಸಿ ಎಲ್ಲರಿಂದಲೂ ಕೂಡ ತಮಗೆ ಶುಭಾಶಯಗಳು. ಓಕೆ ಓಕೆ, ಥ್ಯಾಂಕ್ ಯು. ಗೀತಾ ಅವರೇ, ಹಾಡನ್ನ ಕೇಳಿಸ್ಕೊಂಡ್ರಿ ಅನ್ಕೊಳ್ತೇನೆ, ಹಾಡ್ಬಿಡಿ.

0: ಇನ್ನೇನು ಹೇಳುವೆ ಅಂತ ಹೇಳ್ಬಿಟ್ರಿ ಮತ್ತೆ ನಾನೇನ್ ಹೇಳೋದು ಅಲ್ವಾ. ನೀವ್ ಹೇಳಿದ್ದು ಗಾಯತ್ರಿ ಮದುವೆ ಚಿತ್ರದ ಗೀತೆ ಕರೆಕ್ಟ್ ಆಗಿದೆ, ಆದ್ರೆ ಹಾಡನ್ನ ಗುರುತಿಸಿರೋದು ತಪ್ಪಾಗಿದೆ. ನಾನ್ ಪ್ಲೇ ಮಾಡಿದ್ದು ಬೇರೆ ಹಾಡಿನ ಚರಣ ಅಲ್ವಾ. ಮಿಸ್ ಆಗ್ಬಿಡುತ್ತೆ ಕೆಲವೊಂದ್ಸಲ ಗೀತಾ ಅವರೇ, ಪರವಾಗಿಲ್ಲ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಲ್ವಾ. ಅದೇ ಖುಷಿ ಆಗುತ್ತೆ, ನಮಗೂ ಕೂಡ ಖುಷಿ ಆಯ್ತು. ತುಂಬಾ ದಿವಸ ಆಯ್ತು ನಿಮ್ ಜೊತೆ ಮಾತಾಡಿ. ಓಕೆ, ನಮಸ್ತೆ ಗೀತಾ ಅವರೇ. ಓಕೆ ಸ್ನೇಹಿತರೆ, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರಿದು
1: ಮೇಡಮ್? ನಮ್ಮ ಹೆಸರು ಭಾಗ್ಯಮ್ಮ ಅಂತ, ಮಳಕಲ್ಮೂರು ತಾಲೂಕು ಕರಿನಂದಿಯರಟ್ಟಿಯಿಂದ.
0: ಓಕೆ, ನಮ್ಮ ಆಕಾಶವಾಣಿಗೆ ಭಾಗ್ಯವೇ ಬಂದಂತಾಯ್ತು. ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಭಾಗ್ಯ ಅವರಿಗೆ.
1: ಮೇಡಮ್ ನಿಮ್ಗೆ ಕೂಡ
0: ಥ್ಯಾಂಕ್ ಯು ಭಾಗ್ಯ ಅವರೇ. ಭಾಗ್ಯ ಹಾಡ್ ಕೇಳಿಸ್ಕೊಂಡ್ರ?
1: ಇಲ್ಲ ಮೇಡಮ್, ಟ್ರೈ ಮಾಡ್ತಾ ಇದ್ದೆ, ಮೊಬೈಲ್ ಅಲ್ಲೇ ಕೇಳ್ತಾ ಇದ್ವಲ್ಲ.
0: ಓಕೆಪ್ಪ, ಕೇಳಿಸ್ಕೊಳ್ಳಿ. ಇವಾಗ
1: ನಾಲ್ಕನೇ
0: ಅವ್ರು, ನೀವು ಈ ಹಾಡನ್ನ ಗುರುತಿಸ್ತೀರಾ ನೋಡೋಣ.

0: ಗೊತ್ತಾಯ್ತ ಭಾಗ್ಯ?
1: ಗೊತ್ತಾಗ್ಲಿಲ್ಲ ಮೇಡಮ್, ಅವಾಗ್ಲೇ ಅವ್ರೇ ಫಸ್ಟ್ ಮಾತಾಡ್ದಾಗ ಕೇಳಿಸ್ಕೊಂಡಿ ಯಾಡ್ನ.
0: ಅವಾಗಿಂದನೂ ಯೋಚನೆ ಮಾಡ್ತಾ ಇದ್ದೀರಿ? ಬೇರೆ ಹಾಡ್ ನಂಗ್ ಬರ್ಬೋದು ಅಂತ ಹೇಳಿ ಕಾಯ್ತಾ ಇದ್ರಿ, ಬಟ್ ನಿಮ್ಗೆ ಹಾಡ್ ಬಂದ್ಬಿಡ್ತು ಅಲ್ವಾ? ಓಕೆ, ಪರವಾಗಿಲ್ಲ ಭಾಗ್ಯ, ಹೀಗೆ ಕರೆ ಮಾಡ್ತಾ ಇರಿ, ಮತ್ತೊಮ್ಮೆ ಪ್ರಯತ್ನ ಮಾಡಿ. ಓಕೆ, ನಮಸ್ತೆ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ
0: ಮೇಡಮ್, ತಮ್ಮ ಹೆಸರು ಹೇಳಿ.
2: ಮಲ್ಲಿಕಾರ್ಜುನ್ ಅಂತ ಮೇಡಮ್, ಮಾರನಹಳ್ಳಿಯಿಂದ.
0: ಹೇಗಿದ್ದೀರಿ ಮಲ್ಲಿಕಾರ್ಜುನ್? ನಾವು ಕೂಡ ಚೆನ್ನಾಗಿದ್ದೀವಿ. ಮಲ್ಲಿಕಾರ್ಜುನ್ ಅವ್ರಿಗೆ ಐದು ಜನರು, ನಾಲ್ಕು ಜನ ಹೇಳಿಲ್ಲ, ಈಗ ಐದನೇ ಅವ್ರು ನೀವು. ಆ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಂಡ್ರ? ಕೇಳಿಸ್ಬೇಕಾ?
2: ಕೇಳಿಸಿ ಮೇಡಮ್.
0: ಕೇಳಿಸ್ಕೊಳ್ಳಿಪ್ಪ.

0: ಗೊತ್ತಾಯ್ತಾ? ಹ್ಮ್ ಹೇಳಿ ಮಲ್ಲಿಕಾರ್ಜುನ್.
1: ಮೇಡಮ್ ಬಳಿ ಬಂದಂತಿದೆ.
0: ಓಹೋ, ನೀವು ಗಾಳಿ ಮಾತಿಗೆ ಹೋಗ್ಬಿಟ್ರಿ.
1: ಹೌದಾ ಮೇಡಮ್?
0: ಹೌದು, ಇದು ಗಾಯತ್ರಿ ಮದುವೆ ಚಿತ್ರದ್ದು. ಪರವಾಗಿಲ್ಲ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ಗೀತೆ ಯಾವ್ದಪ್ಪ ಅಂದ್ರೆ ಪ್ರೀತಿಯ ಮಾತಿಗೆ ಅಂತ ಹೇಳಿ ಶುರು ಆಗುತ್ತೆ. ಸೊ ನಾನೇ ಪ್ಲೇ ಮಾಡ್ತಾ ಇದ್ದೀನಿ ಈ ಹಾಡನ್ನ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
2: ಯಾರು ಇಲ್ಲ ಏನ್ ಗೊತ್ತಿರೋದು,
3: ಮಾತು ಅಂತೀರ
2: ಮುತ್ತಲ್ಲವೇ ಬೇರೆ ಬೇರೆ.

0: ಹಲೋ
1: ಹಲೋ
0: ನಮಸ್ತೆ
1: ಮೇಡಮ್,
0: ರೇಡಿಯೋಯಿಂದ ದೂರ ಬಂದು ಮಾತಾಡಿ ಮಾತಾಡಿ ಈಗ ತಮ್ಮ ಹೆಸರೇಳಿ
1: ಮೇಡಮ್
0: ತಮ್ಮ ಹೆಸರೇಳಿ
1: ಶೇಖರ್ ಅಂತ ಮೇಡಮ್
0: ಚಿತ್ರದುರ್ಗದಿಂದನಾ ಓಕೆ ಶೇಖರ್ ಅವರೇ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ
1: ಹೇಳಿ ಮೇಡಮ್

Hey, Shankar. ಓಕೆ, ಸರಿಯಾಗಿ ಗುರುತಿಸಿದ್ದೀರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೌದು, ಸರಿಯಾಗಿದೆ. ಓಕೆ, ನಮಸ್ತೆ.

0: ಹಲೋ,
1: ನಮಸ್ತೆ.
0: ಯಾರಿದು? ರತ್ನಮ್ಮ, ಹೇಗಿದ್ದೀರಿ? ಓಕೆ, ಥ್ಯಾಂಕ್ ಯು. ನಿಮಗೂ ಕೂಡ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು.
1: ನಿಮಗೂ ಕೂಡ ಮೇಡಮ್.
0: ಓಕೆ, ಥ್ಯಾಂಕ್ ಯು ರತ್ನಮ್ಮ. ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.

0: ಹಲೋ
1: ಹೇಳಿ ರತ್ನಮ್ಮ. ಹೌದು, ಕನಸುಗಾರ ಚಿತ್ರದ್ದು. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು, ಸರಿಯಾಗಿ ಗೊತ್ತಿಸಿದ್ದೀರಿ.
0: ಓಕೆ.

0: ಹಲೋ
1: ಹಲೋ ನಮಸ್ತೆ ಮೇಡಮ್
0: ನಮಸ್ತೆ ಹೆಸರು ಹೇಳಿ
1: ಮೇಡಮ್ ಮಹೇಶ್ ಹೊಸೂರು ಶಿಕಾರಿಪುರ ಮೇಡಮ್
0: ಓಕೆ ಮಹೇಶ್ ಮತ್ತೆ ಲೈನ್ ಸಿಕ್ಕಿದೆ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ
1: ಸರಿ

0: ಹಲೋ,
1: ಹಾ ಹೇಳಿ ಮಹೇಶ್. ಗೊತ್ತಾಗ್ತಾ ಇಲ್ವಾ?
0: ಹಲೋ,
1: ಗೊತ್ತಾಗ್ತಾ ಇಲ್ವಾ ಮಹೇಶ್? ಓಕೆ, ಮತ್ತೊಮ್ಮೆ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ಅರೆ
1: ತಮ್ಮ ಹೆಸರು?
2: ತಾಯಿಂದರ ದಿನದ ಶುಭಾಶಯಗಳೆಲ್ಲರಿಗೂ.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ,
2: ವೇದಮೂರ್ತಿ ಚಿತ್ರದುರ್ಗ.
1: ಚಿತ್ರದುರ್ಗದಿಂದ. ಓಕೆ, ವೇದಮೂರ್ತಿ ಅವರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ.
2: ಗೊತ್ತಿರೋದ ಹಾಡಾಕ್ರಿ ಮೇಡಮ್.
1: ನಿಮ್ಗೆ ಯಾವ್ದು ಗೊತ್ತಿದೆ ಅಂತ ಹೇಳ್ಬಿಡ್ರಿ, ಅದನ್ನೇ ಹಾಕ್ಬಿಡ್ತೀನಿ. ನಿಮಗೆ ಯಾವ್ದು ಇಷ್ಟನ ಹಾಡಿ, ಪರವಾಗಿಲ್ಲ, ಆಯ್ತಾ? ಗುರ್ಸೋದಕ್ಕಾದ್ರೆ ಗುರ್ಸಿ, ಇಲ್ಲಾಂದ್ರೆ ನಿಮ್ಗೆ ಇಷ್ಟವಾದ ಹಾಡನ್ನ ಹಾಡಿ.

0: ಗೊತ್ತಾಯ್ತಾ ವೇದಮೂರ್ತಿ ಅವ್ರಿಗೆ?
1: ಮೇಡಮ್ ಅದ ಒಂಚೂರು ಒಳಸಾಗ್ತೈತೆ, ನಾವ್ ಒಂದ್ ಸ್ವಲ್ಪ ಆಂತರಿಕ ಕಳವಡಿಸಿ ಗೊತ್ತಾಗ್ತೇನೆ.
0: ಎಷ್ಟು ಗೊತ್ತಾಯ್ತು ಒಂಚೂರು ಹೇಳಿ ನೋಡೋಣ.
1: ಇಲ್ಲ ಫ್ಲಾಶ್ ಆಗ್ತಾ ಇದೆ ಮೇಡಮ್. ಅದೇ
0: ಓಕೆ, ಪರವಾಗಿಲ್ಲ. ವೇದಮೂರ್ತಿ ಅವರು ಹೀಗೆ ಕರೆ ಮಾಡಿದ್ದಾರೆ. ನಮಸ್ತೆ,
1: ಧನ್ಯವಾದಗಳು.
0: ನಮಸ್ತೆ. ಹಲೋ ಹಲೋ ಹಲೋ
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದ್ದು?
2: ಎಲ್ಲಾ ಕಾಯಂದ ದಿನದ ಶುಭಾಶಯಗಳು ಮೇಡಮ್.
0: ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ತಮ್ಮ ಹೆಸರು? ನಿಮ್ಮ ಮನೆಯವ್ರಿಗೂ ಕೂಡ ತಿಳಿಸಿ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನ. ತಮ್ಮ ಹೆಸರು ಹೇಳಿ
2: ಮೇಡಮ್. ನಮ್ಮ ಹೆಸರು ಅಂಗಡಿ ಮಹೇಶ್ ಮೇಡಮ್.
0: ಓ, ಮಾಳಪ್ಪನಹಟ್ಟಿ ಮಹೇಶ್ ಅವರು. ಓಕೆ, ಮಹೇಶ್ ಅವರು ಹಾಡನ್ನ ಕೇಳಿಸ್ಕೊಂಡಿರ್ತೀರಿ
2: ಮೇಡಮ್?
0: ಹಾಡನ್ನ ಕೇಳಿಸ್ಲಾ
2: ಮೇಡಮ್?

0: Good day, Dan. ಓಕೆ ಅಂತೂ ಮೂರನೆಯವರಾಗಿದ್ರಿ, ಮೂರಕ್ಕೆ ಮುಕ್ತಿಯನ್ನ ಕೊಟ್ರಿ ಹಾಡಿಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಹೇಶ್ ಅವರೇ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

0: ಗೊತ್ತಾಯ್ತ?
1: ಗೊತ್ತಾಗ್ತೀರ ಮೇಡಮ್.
0: ಗೊತ್ತಾಗ್ತಾ ಇಲ್ವಾ?
1: ಗೊತ್ತಾಗ್ತೀನಿ ಮೇಡಮ್.
0: ಓಕೆ, ಪರವಾಗಿಲ್ಲ, ಮತ್ತೊಮ್ಮೆ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ನಮಸ್ತೆ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್. ಅವರೇ,
0: ತಮ್ಮ ಹೆಸರು?
2: ತಿಪ್ಪಿರಮ್ಮ ಅಂತ, ಜಗಳೂರಿಂದ.
0: ಜಗಳೂರಿಂದ ತಿಪ್ಪಿರಮ್ಮ ಅವರಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಥ್ಯಾಂಕ್ ಯು ತಿಪ್ಪಿರಮ್ಮ ಅವರೇ. ಹಾಡನ್ನ ಕೇಳಿಸ್ಕೊಂಡ್ರ ಅಥವಾ ಕೇಳಿಸ್ಬೇಕಾ?
2: ಇಲ್ಲ, ಕೇಳಿಸ್ಕೊಂಡಿದ್ದೀನಿ ಮೇಡಮ್. ಅವರೇ, ಇದು ಪ್ರೀತಿಯೋ ಪ್ರೇಮೋ ಅಂತ ಬರ್ತಿದ್ದಾರೆ.
0: ಹೌದು ಹೌದು, ಸಂಯುಕ್ತ ಚಿತ್ರದ್ದು. ಸರಿಯಾಗಿ ಗುರುತಿಸಿದ್ದೀರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಿಪ್ಪಿರಮ್ಮ ಅವರೇ. ಓಕೆ, ನಮಸ್ತೆ.

0: ಸ್ನೇಹಿತರೆ ನಿಲಯದ ಮುಂಜಾನೆ ಎದುರ್ಗೋದಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳನ್ನು 102.6 ತರಂಗಾಂತರಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 10:40. ಇದೀಗ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣಕ್ಕಾಗಿ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೂ ಹಾಗೆ ಮುತ್ತು ಪುಟಾಣಿಗಳಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾ ಟಿ. ಹಾಗೆ ನನ್ನ ಜೊತೆ ಇದ್ದಾರೆ
1: ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಕರಣಂ ವಾಣಿ.
0: ಓಕೆ ವಾಣಿ, ಇವತ್ತು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾಯ್ತು, ಭಾನುವಾರ ಬಂದಿದ್ದಾಯ್ತು. ಭಾನುವಾರ ಬಂತು ಅಂದ್ರೆ ನಮ್ಮ ಚಿಣ್ಣರ ಕಲರವನ್ನ ಕೇಳೋದೇ ಒಂದು ಖುಷಿ.
1: ಖುಷಿ ಹೌದಲ್ವಾ? ನಾವು ಕೂಡ ಕಾತರದಿಂದ ಕಾಯ್ತಾ ಇರ್ತೀವಿ ಯಾವರೆಲ್ಲ ಮುದ್ದು ಪುಟಾಣಿಗಳು ಕರೆ ಮಾಡಿ ನಮ್ಮ ಜೊತೆ ಮಾತಾಡ್ತಾರೆ, ಅವರ ಪ್ರತಿಭೆಯನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ. ಎಲ್ಲರ ಜೊತೆ ಇದು ಅನಾವರಣಗೊಳ್ಳೋದಕ್ಕೆ, ನಿಮ್ಮ ಪ್ರತಿಭೆ ಅನಾವರಣಗೊಳ್ಳೋದಕ್ಕೆ ಒಂದು ಉತ್ತಮವಾದ ವೇದಿಕೆ ಚಿಣ್ಣರ ಕಲರವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಿ 9448640272.
0: ಹಾಗೆಯೇ ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಟಾಣಿಗಳೇ ಅಂತ ಹೇಳ್ತಾ ನಿಮ್ಮನ್ನ ಹೆಚ್ಚು ಹೊತ್ತು ಕಾಯಿಸೋದಿಲ್ಲ. ಮೊದಲನೇ ಕರೆಯನ್ನ ತೆಗೆದುಕೊಂಡು ಬಿಡ್ತೇನೆ. ಹಲೋ,
2: ನಮಸ್ತೆ.
3: ನಮಸ್ತೆ ಮ್ಯಾಮ್, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್ ಸಾನ್ವಿ. ಟಿಫಿನ್ ಆಯ್ತಾ ಸಾನ್ವಿದು? ಓಕೆ ಸಾನ್ವಿ, ಅಮ್ಮಂಗೆ ವಿಶ್ ಮಾಡಿದ್ರ ಸಾನ್ವಿ? ಥ್ಯಾಂಕ್ ಯು, ಥ್ಯಾಂಕ್ ಯು ಸಾನ್ವಿ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಮ್ ಸಾನ್ವಿ?
3: ಮಾಮಿ, ಇವತ್ತು ನಾನು ಹಾಡು ಹೇಳ್ತಿದ್ದೀನಿ.
1: ಓಕೆ ಹೇಳು ಪುಟ.
3: ಆ ಆ ಆ ಈ ಈ ಈ ಆ ಆ ಈ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೇ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೇ. ಆ

ಕನ್ನಡ ಭಾಷೆಯ ಕಲಿತವಗೆ ಜೀವನವೇ ರಸದೂಟ. ಕನ್ನಡ ಭಾಷೆಯ ಕಲಿತವಗೆ ಜೀವನವೇ ರಸದೂಟ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದ ಕಂದನ ಕೊರಳಿನ ಕರೆಯೋಲೆ. ಈ ಇದ್ದವರೆಲ್ಲ

0: ಈ ಈ ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು. ಇದ್ದವರೆಲ್ಲರೂ ಇಲ್ಲದವರಿಗೆ ನೀಡಲೇಬೇಕು. ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದ ಕನ್ನಡ ಕರೆಯೋಲೆ. ಉಪ್ಪು ತಿನ್ನ ಮನೆಗೆ ಎರಡು ಬಗೆಯೂ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಳೆನಿಸಬೇಡ. ಉಪ್ಪು ತಿನ್ನ ಮನೆಗೆ ಎರಡು ಬಗೆಯೂ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಳೆನಿಸಬೇಡ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದ ಕಂದನ ಕೊರೆನ್ನ ಕರೆಯೋಲೆ. ಐ ಭಾರತ ಮಾತೆಗೆ ಜೈ, ಭಾರತ ಮಾತೆಗೆ ಜೈ. ಓ ಒಂದೇ ತಾಯಿ ಮಕ್ಕಳು ನಾವು ಒಂದುಗೂಡಬೇಕು. ಓದಲು ಕಲಿತು ದೇಶದ ಸೇವೆಗೆ ನಿಲ್ಲಬೇಕು. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದ ಕಂದದ ಕೊಡಲಿನ ಕರೆಯೋಲೆ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದ ಕಂದದ ಕೊಡಲಿನ ಕರೆಯೋಲೆ. ಔ ಅಮ್ಮ ಔ ಅಮ್ಮ
1: ಓಕೆ ಸಾನ್ವಿ. ಕರುಳಿನ ಕರೆ ಚಿತ್ರದ ಒಂದು ಬಿ ಕೆ ಸುಮಿತ್ರ ಮತ್ತೆ ಎಸ್ ಜಾನಕಿ ಅಮ್ಮನವರು ಆ ಒಂದು ಗೀತೆಯನ್ನ ಹಾಡಿದ್ರು. ನೀನ್ ಕೂಡ ಅಷ್ಟೇ ಚೆನ್ನಾಗಿ ಹಾಡಿದೆ. ಎಲ್ಲ ನೀಟಾಗಿ ನೋಡ್ಕೊಳ್ಳಿಲ್ದೇನೆ ಹೇಳ್ಬಿಟ್ಯಾ ಸಾನ್ವಿ? ಆದ್ರೂ ಕೂಡ ತುಂಬಾ ಚೆನ್ನಾಗಿ ಹೇಳ್ದೆಪ್ಪ. ಸಂಗೀತ ಕಲಿತಾ ಇದೆಯಾ ಅಲ್ವಾ? ಹ್ಮ್. ಮತ್ತೆ ಅಮ್ಮನ್ ಇವತ್ತು ವಿಶ್ವ ತಾಯಂದಿರ ದಿವಸ ಇದೆ ಇವತ್ತು ಅಲ್ವಾ? ಅಮ್ಮನ್ಗೋಸ್ಕರ ಏನ್ ಸ್ಪೆಷಲ್ ಇವತ್ತು?
2: ಅಮ್ಮನ ಹೆಸರೇನು ಸಾನ್ವಿ?
0: ನಳಿನಾ
2: ಅಂತ.
1: ನಳಿನಾ ಅಂತನಾ? ನಳಿನಾ ನನಪ್ಪ.
0: ನಳಿನಾ.
1: ಓಕೆ
2: ಓಕೆ ಸಾನ್ವಿ, ಒಳ್ಳೆಯ ಮಗಳಾಗೂ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
0: ಧನ್ಯವಾದಗಳು
2: ಮ್ಯಾಮ್. ಸಿರಿಗೌರಿ ಎಲ್ಲೋಗಿದ್ರಿ ಸಿರಿಗೌರಿ? ಇಷ್ಟ ದಿನ ರಜದ ಮಜದಲ್ಲಿ ಇದ್ರ? ಇಷ್ಟ ದಿನ ಏನು ಇವತ್ತು ಸ್ಪೆಷಲ್ ಟಿಫನ್ ಏನ್ ಮಾಡಿದ್ರು ಸಿರಿಗೌರಿ? ರೊಟ್ಟಿ ಮಾಡಿದ್ರ? ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ಸಿರಿಗೌರಿ?
0: ನಾನು ಅಮ್ಮನ ವಿಷಯ ಸ್ಪೀಚ್ ಹೇಳ್ತೀನಿ.
2: ಓಕೆ ಹೇಳು ಪುಟ.
0: ಬೆಳಗ್ಗೆ ಎದ್ದಾಗ ಬಾಯಿಂದ ಬರುವ ಮೊದಲ ಪದವೇ ಅಮ್ಮ. ಕಾಲು ಜಾರಿ ಬಿದ್ದಾಗ ಬಾಯಿಂದ ಬರುವ ಪದವೇ ಅಮ್ಮ. ಮೊದಲು ತೊಡಲು ನುಡಿ ಕಲಿಸಿದವಳೇ ಅಮ್ಮ. ಹೃದಯ ಮಿಡಿತಕ್ಕೆ ಕಾರಣವೇ ಅಮ್ಮ. ಹೀಗಾಗಿ ತನ್ನ ಮಕ್ಕಳಿಗೆ ಪಂಚಪ್ರಾಣವೇ ಅಮ್ಮ. ನೂರು ಸಾರಿ ಹೇಳಿದರೂ ನ ಆಚೆ ತೀರಲ್ಲ. ಜನ್ಮ ಪೂರ್ತಿ ಆಡಿದರೂ ನ ಪದವೆ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು.
2: ಹೇಳಿದ್ರ ಅಮ್ಮಂಗ ಐ ಲವ್ ಯು ಅಂತ. ಓಕೆ ಅಮ್ಮನ ಹೆಸರೇನು?
0: ರೋಹಿಣಿ.
2: ರೋಹಿಣಿ.
1: ಅಮ್ಮ ಅಂದ್ರೆ ತುಂಬಾ ಇಷ್ಟನಾ ಗೌರಿಗೆ?
0: ಅಮ್ಮಂಗಿನ ಅಜ್ಜಿನ ಇಷ್ಟ.
1: ಅಜ್ಜಿ ಮೊಮ್ಮಗಳು ಹಾಗಾದ್ರೆ ನಮ್ ಗೌರಿ.
2: ಯಾಕೆ ಯಾಕೆ ಸರಿ ಗೌರಿ ಅಮ್ಮಂಗಿಂತ ಅಜ್ಜಿ ಇಷ್ಟ?
0: ಅಜ್ಜಿ ಸ್ವಲ್ಪ ಹೆಲ್ಪ್ ಜಾಸ್ತಿ ಮಾಡ್ತಾರೆ.
1: ಅಲ್ಲ ಅಜ್ಜಿ ಹೊಡೆಯೋದಿಲ್ಲ ಅಲ್ವಾ? ನೀನ್ ಆಟ ಆಡಿದ್ರು ತುಂಬಾ ಹೊತ್ತು ಮೊಬೈಲ್ ನೋಡಿದ್ರು. ಅಮ್ಮ ಅಂದ್ರೆ ಮೊಬೈಲ್ ನೋಡಿದ್ರೆ ಬೈತಾರಲ್ವಾ, ಅದಕ್ಕೆ ನಿಂಗೆ ಇಷ್ಟ ಇಲ್ಲ ಅಲ್ವಾ? ಸ್ವಲ್ಪ ಇಷ್ಟ ಇದೆ, ಸ್ವಲ್ಪ ಇಷ್ಟ ಇದೆ, ಅಜ್ಜಿಗ್ ಜಾಸ್ತಿ ಇಷ್ಟ ಅಲ್ಲ. ಓಕೆ ಗೌರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

0: ಏನ್ ಗೊತ್ತಾ ಶಶಿ, ಅಮ್ಮ ಅಮ್ಮಮ್ಮ ಅಂತಾನೆ ಕರೀತಾರೆ ಅಜ್ಜಿಗೂ ಕೂಡ. ಅಂದ್ರೆ ಅವ್ರ ಪ್ರೀತಿ, ಅಜ್ಜಿಯ ಪ್ರೀತಿಗೆ ಏನು, ಅಮ್ಮ ಒಂದ್ ಪಕ್ಷ ಸಿಟ್ಟಾಗ್ಬೋದು, ಹೊಡ್ತಾ ಹೊಡಿಬಹುದು, ಆದ್ರೆ ಅಜ್ಜಿ ಹೊಡಿಯೋದಿಲ್ಲ ಅನ್ನುವಂಥದ್ದು ಮಕ್ಕಳಿಗೆ
1: ಹೇಳಿದ್ದು. ಅಜ್ಜಿ ಏನ್ ಮಾಡಿದ್ರು ಕೂಡ ಹೊಡೆಯೋದಿಲ್ಲ ಅಲ್ವಾ, ಅಜ್ಜಿಗೆ ಏನ್ ಮಾಡಿದ್ರು ಮುದ್ದು ಮೊಮ್ಮಕ್ಕಳು. ಸೊ ಹಾಗಾಗಿ ಅಜ್ಜಿ ತಾತನ ಊರಲ್ಲಿ ಇರ್ಬೇಕು ಅಂತೇಳಿ ಇಷ್ಟಪಡ್ತಾರೆ ಕೂಡ. ಅಲ್ಲಿರುವಂತಹ ಫ್ರೀಡಮ್ ನಮ್ಮ ಊರುಗಳಲ್ಲಿ ಸಿಕ್ಕೋದಿಲ್ಲ ಅನ್ನೋದು ಅವರ ಒಂದು ಮನೋಭಾವ.
0: ಹೌದು ಹೌದು ಶಶಿ,
1: ಬಟ್ ಅಜ್ಜಿ ಪ್ರೀತಿನೂ ಬೇಕಾಗುತ್ತೆ, ತಾಯಿಯ ಒಂದು ಗದರಿಕೆನೂ ಕೂಡ ಬೇಕಾಗುತ್ತೆ ಅಲ್ವಾ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ.
0: ಓಕೆ, ನಮಸ್ತೆ.
1: ನಮ್ಮ ಮುದ್ದು ಪುಟಾಣಿಗಳೆಲ್ಲ ಏನ್ ಗೊತ್ತಾ, ರಜಕ್ ಊರಿಗೆ ಹೋಗ್ಬಿಟ್ಟಿದ್ದಾರೆ.
0: ಹೌದು,
1: ಸೊ ಹಾಗಾಗಿ ಕರೆಗಳು ನಮ್ಗೆ ನಾನ್ ಸ್ಟಾಪ್ ಬರ್ತಾ ಇದ್ವು. ಈಗ ಸ್ವಲ್ಪ ಕಡಿಮೆ ಆಗಿದಾವೆ ಅಂತ ಹೇಳಿ ಅನಿಸ್ತಾ ಇದೆ. ಬಟ್ ಊರಲ್ಲಿ ಇದ್ರು ಕೂಡ ಮರೆಯೋದಿಲ್ಲ ಕೆಲವು ಮಕ್ಕಳು, ಈ ಪ್ರೋಗ್ರಾಮ್ ಅನ್ನ ನೆನಪು ಮಾಡಿಕೊಂಡು ಮಾಡ್ತಾರೆ ಕೂಡ. ಹಲೋ,
0: ನಮಸ್ತೆ.
2: ಹಲೋ,
0: ನಮಸ್ತೆ, ಯಾರಿದು?
2: ನಿಶಾ.
0: ನಿಶಾ, ನಿಶಾನಾ?
1: ಟಿಫನ್ ಮಾಡಿದ್ಯಪ್ಪ? ಇನ್ನೂ ಇಲ್ವಾ? ಓ, ಅದಕ್ಕೆ ನಿಂಗೆ ಶಕ್ತಿ ಕಡಿಮೆ ಇದೆ, ಜೋರಾಗಿ ಮಾತಾಡ್ಬೇಕು ಆಯ್ತಾ, ಆಮೇಲೆ ಟಿಫನ್ ಮಾಡುವೆಂತೆ. ಓಕೆನಾ? ಹ್ಮ್, ಇವಾಗ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ? ಹ್ಮ್, ಹೇಳಿ.
2: ಹೋಗುವ ಬಾಳ ಕಡೆಯಿನ ತೀರಕ್ಕೆ ಸುಂದರ ನೋಟವನ್ನು ನಾರೈಕೆ, ತೀರದ ತುಂಬಾ ಮಳೆಯಿನ ರಾಶಿ, ಅಲೆಯದೆ ಕಪ್ಪೆಯ ಚಿಪ್ಪಿನ ರಾಶಿ, ಹಾಗೆ ಒಬ್ಬ ಕುಳಿತಬ್ಬ ಕಪ್ಪೆಯ ಕೂದನ್ನು ಕಟ್ಟುವ ಬ.
0: ಹ್ಮ್, ಆಯ್ತಾ. ನಿಶಾ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಯಾವೂರ್ ಪುಟ? ಓಕೆ, ಸರಿಯಾಗಿ ಕೇಳ್ತಾ ಇಲ್ಲ. ಓಕೆ, ಇವತ್ತು ಅಮ್ಮಂದಿರ ದಿನ, ವಿಶ್ವ ಅಮ್ಮಂದಿರ ದಿನ, ಶುಭಾಶಯ ಹೇಳಿದ್ರ ನಿಶಾ ಅಮ್ಮಂಗೆ? ಓಕೆ, ಅಮ್ಮನ ಹೆಸರೇನು? ಚಂದ್ರಮ್ಮ. ಓಕೆ ಅಮ್ಮ, ಅಮ್ಮ ಎಷ್ಟಿಷ್ಟ ನಿಶಾಗೆ? ಬಹಳ ಇಷ್ಟ. ಯಾಕಿಷ್ಟ? ನಿಶಾ
1: ಅಮ್ಮ ಅಂದ್ರೆ ತುಂಬಾ ಇಷ್ಟನಾ ನಿಶಾಗೆ? ಅಮ್ಮ ಬೈಯಲ್ವಾ? ಮುದ್ದು ಮಾಡ್ತಾರೆ ಅಲ್ವಾ? ಮತ್ತೆ ನೀ ಕೇಳಿದ್ದೆಲ್ಲ ಮಾಡ್ಕೊಡ್ತಾರೆ ತಿನ್ಲಿಕ್ಕೆ? ಹ್ಮ್. ಯಾವಾಗಾದ್ರೂ ಒಂದ್ಸಲ ಮಾಡ್ಕೊಡ್ಲಿಲ್ಲ ಅಂದ್ರೆ ನಿಂಗೆ ಬೇಸರ ಆಗುತ್ತಾ? ಅವಾಗ ನಿಂಗೆ ಏನ್ ಅನ್ಸುತ್ತೆ? ಸಿಟ್ಟು ಬರುತ್ತಾ ನಿಶಾಕ್? ಸಿಟ್ಟು ಬರುತ್ತಾ? ಸಿಟ್ಟು ಮಾಡ್ಕೋಬಾರ್ದು ಅಲ್ವಾ, ಏನೋ ಕೆಲ್ಸದ ಒತ್ತಡದಲ್ಲಿ ಅವ್ರಿಗೆ ಆಗಿರೋದಿಲ್ಲ ಅಲ್ವಾ? ಓಕೆ ನಿಶಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಟ್ಟಾಗಿದೆ ವಾಣಿ. ಇವತ್ತು
0: ತಾಯಂದಿರ ದಿನ, ಪ್ರತಿದಿನವೂ ಇವತ್ತೊಂದೇ ದಿವಸ ನಾವು ತಾಯಂದಿರ ದಿನ ಅಂತ ಅಮ್ಮಂದಿರ ದಿನ ಅಂತ ಆಚರಿಸೋದಿಲ್ಲ ಶಶಿ, ಪ್ರತಿದಿನವೂ ಅಮ್ಮನ ದಿನವೇ. ಯಾಕಂದ್ರೆ ಯಾವಾಗಲೂ ಸುತ್ತಮುತ್ತ ಮಕ್ಕಳುಗಳು ಓಡಾಡ್ತಾನೆ ಇರ್ತಾರೆ, ಹಾಗಾಗಿ ಅಮ್ಮ ಅಮ್ಮ ಅಂತ ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಅಮ್ಮನ, ಅಮ್ಮನ ಪ್ರೀತಿ ವಾತ್ಸಲ್ಯ ತ್ಯಾಗಗಳಿಗೆ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೆ ಇದೊಂದು ಸಾಂಕೇತಿಕವಾಗಿರುವಂತ ಒಂದು ದಿನ ಅಷ್ಟೇನೆ. ಹಾಗಾಗಿ ಜೊತೆಗಿನ ಅಮ್ಮನ ತಾಯಿಯ ಜೊತೆಗಿನ ಅನುಬಂಧ ಸದಾ ಕಾಲ ಇರುತ್ತೆ ಅಂತ ಹೇಳ್ತಾ, ಮುಂದಿನ ಕರೆ ಇದ್ರೆ ಸ್ವೀಕರಿಸೋಣ, ಇಲ್ಲಾಂದ್ರೆ ಒಂದು ಗೀತೆ ಕೇಳಿ ಬರೋಣ.
1: ಓಕೆ, ಕರೆ ಬರ್ತಾ ಇಲ್ಲ. ಒಂದು ಗೀತೆಯನ್ನ ಕೇಳಿಸಿ ನಂತರದಲ್ಲಿ ಮತ್ತೆ ನಾವು ಕರೆಗಳನ್ನ ತೆಗೆದುಕೊಳ್ತಾ ಹೋಗೋಣ.
0: ಓಕೆ ಶಶಿ.

0: ಓಕೆ ವಾಣಿ, ಹಾಡನ್ನ ಕೇಳ್ತಾ ಇದ್ವಿ. ಮಕ್ಕಳಿಗೆ ನೋವಾದ್ರೂ ಅಮ್ಮ, ಸಂತೋಷ ಆದ್ರೂ ಅಮ್ಮ ಅಲ್ವಾ?
1: ಹೌದು.
0: ಆಕೆ ಒಂದು ನಿಸ್ವಾರ್ಥ ಪ್ರೀತಿ, ತ್ಯಾಗ, ಕಾಳಜಿ ಮತ್ತೆ ಸಂಸ್ಕಾರ ನೀಡಿ ಮಕ್ಕಳನ್ನ ಸಮಾಜದ ಉತ್ತಮ ನಾಗರಿಕರನ್ನಾಗಿ ರೂಪಿಸೋದ್ರಲ್ಲಿ ನಿಜಕ್ಕೂ ಕೂಡ ತಾಯಿಯ ಪಾತ್ರ ಮಹತ್ವದ್ದು ಅಲ್ವಾ? ಜೊತೆಗೆ ಮೊದಲ ಗುರು ಮತ್ತೆ ಮಾರ್ಗದರ್ಶಿಯಾಗಿರ್ತಾಳೆ ತಾಯಿ. ಮಗುವಿಗೆ ಮಾತೃಭಾಷೆ ಅಂತಾನೆ ನಾವು ಕರಿತೇವೆ ಅಲ್ವಾ? ಆ ಮಗುವಿನ ಒಂದು ನಡವಳಿಕೆ, ಸಂಸ್ಕೃತಿ, ಮೌಲ್ಯಗಳನ್ನ ಕಲಿಸುವಂತಹ ಮೊದಲ ಶಿಕ್ಷಕಿ ಅಂದ್ರೆ ಅದು ತಾಯಿಯಾಗಿರ್ತಾಳೆ. ಅಂತಹ ಅಮ್ಮಂದಿರ ದಿವಸ ಇವತ್ತು. ಸೊ ಹಾಗಾಗ್ಬಿಟ್ಟು ನಮ್ಮ ಮಕ್ಕಳು ಕೂಡ ತಾಯಿಯ ಮಹತ್ವ ಅಂದ್ರೆ ಏನು, ತಾಯಿ ಅಂದ್ರೆ ಏನ್ ನಾವು ಗೌರವವನ್ನ ಕೊಡಬೇಕು, ಇವೆಲ್ಲ ವಿಚಾರಗಳ ಬಗ್ಗೆ ಅವ್ರ ಬಾಯಿಂದಲೇ ತಿಳ್ಕೊಳ್ಳೋಣ. ಅದಕ್ಕೊಂದು ಅವಕಾಶ, ಮತ್ತೊಂದು ಕರೆ ಇದೆ. ಹಲೋ,
1: ಹಲೋ, ನಮಸ್ತೆ.
2: ಹಲೋ,
1: ನಮಸ್ತೆ. ಯಾರಿದು? ಯಾರಿದು? ಸಪ್ತಶೃಂಗ. ಬಹಳ ದಿನ ಆಯ್ತಲ್ಲ ಕರೆ ಮಾಡಿ. ಸಪ್ತಶೃಂಗ ಅಲ್ವಾ? ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ಸಪ್ತಶೃಂಗ? ಭೀಮ ಸಮುದ್ರದಿಂದ. ಓಕೆ ಸಪ್ತಶೃಂಗ, ನಿಮ್ ಮನೇಲಿ ಏನೇನು ಹೇಗ್ ಕರೀತಾರೆ?
2: ಸಪ್ತಶೃಂಗ
1: ಹಂಗೆ ಕರೀತಾರ? ಸಪ್ತಶೃಂಗ ಅಂತಾನೆ ಹೆಸರಿಡಿದ್ ಕರೀತಾರ? ಗೊಂಬೆ ಅಂತ ಕರೀತಾರ?
0: ಓಕೆ, ನಾವು ಗೊಂಬೆ ಅಂತ ಕರೀಲ ಅಥವಾ ಸಪ್ತಶೃಂಗ ಅಂತ ಕರೀಲ? ಸಪ್ತಶೃಂಗ ಅಂದ್ಲ. ತುಂಬಾ ಚೆನ್ನಾಗಿದೆ ನಿನ್ ಹೆಸರು ಸಪ್ತಶೃಂಗ ಅಂತ ಕರೆಯೋದಕ್ಕೆ, ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸಪ್ತಶೃಂಗ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದಾರೆ ಇವತ್ತು? ಭಕ್ತಿಗೀತೆ ಹಾಡ್ತೀರಿ. ಓಕೆ, ಅದ್ ಹಾಡೋದಕ್ಕಿಂತ ಮುಂಚೆ ಅಮ್ಮನ್ಗೆ ಶುಭಾಶಯ ತಿಳಿಸಿದ್ರ ಇವತ್ತು? ಇಲ್ಲ ಅಲ್ವಾ? ಓಕೆ ಪಾ, ಥ್ಯಾಂಕ್ ಯು. ನಿಮ್ಮಮ್ಮನ್ಗೆ ತಿಳಿಸಿದ್ಯಾ ಇಲ್ವಾ?
1: ಅಮ್ಮನ ಹೆಸರು.
0: ಓಕೆ, ಈ ಮೂಲಕ ನಾವು ಕೂಡ ತಿಳಿಸ್ತೀವಿ. ನಿಮ್ಮಮ್ಮನ ಹೆಸರೇನು? ದೀಪಶ್ರೀ ಅವರಿಗೆ ಸಪ್ತಶೃಂಗನ್ ಕಡೆಯಿಂದ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಓಕೆ, ಹಾಡಪ್ಪ ಇವಾಗ ಭಕ್ತಿ ಗೀತೆನ.
2: ತಂಬೂರಿ ಮೀಟಿದವ ಬವಾಬ್ಬಿ ದಾಟಿದವ, ತಂಬೂರಿ ಮೀಟಿದವ ಬವಾಬ್ಬಿ ದಾಟಿದವ, ತಾಳವ ತಟ್ಟಿದ ತಾಳವ ತಟ್ಟಿದ, ಸುರಾರಳು ಸೇರಿದವ ತಾಳವ ತಟ್ಟಿದ, ಸುರಾರಳು ಸೇರಿದವ ಗಾನವ ಪಾಡಿದವ, ಗಾನವ ಪಾಡಿದವ ಹರಿಮೂರ್ತಿ ನೋಡಿದವ, ತಂಬೂರಿ ನೀಡಿದವ ಬವಾಬ್ಬಿ ದಾಟಿದವ, ತಂಬೂರಿ ನೀಡಿದವ ಬವಾಬ್ಬಿ ದಾಟಿದವ, ಗೆಜ್ಜೆಯ ಕಟ್ಟಿದವ ಗೆಜ್ಜೆಯ ಕಟ್ಟಿ ಿದವ ಗಳರ ದಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ ಗಳರ ದಯ ಮೆಟ್ಟಿದವ, ದಾನವ ಪಾಡಿದವ ದಾನವ ಪಾಡಿದವ ಹರಿಮೂರ್ತಿ ನೋಡಿದವ, ದಾನವ ಪಾಡಿದವ ಹರಿಮೂರ್ತಿ ನೋಡಿ.

0: ಬಿದಾವಾ, ತಂಬೂರಿ ನೀಟಿದವ ಬಾಂಬಿ ದಾಟಿದವ, ತಂಬೂರಿ ನೀಟಿದವ ಬಾಂಬಿ ದಾಟಿದವ, ವಿಠಲನ ನೋಡಿದವ ವಿಠಲನ ನೋಡಿದವ, ಪುರಂದರ ವಿಠಲನ ನೋಡಿದ ವಿಠಲನ ನೋಡಿದವ, ಪುರಂದರ ವಿಠಲನ ನೋಡಿದವ ವಿಠಲನ ನೋಡಿದವ, ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದ, ವೈಕುಂಠಕ್ಕೆ ಓಡಿದವ, ತಂಬೂರಿ ನೀಟಿದವ ಬವಾಬ್ಬಿ ದಾಟಿದವ, ತಂಬೂರಿ ನೀಟಿದವ ಬವಾಬ್ಬಿ ದಾಟಿದವ.
1: ಓಕೆ, ತುಂಬಾ ಚೆನ್ನಾಗಿ ಹೇಳಿದೆ ಸಪ್ತಶೃಂಗ. ಪುರಂದರದಾಸರ ರಚಿಸಿರುವಂತ ಕೀರ್ತನೆ ಇದು, ಹೌದಲ್ವಾ? ಯಾರು ಹೇಳ್ಕೊಟ್ಟಿದ್ದು? ಅಮ್ಮ ಹೇಳ್ಕೊಟ್ಟಿದ್ದ. ತುಂಬಾ ಚೆನ್ನಾಗಿತ್ತು.
2: ಸಂಗೀತ ಕಲಿತಾ ಇದ್ಯಾ ಪುರಂದರ?
1: ಸಪ್ತಶೃಂಗ,
2: ನಾನು ನಿನ್ನ ಪುರಂದರದಾಸರು ಅಂತ ನೆನ್ಕೊಂಡ್ಬಿಟ್ಟೆ ನೋಡು. ಪುರಂದರದಾಸರ ಕೀರ್ತನೆ ಕೇಳ್ತಾ ಕೇಳ್ತಾ ನಾವು ತಲ್ಲೀನರಾಗ್ಬಿಟ್ಟಿದ್ವಿ. ತುಂಬಾ ಚೆನ್ನಾಗಿ ಹೇಳ್ದೆ. ಮತ್ತೆ ಇದು ವೀಣೆ ಏನಾದ್ರೂ ನುಡ್ಸೋದ್ ಕಲ್ತಿದ್ಯಾ ಇಲ್ವಾ? ಸಂಗೀತ ಮಾತ್ರ ಕಲಿತಾ ಇದೀಯಾ? ಎಲ್ಲಿ? ಭೀಮ್ ಸಮುದ್ರದಲ್ಲೇನಾ? ಹಗರಿಬೊಮ್ಮನಹಳ್ಳಿಗೆ ಹೋಗ್ತಾ ಇದೀಯಾ? ಓಕೆಪ್ಪ, ತುಂಬಾ ಚೆನ್ನಾಗಿತ್ತು ನಿನ್ನ ಧ್ವನಿ, ನಿನ್ನ ಹಾಡು ಎಲ್ಲವೂ ಕೂಡ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸಪ್ತಶೃಂಗ. ಓ, ರಜಕ್ ಬಂದಿದ್ಯಾ?
1: ನಿಮ್ಮೂರ್ ಯಾವ್ದು ಹಾಗಾದ್ರೆ? ಹಗರಿಬೊಮ್ಮನಹಳ್ಳಿ, ವಿಜಯನಗರ ಜಿಲ್ಲೆನಾ? ಓಕೆ ಓಕೆ, ಧನ್ಯವಾದ ಸಪ್ತಶೃಂಗ ಕರೆ ಮಾಡಿದ್ದಕ್ಕಾಗಿ.
0: ಥ್ಯಾಂಕ್
1: ಯು.
2: ಓಕೆ ವಾಣಿ, ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದ ನಮ್ಮ ಸಪ್ತಶೃಂಗ ಅಲ್ವಾ? ನಿಜಕ್ಕೂ ಕೂಡ ಸಂಗೀತವನ್ನ ಕಲಿತಾ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವನು ವಾಯ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಮತ್ತೊಂದು ಕರೆ ಇದೆ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
3: ನನ್ನ ಹೆಸರು ಕಾರುಣ್ಯ ಅಂತ ಮೇಡಮ್.
1: ಕಾರುಣ್ಯ,
2: ಕೊಟ್ಟೂರಿನ ಕಾರುಣ್ಯನಾ?
3: ಹೌದು ಮೇಡಮ್.
2: ಟಿಫನ್ ಆಯ್ತಾ ಕಾರುಣ್ಯದು?
3: ಹಾ ಮೇಡಮ್.
2: ಟಿಫನ್ ಆಯ್ತಾ ಕಾರುಣ್ಯದು?
3: ಆಯ್ತು ಮೇಡಮ್. ನಿಮ್ದು ಆಯ್ತಾ?
2: ನಮ್ದು ಕೂಡ ಆಯ್ತು. ಏನ್ ಟಿಫನ್ ಮಾಡಿದ್ರು ಕಾರುಣ್ಯ ಅವ್ರು ಇವತ್ತು?
3: ಚಪಾತಿ ಮೇಡಮ್.
2: ಚಪಾತಿ, ಓಕೆ. ಇವಾಗ ಕಾರುಣ್ಯ, ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನ ಅಮ್ಮನಿಗೆ ತಿಳಿಸ್ತೀಯಾ?
3: ಹಾ ಮೇಡಮ್.
2: ಅಮ್ಮನ ಹೆಸರು?
3: ಹಲೋ ಮೇಡಮ್.
2: ಅಮ್ಮನ ಹೆಸರು?
3: ಕಿರಣ ಅಮ್ಮ ಮೇಡಮ್.
2: ಓ, ಕಿರಣ ಅಮ್ಮ ಅಲ್ವಾ? ಓಕೆ ಕಾರುಣ್ಯ, ಇವಾಗ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ?
3: ಸರ್ವಜ್ಞ ತ್ರಿಪದಿಗಳೇ ಮೇಡಮ್.
2: ಹ್ಮ್, ಹೇಳಪ್ಪ.
3: ಸರ್ವಜ್ಞ ಎಂಬುದು ಗರ್ವದಿಂದ ಆದವನ ಸರ್ವಗಳಗೊಂದು ನುಡಿಯರಿತು, ವಿದ್ಯೆಯೇ ಪರ್ವತವೇ ಆದು ಸರ್ವಜ್ಞ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿ, ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದಕ್ಕೆ ಕಟ್ಟುವುದು ಬುದ್ಧಿ ಸರ್ವಜ್ಞ. ಜಾತಿ ನನ್ನ ಮನೆಯ ಜ್ಯೋತಿ ತಾಯಿನವೇ, ಜಾತಿ ವಿಜಾತಿಯನ ಬೇಡ, ದೇವನಲ್ಲಿ ದಾಸನೇ ಜಾತ ಸರ್ವಜ್ಞ. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದಲ್ಲೇ ಆಗಲೇ ಕರೆದು ಕೊಡುವನ ಧರ್ಮ, ಒನ್ನಾಗದ ಬಿಡು ಸರ್ವಜ್ಞ.
2: ಹ್ಮ್, ನಿಮ್ಮ ಪಾಠದಲ್ಲಿ ಇದೆಯಾ ಇದು, ಪಠ್ಯಪುಸ್ತಕದಲ್ಲಿ?
3: ಹೌದು ಮೇಡಮ್.
2: ಈ ಎಲ್ಲಾ ತ್ರಿಪದಿಗಳನ್ನ ಚೆನ್ನಾಗಿ ಬೈ ಹಾರ್ಟ್ ಮಾಡ್ಕೊಂಡಿದ್ಯಾ?
3: ಹಾ ಮೇಡಮ್.
2: ಹ್ಮ್, ಇವಾಗ ರಜದಲ್ಲಿ ಇದೆಯಾ ಅಲ್ವಾ?
3: ಹಾ ಮೇಡಮ್.
2: ರಜದಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದೀರಿ?
3: ಓದ್ಕೊಂತೀನಿ, ಬರ್ಕೊಂತೀನಿ, ಮತ್ತೆ ಆಟ ಆಡ್ತೀನಿ, ಎಲ್ಲಾ ಮನೆ ಕೆಲಸ ಮಾಡ್ತೀನಿ, ಎಲ್ಲಾ ಮಾಡ್ತೀನಿ ಮೇಡಮ್.
1: ಅಷ್ಟೊಂದೆಲ್ಲ ಮಾಡ್ತಾರ ನಮ್ ಕಾರುಣ್ಯ?
2: ಬಹುಮುಖ ಪ್ರತಿಭೆ.
1: ಓಕೆ, ಹಾಗಾದ್ರೆ ಇನ್ನು ಯಾವಾಗ ಶಾಲೆ ರಿಓಪನ್ ಯಾವಾಗ ಇದೆ? ರಜವನ್ನ ಮಜವಾಗಿ ಕಳೆದ್ರಿ, ಅರ್ಥಪೂರ್ಣವಾಗಿ ಕಳೆದ್ರಿ ಅಲ್ವಾ ಕಾರುಣ್ಯ?
3: ಹೌದು ಮೇಡಮ್.
1: ಓಕೆ, ಧನ್ಯವಾದ ಕಾರುಣ್ಯ ಕರೆ ಮಾಡಿದ್ದಕ್ಕಾಗಿ.
3: ಹಲೋ ಮೇಡಮ್.
1: ಹಲೋ ಮೇಡಮ್. ಹೇಳು ಕಾರುಣ್ಯ.
3: ತಮ್ಮ ಮಾತಾಡ್ತಾನಂತೆ ಮೇಡಮ್.
1: ಕೊಡು ಕಾರುಣ್ಯ.
3: ಹಲೋ ಮೇಡಮ್.
1: ಹಲೋ ಚಿರಂತನ್, ಗುಡ್ ಮಾರ್ನಿಂಗ್.
4: ಗುಡ್ ಮಾರ್ನಿಂಗ್ ಮೇಡಮ್.
1: ಓಕೆ, ಟಿಫನ್ ಆಯ್ತಾ ಚಿರಂತನ್ ಅವ್ರದ್ದು? ಅಕ್ಕಂದ ಆಯ್ತಂತೆ, ತಮ್ಮಂದಾಗ್ಲಿಲ್ವಾ? ಯಾಕಂತೆ, ಲೇಟಾಗೆದ್ರಾ?

0: ಮಾಡಪ್ಪ ಆರಾಮವಾಗಿ ಮಾಡು ಓಕೆನಾ.
1: ಏನ್ ಹೇಳ್ತಾರೆ ಚಿರಂತನ್ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತೀರ ಚಿರಂತನ್? ಹೇಳ್ಬಿಟ
2: ಇವನ್ನೇ ನೋಡು ಅನ್ನದಾತ ಹೊರವಿ ದುಡಿದೆ

0: sorrido de vagarero. Y gugu ni para ver cuando condone de varo.
1: ರೈತ ನಿಗೀತೆ ಹಾಡಿದ್ರಿ ಅಲ್ವಾ? ಅನ್ನದಾತ ಅಂದ್ರೆ ಯಾರು? ರೈತ ಅಲ್ವಾ?
2: ಓಕೆ, ಜಗತ್ತಿಗೆ ಅನ್ನದಾತ ರೈತ, ಮನೆಗೆ ಅನ್ನದಾತ್ರು ಯಾರು? ಅಮ್ಮ. ಹೌದು ಅಲ್ವಾ? ಹಸ್ದಾಗ ಅಮ್ಮ ಅಂತಾನೆ ಅಲ್ವಾ ಕರೆಯೋದು? ಅಮ್ಮ ಏನಾದ್ರು ಕೊಡು. ಯಾಕೆ ಯಾರು ಹೇಳ್ಕೊಡ್ತಾ ಇದಾರೆ ನಿನ್ ಕಿವಿಯಲ್ಲಿ? ನಿಂಗೆ ಹೊಸದಲ್ಲೂ ಅಲ್ಲ, ಚಿರಂತನ್ ಆಕಾಶವಾಣಿ ಕರೆ ಮಾಡಿ ಮಾತಾಡ್ತಿರ್ತೀರಲ್ವಾ?
1: ಓಕೆ ಚಿರಂತನ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿನ್ಗೋಸ್ಕರ ಒಂದು ಹಾಡು ಹಾಕ್ತೇವೆ, ಕೇಳಿಸ್ಕೊ ಆಯ್ತಾ? ಓಕೆಪ್ಪ.

0: ಓಕೆ ವಾಣಿ, ಈ ಹಾಡನ್ನ ನಮ್ಮ ಮಕ್ಕಳು ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಕಣ್ಣಿಗೆ ಕಾಣಿಸುವಂತ ದೇವರು ಅಂದ್ರೆ ಅದು ನಿಜಕ್ಕೂ ಕೂಡ ತಾಯಿ ಅಂತ ಹೇಳಿ ಅರ್ಥ ಆಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ
1: ಹಲೋ
2: ಹಲೋ, ನಮಸ್ತೆ, ಯಾರಿದು?
1: ತಕ್ಷಕ್.
2: ಯಾರು?
1: ತಕ್ಷಕ್.
0: ತಕ್ಷಕ್ ತಕ್ಷಕ್

0: ತಕ್ಷಕ್ ಟಿಫಿನ್ ಆಯ್ತಾ ತಕ್ಷಕ್ದು?
1: ಇಲ್ಲ ಮಿಸ್, ಈಗ ಮಾಡ್ಬೇಕು.
0: ಈಗ ಮಾಡ್ಬೇಕು. ಓಕೆ, ತಕ್ಷಕ್ ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಗರಹಟ್ಟಿ
0: ಚಿತ್ರದುರ್ಗದಿಂದ.
2: ಎಷ್ಟನೇ ತರಗತಿ ಓದ್ತಾ ಇರೋದು?
1: ಐದನೇ ತರಗತಿ.
0: ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ?
1: ಕವಿತೆ.
0: ಹ್ಮ್, ಹೇಳು ಪುಟ.
1: ಹಣ ಒಂದು ಕಡೆ, ಅನ್ನ ಒಂದು ಕಡೆ, ಬೇಕಿದ್ದವರ ಹುಡುಕಾಟ, ಜಾತಿ ಒಂದು ಕಡೆ, ಪ್ರೀತಿ ಒಂದು ಕಡೆ, ಯುದ್ಧ ಹೋರಾಟ, ಧರ್ಮ ಒಂದು ಕಡೆ, ಸ್ವಾರ್ಥ ಒಂದು ಕಡೆ, ಅಂತರಂಗದ ಹರಿದಾಟ, ಮಳೆ ಒಂದು ಕಡೆ, ಬರ ಒಂದು ಕಡೆ, ಜನಮನ ಪರದಾಟ, ನೀತಿ ಒಂದು ಕಡೆ, ಮೋಹ ಒಂದು ಕಡೆ, ಬರೀ ಮೋಸದಾಟ, ಕಲೆ ಒಂದು ಕಡೆ, ಕೆಲಸ ಒಂದು ಕಡೆ, ನೀ ಬದುಕು ಸುತ್ತಾಟ.
2: ನೀನೇ ಬರ್ದಿರದ ತಕ್ಷ? ಅಪ್ಪ ಬರ್ಕೊಟ್ಟಿದ್ರ? ಓಕೆ. ಇವತ್ತು ಏನ್ ಸ್ಪೆಷಲ್ ಡೇ ಅಂತ ಗೊತ್ತಿದೆ ಅಲ್ಲ?
1: ಅಮ್ಮಂದಿರ ದಿನಾಚರಣೆ
2: ಅಲ್ವಾ? ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀಯಾ ಅಮ್ಮನ ಬಗ್ಗೆ? ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಅಮ್ಮನಿಗೂ ಕೂಡ ತಿಳಿಸ್ಬಿಡು ನಮ್ಮ ಕಡೆಯಿಂದ ಕೂಡ ಅಮ್ಮನಿಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು, ಆಯ್ತಾ?
0: ಅಮ್ಮನ ಹೆಸರೇನು?
1: ಜ್ಯೋತಿ.
0: ಜ್ಯೋತಿ. ಜ್ಯೋತಿ ಅಮ್ಮಗೆ ತಕ್ಷಕ್ ಕಡೆಯಿಂದ ಅಮ್ಮಂದಿರ ದಿನಾಚರಣೆ ಶುಭಾಶಯ. ಓಕೆನಾ? ಓಕೆ ತಕ್ಷಕ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಓಕೆ
2: ಓಕೆ, ವಣಿ ಸಮಯ ತೋರಿಸ್ತಾ ಇದೆ ನಮ್ಮ ಸ್ಟುಡಿಯೋ ಕ್ಲಾಕ್ 10:30:30 ಇನ್ನೀಗ ಈ ಸಮಯ ಯಾವುದು ಅಂತೇಳಿ ಗೊತ್ತಿದೆ ಅಲ್ವಾ? ಇದು ಮಾಯಾ ಅಕ್ಕನ ಜೊತೆ ಹೋಗ್ಬಿಟ್ಟು ನಾವು ಒಂದು ಕಥೆಯನ್ನ ಕೇಳ್ಕೊಂಡು ಬರೋಣ, ನಮ್ಮ ಮಕ್ಕಳು ಕೂಡ ಕೇಳಿಸ್ಕೊಳ್ಳಿ.
3: ಹಾಯ್ ಪುಟಾಣಿಗಳ, ನಿಮ್ಗೆಲ್ಲ ಮಾಯಾ ಅಕ್ಕನ ಪ್ರೀತಿಯ ನಮಸ್ಕಾರಗಳು. ನೀವೆಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಹಾಗೆ ಮಾಯಾ ಅಕ್ಕನ ಕಥೆಗೋಸ್ಕರ ಕಾಯ್ತಾ ಇದ್ದೀರಾ ಅಲ್ವಾ? ಹಾ, ಇವತ್ತು ಕಥೆ ಯಾವುದು ಗೊತ್ತಾ? ಹೇಳ್ತೀನಿ ಕೇಳಿ. ವಿದ್ಯಾರಣ್ಯಪುರ ಅನ್ನೋ ಒಂದು ಊರಲ್ಲಿ ಸನ್ಯಾಸಿ ಒಬ್ರು ತುಂಬಾ ದಿನಗಳಿಂದ ವಾಸ ಇದ್ರಂತೆ. ಇವರು ಏನ್ ಹೇಳಿದ್ರು ಕೂಡ ಅದು ನಿಜ ಆಗತ್ತೆ ಅಂತ ಆ ಊರಿನ ಜನ, ಸುತ್ತಮುತ್ತಲಿನ ಊರಿನ ಜನರೆಲ್ಲ ನಂಬಿಕೆ ಆಗಿತ್ತು. ಆದ್ದರಿಂದ ದೂರ ದೂರುಗಳಿಂದ ಜನ ಕೂಡ ಬಂದು ಭವಿಷ್ಯನ್ನ ಕೇಳ್ತಾ ಇದ್ರು. ಆ ಸನ್ಯಾಸಿ ಕೂಡ ಯಾರು ಬಂದ್ರು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ಎಲ್ಲರ ಕಷ್ಟಗಳಿಗೂ ಕೂಡ ಸ್ಪಂದಿಸ್ತಾ ಅವರಿಗೆ ಏನಾದ್ರೂ ಒಂದು ಹೇಳ್ತಾ ಇದ್ದ. ಒಂದ್ಸಲ ವಿದ್ಯಾರಣ್ಯಪುರದ ವಿದ್ಯಾರ್ಥಿಗಳಾದ ಮಹೇಶ ಮತ್ತು ಸುರೇಶ ಅನ್ನೋ ಇಬ್ರು ಸ್ಟೂಡೆಂಟ್ಸ್ ಒಟ್ಟಾಗಿ ಸನ್ಯಾಸಿ ಹತ್ರ ಬಂದು, ಗುರುಗಳೇ, ನಾವಿಬ್ರು ಗೆಳೆಯರು, ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದೀವಿ, ನಮಗೆ ನಮ್ಮ ಭವಿಷ್ಯ ಹೇಳಿ ಆಶೀರ್ವಾದ ಮಾಡಿ ಅಂತ ತಲೆಬಾಗೆ ನಮಸ್ಕರಿಸಿದ್ರು. ಸನ್ಯಾಸಿಗಳು ಹಾಗೆ ಇಬ್ಬರನ್ನು ನೋಡಿ ಮಹೇಶನಿಗೆ ಹೇಳಿದ್ರು, ನೀನು ಒಳ್ಳೆ ಅಂಕ ಗಳಿಸಿ ಪರೀಕ್ಷೆನಲ್ಲಿ ಫಸ್ಟ್ ರ್ಯಾಂಕ್ ಬರ್ತೀಯಪ್ಪ, ಪಾಸ್ ಆಗ್ತೀಯಾ ಅಂತ ಹೇಳಿ ಸುರೇಶನ್ಗೆ, ನೀನು ಪರೀಕ್ಷೆಯಲ್ಲಿ ಫೇಲ್ ಆಗ್ತೀಯ ಪುಟ ಅಂತ ಹೇಳಿದ್ರು. ಸನ್ಯಾಸಿಯ ಮಾತುಗಳನ್ನ ಕೇಳಿದ ಮಹೇಶನ್ಗೆ ಫುಲ್ ಖುಷಿಯಾಗಿ ಮನೆಯಲ್ಲಿ ಓದೋದನ್ನೇ ಬಿಟ್ಟ. ಅಷ್ಟೇ ಅಲ್ಲದೆ, ನಾನೆಂಗೋ ಫಸ್ಟ್ ರ್ಯಾಂಕ್ ಬರ್ತೀನಪ್ಪ, ಗುರುಗಳು ಹೇಳ್ಬಿಟ್ಟಿದ್ದಾರೆ, ನಾನ್ ಯಾಕೆ ಓದ್ಬೇಕು ಅಂತ ಟಿವಿ, ಸಿನಿಮಾ, ಊರುಗಳು ಸುತ್ತೋದು, ಜಾತ್ರೆ ಮಾಡೋದು, ಹಬ್ಬಗಳೆಲ್ಲ ಆಚರಣೆ ಮಾಡೋದು, ಹೀಗೆ ಬರೀ ಟೈಮ್ ಪಾಸ್ ಮಾಡ್ತಾ ಇದ್ದ. ಈ ಕಡೆ ಸುರೇಶ ಮಾತ್ರ, ಅಯ್ಯೋ ನಾನ್ ಫೇಲ್ ಆಗ್ತೀನಂತೆ, ಸನ್ಯಾಸಿ ಹೇಳಿದರೆ ಅವ್ರ ಮಾತನ್ನ ನಾನು ಸುಳ್ಳು ಮಾಡ್ತೀನಿ ಅಂತ ಹಗಲು ರಾತ್ರಿ ಅನ್ನದೆ ತನ್ನ ಓದಿನ ಮೇಲೆ ನಂಬಿಕೆ ಇಟ್ಟು ಒಂದು ದಿನಾನೂ ಕೂಡ ಯಾವ ಊರಿಗೂ ಹೋಗದೆ ಏಕಾಗ್ರತೆಯಿಂದ ಓದಿ ಕೂರ್ತಿದ್ದ. ಅಷ್ಟೇ ಅಲ್ಲ, ಓದಿದ್ದನ್ನ ಹಾಗೇನೆ ರಿವೈಂಡ್ ಅಂದ್ರೆ ಮನವರಿಕೆ ಮಾಡ್ಕೊಳ್ತಾ ಇದ್ದ ರಾತ್ರಿ ಹೊತ್ತು. ಇನ್ನೇನು, ಪರೀಕ್ಷೆ ಬಂದೇ ಬಿಡ್ತು. ಮಹೇಶ ಮತ್ತು ಸುರೇಶ ಇಬ್ರು ಪರೀಕ್ಷೆ ಬರೆದ್ರು. ಸ್ವಲ್ಪ ದಿನದಲ್ಲೇ ರಿಸಲ್ಟ್ ಕೂಡ ಬಂತು. ಸನ್ಯಾಸಿ ಹೇಳಿದ್ದ ಮಹೇಶ ಫಸ್ಟ್ ರ್ಯಾಂಕ್ ಮತ್ತು

0: ಸುರೇಶ ಫೇಲ್ ಆಗ್ತಾನೆ ಅಂತ ಹೇಳಿದ್ನಲ್ವಾ. ಆದ್ರೆ ಏನಾಯ್ತು, ಸುರೇಶನೇ ಫಸ್ಟ್ ರ್ಯಾಂಕ್ ಬಂದು ಮಹೇಶ ಫೇಲ್ ಆಗಿದ್ದ. ಇದನ್ನ ಇಬ್ರು ಸನ್ಯಾಸಿ ಹತ್ರ ಹೋಗಿ, ಯಾಕೆ ನಿಮ್ಮ ಮಾತು ಸುಳ್ಳಾಯ್ತಲ್ಲ, ನಿಮ್ಮ ಮಾತನ್ನ ಕೇಳಿ ನಾನು ಕೆಟ್ಟೆ ಅಂತ ಹೇಳ್ದ ಮಹೇಶ ತುಂಬಾ ಬೇಜಾರಿಂದ. ಆಗ ಸನ್ಯಾಸಿ ಸಾವಧಾನದಿಂದ ಮಹೇಶನನ್ನ ಕೂರಿಸ್ಕೊಂಡು ಹೇಳ್ದ, ಮಗು ನೀನು ನನ್ನ ಮಾತನ್ನ ಮಾತ್ರ ನಂಬಿ ಓದೋದನ್ನೇ ಬಿಟ್ಬಿಟ್ಟೆ, ಒಂಚೂರು ಪ್ರಯತ್ನ ಕೂಡ ಮಾಡ್ಲೇ ಇಲ್ಲ. ಶಕ್ತಿ ಇದ್ದು ನೀನು ಶಕ್ತಿಹೀನನಾದೆ. ಏನ್ ಹೇಳಿದ್ರು, ಶಕ್ತಿ ಇದ್ದು ನೀನು ಶಕ್ತಿಹೀನನಾದೆ. ಪ್ರಯತ್ನ ಇಲ್ಲದೆ ಎಂದೂ ಫಲ ದೊರೆಯೋಲ್ಲ. ಅದೇ ನಿನ್ನ ಗೆಳೆಯ ಸುರೇಶನನ್ನೇ ನೋಡು, ನನ್ನ ಮಾತನ್ನ ಲೆಕ್ಕಿಸದೆ ತನ್ನ ಪ್ರಯತ್ನದ ಮೇಲೆ ನಂಬಿಕೆ ಇಟ್ಟು ಸತತ ಪ್ರಯತ್ನ ಪಟ್ಟು ಅಧ್ಯಯನ ಮಾಡಿದ್ರಿಂದ ಅವನಿಗೆ ಉತ್ತಮ ಫಲಿತಾಂಶ ಬಂತು. ಮಗು ಮರಿಬೇಡ, ಕಷ್ಟಪಟ್ರೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರು. ಆಗ ಮಹೇಶನಿಗೆ ತಾನು ಎಲ್ಲಿ ತಪ್ಪು ಮಾಡಿದೆ ಅನ್ನೋದು ಅವನಿಗೆ ಅರಿವಾಯ್ತು. ಮುಂದೆ ಎಂದೂ ಹೀಗಾಗದಂತೆ ಎಚ್ಚರ ವಹಿಸಿದ ಮಹೇಶ. ಈ ಕಥೆಯಿಂದ ನಿಮ್ಗೇನ್ ಅರ್ಥ ಆಯ್ತು ಮಕ್ಕಳ? ಯಾರ ಆಶೀರ್ವಾದ ಎಷ್ಟೇ ದೊಡ್ಡದಿದ್ರೂ ಕೂಡ ನಮ್ಮ ಪ್ರಯತ್ನ ಇಲ್ಲದಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಮಹೇಶ ನೋಡಿ, ಏನೂ ಪ್ರಯತ್ನ ಮಾಡದೇ ಇದ್ದದಕ್ಕೆ ಒಂದು ವರ್ಷ ಪೂರ್ತಿ ಅನ್ಯಾಯವಾಗಿ ಹಾಳು ಮಾಡ್ಕೊಂಡ ಅಲ್ವಾ? ನೀವು ಕೂಡ ಚೆನ್ನಾಗಿ ಓದಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಚೆನ್ನಾಗಿ ಓದ್ತೀರ ತಾನೆ? ಮತ್ತೆ ಮುಂದಿನ ವಾರ ಮತ್ತೊಂದು ಕತೆ ಹೇಳ್ತೀನಿ, ಓಕೆನಾ? ಇನ್ನ ಮಾಯಾ ಅಕ್ಕನ್ಗೆ ಬಾಯ್ ಹೇಳಿ. ಬಾಯ್, ನಮಸ್ತೆ.
1: ಓಕೆ ವಾಣಿ, ಮಾಯಾ ಅಕ್ಕನ ಕತೆ ತುಂಬ ಚೆನ್ನಾಗಿತ್ತು ಅಲ್ವಾ? ನಿಜಕ್ಕೂ ಕೂಡ ಪ್ರಯತ್ನ ಅನ್ನೋದಿರಬೇಕು ಯಾವಾಗಲೂ ಕೂಡ. ಕೆಲವೊಮ್ಮೆ ಅದೃಷ್ಟದ ಪರೀಕ್ಷೆಗೆ ಅಂತ ಹೇಳ್ಬಿಟ್ಟು ಪ್ರಯತ್ನನೇ ಮಾಡಿದೆ, ಕೇವಲ ದೇವರ ದಯೆ ಇರಬೇಕು ಅಥವಾ ದೇವರು ನಮಗೆ ವರವನ್ನ ಕೊಡ್ಲಿಲ್ಲ ಅನ್ನೋದು ತಪ್ಪಾಗುತ್ತೆ ಅಲ್ವಾ? ಸೊ ಹಾಗಾಗಿ ನಮ್ಮ ಮಕ್ಕಳು ಕೂಡ ಸತತ ಪರಿಶ್ರಮವನ್ನ ವಹಿಸಲೇಬೇಕು. ತಾವೇನು ಅನ್ಕೊಂಡಿರ್ತಾರೋ ಆ ಒಂದು ಕೆಲಸ ಅಥವಾ ಆ ಒಂದು ಕಾರ್ಯ ಈಡೇರಬೇಕು ಅಂದ್ರೆ ಅಲ್ಲಿ ಅವರ ಸತತ ಪರಿಶ್ರಮ ಬೇಕಾಗುತ್ತೆ ಅಲ್ವಾ?
2: ಹೌದು ಶಶಿ.
1: ಮತ್ತೊಂದು ಕರೆ ಇದೆ.
2: ನಮಸ್ತೆ.
3: ಹಲೋ, ನಮಸ್ತೆ.
2: ಯಾರಿದು?
3: ಪಂಕಜ.
2: ಪಂಕಜ, ಯಾವ ಊರಿನ ಪಂಕಜ ಇವರು?
3: ತಮಕಲ್ ಮ್ಯಾಮ್, ನಮ್ದು ನಾವು ಚಿತ್ರದುರ್ಗದಲ್ಲಿ ಬರ್ಗೇರಿ ಬೀದಿಯಲ್ಲಿ ಇದ್ದೀವಿ. ಹ್ಯಾಪಿ ಮದರ್ಸ್ ಡೇ ಮ್ಯಾಮ್.
2: ಥ್ಯಾಂಕ್ ಯು ಪಂಕಜ. ಇದೇ ಮೊದಲನೇ ಬಾರಿ ಕರೆ ಮಾಡಿರೋದ ಪಂಕಜ?
3: ಇಲ್ಲ ಮ್ಯಾಮ್, ಸಾಕಷ್ಟು ಬಾರಿ ಮಾಡಿದೀನಿ, ಕರೆ ಸಿಗೋದು ಅಪರೂಪ ಅಲ್ವಾ ಮ್ಯಾಮ್?
2: ಹೌದು ಹೌದು. ಎಷ್ಟನೇ ತರಗತಿ ಓದ್ತಾ ಇರೋದು ಪಂಕಜ?
3: ಮ್ಯಾಮ್ ಇವಾಗ 9th ಹೋಗ್ಬೇಕು ಮ್ಯಾಮ್.
1: ಹೋಗ್ಬೇಕಾ? ಹೋಗ್ಬೇಕು ಅನ್ಕೊಂಡಿದೀಯಾ?
3: ಇಲ್ಲ ಮ್ಯಾಮ್, ಹೋಗ್ತೀನಿ.
2: ಸರಿ ಪಂಕಜ, ತುಂಬಾ ಚೆನ್ನಾಗಿ ಮಾತಾಡ್ತೀರ ಪಂಕಜ. ಓಕೆ, ಅಮ್ಮನ ಹೆಸರೇನು ಪಂಕಜ?
3: ಶಿಲ್ಪಾ ಮ್ಯಾಮ್.
2: ಶಿಲ್ಪಾ, ಅಮ್ಮಂಗ ಶುಭಾಶಯ ತಿಳಿಸ್ದಿಯಾ ಅಮ್ಮಂದರ ದಿನಾಚರಣೆದು? ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ಪಂಕಜ?
3: ಸಾಂಗ್ ಹೇಳ್ತೀನಿ ಮ್ಯಾಮ್.
2: ಹೇಳ್ಬಿಟ್ಟ.
3: ಶಂಕರಿ ಈಶ್ವರಿ ಉಮಾ ಮಹೇಶ್ವರಿ ಮಾತೆ ಸರಸ್ವತಿ ನಮೋಸ್ತುತೆ, ತಾಯಿ ಸರಸ್ವತಿ ದೇವಿಗೆ ಮಕ್ಕಳ ಬಳ್ಳಗವು ನಮಿಸುತ್ತಿದೆ, ತಾಯಿ ಸರಸ್ವತಿ ದೇವಿಗೆ ಮಕ್ಕಳ ಬಳಗವು ನಮಿಸುತ್ತಿದೆ, ವಿದ್ಯಾಲಯ ನಾವುಗಳು ನಾವು ಧರ್ಮದ ಕಂಪನ ಸೂಸುವೆವು, ವಿದ್ಯಾರಣ್ಯ ಚಾಣುಕ್ಯ ಗುಣವ ಇಂದಿಗೂ ನಮಗೆ ಅರೆ ಸಮಾಶ್ರಮ.
2: ಯಾರು ಹೇಳ್ಕೊಟ್ಟಿದ್ದು ಹಾಡನ?
3: ಮ್ಯಾಮ್ ನಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ಜಗದೀಶ್ವರಿ ಮ್ಯಾಮ್ ಅಂತ ಹೇಳಿ.
1: ಸಂಗೀತ ಶಿಕ್ಷಕರು ಇದ್ದಾರಾ ನಿಮ್ ಶಾಲೆಯಲ್ಲಿ?
3: ಹಾ ಮ್ಯಾಮ್. ಹಾ ಮ್ಯಾಮ್, ಮುರಾರ್ಜಿ ದೇಸಾಯಿ ರೆಸಿಡೆನ್ಶಿಯಲ್ ಸ್ಕೂಲ್ ಗುಳೇನಟ್ಟಿಯಲ್ಲಿ ಓದ್ತಿದ್ದೀನಿ ಮ್ಯಾಮ್ ನಾನು. ಅವ್ರು ಹೇಳ್ಕೊಟ್ಟಿದ್ರು ಮ್ಯಾಮ್ ನಮಗೆ, ಕ್ಲಾಸ್ ತಗೊಂತಿರ್ತಾರಲ್ಲ ಅವಾಗ ಹೇಳ್ಕೊಟ್ಟಿದ್ರು ಮ್ಯಾಮ್ ಅವ್ರು ನಮಗೆ.
2: ಪಂಕಜ, ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಓದ್ತಿದ್ದೀನಿ ಅಂತ ಅಂದ್ಯಲ್ಲ, ನಿಂಗೆ ಅಮ್ಮನ್ ಬಿಟ್ಟು ಹೋದಾಗ ಹೇಗ್ ಅನ್ಸಿತ್ತು ಸ್ಕೂಲ್ಗೆ ಅಲ್ಲಿ ಹೋಗಿ ಓದುವ?
3: ಬಹಳ ಫೀಲ್ ಆಗುತ್ತೆ ಮ್ಯಾಮ್, ಓದಕ್ ಕಲ್ಸಿದಾರೆ.
1: ತುಂಬಾ ನೆನಪ್ ಬರ್ತಾ ಇರ್ತಾರ ಅಮ್ಮ, ಆದ್ರೂ ಕೂಡ ಅಮ್ಮನ್ ನೆನಪ್ ಮಾಡ್ಕೊಳ್ತಾನೆ ಓದ್ಬೇಕು ಅನ್ನುವಂತಹ ಒಂದು ಗುರಿ ಇಟ್ಕೋಬೇಕಾಗುತ್ತೆ ಅಲ್ವಾ ಪಂಕಜ? ಬೇಜಾರ್ ಮಾಡ್ಕೋಬಾರ್ದು. ಅಮ್ಮ ಯಾಕೆ ಕಳ್ಸಿರ್ತಾರೆ ಹೇಳು, ಚೆನ್ನಾಗಿ ಓದ್.

ಓದ್ಲಿ ನನ್ ಮಗಳು ಅಲ್ವಾ, ತುಂಬಾ ದೊಡ್ಡ ಹೆಸರು ಮಾಡ್ಬೇಕು, ಅವಳಿಗೆ ಒಳ್ಳೆ ಕೆಲ್ಸ ಸಿಗ್ಬೇಕು ಅಲ್ವಾ, ಅದಕ್ಕೋಸ್ಕರ ತಾನೇ ಕಳ್ಸೋದು ಅಮ್ಮ. ಮತ್ತೆ ನೀನ್ ಖುಷಿ ಪಡ್ಬೇಕಲ್ವಾ. ಆಯ್ತು, ಈಗ ಪಂಕಜ ಅಂದ್ರೆ ಏನು, ನಿನ್ ಹೆಸರಿನ ಅರ್ಥ ಏನಪ್ಪ ಅಲ್ವಾ, ಪಂಕ ಅಂದ್ರೆ ಏನು ಅಲ್ವಾ ನೋಡಿ, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ. ಇಷ್ಟೆಲ್ಲ ನಿನಗೆ ಜ್ಞಾನ ಬರಬೇಕು ಅಂದ್ರೆ ಶಾಲೆಗೆ ಹೋಗ್ಬೇಕು ಅಲ್ವಾ, ಮೊರಾರ್ಜಿ ಶಾಲೆಯಲ್ಲಿ ನಿಂಗೆ ಸೀಟ್ ಸಿಕ್ಕಿದೆ ಅಂದ್ರೆ ಖುಷಿ ಪಡ್ಬೇಕು. ಓಕೆನಾ?

0: ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ. ಇಷ್ಟೆಲ್ಲ ನಿನಗೆ ಜ್ಞಾನ ಬರಬೇಕು ಅಂದ್ರೆ ಶಾಲೆಗೆ ಹೋಗ್ಬೇಕು ಅಲ್ವಾ. ಮೊರಾರ್ಜಿ ಶಾಲೆಯಲ್ಲಿ ನಿಂಗೆ ಸೀಟ್ ಸಿಕ್ಕಿದೆ ಅಂದ್ರೆ ಖುಷಿ ಪಡ್ಬೇಕು. ಓಕೆನಾ? ಓಕೆ ಪಂಕಜ, ಹೀಗೆ ಕರೆ ಮಾಡ್ತಾ ಇರು. ಹಾ ಹೇಳಪ್ಪ. ಈಗ ಖಂಡಿತ ಫೀಲ್ ಮಾಡ್ಕೊಳ್ಳೋದು ಬೇಡ ಆಯ್ತಾ.
1: ಪಂಕಜ ಯಾಕೆ ನಮ್ಗೆ ಇಷ್ಟು ದಿನದವರೆಗೂ ಸಿಕ್ಕಿರ್ಲಿಲ್ಲ ಅಂತ ಮಾತಾಡೋದಕ್ಕೆ ಅಂತ ಖುಷಿ ಆಯ್ತು ನಮ್ಗೂ ಕೂಡ ಇವತ್ತು ಮಾತಾಡಿ ಪಂಕಜ ಜೊತೆ.
2: ನಮ್ಮ ಚಿಕ್ಕವರಿದ್ದಾಗಿಂತ ಬರೀ ಆಕಾಶವಾಣಿ ಕೇಳಿ ನಮಗೂ ಹೇಳ್ತಾರೆ, ಕೇಳಿದ್ದನ್ನ ಇದು ವಾರ್ತೆ ಬರ್ತವೆ, ಜನರಂಜನೆ ಬರುತ್ತೆ ಕೇಳು
0: ಅಲ್ವಾ, ಇಂಗ್ಲಿಷ್ ನ್ಯೂಸ್ ಬರುತ್ತೆ ಅಲ್ವಾ. ನಮ್ಮ ವೊಕ್ಯಾಬ್ಯುಲರಿನ ನಾವು ಇಂಪ್ರೂವ್ ಮಾಡ್ಕೋಬಹುದು ಗೊತ್ತಾ.
2: ಮ್ಯಾಮ್ ನನ್ ಜಾಸ್ತಿ ಕೇಳೋದಂದ್ರೆ ಇದು ವಿವಿಧ ಭಾರತಿ ಬರುತ್ತಲ್ಲ ಮ್ಯಾಮ್ ಎರಡರಿಂದ ಮೂರು ಗಂಟೆ, ಅದು ಬಹಳ ಇಷ್ಟ ಮ್ಯಾಮ್ ನನಗೆ.
0: ಹಿಂದಿ ಭಾಷೆನೂ ಕೂಡ ಕಲಿತಾ ಇದೀಯಾ? ಓಕೆ ಪಂಕಜ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರು ಆಯ್ತಾ. ಓಕೆ ನಮಸ್ತೆ. ಓಕೆ ವಾಣಿ, ಇನ್ನು ಈ ವಾರದಲ್ಲಿ ನಾವು ಮೇ 12 ಒಂದು ಸ್ಪೆಷಲ್ ಡೇ ಆಗಿ ಆಚರಿಸ್ತೇವೆ, ಅದು ವಿಶ್ವ ದಾದಿಯರ ದಿನ ಅಂತ ಹೇಳ್ಬಿಟ್ಟು. ನಮ್ಗೆಲ್ಲ ಗೊತ್ತಿದೆ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಅಲ್ವಾ. ನಿಜಕ್ಕೂ ಕೂಡ ಅವರು ಒಬ್ಬ ಶ್ರೀಮಂತ ಮಹಿಳೆಯಾಗಿದ್ರು. ಅವರು ಮನಸ್ಸು ಮಾಡಿದ್ರೆ ಬೇಕಾದ ಹಾಗೆ ಅಂದ್ರೆ ರಾಣಿಯ ರೀತಿಯಲ್ಲಿ ಜೀವನವನ್ನ ನಡೆಸಬಹುದಿತ್ತು. ಆದ್ರೆ ಆಕೆ ಗಾಯಗೊಂಡಂತಹ ಸೈನಿಕರುಗಳ ಒಂದು ಶುಶ್ರೂಷೆಯಲ್ಲಿ ತೊಡಗಿ ತನ್ನ ಎಲ್ಲ ಸಂಪತ್ತನ್ನ ಅವರಿಗೋಸ್ಕರನೇ ಧಾರೆ ಎರಿತಾರೆ. ಸೊ ಹಾಗಾಗ್ಬಿಟ್ಟು ಅವರ ಹೆಸರಿನಲ್ಲಿನೇ ವಿಶ್ವ ದಾದಿಯರ ದಿನವನ್ನ ಮೇ 12 ಆಚರಣೆ ಮಾಡಲಾಗುತ್ತೆ. ಅವರ ಹುಟ್ಟು ಹಬ್ಬ ಕೂಡ ಅವತ್ತೇ ಇರೋದ್ರಿಂದ ವಾಣಿ.
1: ಹೌದು ಶಶಿ, ಒಬ್ರು ಸೇವೆಯನ್ನ ಮನೆಯಲ್ಲಿ ಮಾಡೋದೇ ಕಷ್ಟ ಆಗಿರುತ್ತೆ ಅಂತದ್ದು ಈ ಸಿಸ್ಟರ್ಸ್ ಅನ್ನುವಂಥದ್ದು ನಾವು ನಿಜವಾಗ್ಲೂ ಅವ್ರಿಗೆ ಒಂದು ನಮನ ಸಲ್ಲಿಸಲೇಬೇಕು ಶಶಿ. ಯಾಕಂತ ಹೇಳಿದ್ರೆ ಹೊರಗಡೆ ಇರುವಂತ ಎಷ್ಟೋ ಆಸ್ಪತ್ರೆ ರೋಗಿಗಳನ್ನ ಅವ್ರನ್ನ ಸೇವೆಯನ್ನ ಮಾಡೋದಕ್ಕೆ ಹಗಲು ರಾತ್ರಿ ಅಂತ ಶ್ರಮಿಸ್ತಾರೆ ಅವರುಗಳು. ಅವ್ರ ನಿಸ್ವಾರ್ಥ ಸೇವೆಗೆ ಎಲ್ಲಾ ದಾದಿಗೆ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ
0: ಅರ್ಪಿಸೋಣ. ಜೊತೆಗೆ ನಾವಿಲ್ಲಿ ಒಂದೇ ಒಂದ್ ನೆನಪು ಮಾಡ್ಕೋಬೇಕು ಅಂದ್ರೆ ಅವ್ರ ಸೇವೆಗೆ ವಾಣಿ, ಕೊರೋನಾ ಟೈಮ್
1: ಹೌದು
0: ಅಲ್ವಾ. ಆ ಸಂದರ್ಭದಲ್ಲಿ ಎಲ್ರು ಕೂಡ ಹೊರ ಹೋಗೋದಕ್ಕೆ ಹೆದರ್ಕೊಳ್ಳುವಂತಹ ಸಂದರ್ಭ ಅಲ್ವಾ. ಇವರು ಕೊರೋನಾ ವಾರಿಯರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಲ್ವಾ. ಎಷ್ಟೋ ಜನ ದಾದಿಯರು ತಮ್ಮ ಮಕ್ಕಳನ್ನ ಬಿಟ್ಟು ಆ ಪುಟಾಣಿ ಮಕ್ಕಳುಗಳನ್ನ ನಾವು ವಾಹಿನಿಗಳಲ್ಲಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಗೇನೆ ಅಳು ಬರ್ತಾ ಇರುತ್ತೆ. ಆ ಮಕ್ಕಳು ಅಮ್ಮ ಅಂತ ಹೇಳಿ ಕೈ ಚಾಚ್ತಾ ಇರೋದು, ಅಮ್ಮನ ಹತ್ರ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಇವರು ಎಲ್ಲ ಧರಿಸುಗಳನ್ನ ಧರಿಸ್ಕೊಂಡ್ಬಿಟ್ಟು ಯಾರು ಕೂಡ ಮುಟ್ಟೋ ಹಾಗಿಲ್ಲ, ಮನೆಗೆ ಹೋಗೋ ಹಾಗಿಲ್ಲ. ಎಷ್ಟೋ ಜನ ದಾದಿಯರು ಈ ಗರ್ಭಿಣಿಯರಿದ್ರು ಕೂಡ ಅವರಿಗೆ ಹೆರಿಗೆಯ ಸಮಯ ಕೂಡ ಹತ್ರ ಬಂದಿರುತ್ತೆ. ಸೊ ಆದ್ರೂ ಕೂಡ ಅವರು ಮನೆಗೆ ಹೋಗ್ದೇನೆ ಕರ್ತವ್ಯದ ಕರೆಗೇನೆ ಹೆಚ್ಚು ಹೋಗೊಟ್ಟು ಕರ್ತವ್ಯವನ್ನ ನಿಭಾಯಿಸಿರುವಂತದನ್ನು ಕೂಡ ನಾವು ಗಮನಿಸಿದಾಗ ಅರ್ಥ ಆಗುತ್ತೆ. ನಿಜಕ್ಕೂ ಕೂಡ ನಾವು ಈ ದಾದಿಯರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತ ಹೇಳ್ಬಿಟ್ಟು.
1: ಮತ್ತೆ ಯಾವ ಕೆಲಸವೂ ಕೂಡ ಕೀಳಲ್ಲ, ಎಲ್ಲವೂ ಕೆಲಸವೂ ಕೂಡ ಅವರವರಿಗೆ ಆದಂತಹ ಜವಾಬ್ದಾರಿ ಇರುತ್ತೆ, ಅವ್ರದೇ ಆದಂತಹ ಕರ್ತವ್ಯ ನಿಷ್ಠೆಯಲ್ಲಿ ಅವರು ತೊಡಸ್ಕೊಂಡಿರ್ತಾರೆ. ಹಾಗೆ ಈ ಅಮ್ಮ ಅನ್ನುವಂಥದ್ದು ಸಂಬಳ ಇಲ್ಲದೆ ಇರುವಂತ ಕೆಲಸ ಶಶಿ, ಹಗಲು ರಾತ್ರಿ ಅನ್ನದೇ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈಗ ಪ್ರಸ್ತುತ ಇರುವಂತದ್ರಲ್ಲಿ ಹಗಲು ರಾತ್ರಿ ಅಂದೇನೆ ಮನೇಲಿ ಹೆಣ್ಮಕ್ಳುಗಳು ಹೊರಗೂ ದುಡಿತಾರೆ ಒಳಗೂ ದುಡಿತಾರೆ, ಅವ್ರಿಗೆ ಸಾಕಷ್ಟು ರೀತಿಯಾದಂತಹ ಚಾಲೆಂಜಸ್ ನ ಅವ್ರು ಎದುರಿಸ್ತಾರೆ. ಹೌದು ಶಶಿ, ಮನೇಲೂ ಕೆಲಸ ಮಾಡ್ಬೇಕು, ಮಕ್ಕಳು ನೋಡ್ಕೋಬೇಕು, ಅದಕ್ಕೆ ಪೂರಕವಾಗಿ ಮನೆಯಲ್ಲಿರುವಂತವರು ಕೂಡ
0: ಸಹಕಾರವನ್ನ ನೀಡಬೇಕಾಗುತ್ತೆ. ಇಲ್ಲಿ ನನಗೆ ಒಂದು ಅಂಶ ನೆನಪಾಗುತ್ತೆ ವಾಣಿ. ಈಗ ಗಂಡ್ಮಕ್ಳು ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಹೆಣ್ಮಕ್ಳು ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಆದ್ರೆ ಮನೆ ಜವಾಬ್ದಾರಿಯಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹೆಣ್ಮಕ್ಳಿಗೆ ಇರುತ್ತವೆ ಅಲ್ವಾ. ಇದರಿಂದ ನುಣುಚ್ಕೊಳಕ್ ಸಾಧ್ಯನೇ ಇಲ್ಲ, ಒಂದನ್ನು ಕೂಡ ಬಿಡೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗ್ಬಿಟ್ಟು ಎರಡೂ ಕಡೆ ಅವರು ನಿಭಾಯಿಸೋದ್ರಿಂದ ಅವರಿಗೆ ಹೆಚ್ಚಿನ ಒತ್ತಡಗಳು ಉಂಟಾಗ್ತಾ ಇದೆ ಅಲ್ವಾ. ಸ್ಟ್ರೆಸ್ ಅನ್ನೋದು ಹೆಣ್ಮಕ್ಳಿಗೆ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ಅನೇಕ ಕಾಯಿಲೆಗಳು ಕೂಡ ಬರ್ತಾ ಇವೆ. ಹಾಗಾಗಿ ಕುಟುಂಬದವರ ಎಲ್ಲರ ಸಹಕಾರ ನಮ್ಮ ಮಹಿಳೆಯರ ಮೇಲೆ ಇರಲಿ ಅಂತೇಳಿ ಆಶಿಸ್ತಾ ಒಂದು ಗೀತೆಯನ್ನ ಕೇಳಿಸಿ ನಂತರದಲ್ಲಿ ಕರೆಗಳನ್ನು ತೆಗೆದುಕೊಳ್ಳೋಣ.
1: ಓಕೆ ಶಶಿ.

0: ವಾಣಿ ತುಂಬಾ ಸುಂದರವಾಗಿರುವಂತಹ ಗೀತೆ, ಅರ್ಥ ಗರ್ಭಿತವಾಗಿರುವಂತಹ ಗೀತೆ ಇದು.
1: ಅಮ್ಮ, ಅವ್ವ, ಮಾತೆ, ಅಬ್ಬೆ, ತಾಯಿ, ಮಾತೃ, ಎರಡಕ್ಷರದ ಹೆಸರು, ಸಾವಿರದ ಸಾವಿರಾರು ಭಾವಾರ್ಥಗಳ ತವರು ಅಂತ ಕರೀತಾರೆ.
0: ಖಂಡಿತವಾಗ್ಲು ಏನಕ್ಕೆ ಆಗ್ಲಿ ನಾವು ಒಂದು ನೋವಾದ್ರೂ ಕರೆಯೋದು ಅಮ್ಮ ಅಂತ ಹೇಳ್ಬಿಟ್ಟು. ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಸಾಕಷ್ಟು ಜನರಿಗೆ ತಾಯಿ ಇದ್ರು ಕೂಡ ಅವರ ಮಹತ್ವವನ್ನ ಎಷ್ಟೋ ಜನ ಅರಿತಿರೋದಿಲ್ಲ. ಖಂಡಿತವಾಗ್ಲು ಈ ಒಂದು ದಿವಸನಾದ್ರೂ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತವೆ, ವಾಹಿನಿಗಳಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ಅದರಿಂದ ಏನ್ ಬೇಕಾಗಿರೋದಿಲ್ಲ, ಆದ್ರೂ ಕೂಡ ಅರ್ಥ ಆಗದೆ ಇರುವಂತವರು ಕೂಡ ಅರ್ಥ ಮಾಡ್ಕೊಳ್ಳುವಬಹುದು ಇಂತಹ ವಿಷಯಗಳನ್ನ ಕೇಳಿ ಅಲ್ವಾ.
1: ಹೌದು, ತಾಯಿಯ ಪಾತ್ರ ಇದೆಯಲ್ಲ ಶಶಿ, ಅದು ತುಂಬಾ ಮಹತ್ವವಾಗಿರುವಂತಹ ಪಾತ್ರ. ಅದು ಒಬ್ಬ ಸಾಧ್ವಿ ಧಾರ್ಮಿಕ ಪ್ರಜ್ಞೆಯ ತಾಯಿ ಜೀಜಾಬಾಯಿ ಮಾತ್ರ ಶಿವಾಜಿ ಅಂತ ಯೋಧನನ್ನ ಬೆಳೆಸಲು ಸಾಧ್ಯ ಅಂತ ಹೇಳಿದ್ರೆ ಎಲ್ಲಾ ತಾಯಂದ್ರಿಗೂ ಸಾಧ್ಯ ಇತ್ತು. ಆದ್ರೆ ಆ ತಾಯಿ ತಾಯಿ ಪಾತ್ರ ಇದೆಯಲ್ಲ ಶಶಿ, ಅದನ್ನ ನಿಭಾಯಿಸ್ಬೇಕಾದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ.
0: ಹೌದಾ,
1: ಒಬ್ಬ ಬಾಲಾಪರಾಧಿ ಆಗ್ತಾನೆ ಅಂತ ಹೇಳಿದ್ರೆ ಅವನಿಗೆ ಮನೆಯಲ್ಲಿ ತಾಯಿಯ ಒಂದು ಗುರಿ ಅಥವಾ ತಾಯಿ ಕೊಡುವಂತ ಶಿಕ್ಷಣ ಕಡಿಮೆ ಇರುತ್ತೆ. ಹಾಗಾಗಿ ತಾಯಿ ಕೊಟ್ಟಂತಹ ಪ್ರೀತಿ ಆಗಿರ್ಬೋದು, ಶಿಸ್ತಿನಿಂದ ಮಕ್ಕಳನ್ನ ಬೆಳೆಸೋದ್ರಿಂದ ಬಾಲಾಪರಾಧಗಳು ಕಡಿಮೆ ಆಗ್ತವೆ.
0: ಅಂದ್ರೆ ನಾವಿಲ್ಲಿ ಉದಾಹರಣೆ ಹೇಳೋದನ್ನ ತೆಗೆದುಕೊಂಡ್ರೆ ಜೀಜಾಬಾಯಿ ಅಂತವರು ಪರಾಕ್ರಮಿಯಾಗಿರುವಂತಹ ಯೋಧನನ್ನು ಸೃಷ್ಟಿಸಬಲ್ಲಳು. ಗಾಂಧಾರಿಯ ರೀತಿಯಲ್ಲಿ ಕಣ್ಮುಚ್ಕೊಂಡಿದ್ರೆ ದುರ್ಯೋಧನಂತವರು ಕೂಡ ಹುಟ್ಟಬಹುದು ಅಲ್ವಾ. ಸೊ ಹಾಗಾಗ್ಬಿಟ್ಟು ತಾಯಿಯ ಪಾತ್ರ ತುಂಬಾ ಅತಿ ಮುಖ್ಯವಾಗಿರುತ್ತೆ. ಆ ಒಂದು ತಾಯಿ ಕೂಡ ತನ್ನದೇ ಆಗಿರುವಂತಹ ಮಹತ್ವವನ್ನ ಹೊಂದಿರ್ತಾಳೆ. ಆ ಮಹತ್ವವನ್ನ ಅರಿತು ತಾಯಿ ಕೂಡ ನಡ್ಕೋಬೇಕಾಗುತ್ತೆ ಅಲ್ವಾ. ಮಕ್ಕಳಿಗೆ ಏನೇನ್ ಬೇಕೋ, ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಶಿಕ್ಷಣವನ್ನ ಏನೇನು ಅರಿವನ್ನ ಮೂಡಿಸ್ಬೇಕೋ ಅದನ್ನ ಮೂಡಿಸ್ಬೇಕಾಗುತ್ತೆ.
1: ಮಕ್ಕಳೇ ನಾಳಿನ ಪ್ರಜೆಗಳು ಅಂದ್ರೆ ಈ ಪ್ರಜೆಗೆ ಉತ್ತಮವಾದ ಪ್ರಜೆಗಳನ್ನ ದೇಶಕ್ಕೆ ನೀಡಬೇಕು ಅಂತಂದ್ರೆ ತಾಯಿ ಮುಖ್ಯವಾದ ಪಾತ್ರ ನಿರ್ವಹಿಸ್ತಾರೆ.
0: ಖಂಡಿತ ಆ ಮಾತಿತ್ತು ವಾಣಿ. ಇಲ್ಲಿ ನಾವು ಇವಾಗ ಏನ್ ಹೇಳ್ಬೇಕು ಅಂದ್ರೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಮಕ್ಕಳು ಇವಾಗ ಬೇಗ ಪ್ರಬುದ್ಧಮಾನಕ್ಕೆ ಬರ್ತಾ ಇದಾರೆ. ಸೊ ಸಾಕಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇರುತ್ತವೆ. ಸೊ ಹೆಣ್ಣು ಮಕ್ಕಳ ಮೇಲೆ ಇರಬಹುದು ಅಲ್ವಾ, ಇಂತಹ ಒಂದು ಕಾರ್ಯಗಳು ನಡೆದೇ ಇರೋ ರೀತಿಯಲ್ಲಿ ಅವರ ತಾಯಿಗಳು ಕೂಡ ಹೆಣ್ಣು ಮಕ್ಕಳಿಗೆ ಎಷ್ಟು ಕೇರ್ ಅನ್ನ ತೆಗೆದುಕೊಂಡು ಬೆಳೆಸ್ತಾರೋ ಗಂಡು ಮಕ್ಕಳನ್ನು ಕೂಡ ಅಷ್ಟೇ ಕೇರ್ ತಗೊಂಡು ಬೆಳೆಸ್ಬೇಕು. ಹೆಣ್ಣು ಮಕ್ಕಳಿಗೆ ಒಂದು ಗೌರವವನ್ನ ಕೊಡೋದನ್ನ ಕಲಿಸ್ಬೇಕಾಗುತ್ತೆ ಅಲ್ವಾ.
1: ಹೌದು ಶಶಿ, ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನಮ್ಮ ದೇಶದ ಯಾಕೆ ನಮ್ಮ ದೇಶ ವಿದೇಶಗಳಿಗಿಂತ ವಿಭಿನ್ನ ಅಂತ ನಾವು ನೋಡೋದಾದ್ರೆ ಇಲ್ಲಿ ವಿದೇಶಿ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿ ಇರುವ ಪ್ರಮುಖ ವ್ಯತ್ಯಾಸ ಏನಂದ್ರೆ ಹೆಣ್ಣನ್ನು ನೋಡುವ ದೃಷ್ಟಿಯಂತೆ. ನಮ್ಮ ಭಾರತೀಯರು ಹೃದಯಕ್ಕೆ ಹೆಣ್ಣಿನ ಬಗ್ಗೆ ಅವರಲ್ಲಿ ಹೃದಯದಲ್ಲಿ ಮೂಡುವಂತಹ ಒಂದು ಆದ್ಯ ಪರಿಕಲ್ಪನೆಯೇ ತಾಯಿ. ಅಂದ್ರೆ ಎಲ್ಲರಲ್ಲಿಯೂ ಕೂಡ ಹೆಣ್ಣನ್ನ ಗೌರವಿಸುವಂತಹ ಮನೋಭಾವನೆ ಬೇಕು.
0: ಹೌದು, ಅದಕ್ಕೋಸ್ಕರನೇ ನಾವು ಇಡೀ ಭಾರತವನ್ನೇ ನಮ್ಮ ದೇಶವನ್ನೇ ಭಾರತ ಮಾತೆ ಅಂತ ಹೇಳಿ ಕರಿತೀವಿ. ಇದೊಂದು ಉದಾಹರಣೆ ಸಾಕಾಗುತ್ತೆ ನಾವು ನಮ್ಮ ಸ್ತ್ರೀಯರಿಗೆ ಕೊಡುವಂತಹ ಒಂದು ಗೌರವದ

0: ಅಲ್ವಾ. ಮತ್ತೊಂದು ಕರೆ ಇದೆ. ಹಲೋ,
1: ನಮಸ್ತೆ,
0: ಯಾರಿದು?
1: ನಿತಿನ್ ಮೇಡಮ್.
0: ನಿತಿನ್, ಬಾಗೇನಾಳಿನ ನಿತಿನ್?
1: ಓಕೆ.
0: ನಿತಿನ್ ಅವ್ರದ್ದು ಟಿಫಿನ್ ಆಯ್ತಾ?
1: ಆಯ್ತು ಮೇಡಮ್.
0: ಓಕೆ, ಏನ್ ಟಿಫಿನ್ ಮಾಡಿದ್ರಿ?
1: ಮಂಡಕ್ಕಿ ಒಗ್ಗರಣೆ.
0: ಮಂಡಕ್ಕಿ ಒಗ್ಗರಣೆ ಸ್ಪೆಷಲ್, ಮಂಡೇ ಸಂಡೆ ಸ್ಪೆಷಲ್ ಮಂಡಕ್ಕಿ ಒಗ್ಗರಣೆ. ಓಕೆ.
1: ನಮ್ಮ ಅಜ್ಜಿ ಊರಿಗೆ ಬಂದಿದ್ವಿ ಮೇಡಮ್.
0: ಯಾವ ಊರಿಗೆ ಹೋಗಿದ್ರಿ?
1: ಮೂಡಲ ಮಾಚಿಕೇರೆ.
0: ಮೂಡಲ ಮಾಚಿಕೇರೆ. ಓಕೆ, ಎಲ್ಲಿ ಬರುತ್ತೆ ಮೂಡಲ ಮಾಚಿಕೇರೆ? ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ನಿತಿನ್?
1: ಎಲ್ಲಾ ತಾಯಿಯಂದಿಗೂ ತಾಯಿಯಂದಿರೋದ ಶುಭಾಶುಭಗಳು ಮೇಡಮ್.
0: ವೆರಿ ಗುಡ್. ಓಕೆ, ನಿಮ್ಮ ತಾಯಿ ಹೇಳ್ದ್ಯಾ? ಹೇಳ್ತೀಯಾ ಇಲ್ವಾ? ಓಕೆ, ಅಮ್ಮನ ಹೆಸರೇನು?
1: ರಮ್ಯಾ.
0: ಓಕೆ ರಮ್ಯಾ, ಭಾಗ್ಯನಾಳಿನಿ ರಮ್ಯಾ ನಿತಿನ್. ಓಕೆ ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತೀರಿ ನಿತಿನ್?
1: ಹೇಳು
0: ಪುಟ.
1: ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗೆ ಬಂಧುವಿಲ್ಲ, ತಾಯಿಗಿಂತ ಬಂಧುವಿಲ್ಲ. ನಮ್ ಗಿಡವಾಗಿ ಬಗ್ಗದ್ದು ಮರವಾಗಿ ಜಗ್ಗಿದೆ.
0: ಬಗ್ಗೀತೆ
1: ಕೈ ಕೆಸರಾದರೆ ಬಾಯಿ ಮೊಸರು. ಅಷ್ಟೇ.
0: ಓ, ನಾನಿನ್ನು ಏನು ತುಂಬಾ ಹೇಳ್ತಾ ಅಂತ ಹೂ ಹೂ ಅಂತ ಇದ್ದೀನಿ ನಿತಿನ್. ಆಯ್ತಾ?
1: ಉಪ್ಪಿಗಿಂತ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದಿಲ್ಲ ಮೇಡಮ್. ಅದು ಅರ್ಥ ಹೇಳ್ತೀನಿ ಮೇಡಮ್.
0: ಹೇಳಪ್ಪ.
1: ನಮ್ಮ ಅಡಿಗೆಗೆ ಉಪ್ಪಿಲ್ಲದೆ ರುಚಿನೇ ಇರೋದಿಲ್ಲ ಮೇಡಮ್. ಹಾಗೆ ತಾಯಿಗೆ ತಾಯಿಗಿಂತ ಮುಗಿಲಾಗುದು ಯಾವ್ದಿಲ್ಲ ಮೇಡಮ್.
0: ಅಲ್ವಾ ನೋಡು, ಎಲ್ಲ ಏನಾದ್ರೂ ಅಡಿಗೆಗೆ ಸ್ವಲ್ಪ ಉಪ್ಪು ಹಾಕಿರ್ಲಿಲ್ಲ ಅಂದ್ರೆ ಅದನ್ನ ಬಾಯಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅಥವಾ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೂ ಕೂಡ ರುಚಿ ಇರೋದೇ ಇಲ್ಲ ಅಲ್ಲ? ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಷ್ಟೇ. ನಮಗೆ ತಾಯಿ ಎನ್ನುವಂತಹ ಒಂದು ವಸ್ತು ಇದ್ರೆ ಅಥವಾ ವ್ಯಕ್ತಿ ಇದ್ರೆ ನಾವು ಏನನ್ ಬೇಕಾದ್ರೂ ಕೂಡ ಗೆಲ್ಬಹುದು. ತಾಯಿ ಪ್ರೀತಿನೇ ಸಿಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ. ಬೇರೆಯವ್ರು ತೋರಿಸೋದೆಲ್ಲ ಪ್ರೀತಿನೂ ಒಂದ್ ರೀತಿ ನಾಟಕೀಯ ಅನ್ಸಿದ್ರು ಕೂಡ ನಿಸ್ವಾರ್ಥ ಪ್ರೀತಿಯನ್ನ ತೋರಿಸುವಂತದ್ದು ತಾಯಿ ಆಗಿರ್ತಾರೆ ಅಲ್ವಾ? ಗೌರವಿಸ್ಬೇಕು. ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಗೌರವ ಕೊಡೋದನ್ನು ಕೂಡ ಕಲ್ತ್ಕೋಬೇಕು. ಆಯ್ತಾ ನಿತಿನ್? ಓಕೆಪ್ಪ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿತಿನ್. ನಾನು ಅನ್ಕೊಂಡಿದ್ದೆ ವಾಣಿ ನಿತಿನ್ ಪ್ರಶ್ನೆ ಏನಾದ್ರೂ ಕೇಳಬಹುದೇನೋ ಅಂತ ಹೇಳ್ಬಿಟ್ಟು ಅದಕ್ಕೆ ಆಯ್ತೇನಪ್ಪ ಅಂತಂದೆ. ಅವ್ನ ಇವತ್ ಪ್ರಶ್ನೆ ಏನ ರೆಡಿ ಮಾಡ್ಕೊಂಡಿಲ್ಲ ಅನ್ಸುತ್ತೆ.
2: ಅಜ್ಜಿ ಊರಿಗೆ ಬಂದ್ಬಿಟ್ಟಿದ್ದಾನೆ
0: ಅಲ್ವಾ?
2: ಅವನಿಗೆ ಆಕಾಶವಾಣಿ ಮರ್ತೋಗ್ಬಿಟ್ಟಿತ್ತು ಅನ್ಸುತ್ತೆ ಇವತ್ತೇ ಕರೆ ಮಾಡಿದ್ದವನು.
0: ಹೌದು. ಹಲೋ ಹಲೋ ಹಲೋ, ನಮಸ್ತೆ, ಮಾತಾಡಿ, ಲೈನ್ ಅಲ್ಲಿ ಇದ್ದೀರಿ? ಯಾರಿದು? ಕಿರಣ್. ಎಲ್ಲಿಂದ ಕಿರಣ್? ಮಾತಾಡೋ ಕಿರಣ್.
2: ಕಿರಣ್ ನಮ್ ಜೊತೆ ಮಾತಾಡೋಣ.
0: ಹೌದಾ? ಓಕೆಪ್ಪ. ತಿಂಡಿ ತಿಂದಿಯೇನಪ್ಪ? ಏನ್ ಟಿಫನ್ ಮಾಡ್ದೆ? ಅವಲಕ್ಕಿ. ಪವಲಕ್ಕಿ. ಓಕೆ, ಅವಲಕ್ಕಿ ಯಾರಿಗೆ ತುಂಬಾ ಇಷ್ಟ ದೇವರಲ್ಲಿ?
1: ಕೃಷ್ಣಗೆ
0: ಅಲ್ವಾ? ಕೃಷ್ಣನ್ಗೆ ಯಾರು ತಂದು ಕೊಡ್ತಾರೆ ಅವಲಕ್ಕಿನ? ಅವನ್ ಗೆಳೆಯ ಕುಚೇಲ ತಂದು ಕೊಡ್ತಾನೆ ಅಲ್ವಾ? ಓಕೆಪ್ಪ. ಕಿರಣ್ ಇವತ್ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದಾರೆ? ಆಯ್ತಾ?
2: ಇನ್ನು ಕಿರಣ್
0: ಏನಿದೆ, ಜನಪದ ಗೀತೆ ಹಾಡ್ದ? ಸ್ಪಷ್ಟವಾಗಿ ಅರ್ಥನೇ ಆಗ್ಲಿಲ್ಲ ಕಣೋ ಕಿರಣ್. ನೆಕ್ಸ್ಟ್ ಟೈಮ್ ನಮ್ಗೆ ನೀಟಾಗಿ

0: Amma, amma, I love you.
1: ಓಕೆ, ಅಮ್ಮನ ಹೇಳ್ದ್ಯಾ ಮದರ್ಸ್ ಡೇ ಇದನ್ನ ಗ್ರೀಟಿಂಗ್ಸ್ ಹೇಳ್ದ್ಯಾ, ಶುಭಾಶಯ ತಿಳಿಸ್ತಾ? ಹೇಗ್ ತಿಳಿಸ್ತ, ಇನ್ನೊಂದ್ಸಲ ತಿಳಿಸು ಆಕಾಶವಾಣಿ ಮೂಲಕ. ಹೇಳು ಕಿರಣ್,
2: ಅಮ್ಮನ ಹೆಸರೇನು ಕಿರಣ್? ಸೌಮ್ಯ. ಓಕೆ ಸೌಮ್ಯ, ಅಮ್ಮಂಗೆ ಹೇಳು ಮತ್ತೆ ಹ್ಯಾಪಿ ಮದರ್ಸ್ ಡೇ ಎಂಬ ಅಂತ.
1: ಓಕೆ ಕಿರಣ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ
0: ಹಲೋ
1: ಹಲೋ, ಯಾರಿದು?
0: ಹೌದಾ,
1: ಮಸಾಲ ದೋಸೆ ಜಯಂತ ಅಲ್ವಾ? ತುಂಬಾ ಲೇಟ್ ಆಗಿ ಸಿಕ್ಬಿಟ್ಟಿದೆ ಅಲ್ಲೇನೋ ಕರೆ ನಿನ್ಗೆ.
2: ಹೌದು, ಯಾವಾಗ್ಲೂ ಲೇಟೆಸ್ಟ್ ಅಲ್ವಾ ಶಶಿ?
1: ಹೌದಾ, ಪ್ರೋಗ್ರಾಮ್ ಶುರುವಾದಾಗಿಂದ ಟ್ರೈ ಮಾಡ್ತಿದ್ಯಾ? ನಾವು ಅದೇ ಯೋಚನೆ ಮಾಡ್ತಾ ಇದ್ವಿ ವಾಣಿ ಮೇಡಮ್, ನಾನು ಜಯಂತ ಎಲ್ಲಿ ಹೋಗ್ಬಿಟ್ಟ, ಸಿಗ್ತಾನೆ ಇಲ್ವಲ್ಲ, ಬೆಳಿಗ್ಗೆ ಕೂಡ ಹಾಡಲ್ಲಿ ಸಿಗ್ತಾನೆ ಇಲ್ಲಿ ಸಿಗ್ತಾ ಇಲ್ವಲ್ಲ ಅಂತ ನಾವು ಅಂತೂ ಇಂತು ಕರೆ ಲೈನಿಗ್ ಬಂತು. ಎತ್ತಂಗೇ ಇಲ್ಲ ನಾವು.
2: ಏ ಜಯಂತ್ ಕೇಳಿಲಿ, ಯಾವಾಗ್ಲೂ ನೀನೊಬ್ನೇ ಬಿಸಿ ಇರೋದ, ನಾವು ಬಿಸಿ ಇರೋದ್ ಬೇಡ್ವಾ? ನೀನ್ ಯಾವಾಗ್ಲೂ ಬಿಸಿ ಬಿಂದಾಸ್ ಜಯಂತ್ ನೀನು, ನಾವು ಬಿಸಿ ಇರೋದ್ ಬೇಡ್ವಾ? ಹೇಳು,
1: ಟಿಫನ್ ಏನ್ ಮಾಡ್ದಿಯಪ್ಪ? ನೀನು ಅವಲಕ್ಕಿವಿನಾ? ಸರಿಯಪ್ಪ, ಏನ್ ಮಾಡ್ತಿದ್ಯ ಇವತ್ ಕಾರ್ಯಕ್ರಮದಲ್ಲಿ? ಹೇಳಪ್ಪ. ಅಮ್ಮಂದಲ್ಲ ಅದಕ್ಕೆ ಬಿಡ್ತಾ ಇದೀವಿ ನಿಂಗೆ ಸಿನಿಮಾ ಹಾಡ್ ಹಾಡೋದಕ್ಕಾಯ್ತಾ?

0: ಚೆನ್ನಾಗಿ ಹೇಳ್ದೆ ಕಣೋ. ಹಾಡಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ಲ, ಅದರಲ್ಲೂ ಸಿನಿಮಾ ಗೀತೆಗಳು ಬಹಳ ಇಷ್ಟ ಅಲ್ಲ. ಅದೇ ಗೊತ್ತಾಯ್ತು. ಹ್ಮ್
1: ಅಮ್ಮನ ಹೆಸರು ಹೇಳು.
0: ಅಮ್ಮನಿಗೆ ವಿಶಸ್ ತಿಳಿಸೋ ಜಯಂತ. ಅಮ್ಮನ ಹೆಸರೇನ್ ಜಯಂತ್? ಅಪ್ಪನ ಹೆಸರೇನ್ ಬೇಡ ಬಿಡು, ಅಪ್ಪನ ದಿನ ಬರುತ್ತಲ್ಲ ಅವಾಗ ಹೇಳುವಂತೆ. ಓಕೆ ಜಯಂತ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಜಯಂತ್. ಹೌದಾ, ನಮಗೂ ಅಷ್ಟೇಪ್ಪ, ಬಹಳ ಖುಷಿ ಆಯ್ತು. ಜಯಂತ್ ಎಲ್ಲೋಗ್ಬಿಟ್ಟ ಅಂತ ಯೋಚಿಸ್ತಾ ಇದ್ವಿ ಅಲ್ವಾ. ಮತ್ತೆ ಪ್ರೈಸ್ ಯಾವಾಗ ಕೊಡ್ತೀಯ? ಹಲೋ,
1: ನಮಗೆ ಮಸಾಲ ದೋಸೆ ಟ್ರೀಟ್ ಬೇಕಪ್ಪ. ಓಕೆನಾ? ಓಕೆ ಓಕೆ,
0: ಸರಿಪ್ಪ,
1: ಬಾಯ್ ಜಯಂತ್.
0: ಓಕೆ ವಾಣಿ, ಇನ್ನೆರಡೂವರೆ ನಿಮಿಷ, ಇನ್ನು ಒಂದೂವರೆ ನಿಮಿಷ ಅಷ್ಟೇ ಇರೋದು ಕರೆ. ಇನ್ನು ಒಂದ್ ನಿಮಿಷ ನೋಡೋಣ ಕೊನೆ ಒಂದೊಂದು ಕರೆ. ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಹೆಸರು ಹೇಳಿಪ್ಪ.
2: ಕೀರ್ತನಾ ಮೇಡಮ್.
0: ಓಕೆ ಕೀರ್ತನಾ, ಒಂದ್ ನಿಮಿಷ ಮಾತ್ರ ಟೈಮ್ ಇದೆ, ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಹೇಳಪ್ಪ.
2: ಹ್ಮ್
0: ಹೇಳಪ್ಪ, ಬೇಗ ಹೇಳಿ.

ರೆಕ್ಕೆ ಹಚ್ಚು, ತೊಂಟಕ್ಕೆ ಬೆಳ್ಳಿ ಪುಕ್ಕ ಚುಚ್ಚಿ, ಹಕ್ಕಿ ಪುಕ್ಕ ಚುಚ್ಚು. ಹಾರುತ್ತೇವೆ ರೆಕ್ಕೆ ಬಿಚ್ಚಿ ತೆಂಗಿನ ಮರಕ್ಕೂ ಮೇಲೆ, ಜಗಲಿ ಮೇಲೆ ನಿಂತೆ ನಮಗೆ.

0: ಮುದ್ದಿಸಿಬೆಟ್ಟದ ತುದಿಗೆ ಇಳಿಸುವ ಯಾರು ಇಲ್ಲದವತ್ತು.
1: ಓಕೆ ಕೀರ್ತನ, ಅಮ್ಮನ ಹೆಸರು ಹೇಳಿ ವಿಶ್ ಮಾಡ್ಬಿಡು, ಸಮಯ ಆಗಿದೆ.
0: ಮಂಜುಳಾ,
1: ಓಕೆ ಮಂಜುಳಾ ಅಮ್ಮಂಗ್ ವಿಶ್ ಮಾಡ್ದ್ಯಾ? ಓಕೆ ಓಕೆ, ಧನ್ಯವಾದ ಕೀರ್ತನ ಕರೆ ಮಾಡಿದ್ದಕ್ಕಾಗಿ.
2: ಇನ್ನೊಂದ್ಸಲ ಹೇಳುವಂತಪ್ಪ, ಮುಂದಿನ ವಾರ ಕರೆ ಮಾಡಿ ಹೇಳು, ಆಯ್ತಾ? ಓಕೆ ಕೀರ್ತನ, ಥ್ಯಾಂಕ್ ಯು. ಓಕೆ ವಾಣಿ, ಕಾರ್ಯಕ್ರಮದ ಅವಧಿ ಕೂಡ ಮುಗಿತಾ ಬಂತು. ನಮ್ಮ ಎಲ್ಲ ಮುದ್ದು ಪುಟಾಣಿಗಳಿಗೂ ಕೂಡ, ಕರೆ ಮಾಡಿದಂತಹ ಪುಟಾಣಿಗಳಿಗೂ ಹಾಗೆ ಕೇಳುಗರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ.
1: ನಮಸ್ಕಾರ.
3: ಇದುವರೆಗೂ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣಕ್ಕಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಶಶಿಕಲಾ ಟಿ ಹಾಗೂ ಕರ್ಣಂ ವಾಣಿ.

0: ಸಮಯ 11:02. ಇದು ಮಾಹಿತಿ ಶಿಕ್ಷಣ ಮನೋರಂಜನೆ ಮುಂಚೂಣಿಯಲ್ಲಿರುವ ನಿಮ್ಮ ಪ್ರೀತಿಯ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಆತ್ಮೀಯ ಕೇಳುಗರಿಗೆಲ್ಲ ಕರ್ಣವಾಣಿಯ ನಮಸ್ಕಾರ ಹಾಗೂ ಮುಂದಿನ ಪ್ರಸಾರದ ಎಲ್ಲ ಕಾರ್ಯಕ್ರಮ ಸ್ವಾಗತ. ಸಮಯ ಇದೀಗ ಚಿಗುರು ಕಾರ್ಯಕ್ರಮವನ್ನು ಕೇಳುವ ಸಮಯ.
1: ಆಕಾಶವಾಣಿ ಚಿತ್ರದುರ್ಗ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ.

0: ಪ್ರೀತಿಯ ಪುಟಾಣಿಗಳಿಗೆ ಚಿಗುರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಎಸ್ಆರ್ಎಸ್ ಹೆರಿಟೇಜ್ ಶಾಲೆ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮದ ಎರಡನೇ ಭಾಗ ಕೇಳೋಣ.
1: ಚಿಗುರು ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮ ಎಲ್ಲಾ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಎಸ್ಆರ್ಎಸ್ ಹೆರಿಟೇಜ್ ಶಾಲೆ ಚಳ್ಳಕೆರೆಯ ಮಕ್ಕಳು ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ. ಇದೀಗ ದಾಸರ ಪದವನ್ನು ಕೇಳೋಣ. ವಿದ್ಯಾರ್ಥಿಗಳಾದ ಚಾರ್ವಿಕ್ ಆರ್ಕೆ, ಶಮಂತ್ ಗೌಡ ಜಿ, ಸಂಜಯ್ ಸದ್ವಿಕಾಸ್ ಎನ್, ಚರಣ್ಯ ಹೆಚ್, ವಿನಿಶಾ ಆರ್ಕೆ, ಶ್ರೇಯಾ ಎಸ್, ಚರಣ್ಯ, ದೀಕ್ಷಾ ವೈ ಹೆಚ್, ಯಾರೇ ರಂಗನ ಯಾರೇ ಕೃಷ್ಣನ, ರಚನೆ ಪುರಂದರದಾಸರು.

0: ದಾಸರ ಪದವನ್ನು ಹಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಪ್ರಾರ್ಥನಾ ಆರನೇ ತರಗತಿ ಇವರಿಂದ ವಿಟಮಿನ್ ಮತ್ತು ಅದರಿಂದ ಬರುವ ರೋಗಗಳ ಬಗ್ಗೆ ತಿಳಿಯೋಣ.
1: ಜೀವಸತ್ವ ಎ ರಾತ್ರಿ ಕುರುಡು, ಜೀವಸತ್ವ B1 ಬೆರಿಬೆರಿ, ಜೀವಸತ್ವ B2 ಚರ್ಮ ಮತ್ತು ಕಣ್ಣಿನ ಸಮಸ್ಯೆ, ಜೀವಸತ್ವ B3 ಪೆಲಾಗ್ರ, ಜೀವಸತ್ವ B5 ಪ್ಯಾಂಟೋಥೆನಿಕ್ ಆಮ್ಲ, ಜೀವಸತ್ವ B6 ರಕ್ತಹೀನತೆ, ಜೀವಸತ್ವ B7 ಕೂದಲು ಉದುರುವಿಕೆ, ಜೀವಸತ್ವ B9 ಮೆಗಲಾಬ್ಲಾಸ್ಟಿಕ್ ಅನೀಮಿಯಾ, ಜೀವಸತ್ವ B12 ಪೆರ್ನೀಷಿಯಸ್, ಜೀವಸತ್ವ C ಸ್ಕರ್ವಿ, ಜೀವಸತ್ವ D ರಿಕೆಟ್ಸ್, ಜೀವಸತ್ವ E ಸಂತಾನ ಉತ್ಪತ್ತಿ ಸಮಸ್ಯೆ, ಜೀವಸತ್ವ K ರಕ್ತ ಎಪ್ಪುಗಟ್ಟುವಿಕೆ.
0: ವಿಟಮಿನ್ ಮತ್ತು ಅದರಿಂದ ಬರುವ ರೋಗಗಳ ಬಗ್ಗೆ ಹೇಳಿದ ಪ್ರಾರ್ಥನಾರವರಿಗೆ ಧನ್ಯವಾದಗಳು. ಈಗ ರಜಪೂತರ ರಾಜ ರಾಣಾ ಪ್ರತಾಪ ಸಿಂಹರವರ ಬಗ್ಗೆ ಒಂದು ಕಿರುನಾಟಕವು ಸ್ವದೇಶಕ್ಕೆ ಜಯವಾಗಲಿ ಎಂಬ ನಾಟಕದ ಮೂಲಕ ತಿಳಿಯೋಣ. ಮೋಹಿತ್ ಪ್ರಜ್ವಲ್ ರಾಮಚರಣ್ ವಿವೇಕ್ ರವರಿಂದ.
2: ಭಾರತದ ಇತಿಹಾಸದಲ್ಲಿ ಅಪ್ರತಿಮ ದೇಶಭಕ್ತಿ, ಶೌರ್ಯ ಮತ್ತು ಸ್ವಾಭಿಮಾನಕ್ಕೆ ಹೆಸರಾದವರು ಮಹಾರಾಣಾ ಪ್ರತಾಪ್ ಸಿಂಗ್. ಮೇವಾಡದ ಈ ರಾಜ ಕೇವಲ ಒಬ್ಬ ಆಡಳಿತಗಾರನಾಗಿರದೆ ಅನ್ಯಾಯದ ವಿರುದ್ಧ ಹೋರಾಡುವ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದ್ದಾರೆ. ಸುಮಾರು 1576 ಕಾಲದಲ್ಲಿ ಮೊಘಲರ ಚಕ್ರವರ್ತಿ ಅಕ್ಬರ್ ಇಡೀ ಭಾರತವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದ್ದನು. ಅನೇಕ ರಜಪೂತ್ ರಾಜರು ಮೊಘಲರೊಂದಿಗೆ ಸಂಧಾನ ಮಾಡಿಕೊಂಡರು. ಆದರೆ ರಾಣಾ ಪ್ರತಾಪ್ ಮಾತ್ರ ನನ್ನ ಮಾತೃಭೂಮಿ ಮಾರಾಟಕ್ಕಿಲ್ಲ, ಸ್ವದೇಶಕ್ಕೆ ಜಯವಾಗಲಿ ಎಂದು ಸಾರಿದರು. ಅವರು ಮೊಘಲರ ಅಧೀನತೆಯನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದರು.
3: ಮೇವಾಡದ ರಾಜ ಮಹಾರಾಜ ಪ್ರತಾಪನು ಕೆಲವೇ ಕೆಲವು ತನ್ನ ಆಪ್ತ ಸೈನಿಕರೊಂದಿಗೆ ಕಾಡಿನಲ್ಲಿ ಕುಳಿತಿದ್ದಾನೆ. ಅವನು ತುಂಬಾ ವಿಚಾರ ಮಗ್ನನಾಗಿದ್ದಾನೆ. ಪಾಪ, ಅವನ ಹತ್ತಿರ ಊಟಕ್ಕಾಗಲಿ ಸೈನ್ಯ ಖರ್ಚಿಗಾಗಲಿ ಹಣವಿಲ್ಲ. ಆದರೂ ತನ್ನ ಸ್ವಂತ ರಾಜ್ಯವನ್ನು ಮೊಘಲರಿಂದ ಉಳಿಸಿಕೊಳ್ಳಬೇಕೆಂಬ ಛಲ ಮಾತ್ರ ಎಳ್ಳಷ್ಟು ಕಡಿಮೆಯಾಗಿಲ್ಲ.
4: ಮಾತೃಭೂಮಿಯನ್ನು ರಕ್ಷಿಸಲು ಅಸಮರ್ಥನಾದ ನನಗೆ ಧಿಕ್ಕಾರವಿರಲಿ. ನನಗೆ ಈ ಜೀವನವೇ ಸಾಕಾಗಿ ಹೋಗಿದೆ.
3: ಒಬ್ಬ ರಾಜಪುತ್ರ ಅಲ್ಲಿಗೆ ಬರುತ್ತಾನೆ.
5: ಮಹಾರಾಜರಿಗೆ ಜಯವಾಗಲಿ.
4: ಯಾಕೆ ನನಗೆ ಜಯಘೋಷವನ್ನು ಕೂಗಿ ನಾಚಿಕೆ ಪಡಿಸುತ್ತಿದ್ದೀಯಾ?
5: ಏಕೆ ರಾಜ ಹೀಗೆ ನುಡಿಯುತ್ತಿದ್ದೀರಾ? ಈ ರಾಜ್ಯದ ರಕ್ಷಣೆಗೋಸ್ಕರ ನೀವು ಏನೆಲ್ಲ ಮಾಡಿದ್ದೀರಾ, ಏನೆಲ್ಲ ತ್ಯಾಗ ಮಾಡಿದ್ದೀರಾ? ಖಂಡಿತವಾಗಿಯೂ ನಮಗೆ ಜಯ ಲಭಿಸುತ್ತದೆ.
4: ಎಲ್ಲಿಂದ ವಿಜಯ ಸಿಗಬೇಕು? ಸ್ವದೇಶವನ್ನು ಬಿಟ್ಟು ಬೇರೆಡೆ ಹೊರಟು ನಿಂತಿರುವಾಗ?
3: ಮಹಾರಾಜರೇ, ದಯವಿಟ್ಟು ಹೀಗೆ ಹೇಳಬೇಡಿ. ನಾವು ನಿಮ್ಮ ಹಿಂಬಾಲಕರು. ನೀವು ಹೊರಟರೆ ನಾವು ನಿಮ್ಮನ್ನು ಹಿಂಬಾಲಿಸುತ್ತೇವೆ.
4: ಹೀಗೆ ಹೇಳಬೇಡಿರಿ. ನಾನು ನಿಮಗೆ ತುಂಬಾ ಕೃತಜ್ಞನಾಗಿದ್ದೇನೆ. ನಿಮ್ಮಂತ ವೀರರು, ಧೀರರು ಈ ರಾಜ್ಯಕ್ಕೋಸ್ಕರ ಏನೆಲ್ಲ ಉಪಕಾರ ಮಾಡಿದ್ದೀರಿ. ನೀವು ಸ್ವದೇಶದಲ್ಲಿಯೇ ಇದ್ದು ನಮ್ಮ ರಾಜ್ಯದ ಒಳಿತಿಗೋಸ್ಕರ ಚಿಂತಿಸಬೇಕು.
6: ರಾಜ್ಯದ ಒಳಿತಿಗೋಸ್ಕರ ನಾವೆಲ್ಲರೂ ಸದಾ ಸಿದ್ಧ ಮಹಾರಾಜರೇ.
4: ಉತ್ತಮ. ಈಗ ನಾವಿರುವ ಜಾಗ ಮೊಘಲರಿಗೆ ಗೊತ್ತಾಗಿದೆ. ಹಾಗ

0: ಹಾಗಾಗಿ ನಾವು ಈ ಕ್ಷಣವೇ ಈ ಸ್ಥಳವನ್ನು ಬಿಟ್ಟು ಬೇರೆಡೆಗೆ ಹೊರಡಬೇಕು.
1: ಪ್ರತಾಪನು ಬೇರೆಡೆಗೆ ಹೊರಡುತ್ತಾನೆ. ಎಲ್ಲಾ ಸೈನಿಕರು ಅವನನ್ನು ಹಿಂಬಾಲಿಸುತ್ತಾರೆ. ಅಡವಿಯಲ್ಲಿ ವಾಸಿಸುವ ಕಾಡಿನ ಜನರು ಈ ಎಲ್ಲಾ ಸನ್ನಿವೇಶವನ್ನು ಗಮನಿಸಿ ತುಂಬಾ ದುಃಖಿಸುತ್ತಾರೆ.
0: ಅಯ್ಯೋ ವಿಧಿಯೇ, ಎಂತಹ ಸಂದರ್ಭ ಬಂದೊದಗಿದೆ. ಅಪ್ರತಿಮ ದೇಶ ಭಕ್ತನಾದ ಪ್ರತಾಪನು ಕೂಡ ಸ್ವದೇಶವನ್ನು ಬಿಟ್ಟು ಹೊರಟಿದ್ದಾನೆ ಅಲ್ಲವೇ.
2: ಮೇವಾಡದ ರಾಜ್ಯದ ಹಣೆಬರಹದಲ್ಲಿ ಇನ್ನೂ ಏನು ಬರೆದಿದೆಯೋ? ಅಯ್ಯೋ ವಿಧಿಯೇ, ದೇಶಭಕ್ತನ ಮೇಲಾದರೂ ಕಿಂಚಿತ್ತು ಕರುಣೆ ಇರಲಿ.
1: ರಾಜನ ಹತ್ತಿರ ಊಟಕ್ಕೂ ಸೈನ್ಯಕ್ಕೂ ಹಣವಿಲ್ಲವೇ? ಪರಮೇಶ್ವರ, ಮಾತೃಭೂಮಿಯ ದುಸ್ಥಿತಿಯನ್ನು ನಾನು ಕಣ್ಣುಗಳಿಂದ ಹೇಗೆ ನೋಡಲಿ? ಎಲ್ಲ ಕಾಡು ಜನರು ದುಃಖಿಸುತ್ತಾರೆ.
3: ಹೌದು

0: ಬದುಕುವುದಿಲ್ಲ.
1: ಎಲ್ಲರೂ ಆತ್ಮಹತ್ಯೆಗೆ ಸಿದ್ಧರಾಗುತ್ತಾರೆ. ಇದನ್ನು ಗಮನಿಸಿದ ಕಾಡು ಜನರು ಕೂಡ ಸಾಯಲು ಸಿದ್ಧರಾಗುತ್ತಾರೆ.
2: ನಿಲ್ಲಿರಿ ನಿಲ್ಲಿರಿ, ಆತ್ಮಹತ್ಯೆ ಮಾಡಿಕೊಳ್ಳುವ ಜನರು ನರಕಕ್ಕೆ ಹೋಗುತ್ತಾರೆ. ಧೀರತನದಿಂದ ಹೋರಾಡಿ ಮರಣ ಹೊಂದುವುದೇ ಲೇಸು. ಧೈರ್ಯವಾಗಿ ರಾಜ್ಯದ ಸ್ವಾತಂತ್ರ್ಯಕ್ಕೋಸ್ಕರ ಚಿಂತಿಸಬೇಕು. ಹೀಗೆ ಏಡಿತನದಿಂದ ಸಾಯುವುದು ಸರಿಯಲ್ಲ.
3: ಮಹಾರಾಜರಿಗೆ ಜಯವಾಗಲಿ.
2: ಈ ಧ್ವನಿಯನ್ನು ಎಲ್ಲೋ ಕೇಳಿದ್ದೀನಲ್ಲ. ಏ ಸೈನಿಕ, ಇಲ್ಲಿ ಬಾ, ಆ ಮರವನ್ನು ಹತ್ತಿ ನೋಡು, ಯಾರು ಬರುತ್ತಿರುವರೆಂದು.
4: ಮಹಾರಾಜರೇ, ಮೇವಾಡದ ಮಂತ್ರಿ ಭಾಮಶಾಂತರು ಬರುತ್ತಿದ್ದಾರೆ.
2: ಜಯಹೋ, ಭಾಮಶಾಂತರು ಬರುತ್ತಿರುವರೆ. ನಮ್ಮ ಈ ದೌರ್ಭಾಗ್ಯ ಅವರಿಗೂ ತಿಳಿಯಿತೆ.
1: ಅನ್ನದಾತ, ಈ ಸೇವಕನನ್ನು ಬಿಟ್ಟು ನೀವು ಎಲ್ಲಿಗೆ ಹೊರಟಿರುವಿರಿ?
2: ಎಲ್ಲಿಗೂ ಇಲ್ಲ, ಬಂದು ಹೋಗಲು ಸಾಧ್ಯವೂ ಇಲ್ಲ.
1: ನಿಮ್ಮ ಈ ಸ್ಥಿತಿಯನ್ನು ನೋಡಿ ನನ್ನ ಹೃದಯವೇ ಒಡೆದು ಹೋಗುತ್ತಿದೆ. ತಾನು ತಂದಿರುವ ಹಣವನ್ನು ರಾಜನ ಮುಂದಿಡುತ್ತ.
2: ಸತ್ಯವಾದ ಮಾತು ಗೆಳೆಯ.
1: ನನ್ನ ಮಾತು ಸತ್ಯವಾದದ್ದೇ. ಅದಲ್ಲ, ಈ ಹಣವನ್ನು ಸ್ವೀಕರಿಸು ರಾಜ. ಈ ಪಾರತಂತ್ರದ ಸಂಕೋಲೆಗಳಿಂದ ನಮ್ಮನ್ನು ಬಿಡಿಸಿ ಸ್ವತಂತ್ರನಾಗಿ ಮಾಡಿ ಮಹಾರಾಜರೇ ಎನ್ನುತ್ತ ಸಂಪತ್ತಿನ ರಾಶಿಯನ್ನು ರಾಜನ ಕಾಲಿನ ಮೇಲಿಡುತ್ತಾನೆ.
2: ಇದೇನು ಮಾಡುತ್ತಿರುವೆ ಭಾಮಶಾಂತ? ಕೊಟ್ಟಿರುವ ಸಂಪತ್ತನ್ನು ನಾನು ಪುನಃ ಹಿಂಪಡೆಯುವುದಿಲ್ಲ.
1: ಸ್ವೀಕರಿಸಿ ಮಹಾರಾಜರೇ, ಇದು ದೇಶ ಮತ್ತು ಧರ್ಮದ ರಕ್ಷಣೆಗೋಸ್ಕರ.
2: ನಾನು ಧನ್ಯನಾದೆ ಮಂತ್ರಿ. ನಿನ್ನಂತಹ ಪುತ್ರನನ್ನು ಪಡೆದ ನಿನ್ನ ತಾಯಿ ಧನ್ಯಳು. ಉತ್ತಮ ವಂಶದಲ್ಲಿ ಜನಿಸಿದ್ದೀಯ ನೀನು.
5: ಮಂತ್ರಿ ಭಾಮಶಾಂತನು ಸರಿಸುಮಾರು 25,000 ಸೈನಿಕರಿಗೆ 12 ವರ್ಷಗಳ ಕಾಲ ಸಾಕಾಗುವಷ್ಟು ಹಣವನ್ನು ಮಹಾರಾಜ ಪ್ರತಾಪನಿಗೆ ಕೊಡುತ್ತಾರೆ. ಆಗ ಅದನ್ನು ನೋಡಿ ಪ್ರತಾಪನು ಎಲ್ಲ ಸೈನಿಕರಿಗೆ ಉದ್ದೇಶಿಸಿ,
1: ಮಹಾರಾಜರು ಮತ್ತು ಮಂತ್ರಿ ಇಬ್ಬರು ಗಟ್ಟಿಯಾಗಿ ಬಿಗಿದಪ್ಪಿಕೊಳ್ಳುತ್ತಾರೆ. ಎಲ್ಲಾ ಸೈನಿಕರು ರಾಜನಿಗೆ, ಮಂತ್ರಿಗೆ, ರಾಜ್ಯಕ್ಕೆ ಜಯ ಘೋಷವನ್ನು ಹಾಕುತ್ತಾರೆ.
0: ರಾಜನಿಗೆ ಜಯವಾಗಲಿ, ಮಂತ್ರಿಗೆ ಜಯವಾಗಲಿ, ಸ್ವದೇಶಕ್ಕೆ ಜಯವಾಗಲಿ.
6: ಸ್ವದೇಶಕ್ಕೆ ಜಯವಾಗಲಿ ಎಂಬ ನಾಟಕವನ್ನು ಮಾಡಿದ ಮೋಹಿತ್, ಪ್ರಜ್ವಲ್, ರಾಮ್ಚರಣ್ ಮತ್ತು ವಿವೇಕ್ ರವರಿಗೆ ಧನ್ಯವಾದಗಳು. ಈ ನಾಟಕದ ಕತೆ ಸಂಭಾಷಣೆ ಮಾಡಿದ ಗುರುಭಟ್ ಸರ್ ರವರಿಗೆ ಮತ್ತು ನಿರ್ದೇಶನವನ್ನು ಮಾಡಿದ ಶ್ವೇತಾ ಮ್ಯಾಮ್ ರವರಿಗೆ ಧನ್ಯವಾದಗಳು. ಈಗ ದಿವ್ಯಾರಾಣಿ ಮತ್ತು ಐಶ್ವರ್ಯ 6ನೇ ತರಗತಿ ರವರಿಂದ ಕನ್ನಡದ ಮಂಕುತಿಮ್ಮನ ಕಗ್ಗಗಳನ್ನು ಕೇಳೋಣ.
7: ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ. ಹುಲ್ಲಾಗೂ ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗೂ ಕಷ್ಟಗಳ ಮಳೆಯ ವಿಧಿಸುರಿಯೇ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ.
8: ಭಾವಾರ್ಥ: ಬೆಟ್ಟದ ಕೆಳಗೆ ಇರುವ ಹುಲ್ಲಿನಂತೆ ವಿನಯವಂತನಾಗಿರು, ಮನೆಗೆ ಸುವಾಸನೆ ಬೀರುವ ಮಲ್ಲಿಗೆಯಂತಾಗು, ಕಷ್ಟಗಳು ಬಂದಾಗ ಕಲ್ಲಿನಂತೆ ಗಟ್ಟಿಯಾಗಿರು, ಬಡವರು ಮತ್ತು ದೀನರಿಗೆ ಬೆಲ್ಲ ಸಕ್ಕರೆಯಂತೆ ಸಿಹಿಯಾಗಿರು, ಎಲ್ಲರೊಂದಿಗೆ ಬೆರೆತು ಬಾಳು.
7: ಬದುಕು ಚಟಕಾಬಂಡಿ ವಿಧಿಯ ದರ ಸಾಹೇಬ, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು. ಬದುಕು ಚಟಕಾಬಂಡಿ ವಿಧಿಯ ದರ ಸಾಹೇಬ, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇನಿಲ್ಲ ವಿಹುದು ಮಂಕುತಿಮ್ಮ. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇನಿಲ್ಲ ವಿಹುದು ಮಂಕುತಿಮ್ಮ.
8: ಭಾವಾರ್ಥ: ನಮ್ಮ ಬದುಕು ಒಂದು ಜಟಕ ಬಂಡಿಯಂತೆ, ವಿಧಿಯ ದರ ಯಜಮಾನ, ನಾವೇ ಕುದುರೆಗಳು. ವಿಧಿ ಹೇಳಿದಂತೆ ನಾವು ನಡೆಯಬೇಕು, ಅದು ಮದುವೆ ಮನೆಗೆ ಆಗಲಿ ಅಥವಾ ಸ್ಮಶಾನಕ್ಕೆ ಆಗಲಿ. ವಿಧಿ ಕರೆದ ಕಡೆಗೆ ಓಡಲೇಬೇಕು. ಒಂದು ವೇಳೆ ಓಡುವಾಗ ಕಾಲು ಜಾರಿದರೆ ಹಿಡಿದುಕೊಳ್ಳಲು ಭೂಮಿ ತಾಯಿ ಇದ್ದಾಳೆ.
7: ಗುತ್ತಿಗೆಗೆ ತೆಗೆದುಕೊಂಡಿಲ್ಲ ನೆಲವನ್ನು ನಾವು, ಒತ್ತಾಯ ಮಾಡಿದರೂ ಬದುಕು ನಮ್ಮಿಂದ. ಗುತ್ತಿಗೆಗೆ ತೆಗೆದುಕೊಂಡಿಲ್ಲ ನೆಲವನ್ನು ನಾವು, ಒತ್ತಾಯ ಮಾಡಿದರೂ ಬದುಕು ನಮ್ಮಿಂದ. ಸತ್ತವರ ಲೆಕ್ಕವದು ಸಿಕ್ಕದಷ್ಟಿದೆ ನೋಡು, ಎತ್ತಲೋ ಪಯಣಿಗರು ಮಂ

0: ತಿಮ್ಮ. ಸತ್ತವರ ಲೆಕ್ಕವದು ಸಿಕ್ಕದಷ್ಟಿದ ನೋಡು ಎತ್ತಲೋ ಪಯಣಿಗರು ಮಂಕುತಿಮ್ಮ.
1: ಭಾವಾರ್ಥ, ಈ ಭೂಮಿಯನ್ನು ನಾವೇನು ಗುತ್ತಿಗೆಗೆ ಪಡೆದುಕೊಂಡಿಲ್ಲ. ನಾವಿಲ್ಲದಿದ್ದರೆ ಜಗತ್ತು ನಡೆಯುವುದಿಲ್ಲ ಎಂದುಕೊಳ್ಳುವುದು ತಪ್ಪು. ನಮಗಿಂತ ಮೊದಲು ಇಲ್ಲಿ ಬಂದು ಹೋದವರ ಲೆಕ್ಕವೇ ಸಿಗುವುದಿಲ್ಲ. ನಾವೆಲ್ಲರೂ ಕೇವಲ ಪಯಣಿಗರು, ಬಂದ ದಾರಿಯಲ್ಲಿ ನಡೆದು ಹೋಗುತ್ತಿರಬೇಕು.
0: ನಾನು ನಾನು ಎಂಬುವನ ನಾನೇ ಕೊಂದೆ, ನೀನು ನೀನೆಂಬುವನ ನೀನೇ ಅಳಿಸಿ. ನಾನು ನಾನು ಎಂಬುವನ ನಾನೇ ಕೊಂದೆ, ನೀನು ನೀನೆಂಬುವನ ನೀನೇ ಅಳಿಸಿ. ಏನು ಇಲ್ಲದ ಬರಿದು ಬಯಲಾಗಿ ನಿಂದಾಗ ಜೇನು ಸುರಿಯುವುದು ನಿನ್ನೊಳಗೆ ಮಂಕುತಿಮ್ಮ. ಏನು ಇಲ್ಲದ ಬರಿದು ಬಯಲಾಗಿ ನಿಂದಾಗ ಜೇನು ಸುರಿಯುವುದು ನಿನ್ನೊಳಗೆ ಮಂಕುತಿಮ್ಮ.
1: ಭಾವಾರ್ಥ, ಮನುಷ್ಯನಿಗೆ ನಾನು ಎಂಬ ಅಹಂಕಾರ ಮತ್ತು ನೀನು ಎಂಬ ಭೇದ ಭಾವ ಇರಬಾರದು. ಯಾವಾಗ ಮನಸ್ಸಿನಿಂದ ಈ ಅಹಂಕಾರ ಮತ್ತು ದ್ವಂದ್ವಗಳು ಅಳಿದು ಹೋಗುತ್ತವೆಯೋ ಆಗ ಮನಸ್ಸು ನಿರ್ಮಲವಾಗುತ್ತದೆ. ಆ ಶಾಂತ ಸ್ಥಿತಿಯಲ್ಲಿ ಜ್ಞಾನವೆಂಬ ಜೇನು ಸುರಿಯುತ್ತದೆ.
0: ಜಗವೆನ್ನ ಮುದ್ದಿಸದ ಏಕೆಂದೂ ಕೊರಗಿದರು ಮಗುವು ನೀ ಪೆತ್ತರ್ಗೆ ಲೋಕಕ್ಕೆ ಸ್ಪರ್ಧಿ. ಜಗವೆನ್ನ ಮುದ್ದಿಸದ ಏಕೆಂದೂ ಕೊರಗಿದರು ಮಗುವು ನೀ ಪೆತ್ತರ್ಗೆ ಲೋಕಕ್ಕೆ ಸ್ಪರ್ಧಿ. ಹೆಗಲ ಹೊರೆ ಹುಟ್ಟಿದರಿಗೆಲ್ಲ ಮೀರುತ್ತಿರೆ ನಿನ್ನ ರಗಳಗಾರಿಗೆ ಬಿಡುವೋ ಮಂಕುತಿಮ್ಮ. ಹೆಗಲ ಹೊರೆ ಹುಟ್ಟಿದರಿಗೆಲ್ಲ ಮೀರುತ್ತಿರೆ ನಿನ್ನ ರಗಳಗಾರಿಗೆ ಬಿಡುವೋ ಮಂಕುತಿಮ್ಮ.
1: ಭಾವಾರ್ಥ, ಈ ಜಗತ್ತಿನಲ್ಲಿ ನನ್ನನ್ನು ಯಾರು ಏಕೆ ಮುದ್ದಿಸುವುದಿಲ್ಲವೆಂದು ಕೊರಗಬೇಡ. ಈ ಮಾತುಗಳನ್ನು ನಿನ್ನ ಮನಸ್ಸಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊ. ನಿನ್ನ ಹೆತ್ತ ತಂದೆ ತಾಯಿಗಳಿಗೆ ಮಾತ್ರ ನೀನು ಮಗು. ಆದರೆ ಈ ಲೋಕ ನಿನ್ನ ಪ್ರತಿಯೊಂದು ಕೆಲಸದಲ್ಲೂ ನಿನ್ನನ್ನು ಪ್ರತಿಸ್ಪರ್ಧಿಯಾಗಿ ಕಾಣುತ್ತದೆ. ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಅವರವರ ಹೆಗಲ ಮೇಲಿರುವ ಭಾರವೇ ಸಾಕಾಗಿರುವಾಗ ನಿನ್ನ ರಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಯಾರಿಗೂ ಬಿಡುವಿರುವುದಿಲ್ಲ.
2: ಕನ್ನಡದ ಮಂಕುತಿಮ್ಮನ ಕಗ್ಗಗಳನ್ನು ಹೇಳಿದ ದಿವ್ಯಾರಾಣಿ ಮತ್ತು ಐಶ್ವರ್ಯರವರಿಗೆ ಧನ್ಯವಾದಗಳು. ಈಗ ಸುಭಾಷ್ ಚಂದ್ರ ಬೋಸ್ ರವರ ಬಗ್ಗೆ ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ ಶಿರೀಷಾ, 7ನೇ ತರಗತಿ.
3: ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವ ಅಂಥದ್ದು. ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಕ್ರಾಂತಿಕಾರಿ ಮಾರ್ಗವನ್ನು ಅನುಸರಿಸಿದ ಅವರು, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂಬ ಸಿಂಹಾಗರ್ಜನೆಯ ಮೂಲಕ ಲಕ್ಷಾಂತರ ಭಾರತೀಯರಲ್ಲಿ ದೇಶ ಪ್ರೇಮವನ್ನು ಬಡದೆಬ್ಬಿಸಿದವರು. ಇವರು ಜನವರಿ 23, 1897 ಒರಿಸ್ಸಾದ ಕಟಕ್ನಲ್ಲಿ ಜನಿಸಿದರು. ತಂದೆ ಜಾನಕಿನಾಥ್ ಬೋಸ್, ತಾಯಿ ಪ್ರಭಾವತಿ ದೇವಿ. ಬಾಲ್ಯದಿಂದಲೇ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಅವರು ತತ್ವಶಾಸ್ತ್ರದಲ್ಲಿ ಪದವಿ ಪಡೆದರು. ನಂತರ ಇಂಗ್ಲೆಂಡ್ಗೆ ತೆರಳಿ ಪ್ರತಿಷ್ಠಿತ ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಪಡೆದರು. ಆದರೆ ಬ್ರಿಟಿಷರ ಗುಲಾಮರಾಗಿ ಕೆಲಸ ಮಾಡಲು ಇಷ್ಟವಿಲ್ಲದೆ ಆ ಹುದ್ದೆಗೆ ರಾಜೀನಾಮೆ ನೀಡಿ ಭಾರತಕ್ಕೆ ಮರಳಿದರು. ಭಾರತಕ್ಕೆ ಮರಳಿದ ನಂತರ ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದರು. ಚಿತ್ತರಂಜನ್ ದಾಸ್ ಅವರನ್ನು ತಮ್ಮ ರಾಜಕೀಯ ಗುರುಗಳನ್ನಾಗಿ ಸ್ವೀಕರಿಸಿದರು. ನೇತಾಜಿಯವರ ಮಾತುಗಳು ಭಾರತೀಯರಲ್ಲಿ ಕಿಚ್ಚರ್ಚಿಸಿದವು. ಜೈ ಹಿಂದ್, ದಿಲ್ಲಿ ಚಲೋ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ. ಆಗಸ್ಟ್ 18, 1945 ತೈವಾನಿನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ನೇತಾಜಿ ಮರಣ ಹೊಂದಿದರು ಎಂದು ಹೇಳಲಾಗುತ್ತದೆ. ಆದರೆ ಅವರ ಸಾವು ಇಂದಿಗೊಂದು ನಿಗಡ ವಿಷಯವಾಗಿಯೇ ಉಳಿದಿದೆ. ಸುಭಾಷ್ ಚಂದ್ರ ಬೋಸ್ ಅವರ ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಅದಮ್ಯ ಸಾಹಸ ಮತ್ತು ದೇಶ ಪ್ರೇಮದ ಶಕ್ತಿಯಾಗಿದ್ದರು. ಬ್ರಿಟಿಷ್ ಸಾಮ್ರಾಜ್ಯ ಅಡಿಪಾಯವನ್ನೇ ನಡುಗಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಪ್ರತಿ ವರ್ಷ ಅವರ ಜನ್ಮದಿನವಾದ ಜನವರಿ 23 ಭಾರತ ಸರ್ಕಾರ ಪರಾಕ್ರಮ ದಿವಸವನ್ನಾಗಿ ಆಚರಿಸುತ್ತದೆ. ತಮ್ಮ ಹೋರಾಟದ ಮೂಲಕ ಅವರು ಭಾರತೀಯರಿಗೆ ಕಲಿಸಿಕೊಟ್ಟ ಪಾಠವೊಂದೇ, ಸ್ವಾತಂತ್ರ್ಯ ಎಂಬುದು ಕೇಳಿ ಪಡೆಯುವ ಭಿಕ್ಷೆಯಲ್ಲ, ಅದು ಹೋರಾಡಿ ಪಡೆಯುವ ಹಕ್ಕು.
2: ಸುಭಾಷ್ ಚಂದ್ರ ಬೋಸ್ ರವರ ಬಗ್ಗೆ ಭಾಷಣವನ್ನು ಮಾಡಿದ ಶಿರೀಷಾ, 7ನೇ ತರಗತಿ, ಇವರಿಗೆ ಧನ್ಯವಾದಗಳು. ಈಗ ಕನ್ನಡದ ನುಡಿಗಟ್ಟುಗಳನ್ನು ಹೇಳಲು ಬರುತ್ತಿದ್ದಾರೆ ಐಶ್ವರ್ಯ, 7ನೇ ತರಗತಿ.
4: ನುಡಿಗಟ್ಟುಗಳು ವಿಶೇಷ ಅರ್ಥವುಳ್ಳ ಮತ್ತು ಒಳ ಅರ್ಥವುಳ್ಳ ಪದಪುಂಜವನ್ನು ನುಡಿಗಟ್ಟು ಎನ್ನುವರು. ಕಿವಿ ಹಿಂಡು, ಬುದ್ಧಿ ಹೇಳು, ಬಿಸಿರಕ್ತ ಯೌವನ, ಕಣ್ಣಿಡು ಗಮನವಿಡು, ಮೈಮರೆ ಎಚ್ಚರ ತಪ್ಪು, ಮೂಗುಮುರಿ ತಿರಾತ್ಕರಿಸು, ಬೆನ್ನು ತಟ್ಟು ಪ್ರೋತ್ಸಾಹಿಸು, ನೀರಿಗೆ ಹಾಕು ವ್ಯರ್ಥ ಮಾಡು, ಬೇರೂರು ಸ್ಥಿರವಾಗಿರು, ತಲೆ ತೂಗು ಒಪ್ಪಿಗೆ ನೀಡು, ಅಂಗೈನಲ್ಲಿ ಚೆನ್ನಾಗಿ ತಿಳಿದಿರುವುದು, ಅಟ್ಟಕ್ಕೇರಿಸು ಹೊಗಳಿ ಹೊಗಳಿ ಉಬ್ಬಿಸು, ಅಜ್ಜಿ ಕತೆ ಕಟ್ಟು ಕತೆ, ಅಡ್ಡದಾರಿ ಇಡಿ ಕೆಟ್ಟ ಚಾಳಿಯನ್ನು ತೊಡಗು, ಸಿಂಹಪಾಲು ದೊಡ್ಡ ಭಾಗ, ಕತ್ತಿಮಸೆ ಹಗೆ ಸಾಧಿಸು, ಕೆಂಡಾಕಾರು ಕೋಪಗೊಳ್ಳು, ಕೈ ಮಾಡು ಹೊಡೆ, ಕೈ ಹಿಡಿ ರಕ್ಷಿಸು, ಬೆನ್ನು ಬೀಳು ಆಶ್ರಯ.

0: ಬೇಸು ತಲೆಕೆರಿ ಚಿಂತಿಸು, ಬೆನ್ನು ಹತ್ತು ಹಿಂಬಾಲಿಸು, ಕೈಮೀರು ಹತೋಟಿ ತಪ್ಪು, ಹೊಟ್ಟೆ ಹುರಿ ಅಸೂಯ ಪಡು, ಅರ್ಧ ಚಂದ್ರ ಪ್ರಯೋಗ ಮಾಡು, ಕತ್ತು ಹಿಡಿದು ನೂಕು, ಅಡಿಕೆಲೆ ಕೊಡು ಬೀಳ್ಕೊಡು.
1: ನುಡಿಗಟ್ಟುಗಳನ್ನು ಹೇಳಿದ ಐಶ್ವರ್ಯರವರಿಗೆ ಧನ್ಯವಾದಗಳು. ಇದೀಗ ಪರಿಸರ ಗೀತೆಯನ್ನು ಕೇಳೋಣ. ಭೂಮಿಯ ರಕ್ಷಣೆ ನಮ್ಮದು ಎನ್ನುವ ಮಾತನ್ನು ಸಾರೋಣ, ಜೀವ ಜಲದ ರಕ್ಷಣೆ ಮಾಡಿ ಬದುಕನ್ನು ಕಟ್ಟೋಣ. ಈ ಗೀತೆಗೆ ಧ್ವನಿಯಾಗಲಿರುವ 4ನೇ ತರಗತಿ ವಿದ್ಯಾರ್ಥಿಗಳು ಹರ್ಷಿತ್ ಕೆಎನ್, ಮೋಕ್ಷಾ ಹೋ, ಚಾರಿತ್ಯ ಎನ್ಪಿ, ಅಯನಾ ಎನ್ವೈ, ಬೃಂದಾ ಎಂಪಿ, ದೀಕ್ಷಾ ಜಿಟಿ, ಶ್ರೀನಿಕಾ ರೆಡ್ಡಿ ಪಿ, ಪ್ರಣತಿ ಕೆಎಸ್.

0: ಪರಿಸರಗೀತೆಯನ್ನು ಹಾಡಿದ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಒಗಟುಗಳನ್ನು ಹೇಳಲು ಬರುತ್ತಿದ್ದಾರೆ ಜ್ಞಾನೇಶ್ವರಿ, ಏಳನೇ ತರಗತಿ.
1: ಸಾಗರದ ಪುತ್ರ, ಸಾರಿನ ಮಿತ್ರ, ಉಪ್ಪು. ಮೂರು ಪಕ್ಷಿಗಳು ಗೂಡಿಗೆ ಹೋಗುವಾಗ ಬೇರೆ ಬೇರೆ ಬಣ್ಣ, ಬರುವಾಗ ಒಂದೇ ಬಣ್ಣ. ಎಲೆ ಅಡಿಕೆ ಸುಣ್ಣ, ಆಕಾಶದೊಳಗಿನ ಗಿಣಿ, ಊಟದ ಹೊತ್ತಿಗೆ ರಾಣಿ. ಬಾಳೆ ಎಲೆ, ಎರಡು ಬಾವಿಗಳ ನಡುವೆ ಸೇತುವೆ. ಮೂಗು, ಊರಿಗೆಲ್ಲ ಒಂದೇ ಕಂಬಳಿ. ಆಕಾಶ, ಒಂದು ಬತ್ತಿ, ಮನೆಯೆಲ್ಲ ಬೆಳಕು. ಸೂರ್ಯ, ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಬೆಕ್ಕು, ಬಿಳಿ ಆಕಾಶದಲ್ಲಿ ಕಪ್ಪು ನಕ್ಷತ್ರಗಳು, ಇದನ್ನು ನೋಡಲು ಜನ ಕಾದಿರುತ್ತಾರೆ. ನಾಣ್ಯ, ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು. ಸೀತಾಫಲ, ಮನೆ ಮೇಲೆ ಮಲ್ಲಿಗೆ ಹೂವು. ಮಂಜು, ನೋಡಿದರೆ ಕಲ್ಲು, ನೀರೊಯ್ದರೆ ಮಣ್ಣು. ಸುಣ್ಣ, ಬಿಳಿಯ ಕುದುರೆಗೆ ಹಸಿರು ಬಾಲ. ಮೂಲಂಗಿ, ಅಜ್ಜಿಗೆ ಗುದ್ದಿದರೆ ಮನೆಯಲ್ಲ ಮಕ್ಕಳು. ಬೆಳ್ಳುಳ್ಳಿ, ಹಗಲು ಮಾಯ, ರಾತ್ರಿ ಪ್ರತ್ಯಕ್ಷ ನಕ್ಷತ್ರ. ನನ್ನನ್ನು ಕಂಡರೆ ಎಲ್ಲರೂ ಒದೆಯುತ್ತಾರೆ. ಚೆಂಡು, ಹಳ್ಳಿ ಗಡಿಯಾರ, ಒಳ್ಳೆ ಆಹಾರ. ಕೋಳಿ, ನೀರು ಇರುತ್ತೆ, ನದಿಯಲ್ಲ, ಬಗಿಲು ಇರುತ್ತೆ, ಮನೆಯಲ್ಲ. ಕಣ್ಣು, ಹಿಡಿದರೆ ಹಿಡಿಯಷ್ಟು, ಬಿಟ್ಟರೆ ಮನೆ ತುಂಬ. ದೀಪದ ಬೆಳಕು, ಮೂರು ಕಡೆ ನೀರು, ನೆತ್ತಿ ಮೇಲೆ ಬೆಟ್ಟ, ಹಾಗಾದರೆ ನಾನು ಯಾರು? ಭಾರತ, ಬಿಳಿಯ ಹೊಲದಲ್ಲಿ ಕರಿಕಾಳು. ಕೈಯಲ್ಲಿ ಬಿತ್ತುತ್ತಾರೆ, ಬಾಯಲ್ಲಿ ಎತ್ತುತ್ತಾರೆ. ಪುಸ್ತಕ ಮತ್ತು ಅಕ್ಷರಗಳು, ಗಂಟೆ ಹೊಡೆಯುತ್ತೇನೆ, ಪೂಜಾರಿಯಲ್ಲ, ಪೇಪರ್ ಅರಿಯುತ್ತೇನೆ, ಆದರೆ ಹುಚ್ಚನೂ ಅಲ್ಲ, ಹಣ ಕೇಳುತ್ತೇನೆ, ಭಿಕ್ಷುಕ ಅಲ್ಲ. ಕಂಡಕ್ಟರ್, ಚಿಕ್ಕ ಮನೆಗೆ ಚಿನ್ನದ ಬೀಗ. ಮೂಗುತ್ತಿ, ಹೊಂಚು ಹಾಕಿದ ದೇವ, ಬೇಡ ಬೇಡ ಎಂದರೂ ಜೊತೆಯಲ್ಲೇ ಬರುತ್ತೆ. ನೆರಳು, ಸಾವಿರ ತರುತ್ತೆ, ಲಕ್ಷ ತರುತ್ತೆ, ನೀರಲ್ಲಿ ಹಾಕಿದರೆ ಸಾಯುತ್ತೆ. ದುಡ್ಡು, ಕುತ್ತಿಗೆ ಇದೆ, ತಲೆ ಇಲ್ಲ, ತೋಳಿದೆ, ಬೆರಳಿಲ್ಲ. ಅಂಗಿ, ಅಕ್ಕನ ಮೇಲೆ ಚಿತ್ರಿ, ಕಣ್ಣಿನ ರೆಪ್ಪೆ. ಒಂದು ಮಡಿಕೆ, ಮಡಿಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ. ತೆಂಗಿನಕಾಯಿ.
0: ಹೊಗಟುಗಳನ್ನು ಹೇಳಿದ ಜ್ಞಾನೇಶ್ವರಿ, ಏಳನೇ ತರಗತಿ, ಇವರಿಗೆ ಧನ್ಯವಾದಗಳು. ಈಗ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರವನ್ನು ವಾಚನ ಮಾಡಲಿದ್ದಾರೆ ಐದನೇ ತರಗತಿಯ ವಿದ್ಯಾರ್ಥಿನಿ ಚರಣ್ಯ.
2: ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ. ಎಲ್ಲಾ ಶಕ್ತಿಯು ನನ್ನೊಳಗೆ ಇದೆ. ಧೀರತನ, ಶೌರ್ಯ, ಸಾಹಸ, ಸತ್ಯ, ಪ್ರಾಮಾಣಿಕತೆ, ನಿಸ್ವಾರ್ಥ ಸೇವೆ, ಬಡವರ ಮೇಲೆ ಪ್ರೀತಿ ಮುಂತಾದ ಸದ್ಗುಣಗಳು ನನ್ನ ರಕ್ತದಲ್ಲಿ ಒಂದಾಗಿವೆ. ನಾನು ಬೇಕಾದರೆ ಬೆಟ್ಟ

0: ಸಮಸ್ತವನ್ನೇ ಕೈಯಿಂದ ಚಚ್ಚಿ ಪುಡಿ ಮಾಡಬಲ್ಲೆ, ಪ್ರಪಂಚವನ್ನೇ ಬುಡ ಸಹಿತ ಕಿತ್ತಸೆಯಬಲ್ಲೆ, ಸಮುದ್ರದ ನೀರನ್ನೆಲ್ಲ ಘಟ ಘಟ ಕುಡಿಯಬಲ್ಲೆ, ಸೂರ್ಯ ಚಂದ್ರನನ್ನು ನನ್ನ ಬಾಯಿಂದ ನುಂಗಬಲ್ಲೆ. ಚಳ್ಳಕೆರೆ ನಗರದ ಮಕ್ಕಳಾದ ನಾವು ಕೈಲಾಗದವರು ಎಂದು ಹೇಳುವ ದೊಡ್ಡ ಪಾಪವನ್ನು ಎಂದೆಂದಿಗೂ ಮಾಡುವುದಿಲ್ಲ. ಚಳ್ಳಕೆರೆ ನಗರದ ಮಕ್ಕಳಾದ ನಾವು ಎಲ್ಲವನ್ನೂ ಮಾಡಬಲ್ಲೆವು. ನಾವು ಏನನ್ನು ಬೇಕಾದರೂ ಸಾಧಿಸಬಲ್ಲವು, ಏಕೆಂದರೆ ನಾವು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ನಾವು ಸ್ವಾಮಿ ವಿವೇಕಾನಂದರ ಪರಮ ಪ್ರೀತಿಯ ಮಕ್ಕಳು. ನಾನು ಆದರ್ಶ ವಿದ್ಯಾರ್ಥಿ ಆಗುತ್ತೇನೆ. ನಾನು ನನ್ನ ತಾಯಿ ತಂದೆಯರಿಗೆ ಹಾಗೂ ಶಿಕ್ಷಕರಿಗೆ ಕೀರ್ತಿಯನ್ನು ತರುವಂತಹ ಯೋಗ್ಯ ವಿದ್ಯಾರ್ಥಿ ಆಗುತ್ತೇನೆ. ವಿದ್ಯಾ ಬುದ್ಧಿ ಗುಣಶೀಲ ಸಂಪನ್ನನಾಗಿ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರುವಂತಹ ಆದರ್ಶ ಪ್ರಜೆಯಾಗುತ್ತೇನೆ.
1: ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರವನ್ನು ವಾಚನ ಮಾಡಿದ ಚರಣ್ಯರವರಿಗೆ ಧನ್ಯವಾದಗಳು.
2: ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಸ್ಆರ್ಎಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಬಿಎ ಲಿಂಗಾರೆಡ್ಡಿ ಹಾಗೂ ಸುಜಾತ ಲಿಂಗಾರೆಡ್ಡಿ, ಉಪಾಧ್ಯಕ್ಷರಾದ ಬಿಎಲ್ ಅಮೋಘ್ರವರಿಗೆ, ಶಾಲೆಯ ಪ್ರಾಂಶುಪಾಲರಾದ ವಿಜಯ್ ಬಿಎಸ್ ಹಾಗೂ ಕನ್ನಡ ಶಿಕ್ಷಕರಾದ ಮೇಘರಾಜ್ ಸಿ, ಸಂಗೀತ ಶಿಕ್ಷಕರಾದ ಗಂಗಾಧರ್ ರವರಿಗೆ, ಶಾಲೆಯ ಎಲ್ಲಾ ಸಂಯೋಜಕರು ಮತ್ತು ಎಲ್ಲಾ ಶಿಕ್ಷಕರಿಗೆ ನಿರೂಪಣೆ ಮಾಡಿದ ಲಿಖಿತಾ ಎಂಯು 7ನೇ ತರಗತಿ, ಚಿಗುರು ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ.
3: ಇದುವರೆಗೂ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಎಸ್ಆರ್ಎಸ್ ಹೆರಿಟೇಜ್ ಶಾಲೆ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮದ ಎರಡನೇ ಭಾಗ ಕೇಳಿದಿರಿ.
4: ಮುಂದುವರೆದ ಭಾಗದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.
3: ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ನಿರ್ವಹಣೆ ಶಿವಪ್ರಕಾಶ್ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
5: ಇದುವರೆಗೆ ಚಿಗುರು ಮಕ್ಕಳಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು.

ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.

ಈ ಸಂಜೆ 6:51 ನಿಮಿಷಕ್ಕೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಎಲ್ ಜಯಲಿಂಗಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನು ಕೇಳುವಿರಿ.

ಇಂದು ರಾತ್ರಿ 9:30 ನಮ್ಮನೆಯಲ್ಲಿದ್ದ ನಾಟಕ ಕರವಸ್ತ್ರ ಪ್ರಸಾರವಾಗಲಿದೆ. ರಚನೆ ತಾರಾಸು, ನಿರ್ದೇಶನ ಡಿಎಸ್ ನಾಗಭೂಷಣ. ತಪ್ಪದೇ ಕೇಳಿ ಇಂದು ರಾತ್ರಿ 9:30 ನಾಟಕ ಕರವಸ್ತ್ರ.

ಇದು ನಿಮ್ಮ ನೆಚ್ಚಿನ 102.6 ಮೆಗಾಹೆಡ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 11:32. ಇದೀಗ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯ. ಕೇಳುಗರೆ, ಇಂದಿನ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ಕನ್ನಡ ಚಲನಚಿತ್ರಗಳಲ್ಲಿ ತಾಯಿ ಪಾತ್ರಕ್ಕೆ ಜೀವ ತುಂಬಿದ ನಟಿಯರ ಬಗ್ಗೆ ಒಂದಿಷ್ಟು ಮಾಹಿತಿ ಹಾಗೂ ಅವರು ಅಭಿನಯಿಸಿದ ಗೀತೆಗಳನ್ನು ಆಲಿಸೋಣ. ಒಂದು ಕಾಲಕ್ಕೆ ಚಿತ್ರದ ನಾಯಕರಿಗೆ ನಾಯಕಿಯಾಗಿ ನಟಿಸಿದ ನಟಿಯರು ಕಾಲಕ್ರಮೇಣ ಚಿತ್ರದ ನಾಯಕರಿಗೆ ತಾಯಿಯಾಗಿ ನಟಿಸುವುದರ ಮೂಲಕ ಜನಮಾನಸದಲ್ಲಿ ಮನೆ ಮಾಡಿದ ನಟಿಯರು ಇವರು. ಕನ್ನಡ ಚಿತ್ರರಂಗದಲ್ಲಿ ತಾಯಿಯ ಪಾತ್ರಕ್ಕೆ ಅತ್ಯಂತ ಭಾವನಾತ್ಮಕವಾದ ಮತ್ತು ಶಕ್ತಿಯುತವಾದ ಜೀವ ತುಂಬುವ ಹಲವು ಹಿರಿಯ ನಟಿಯರು ನಮ್ಮ ಕನ್ನಡ ಚಿತ್ರರಂಗದಲ್ಲಿದ್ದಾರೆ. ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಸ್ಥಾನ ಪಡೆದ ಹಿರಿಯ ನಟಿಯರು ಅಪಾರ ಮತ್ತು ಆ ಪೈಕಿ ಪ್ರಮುಖರಾಗಿ ನಮ್ಮ ಕಣ್ಣ ಮುಂದೆ ಇರುವಂತಹ ನಟಿಯರು ಪಂಡರಿಬಾಯಿ, ಲೀಲಾವತಿ, ಜಯಂತಿ, ಭಾರತಿ, ರಾಜಮ್ಮ, ಲಕ್ಷ್ಮಿ, ಶುಭ, ಉಮಾಶ್ರೀ, ಬಿವಿ ರಾಧಾ, ಸುಮಿತ್ರ, ತಾರಾ, ಪದ್ಮಜಾರಾವ್, ಚಿತ್ರಶಣೈ, ಹೀಗೆ ಇನ್ನು ಗಿರಿಜಾ ಲೋಕೇಶ್, ಹೀಗೆ ಇನ್ನು ಮುಂತಾದ ಕಲಾವಿದರನ್ನ, ತಾಯಿಯ ಪಾತ್ರಕ್ಕೆ ಜೀವ ತುಂಬಿದ ಕಲಾವಿದರನ್ನ ನಾವು ನೆನಪಿಸಿಕೊಳ್ಳಬಹುದು. ಕನ್ನಡ ಚಿತ್ರರಂಗದ ತಾಯಿ ಎಂದೇ ಕರೆಯಲ್ಪಡುವ ಪಂಡರಿಬಾಯಿ ನೂರಾರು ಚಿತ್ರಗಳಲ್ಲಿ ಅತ್ಯಂತ ಆತ್ಮೀಯ ತಾಯಿ ಪಾತ್ರಗಳಲ್ಲಿ ಅಭಿನಯಿಸುವುದರ ಮೂಲಕ ಪ್ರೇಕ್ಷಕರ ಮನಸ್ಸಿಗೆ ಹತ್ತಿರವಾದ ನಟಿ. ಮಹಾನ್ ಕಲಾವಿದೆ. ಕನ್ನಡ, ತಮಿಳು, ತೆಲುಗು ಭಾಷೆಗಳ ಚಲನಚಿತ್ರ ಅಭಿಮಾನಿಗಳ ಹೃದಯದಲ್ಲಿ ತುಂಬಾ ತುಂಬಾ ಹತ್ತಿರವಾಗಿ ನಿಲ್ಲುವಂತಹ ನಟಿ, ಮಹಾನ್ ನಟಿ ಪಂಡರಿಬಾಯಿ. ತಾಯಿಗಿಂತ ಹೃದಯಕ್ಕೆ ಹತ್ತಿರರಾದವರು ಯಾರೂ ಇರಲಿಲ್ಲ. ನಾವು ಸಿನಿಮಾ ರಂಗದಲ್ಲಿ ಎಷ್ಟೆಷ್ಟೋ ತಾರೆಯರನ್ನ ನೋಡಿರ್ತೇವೆ, ಆದರೆ ಸಿನಿಮಾ ರಂಗದಲ್ಲಿ ಶ್ರೇಷ್ಠ ತಾಯಿ ಮಾತ್ರ ಪಂಡರಿಬಾಯಿ. ವಿದೇಶಿ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿಗೂ ಇರುವ ಪ್ರಮುಖ ವ್ಯತ್ಯಾಸ ಏನು ಅಂದರೆ ಹೆಣ್ಣನ್ನು ನೋಡುವ ದೃಷ್ಟಿ. ನಮ್ಮ ಭಾರತೀಯ ಹೃದಯಕ್ಕೆ ಹೆಣ್ಣಿನ ಬಗ್ಗೆ ಮೂಡುವ ಆದ್ಯ ಪರಿಕಲ್ಪನೆ ಎಂದರೆ ತಾಯಿ. ಪಂಡರಿಬಾಯಿ ಅವರು ಅಭಿನಯಿಸಿರುವ ನಾಯಕಿ ಪಾತ್ರಗಳನ್ನು ಸಹ ನಾವು ಸಾಕಷ್ಟು ನೆನಪಿಸಿಕೊಳ್ತೀವಿ, ನೋಡಿದ್ದೇವೆ ಕೂಡ. ಆ ಪಾತ್ರಗಳಲ್ಲೂ ನಮಗೆ ಪಂಡರಿಬಾಯಿ ಅವರು ಮೂಡಿಸುವ ಭಾವನೆ ಎಂದರೆ ಅವರೊಬ್ಬ ಮಮತಾಮಯಿ ತಾಯಿಯಾಗಿ. ಹೀಗಾಗಿ ಜನ ಅವರನ್ನು ಪಂಡರಿಬಾಯಿ ಎಂದು ಮಾತ್ರವಲ್ಲ ಪಂಡರಿ ತಾಯಿ ಅಂತಲೂ ಕೂಡ ಕರೀತಾರೆ. ಇನ್ನು ಪಂಡರಿಬಾಯಿ ಅವರು ನಿರ್ವಹಿಸಿದ ಅನೇಕ ಪಾತ್ರಗಳು ನಮಗೆ ನೆನಪಾಗುತ್ತೆ. ಲೀಲಾಮಯ, ಹೇ ದೇವ ನೀ ತೋರೋದಯ ಭಾವ, ಗುರಿ ಕಾಣದಿದೆ ಜೀವ ನೆರವಾಗಲೋ ದೇವ ಎಂದು ಹಾಡುವ ಪಾತ್ರದಲ್ಲಿ ಅವರು ಬೇಡುವಾಗ ಆ ಕರೆಯಲ್ಲಿನ ಅವರ ಹಾಡುವ ಆರ್ತತೆ ನಮ್ಮೊಳಗೆ ಅಡಗಿರುವ ಆಧ್ಯಾತ್ಮ ಭಾವಕ್ಕೆ ಒಂದು ಶಾಂತ ಸ್ವರೂಪದ ಹಿತವನ್ನು ಮೂಡಿಸುತ್ತೆ. ಹಾಗೆಯೇ ನವಜೀವನ ಚಿತ್ರದಲ್ಲಿ ವೈದ್ಯರಾಗಿ ಜನಸೇವೆಯ ಕುರಿತು ಚಿಂತಿಸುವ ಅವರ ಪಾತ್ರ ಕರುಣೆಯೇ ಮೂರ್ತವಿತ್ತಂತ ಅನುಭವವನ್ನು ನೀಡಿದೆ. ಇನ್ನು ಸಂಧ್ಯಾರಾಗ ಚಿತ್ರದಲ್ಲಿ ಮಲತಾಯಿಯಾದರೂ ರಾಜ್ಕುಮಾರ್ ಅವರಿಗೆ ತಮ್ಮ ಹೃದಯವನ್ನೇ ಮುಡುಪಾಗಿಟ್ಟು ತಾಯಿಯಂತೆ ಅವರು ಕಾಣುವ ರೀತಿ ಹೇಗೆ ತಾನೇ ಮರೆಯಲು ಸಾಧ್ಯ ಹೇಳಿ. ನಮ್ಮ ಮಕ್ಕಳು ಚಿತ್ರದ ಆ ಪುಟ್ಟ ಮಕ್ಕಳ ತಾಯಿಯಾಗಿ ನಿನ್ನೊಲುಮೆ ನಮಗಿರಲಿ ತಂದೆ ಎಂದು ತನ್ನ ಕುಟುಂಬ, ಮಕ್ಕಳು, ದೇವರಿಗಾಗಿನ ಒಲುಮೆ ಇವೆಲ್ಲವನ್ನ ತಮ್ಮ ಅಭಿವ್ಯಕ್ತಿಯಲ್ಲಿ ಮೂಡಿಸುವ ಅವರ ತನ್ಮಯತೆ ಹೃದಯಕ್ಕೆ ತುಂಬಾ ಹತ್ತಿರ ಅನಿಸುತ್ತೆ. ಇನ್ನು ಸಾಕಷ್ಟು ಚಿತ್ರಗಳ ಮೂಲಕ ಪಂಡರಿಬಾಯಿ

ಅವರು ನಮಗೆ ಹತ್ತಿರವಾಗ್ತಾರೆ. ಇನ್ನು ಪಂಡರಿಬಾಯಿ ಅವರು ಹರಿಕತೆ ಕಾರ್ಯಕ್ರಮವನ್ನ ನೀಡ್ತಾ ಇರುವಾಗ ಸಂಗೀತ ಕಲಾನಿಧಿ ಪಿಟೀಲ್ ಚೌಡಯ್ಯನವರು ಆ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರ್ತಾರೆ. ಆ ಹುಡುಗಿಯ ಸಾಮರ್ಥ್ಯವನ್ನ ಕಂಡು, ಪಂಡರಿಬಾಯಿ ಅವರ ಸಾಮರ್ಥ್ಯವನ್ನ ಕಂಡು ಅವರು ತಾವು ನಿರ್ಮಿಸಿದಂತಹ ವಾಣಿ ಚಿತ್ರದಲ್ಲಿ ಅವರಿಗೆ ಅಭಿನಯಿಸಲು ಆಹ್ವಾನವನ್ನ ನೀಡ್ತಾರೆ. ಹೀಗೆ ಅನಿರೀಕ್ಷಿತವಾಗಿ ಪಂಡರಿಬಾಯಿ ಅವರು 1943 ಚಲನಚಿತ್ರರಂಗವನ್ನ ಪ್ರವೇಶಿಸಿದ್ರು. ಮುಂದೆ ಹೊನ್ನಪ್ಪ ಭಾಗವತರವರ ಗುಣಸಾಗರಿ ಪಂಡರಿಬಾಯಿ ಅವರು ಮೊದಲು ನಾಯಕಿಯಾಗಿ ನಟಿಸಿದ ಚಿತ್ರ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ಪಂಡರಿಬಾಯಿ ಅಂತವರು ಸಿಗೋದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ರಾಜವರು ಹೇಳಿರುವ ಮಾತು ಒಂದ್ ಕಡೆ ಆದ್ರೆ ಇಡೀ ಜನಸ್ತೋಮವೇ ಹೃದಯದ ಮಾತು ಕೂಡ ಇದೇ ಆಗಿದೆ ಅಲ್ವಾ? ಹಾಗಾಗಿ ಪಂಡರಿಬಾಯಿ ಅವರು ಸಂತ ಹೃದಯ ಆಗಿ, ಮಾತೃ ಶಿರೋಮಣಿಯಾಗಿ, ತಾಯಿಯ ಆತ್ಮೀಯ ಭಾವಕ್ಕೆ ತಮ್ಮ ನಲ್ಮೆಯ ಅವರ ಅಭಿನಯವನ್ನು ನೋಡಿದಾಗ ನಮ್ಮ ಮನದುಂಬಿ ಬರುತ್ತೆ. ಹಾಗೆ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಸಂದಿದೆ. ಪಂಡರಿಬಾಯಿ ಅವರ ಬೆಳ್ಳಿ ಮೋಡ, ನಮ್ಮ ಮಕ್ಕಳು ಚಿತ್ರಗಳನ್ನು ಅಭಿನಯಕ್ಕಾಗಿ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಅವರು ಪಾತ್ರರಾಗಿದ್ದಾರೆ. ಇನ್ನು 1994-95 ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅವರಿಗೆ ಸಂದಿದೆ. ಬನ್ನಿ ಇದೀಗ ಕೇಳಿ ಬರೋಣ ಪಂಡರಿಬಾಯಿ ಅವರು ತಾಯಿಯಾಗಿ ಅಭಿನಯಿಸಿದಂತಹ ಕೆರಳಿದ ಸಿಂಹ ಚಿತ್ರದ ಈ ಗೀತೆಯನ್ನು.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಕನ್ನಡ ಚಲನಚಿತ್ರಗಳಲ್ಲಿ ತಾಯಿ ಪಾತ್ರಕ್ಕೆ ಜೀವ ತುಂಬಿದ ಮತ್ತೋರ್ವ ನಟಿ ಹಿರಿಯ ನಟಿ ಲೀಲಾವತಿ. ಕೇವಲ ನಾಯಕಿಯಾಗಿ ಮಾತ್ರವಲ್ಲದೆ ತಾಯಿಯ ಪಾತ್ರಗಳಲ್ಲೂ ಅದ್ಭುತ ಅಭಿನಯ ನೀಡಿ ಪ್ರೇಕ್ಷಕರ ಮನ ಗೆದ್ದವರು ನಟಿ ಲೀಲಾವತಿ. ಮಮತೆಯ ತಾಯಿಯಾಗಿ ಲೀಲಾವತಿ ಅವರು ಅನೇಕ ಚಿತ್ರಗಳಲ್ಲಿ ವಾತ್ಸಲ್ಯಮಯ ತಾಯಿಯಾಗಿ ಅಭಿನಯಿಸಿದ್ದಾರೆ. ಇನ್ನು ಸಂಕಷ್ಟದಲ್ಲೂ ಮಕ್ಕಳಿಗಾಗಿ ತ್ಯಾಗ ಮಾಡುವ ತಾಯಿಯ ಪಾತ್ರಗಳಲ್ಲಿ ಪ್ರೇಕ್ಷಕರನ್ನ ಕಣ್ಣೀರು ಹಾಕಿಸಿದ್ದಾರೆ ತ್ಯಾಗಮಯಿ ತಾಯಿ ಪಾತ್ರದಲ್ಲಿ ನಟಿ ಲೀಲಾವತಿ. ಇನ್ನು ಪ್ರಭಾವಶಾಲಿ ನಟನೆ ನಾಗರಹಾವು ಚಿತ್ರದಲ್ಲಿ ಚಾಮಯ್ಯ ಮೇಷ್ಟ್ರು ಪತ್ನಿಯಾಗಿ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯನ್ನೇ ಮಗನಂತೆ ಕಂಡು ಮಕ್ಕಳಿಲ್ಲದ ಕುರುಗುನಿಗಿಸಿಕೊಳ್ಳುವ ತಾಯಿಯ ಪಾತ್ರದಲ್ಲಿ ಅವರ ನಟನೆ ಮನೋಜ್ಞವಾಗಿತ್ತು. ಇನ್ನು ಸಹಜ ಅಭಿನಯವನ್ನು ನಾವು ನೋಡೋದಾದರೆ ನಟಿ ಲೀಲಾವತಿಯವರ ತಾಯಿ ಪಾತ್ರಗಳಲ್ಲಿ ಅತ್ಯಂತ ಸಹಜವಾಗಿ ಮತ್ತು ಭಾವನಾತ್ಮಕವಾಗಿ ಅವರು ಅಭಿನಯಿಸಿರುವಂತಹ ಪಾತ್ರಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ. ಇನ್ನು ಅಕ್ಕರೆ ಮತ್ತು ಆಕ್ರೋಶ, ಮಗನ ಮೇಲಿನ ಅತಿಯಾದ ಪ್ರೀತಿ, ಅದೇ ಸಮಯದಲ್ಲಿ ತಪ್ಪು ಮಾಡಿದಾಗ ತಿದ್ದುವ ಆಕ್ರೋಶ ವ್ಯಕ್ತಪಡಿಸುವ ತಾಯಿಯ ಪಾತ್ರಗಳಲ್ಲಿ ಅವರು ಜೀವ ತುಂಬಿದ್ದಾರೆ. ತಮ್ಮ ಸುದೀರ್ಘ ನಟನಾ ವೃತ್ತಿಯಲ್ಲಿ ಲೀಲಾವತಿಯವರು ಕನ್ನಡ ಚಿತ್ರರಂಗದ ನೆಚ್ಚಿನ ಅಮ್ಮ ಅಂತಲೇ ಕರೆಸಿಕೊಳ್ತಾರೆ. ಇದೀಗ ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಯನ್ನು ಕೇಳೋಣ. ಈ ಚಿತ್ರದಲ್ಲಿ ಲೀಲಾವತಿಯವರು ತಾಯಿಯ ಪಾತ್ರದಲ್ಲಿ ಮಿಂಚಿದ್ದಾರೆ.
2: ಅಮ್ಮ ನಗು, ನೀ ನಗು, ಇನ್ನು ಇನ್ನು ಇನ್ನು ನಗು.

ಸ್ನೇಹಿತರೆ, ನೀವು ಕೂಡ ಕನ್ನಡ ಚಿತ್ರರಂಗದಲ್ಲಿ ತಾಯಿಯ ಪಾತ್ರಗಳಲ್ಲಿ ಅಭಿನಯಿಸಿದಂತ ನಟಿಯರ ಬಗ್ಗೆ, ಯಾರು ಅಭಿನಯಿಸಿದಂತೆ, ಯಾವ ನಟಿ ಅಭಿನಯಿಸಿದಂತ ತಾಯಿ ಪಾತ್ರ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಕೂಡ ನೀವು ಸಂದೇಶದ ಮೂಲಕ ಕಳಿಸಬಹುದು. ನಾನು ನಿಮ್ಮ ಸಂದೇಶವನ್ನ ಓದ್ತೇನೆ ಅಂತ ಹೇಳ್ತಾ, ಇನ್ನು ಕನ್ನಡ ಚಿತ್ರರಂಗದ ಅಭಿನಯ ಶಾರದೆ ಜಯಂತಿ ಅವರು ತಮ್ಮ ದೀರ್ಘಕಾಲದ ವೃತ್ತಿ ಜೀವನದಲ್ಲಿ ನಾಯಕಿಯಾಗಿ ಮಾತ್ರವಲ್ಲದೆ ಪೋಷಕ ಪಾತ್ರಗಳಲ್ಲಿ, ವಿಶೇಷವಾಗಿ ತಾಯಿಯ ಪಾತ್ರಗಳಲ್ಲಿ ಅದ್ಭುತ ಅಭಿನಯವನ್ನ ನೀಡಿದ್ದಾರೆ. ಜಯಂತಿ ಅವರು ತಾಯಿಯಾಗಿ ನಟಿಸಿದ ಚಿತ್ರಗಳು ಅಂತ ಹೇಳೋದಾದ್ರೆ ತಾಯಿಯ ಹೊಣೆ, ಈ ಚಿತ್ರದಲ್ಲಿ ಅವರು ತಾಯಿಯ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ರು. ಹಾಗೆ ನಟಿ ಮಂಜುಳಾಗೆ ತಾಯಿಯಾಗಿ ಕೂಡ ಜಯಂತಿ ಅವರು ಅಭಿನಯಿಸಿದ್ದರು. ತಾಯಿಯ ಮಡಿಲ್, ತಾಯಿಗಿಂತ ದೇವರಿಲ್ಲ ಚಿತ್ರದಲ್ಲಿ ಅವರು ಮಂಜುಳಾ ಅವರಿಗೆ ತಾಯಿಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ರು. ಹಾಗೆಯೇ ಇತರ ಪೋಷಕ ಪಾತ್ರಗಳಲ್ಲೂ ಕೂಡ ಜಯಂತಿ ಅವರು ತಮ್ಮ ಅಭಿನಯದ ಮೂಲಕ ಛಾಪನ ಮೂಡಿಸಿದರು. ವೃತ್ತಿ ಜೀವನದ ನಂತರ ಹಂತದಲ್ಲಿ ಅವರು ಬಲವಾದ ತಾಯಿ ಮತ್ತು ಪೋಷಕ ಪಾತ್ರಗಳನ್ನು ಆರಿಸಿಕೊಂಡು ಅವರ ಅಭಿನಯವನ್ನು ಮುಂದುವರಿಸಿದರು. ಜಯಂತಿ ಅವರು ಕೇವಲ ಸಾಂಪ್ರದಾಯಿಕ ತಾಯಿಯ ಪಾತ್ರಗಳಿಗೆ ಅಷ್ಟೇ ಅಲ್ಲದೆ ಗಟ್ಟಿತನದ ತಾಯಿಯ ಪಾತ್ರಗಳಿಗೂ ಕೂಡ ಜೀವವನ್ನು ತುಂಬಿದ್ದಾರೆ. ಇದೀಗ ಕೇಳೋಣ ಬನ್ನಿ, ಮಂಜುಳಾ ಅವರಿಗೆ ತಾಯಿಯಾಗಿ ಅಭಿನಯಿಸಿದಂತಹ ಚಿತ್ರ ತಾಯಿಗಿಂತ ದೇವರಿಲ್ಲ ಚಿತ್ರದ ಈ ಗೀತೆಯನ್ನು.

ಕೇಳುಗರೇ, ನಮ್ಮ ಕೇಳುಗ ಸ್ನೇಹಿತರು ಕೂಡ ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಅವರು ಕೂಡ ಮಾಹಿತಿನ ಹಂಚಿಕೊಂಡಿದ್ದಾರೆ. ಸಂದೇಶದ ಮೂಲಕ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು. ಆತ್ಮೀಯ ನಿರೂಪಕರಿಗೆ ನಮಸ್ಕಾರ ಮೇಡಮ್. ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ಚಲನಚಿತ್ರಗಳಲ್ಲಿ ತಾಯಿಯ ಪಾತ್ರಗಳಲ್ಲಿ ನಿರ್ವಹಿಸಿ ನಿಜ ಜೀವನಕ್ಕೆ ಪ್ರೇಕ್ಷಕರಿಗೆ ಹತ್ತಿರವಾದ ನಟಿಯರ ಕುರಿತಾದ ಆಸಕ್ತಿಕರ ವಿಷಯಗಳು ಜೊತೆಗೆ ಸೊಗಸಾದ ಗೀತೆಗಳಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ನಿಮ್ಮ ಪ್ರತಿಕ್ರಿಯೆಗೂ ಕೂಡ ಧನ್ಯವಾದಗಳು. ಹಾಗೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ, ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ರಸ್ತೆ ಚಿತ್ರದುರ್ಗ ಹೊಳಲ್ಕೆರೆ ರೋಡ್ನಿಂದ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಇವತ್ತು ತಾಯಿಯವರ ದಿನದ ಹಾರ್ದಿಕ ಶುಭಾಶಯಗಳು ಹಾಗೂ ಸಿನಿಮಾ ರಂಗದಲ್ಲಿ ತಾಯಿ ಪಾತ್ರಕ್ಕೆ ಜೀವ ಕೊಟ್ಟು ಆ ಸ್ಥಾನಕ್ಕೆ ನಮ್ಮ ನಾಡಿನ ಜನರಿಗೆ ಆಕರ್ಷಣೀಯವಾಗಿ ತಾಯಿ ರೂಪದಲ್ಲಿ ಬಂದಿರುವ ನಮ್ಮ ಪಂಡರಿಬಾಯಿ ಅಮ್ಮ ಅವರನ್ನ ಪರಿಚಯಿಸುತ್ತಾ ಅವರ ಜೀವನದ ಕುರಿತ ಹಾಡು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತಾಯಿಯಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ಅವರಿಗೆ ಸಹಕಾರ ಹಾಗೂ ಪೋಷಕ ನಟಿ ಪ್ರಶಸ್ತಿ ಸರ್ಕಾರ ಅವರಿಗೆ ಪೋಷಕ ನಟಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾರೆ. ಅಂತಹ ಮಹಾನ್ ತಾಯಿ ಮಗು ಹೇಗೆ ಇರಬೇಕು ಎಂಬುದನ್ನು ಕಲಿಸಿದ ಈ ತಾಯಿಯ ಗುಣಗಾನದ ಜೊತೆಗೆ ವಿಸ್ತಾರವಾಗಿ ತಿಳಿಸುತ್ತಾ ಸುಮಧುರ ಹಾಡುಗಳನ್ನು ಅವರು ನಟಿಸಿದ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ವ್ಯಕ್ತಿ ಪರಿಚಯದಲ್ಲಿ ಎಲ್ಲರ ಮನೆ ಮನಗಳಲ್ಲಿ ನಟ ನಟಿಯರ ಮಾತೃ ಹೃದಯ ಅಮ್ಮ ಪಂಡರಿಬಾಯಿ ಬಗ್ಗೆ ಉತ್ತಮವಾದ ಮನಮುಟ್ಟುವ ಮಾಹಿತಿ ಜೊತೆಗೆ ನಿಮ್ಮ ಉತ್ತಮವಾದ ನಿರೂಪಣೆ ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಜಗಳೂರಿನಿಂದ ಹನುಮಂತಪ್ಪ ಮಡಿವಾಳರವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ. ನಮಸ್ತೆ, ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಎಷ್ಟು ಕೋಟಿ ಕೋಟಿ ಕೊಟ್ಟರು ಅಮ್ಮನ ಪ್ರೀತಿ ಸಿಗೋಲ್ಲ. ನನಗೆ ಭಾಗ್ಯವಂತರು ಮೂವಿ ಬಿ ಸರೋಜಾದೇವಿ ಲಕ್ಷ್ಮೀ ಅಮ್ಮ ಅವರು ಅಂದರೆ ತುಂಬ ತುಂಬ ಇಷ್ಟ. ಇವತ್ತು ನೀವು ಕೊಡ್ತಿರೋ ಮಾಹಿತಿ ಹಾಡುಗಳು ಧನ್ಯವಾದಗಳು ಅಂತ ಹೇಳಿದ್ದಾರೆ ಅಮೃತ ರಮೇಶ್ ಅವರು. ಹೌದು, ತಾಯಿ ಪಾತ್ರಗಳಲ್ಲಿ ಬಿ ಸರೋಜಾದೇವಿ ಅವರು ಕೂಡ ನಡೆಸಿರುವಂತಹ ಅವರು ಜೀವ ಕೂಡ ತುಂಬಿದ್ದಾರೆ ತಾಯಿ ಪಾತ್ರಗಳಿಗೆ. ಅವರು ಅಭಿನಯದ ಚಿತ್ರಗಳು ಕೂಡ ತುಂಬ ಸೊಗಸಾಗಿದೆ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ. ನಮಸ್ತೆ, ರತ್ನಮ್ಮ ಗುಂಡ್ಲೂರು ಇವರು ಸಂದೇಶವನ್ನು ಕಳಿಸಿದ್ದಾರೆ. ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಿಮಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ ಸಂದೇಶ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು. ಮೇಡಮ್, ಭಾನುವಾರದ ವಂದನೆಗಳು. ಮೇಡಮ್, ಇಂದಿನ ಮಾಹಿತಿ ಚೆನ್ನಾಗಿ ತಿಳಿಸ್ಕೊಟ್ರಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಪ್ರಭಾಕರಯ್ಯ ಅವರು. ನಿಮ್ಮ ಸಂದೇಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಹೌದು ಅಲ್ವಾ, ತಾಯಿಗೆ ಬೆಲೆ ಕಟ್ಟಲಾಗಲು ಸಾಧ್ಯವಿಲ್ಲ. ಅವರ ತ್ಯಾಗ ನಿಸ್ವಾರ್ಥ ಸೇವೆಗೆ ಎಲ್ಲರೂ ಕೂಡ ಚಿರಋಣಿ ಆಗಿರಲೇಬೇಕು. ಇದೀಗ ಕೇಳಿ ಬರೋಣ ಭಾಗ್ಯವಂತರು ಚಿತ್ರದ ಗೀತೆಯನ್ನು. ಬಿ ಸರೋಜಾದೇವಿ ಅವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಕಂಡಂಥ ಒಬ್ಬ ಅದ್ಭುತ ನಟಿಯ ಒಂದು ಗೀತೆಯನ್ನು.

ಬಿ ಸರೋಜಾದೇವಿಯ ಅವರು ತಮ್ಮ ಸುದೀರ್ಘ ಚಲನಚಿತ್ರ ವೃತ್ತಿ ಜೀವನದಲ್ಲಿ ಅನೇಕ ಕನ್ನಡ ಚಲನಚಿತ್ರಗಳಲ್ಲಿ ನಟಿಸಿದ್ರು. ಅವರು ಪ್ರಮುಖವಾಗಿ ನಾಯಕಿಯಾಗಿ ಅಭಿನಯಿಸುವುದರ ಜೊತೆಗೆ ಕೆಲವು ಚಿತ್ರಗಳಲ್ಲಿ ತಾಯಿ ಹಾಗೂ ಹಿರಿಯ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿದ್ರು. ಇನ್ನು ಇವರು ತಾಯಿ ಪಾತ್ರ ಮತ್ತು ಭಾವನಾತ್ಮಕ ಪಾತ್ರಗಳಲ್ಲಿ ನಟಿಸಿದಂತಹ ಪ್ರಮುಖ ಚಿತ್ರಗಳು ಅಂದರೆ ಜನನಿ ಜನ್ಮಭೂಮಿ ಈ ಚಿತ್ರದಲ್ಲಿ, ವಿಷ್ಣುವರ್ಧನ್ ಅಭಿನಯದ ಈ ಚಿತ್ರದಲ್ಲಿ ಸರೋಜಾದೇವಿಯವರು ತಾಯಿಯ ಪಾತ್ರದಲ್ಲಿ ನಟಿಸಿದ್ರು. ಹಾಗೆಯೇ ಶ್ರೀ ರೇಣುಕಾದೇವಿ ಮಹಾತ್ಮೆ ಚಿತ್ರದಲ್ಲಿ ಕೂಡ ಇವರು ಪೌರಾಣಿಕ ಚಿತ್ರದಲ್ಲಿ ದೇವಿಯ ಪಾತ್ರವನ್ನು ನಿರ್ವಹಿಸಿದ್ರು. ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ಕೂಡ ಇವರು ಅಭಿನಯಿಸಿದ್ರು. ಅಭಿನಯ ಸರಸ್ವತಿ ಅಂತಲೇ ಪ್ರಸಿದ್ಧರಾಗಿದ್ದವರು ಸರೋಜಾದೇವಿಯವರು. ಸ್ನೇಹಿತರೆ, ಇದಾಗ

ಇದು ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮ. ಇಂದಿನ ಸಿನಿಮಾ ಕ್ಷೇತ್ರದ ಪರಿಚಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತಾಯಿಯ ಪಾತ್ರಕ್ಕೆ ಜೀವ ತುಂಬಿದ ನಟಿಯರ ಬಗ್ಗೆ ಒಂದಿಷ್ಟು ಮಾಹಿತಿ ಹಾಗೂ ಅವರು ಅಭಿನಯಿಸಿದ ಚಿತ್ರದ ಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಇಲ್ಲಿಗೆ ಮಾಹಿತಿ ಕಣಜ ಸಿನಿಮಾ ಕ್ಷೇತ್ರದ ಕಾರ್ಯಕ್ರಮ ಪರಿಚಯ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗಲಿದೆ 12 ಗಂಟೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ. ಬಳಿಕ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ತಲುಪಿದ ಪ್ರಧಾನಮಂತ್ರಿ ಅವರನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಸ್ವಾಗತಿಸಿ ಬರಮಾಡಿಕೊಂಡರು. ಪ್ರಸ್ತುತ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಅವರು ತಲುಪಿದ್ದು 45ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಆಯೋಜಿತ ಬೃಹತ್ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಮೇ 10 ಚಾರಿತ್ರಿಕ ದಿನವಾಗಿದೆ. 1857ರ ಈ ದಿನದಂದು ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯು ಹತ್ತಿತು. ಬಳಿಕ ಅದು ಜ್ವಾಲೆಯಾಗಿ ವ್ಯಾಪಿಸಿ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಿಗೊಳಿಸಿತು ಎಂದರು. ನಾಳೆ 11ರಂದು ಗುಜರಾತಿನ ಸೋಮನಾಥ ದೇಗುಲ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣಗೊಂಡ ಸಂದಿಗ್ಧ ಪರಿಸ್ಥಿತಿ ಬಗ್ಗೆ ಉಲ್ಲೇಖಿಸಿದ ಅವರು, ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಇದು ಪರಿಣಾಮ ಬೀರಿದೆ, ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಬೇಕಿದೆ ಎಂದರು. ಕಂದಾಯ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಸೇವೆ ಒದಗಿಸುವಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ, ಪಹಣಿ, ಪಿಂಚಣಿ ಸೇರಿದಂತೆ ಸೌಲಭ್ಯ ವಿತರಣಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೂ ಗ್ಯಾರಂಟಿ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ ಎಂದರು. ಜಿಲ್ಲಾಧಿಕಾರಿ ಫೌಸಿಯಾ ತರನುಂ ಮಾತನಾಡಿ, ಕಂದಾಯ ಗ್ರಾಮ ಯೋಜನೆಯಡಿ ಕಲಬುರಗಿ ಜಿಲ್ಲೆಯಲ್ಲಿ 368 ಗ್ರಾಮಗಳನ್ನು ಗುರುತಿಸಿ ಅದರಲ್ಲಿ 330 ಗ್ರಾಮಗಳನ್ನು ಘೋಷಿಸಲಾಗಿದೆ. 6060 ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. 23,447 ಪಹಣಿ ತಿದ್ದುಪಡಿ ಮಾಡಿಕೊಡಲಾಗಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾಕರಣ ಅಭಿಯಾನ ಚುರುಗುತ್ತಿದೆ. ಈ ತಿಂಗಳ 22ರವರೆಗೆ ನಡೆಯಲಿರುವ 9ನೇ ಸುತ್ತಿನ ಲಸಿಕಾಕರಣ ಅಭಿಯಾನದ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕರಾದ ಡಾಕ್ಟರ್ ರವಿ ಸಾಲಿಗೌಡರ್,
2: ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 13 ಲಕ್ಷ ಜಾನುವಾರುಗಳ ಸಂಖ್ಯೆಯಲ್ಲಿ %40 ಸಾಧನೆಯನ್ನ ಮಾಡಲಾಗಿದೆ. ಉಳಿದ ಎಲ್ಲ ಜಾನುವಾರುಗಳನ್ನ ಕಾಲು ಹಾಗೂ ಬಾಯಿ ಬೇನೆ ಲಸಿಕಾಕರಣಕ್ಕೆ ಒಳಪಡಿಸಿ ಜಿಲ್ಲೆಯ ಜಾನುವಾರು ಮಾಲೀಕರು ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣ ಹಾಗೂ ಜಾನುವಾರುಗಳ ಕೃತಕ ಗರ್ಭಧಾರಣಾ ಯೋಜನೆಗಳನ್ನ ನಮ್ಮ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತಮಗೆ ಸೇವೆ ನೀಡಿದ ನಂತರ ತಮ್ಮ ನೋಂದಣಿಯಾದ ಮೊಬೈಲ್ಗೆ ಸ್ವೀಕರಿಸುವ ಓಟಿಪಿಯನ್ನು ಇಲಾಖೆ ಅಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ನೀಡಿ ಸಹಕರಿಸಬೇಕು.
1: ಅರಣ್ಯ ಇಲಾಖೆ ಸ್ಥಳೀಯ ಪ್ರಜಾತಿಯ ಗಿಡಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಪರಿಸರ ಜೀವಿಶಾಸ್ತ್ರ ಮತ್ತು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಸವಾಲಿನ ನಡುವೆ ನಗರ ಪ್ರದೇಶಗಳ ಸಮೀಪದ ಅರಣ್ಯ ಭೂಮಿಗಳನ್ನು ಉಳಿಸಿ ಬೆಳೆಸುವುದು ಅತ್ಯಗತ್ಯವಾಗಿದೆ. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ

0: ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದು ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಜನಸೇವೆಯಲ್ಲಿ ಅಪಾರ ಕಾಳಜಿ ಹಾಗೂ ಬದ್ಧತೆ ಹೊಂದಿದ್ದ ವ್ಯಕ್ತಿ ಸುಧಾಕರ್. ಇಂಥವರು ಇನ್ನಷ್ಟು ಕಾಲ ಜನರ ನಡುವೆ ಇರಬೇಕಿತ್ತು. ವೈದ್ಯರ ನಿರಂತರ ಪ್ರಯತ್ನ, ಎಲ್ಲರ ಹಾರೈಕೆಯ ಹೊರತಾಗಿಯೂ ಅವರು ನಮ್ಮನ್ನಗಲಿದ್ದಾರೆ. ಇದೊಂದು ಅತ್ಯಂತ ನೋವಿನ ಘಳಿಗೆಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓದಿಕೊಳ್ಳುವ ಕಥೆಗಳಿಗಿಂತ ಲೇಖಕರೇ ಓದಿ ಹೇಳುವ ಕಥೆಗಳು ಹೆಚ್ಚು ಪರಿಣಾಮಕಾರಿ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾಕ್ಟರ್ ಬಸವರಾಜ್ ಸಾದರ್ ಹೇಳಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸಹಯೋಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜಿಸಿದ ಕೇಳು ಕಥೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ ಹೊನ್ಕಲ್ ಸೇರಿದಂತೆ ಸಾಹಿತ್ಯಾಸಕ್ತರು ತಮ್ಮ ಸಣ್ಣ ಕಥೆಗಳನ್ನು ವಾಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾರೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಒಂಥರ ವಿಭಿನ್ನವಾಗಿರುತ್ತೆ. ಒಂದು ಹುಡುಗಿ ತನ್ನ ಯವನಾವಸ್ಥೆಯಲ್ಲಿ ಪ್ಯುಬರ್ಟಿ ಅಚೀವಾದಾಗ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾಳೆ. ಒಂದು ಚೈಲ್ಡ್ ಬಿಯರಿಂಗ್ ಏಜಲ್ಲಿ ಗರ್ಭಾವಸ್ಥೆಯಲ್ಲಿ ಬೇರೆ ತರಹದ ತೊಂದರೆಗಳು ಕಂಡು ಬರ್ತವೆ. ಡೆಲಿವರಿ ಆದ್ಮೇಲೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಹುಡುಕೋಣ. ಮಹಿಳೆಯರ ಆರೋಗ್ಯ ಮತ್ತು ಆಯುರ್ವೇದ, ಈ ವಿಷಯವಾಗಿ ನಮ್ ಜೊತೆ ಮಾತನಾಡೋದಿಕ್ಕೆ ಡಾಕ್ಟರ್ ಅನುಶ್ರೀ ಎಂವಿ, ಇವರು ಆಯುರ್ವೇದ ತಜ್ಞೆ, ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ನಮ್ ಜೊತೆ ಇದ್ದಾರೆ. ಡಾಕ್ಟರ್ ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ಅನುಶ್ರೀ ಅವರೇ, ನಿಮ್ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
2: ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕೂಡ, ಆಮೇಲೆ ಯೋಗ ಥೆರಪಿಸ್ಟ್. ನಮ್ದೇ ಆದಂತಹ ಒಂದು ಸ್ಕಿನ್ ಮತ್ತೆ ಹೇರ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ, ಅದರದ್ದು ಫೌಂಡರ್ ಆಗಿದ್ದೀನಿ. ಅಂಡ್ ನಾನು ಆಯುರ್ವೇದ ಕಾಸ್ಮೆಟಾಲಜಿಸ್ಟ್. ಸೊ ಇದು ನನ್ನ ಸಣ್ಣ ಪರಿಚಯ. ನಾನು ಮೈಸೂರಿಂದ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ, ಈಗ ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿ ನನ್ನ ಸಂಸ್ಥೆ ಇದೆ.
1: ಈಗ ಆಯುರ್ವೇದದಲ್ಲಿ ದೇಹ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ.
2: ಹೌದೌದು.
1: ಇದರ ಬಗ್ಗೆ ನಿಮ್ ಪ್ರಕಾರ ಜನರಿಗೆ ಎಷ್ಟು ಅರಿವಿರಬೇಕು, ಮತ್ತೆ ಆಯುರ್ವೇದದಲ್ಲಿ ಈ ದೇಹ ಪ್ರಕೃತಿಯನ್ನ ಹೇಗೆ ವಿವರಿಸಲಾಗಿದೆ?
2: ಓಕೆ. ಈಗ ಆಯುರ್ವೇದದಲ್ಲಿ ನಾವು ದೇಹ ಪ್ರಕೃತಿ ಅಂತ ಬಂದಿದ ತಕ್ಷಣ ಹೇಳೋದೆ ವಾತ ಪಿತ್ತ ಕಫ. ಸೊ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಪಿ ದೀಯತೆ. ಅಂದ್ರೆ ಸ್ವಸ್ಥ, ಒಬ್ಬ ಸ್ವಸ್ಥ ಅಂದ್ರೆ ಹೆಲ್ದಿ ಪರ್ಸನ್. ಒಬ್ಬ ಸ್ವಸ್ಥನ ದೇಹದಲ್ಲಿ ಹೇಗೆ ನಮ್ಮ ಎಲ್ಲ ದೋಷಗಳು, ಧಾತುಗಳು, ಪ್ರಕೃತಿ ಇದನ್ನ ಡಿಪೆಂಡ್ ಆಗುತ್ತೆ, ಅವೆಲ್ಲ ಸಮವಾಗಿದ್ದರೆ, ಅಂದ್ರೆ ಸಮದೋಷ. ಸಮದೋಷ ಅಂತ ಬಂದಾಗ ದೋಷಗಳು ಅಂದ್ರೆ ವಾತ ಪಿತ್ತ ಕಫ. ಸೊ ಇದು ಸಮವಾಗಿದ್ದಾಗ ಸಮದೋಷ. ಸಮ ಅಗ್ನಿ. ಸೊ ಅಗ್ನಿ ಅಂದ್ರೆ ನಮ್ಮ ಪಿತ್ತ, ದೇಹದಲ್ಲಿರುವಂತಹ ಟೆಂಪರೇಚರ್. ಒಂದು ನಾವು ಅಗ್ನಿನ ನಮ್ಮ ಡೈಜೆಸ್ಟಿವ್ ಫೈರ್ಗೆ ಅದನ್ನ ಇದು ರೆಫರ್ ಮಾಡ್ತೀವಿ. ಅದರಲ್ಲಿ ಹೆಂಗೆ ಅಂದ್ರೆ, ಡೈಜೆಸ್ಟಿವ್ ಫೈರ್ ಅಂದ್ರೆ ನಮ್ಮ ಬಾಡಿನಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳಾಗಿರ್ಲಿ ಅಥವಾ ಹಾರ್ಮೋನ್ಸ್ ಆಗಿರ್ಲಿ, ಇವಕ್ಕೆ ನಾವು ಅದನ್ನ ರೆಫರ್ ಮಾಡ್ತೀವಿ ಅಗ್ನಿ. ಸೊ ಸಮ ಅಗ್ನಿ ಅಂದ್ರೆ ಅಗ್ನಿ ಕೂಡ ಸಮವಾಗಿರ್ಬೇಕು. ಸಮದೋಷ ಸಮ ಅಗ್ನಿ ಸಮಧಾತು. ಸಮಧಾತುಗಳು ಅಂದ್ರೇನು, ನಮ್ಮ ಬಾಡಿನಲ್ಲಿರುವಂತಹ ರಸ, ರಕ್ತ, ಮಾಂಸ, ಮೇದ, ಮಜ್ಜ, ಶುಕ್ರ, ಆರ್ಥವ. ಸೊ ಇದೆಲ್ಲ ಏನು, ನಮ್ಮ ಬಾಡಿನಲ್ಲಿರುವಂತಹ ಅಂಶಗಳು. ರಸ ಬಂದು ನಮ್ಮ ಫ್ಲೂಯಿಡ್ಸ್, ರಕ್ತ ಬಂದು ಬ್ಲಡ್. ಸೊ ಇದೇ ತರ ಇರೋದು. ಇದನ್ನೆಲ್ಲ ನಾವು ಸಮದೋಷ ಸಮಾಗ್ನಿ ಸಮಧಾತು. ಸೊ ಸಮವಾಗಿರ್ಬೇಕು. ಮಲಕ್ರಿಯ, ಸೊ ಮಲ ಅಂದ್ರೆ ನಮ್ಮಲ್ಲಿರುವಂತಹ ಕಲ್ಮಶಗಳು, ಸೊ ಏನ್ ಎಕ್ಸ್ಕ್ರೀಟ್ ಮಾಡ್ತೀವಿ ಹೊರಗಾಗ್ತಿವಲ್ಲ ಆ ಮಲಗಳು, ಅವು ಕೂಡ

0: ಕ್ಲಿಯರಾಗಿ ಹೊರಗಡೆ ಹೋಗಬೇಕು. ಸೊ ಇದೆಲ್ಲ ಇದ್ದಾಗ ಒಬ್ಬ ಸ್ವಸ್ಥ ಅಂತ ಹೇಳ್ತೀವಿ. ಸೊ ಇದೆಲ್ಲದನ್ನು ಹೇಗೆ ನಾವು ಸ್ವಸ್ಥ ಸಮವಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಿಯೆಗಳು ಅಥವಾ ಏನು ಟ್ರೀಟ್ಮೆಂಟ್ಗಳು ಇದೆಲ್ಲ ರೆಫರ್ ಆಗುತ್ತೆ. ಸೊ ನಮ್ಮ ಬಾಡಿನಲ್ಲಿ ನೀವು ಕೇಳಿದಂಗೆ ಈ ದೋಷಗಳು ಬಗ್ಗೆ ಕೇಳಿದ್ರಿ, ಈ ಪ್ರಕೃತಿ ಅನಾಲಿಸಿಸ್ ಮಾಡೋದು ಹೆಂಗೆ ಅಂತ. ಸೊ ನಾವು ಪ್ರಕೃತಿನ ಅನಲೈಸ್ ಮಾಡೋದೇ ಈ ದೋಷಗಳ ಮೇಲೆ.
1: ಈಗ ನಾವು ಕಾಮನ್ ಪೀಪಲ್ ಆಗಿ ನಮ್ಗೆ ಗೊತ್ತಿರಲ್ಲ ನನ್ನ ಬಾಡಿ ಅಂದ್ರೆ, ಕೆಲವೊಂದ್ಸಲ ಜಾಸ್ತಿ ಕೋಲ್ಡ್ ಬಂದ್ರೆ ಓ ನಿಂದು ಕೋಲ್ಡ್ ಬಾಡಿ, ಅಥವಾ ಜಾಸ್ತಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹೀಟ್ ಆದ್ರೆ ಓ ನಿಂದು ಹೀಟ್ ಬಾಡಿ, ಅದಕ್ಕೆ ಹಂಗಾಗ್ತಿದೆ. ಇದು ಜನರಲೈಸ್ ನಮ್ಗೆ ಒಂದು ಅಸಂಪ್ಷನ್ಸ್ ಅಷ್ಟೇ ನಮ್ಗೆ. ಬಟ್ ಅದ್ರ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿ ಇರಬೇಕಾ, ಇದ್ರೆ ಎಷ್ಟು ಉಪಯುಕ್ತವಾಗಿ.
0: ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೋಬೇಕು. ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಹೆಲ್ಪ್ ಜಾಸ್ತಿ. ಸೊ ಎಷ್ಟೋ ಸಲ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಆಹಾರವೇ ಔಷಧಿ. ಸೊ ಆಹಾರವೇ ಔಷಧಿ ಆಗ್ಬೇಕು ಅಂದ್ರೆ ನಿಮ್ ಬಾಡಿನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮ್ಗೆ ಆಹಾರ ಔಷಧಿ ಆಗತ್ತೆ, ಇಲ್ಲ ಅಂದ್ರೆ ಆಹಾರನೇ ವಿಷ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಪ್ರಕೃತಿ ಬಗ್ಗೆ ಕೇಳಿದ್ರಿ, ಈ ಒಬ್ಬ ದೇಹದ ಪ್ರಕೃತಿ ಹೇಗಿರ್ಬೇಕು ಅಂತ. ಈಗ ನಾನು ವಾತ ಮತ್ತೆ ಪಿತ್ತ ದೋಷ ಇರುವಂತಹ ಪ್ರಕೃತಿ. ಸೊ ಈಗ ಇನ್ನೊಂದು ಎಲ್ಲರಿಗಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದ್ರೆ, ನಂದು ವಾತ ಬಾಡಿ ನಂದು ಪಿತ್ತ ಬಾಡಿ ಅಂತ ಹೇಳ್ತಾರೆ. ಇಲ್ಲ, ಆತರ ಒಂದೇ ಒಂದು ದೋಷ ಪ್ರಿಡಾಮಿನೆನ್ಸ್ ಇರೋದಿಲ್ಲ, ಅಥವಾ ಒಂದೇ ಒಂದು ದೋಷದ ಪ್ರಕೃತಿ ಇರೋದಿಲ್ಲ. ಇದ್ರಲ್ಲಿ ಯಾವಾಗ್ಲೂ ಮಿಕ್ಸ್ಡೇ ಇರೋದು. ಸೊ ವಾತ ಪಿತ್ತ, ಪಿತ್ತ ಕಫ, ಇಲ್ಲ ಅಂದ್ರೆ ವಾತ ಕಫ, ಹೀಗೆ ಮಿಕ್ಸ್ಚರ್ ಆಗೇ ಇರುತ್ತೆ ಹೊರತು ಒಂದೇ ಪ್ರಿಡಾಮಿನೆನ್ಸ್ ಇರೋದಿಲ್ಲ. ಸೊ ಅದನ್ನ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಸಿಂಪಲ್ ಆಗಿ ಹೆಂಗ್ ಹೇಳ್ಬೋದು ನಾನು ಇವೆಲ್ಲ ಅರ್ಥ ಮಾಡ್ಕೊಳಂಗೆ, ನಿಮ್ ಬಾಡಿ ಹೇಗೆ ತಿಳ್ಕೊಬಹುದು ಅಂದ್ರೆ ಒಂದ್ 4-5 ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಅದನ್ನ ತಿಳ್ಕೊಂಡು ನೀವು ನಿಮ್ ಬಾಡಿನ ಅನಲೈಸ್ ಮಾಡ್ಕೋಬಹುದು, ಬಟ್ ನಾಟ್ ಕಂಪ್ಲೀಟ್ಲಿ. ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಹೋದ್ರೆ ಒಂದ್ ಶೋ ಫುಲ್ ಬೇಕು ಬರೀ ವಾತ ಪಿತ್ತ ಬಗ್ಗೆ ಮಾತಾಡಕ್ಕೆ.
1: ಸಾಧ್ಯ ಇಲ್ಲ.
0: ಹೌದು ಹೌದು, ಅಷ್ಟು ಕ್ಲಿಯರ್ ಆಗಿ ಆಮೇಲೆ ಒಂದೊಂದನ್ನು ವಿವರಿಸಿ ಹೇಳಿದ್ದಾರೆ ನಮ್ಮ ಆಯುರ್ವೇದ ವೇದಗಳಲ್ಲಿ. ಸೊ ನಾನೀಗ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ವಾತ ಬಂತು ಅಂದ್ರೆ ವಾತ ಪ್ರಕೃತಿನಲ್ಲಿ ಏನಿರುತ್ತೆ ವಾತ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ವಾತ ಕ್ಯಾನ್ ಅದನ್ನ ನೀವು ವಾಯುಗೆ ಕಂಪೇರ್ ಮಾಡ್ಬೋದು. ವಾಯು ಅಂದ್ರೆ ಗಾಳಿ, ಏರ್. ಸೊ ಏರ್ ಹೇಗೆ ತಣ್ಣಗಿರುತ್ತೆ, ತಂಪಿರುತ್ತೆ, ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಸೊ ತುಂಬಾ ಬೇಗ ಓಡಾಡೋದು ಮಾತಾಡೋದು ಆ ತರ ನೇಚರ್ ಇರುತ್ತೆ. ಬಾಡಿ ಕೂಲ್ ಇರುತ್ತೆ. ಆಮೇಲೆ ನಿಮ್ಮ ದೇಹದ ದೇಹ ಉದ್ದ ಇರ್ತಾರೆ, ತುಂಬಾ ಎತ್ತರ ಇರ್ತಾರೆ, ತುಂಬಾ ತೆಳ್ಳಗಿರ್ತಾರೆ. ಆಮೇಲೆ ರಫ್ ಸ್ಕಿನ್ ಇರುತ್ತೆ, ರಫ್ ಹೇರ್ ಇರುತ್ತೆ, ಕರ್ಲಿ ಹೇರ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ವಾತ ಪ್ರಕೃತಿಯವರ ನೇಚರ್ ಅಂದ್ರೆ ವಾತ ಪ್ರಕೃತಿ ಪ್ರಿಡಾಮಿನೆಂಟ್ ಆಗಿರುವಂತಹ ಬಾಡಿ ನೇಚರ್ ಇರುತ್ತೆ. ಅದೇ ರೀತಿ ಈಗ ಪಿತ್ತ ಪ್ರಕೃತಿ ಇರೋ ಪ್ರಿಡಾಮಿನೆಂಟ್ ನೇಚರ್ ಇತ್ತು ಅಂದ್ರೆ, ಪಿತ್ತ ಪ್ರಕೃತಿ ಇರೋರಿಗೆ ಐಸೈಟ್ ತುಂಬಾ ಫಾಸ್ಟ್, ತುಂಬಾ ಶಾರ್ಪ್ ಇರುತ್ತೆ, ತುಂಬಾ ಐಸೈಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅವ್ರ ಕಣ್ಣು ನೋಡಿದ ತಕ್ಷಣ ನೀವು ಹೇಳ್ಬೋದು ಏನಿಷ್ಟು ಬ್ರೈಟ್ ಐಸ್ ಇದೆ ಅಂತ. ಹೌದು, ಪಿತ್ತ ಪ್ರಕೃತಿ ಇರೋರಿಗೆ ತುಂಬಾ ಬ್ರೈಟ್ ಐಸ್ ಇರುತ್ತೆ, ತುಂಬಾ ಬೆಳ್ಳಗಿರ್ತಾರೆ, ಕೆಂಪಾಗಿರ್ತಾರೆ, ಬೇಗ ಬಿಸಿಲಿಗೆ ಹೋದ್ರೆ ಕೆಂಪಾಗುವಂತ ನೇಚರ್ ಇರುತ್ತೆ, ತುಂಬಾ ಬೇಗ ಕೋಪ ಬರುವಂತ ನೇಚರ್ ಇರುತ್ತೆ. ಆಮೇಲೆ ಹುಳಿ ಖಾರ ತಿನ್ನೋ ಆಸೆ ಬಹಳ ಇರುತ್ತೆ. ಆಮೇಲೆ ಅದರ ಜೊತೆಗೆ ಏನದು ಸ್ವಲ್ಪ ಡೈಜೆಷನ್ ಹೆಚ್ಚಾಗಿ ಫಾಸ್ಟ್ ಆಗಿ ಆಗೋದ್ರಿಂದ ತೆಳ್ಳಗೂ ಇರ್ತಾರೆ, ಬೇಗ ಮೆಟಬಾಲಿಸಮ್ ಫಾಸ್ಟ್ ಮೆಟಬಾಲಿಸಮ್ ಇರುತ್ತೆ, ಊಟ ಜೀರ್ಣ ಶಕ್ತಿ ಬಹಳ ಫಾಸ್ಟ್ ಆಗಿ ಆಗುತ್ತೆ ಅವರಲ್ಲಿ. ಆಮೇಲೆ ಮಾತಿನಲ್ಲಿ ಸ್ಪೀಡ್ ಇರುತ್ತೆ. ಆಮೇಲೆ ತುಂಬಾ ಯೋಚನೆ ಮಾಡಿ ಮಾತನಾಡೋ ಅಂತ ಯೋಚನೆ ಮನೋಭಾವನೆ ಇರುತ್ತೆ. ಸೊ ಇದೆಲ್ಲ ನೀವು ಪಿತ್ತ ಪ್ರಕೃತಿ ಅವ್ರದಕ್ಕೆ ಕಂಪೇರ್ ಮಾಡ್ಕೋಬಹುದು. ಕಫ ಪ್ರಕೃತಿ ಅವ್ರದ್ದು ಬಂತು ಅಂದ್ರೆ ಕಫ ಹೆವಿ, ಹೆವಿನೆಸ್. ಸೊ ನಾವು ಕಫ ಅಂದ್ರೆ ಅದನ್ನ ಅರ್ತ್ಗೆ ಹೋಲಿಸ್ತೀವಿ. ಸೊ ಅರ್ತ್ ಅಂದ್ರೆ ಹೆವಿ ಇರುತ್ತೆ. ಸೊ ಅವರು ಹೆವಿ ಇರ್ತಾರೆ, ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಏನದು ರೇಡಿಯಂಟ್ ಸ್ಕಿನ್ ಇರುತ್ತೆ. ಆಮೇಲೆ ಮಾತಾಡುವಾಗ ಸ್ಲೋ ಮಾತಾಡ್ತಾರೆ, ತುಂಬಾ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡ್ತಾರೆ, ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಬುದ್ಧಿವಂತರಾಗಿರ್ತಾರೆ, ಅಂದ್ರೆ ಬುದ್ಧಿವಂತರು ಅಂದ್ರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು ನಾವು. ಸೊ ಈ ನೇಚರ್ ಎಲ್ಲ ಬಂದು ನಮ್ಮ ಕಫ ಪ್ರಕೃತಿ. ಸೊ ಈಗ ಎಲ್ಲರಿಗೂ ಈಗ ನಾನು ಹೇಳ್ದಂಗೆ ನೀವು ಯೋಚನೆ ಮಾಡ್ತಾ ಇರ್ಬೇಕು, ಕೇಳ್ತಾ ಇರೋರು ತಿಳ್ಕೊಬಹುದು, ನಂಗೆ ವಾತ ಪ್ರಕೃತಿದು ಅಂಶಗಳಿದೆ, ಪಿತ್ತ ಪ್ರಕೃತಿ ಅಂಶಗಳಿದೆ, ಕಫ ಪ್ರಕೃತಿ ಅಂಶಗಳಿದೆ ಅಂತ.

0: ಅವಾಗೇನು ನೀವು ಕಾಂಬಿನೇಷನ್ ಅಲ್ಲಿ ಇದ್ದೀರಾ, ನೀವು ವಾತ ಮತ್ತೆ ಕಫ ಪ್ರ ಕಾಂಬಿನೇಷನ್,
1: ಒಂದು ಅಂಶ ಜಾಸ್ತಿ ಇರುತ್ತೆ.
0: ಹೌದು,
1: ಕಂಪೇರ್ ಟು
0: ಹೌದು ಹೌದು, ಒಂದು ಪ್ರಿಡಾಮಿನೆಂಟ್ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದರ ಮೇಲೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆಯ್ತು. ಸೊ ಈಗ ಪ್ರಕೃತಿ ಅನಾಲಿಸಿಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಆಹಾರ ವಿಹಾರನ ಮಾಡಿಫೈ ಮಾಡ್ಕೋಬೇಕು. ಸೊ ಆಹಾರ ವಿಹಾರ ಬಂತು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಫ ಮತ್ತೆ ಪಿತ್ತ ಮತ್ತೆ ಕಫ ಪ್ರಕೃತಿ ತಗೋತೀನಿ, ಅದರಲ್ಲಿ ಕಫ ಪ್ರಿಡಾಮಿನೆಂಟು ಪಿತ್ತ ಇರೋಂತಹವರು. ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅತಿಯಾದಂತಹ ಉಪ್ಪು ಹುಳಿ ಖಾರಗಳನ್ನ ಅವಾಯ್ಡ್ ಮಾಡಬೇಕು, ವಿಹಾರ ಇಂಪ್ರೂವ್ ಮಾಡಬೇಕು. ವಿಹಾರ ಅಂತ ಬಂತು ಅಂದರೆ ವ್ಯಾಯಾಮ, ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು, ಇದನ್ನೆಲ್ಲ ಮಧ್ಯಾಹ್ನ ನಿದ್ದೆ ಕಮ್ಮಿ ಮಾಡಬೇಕು, ವ್ಯಾಯಾಮ ಜಾಸ್ತಿ ಮಾಡಬೇಕು, ಆಕ್ಟಿವ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಊಟ ತಿಂಡಿ ಬಂದಾಗ ಹೆವಿ ಫುಡ್ನ ಊಟ ಮಾಡೋ ಹಾಗಿಲ್ಲ. ಹೆವಿ ಫುಡ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜಂಕೆ, ಪಿಜ್ಜಾ, ಬರ್ಗರು, ಚೀಸು ಇವೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆ ಅಂದರೆ ಇದು ಗುರು ಆಹಾರ ಅಂತ ಹೇಳ್ತೀವಿ. ಗುರು ಆಹಾರನ ಡೈಜೆಸ್ಟ್ ಮಾಡೋದಕ್ಕೆ ಅಗ್ನಿ ಜಾಸ್ತಿ ಉಪಯೋಗ ಆಗುತ್ತೆ. ಸೊ ಅಗ್ನಿ ಜಾಸ್ತಿ ಉಪಯೋಗ ಆಗಬೇಕು ಅಂದರೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈಗ ಆಹಾರಕ್ಕಾಗಿ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಪಿತ್ತ ಜಾಸ್ತಿ ಆಯಿತು, ಬಟ್ ಬೇರೆಯ ಕೆಲಸಗಳಿಗೆ ಅಗ್ನಿ ಅತಿ ಆಯಿತು. ಅತಿ ಆದಾಗ ಆ ಕೆಲಸಗಳಲ್ಲೂ ಹಾಳಾಗುತ್ತೆ. ಸೊ ನಿಮಗೆ ಅಗ್ನಿ ಅತಿ ಆದಾಗ ಕೋಪ, ಆಂಗ್ಸೈಟಿ, ಒತ್ತಡ, ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬೇರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಇಂದ ಬೇರೆ ಬೇರೆ ರೋಗಗಳು ಬಾಡಿನಲ್ಲಿ ಬರುತ್ತೆ.
1: ಪ್ರಕೃತಿ ಎಲ್ಲ ಅಂದ್ರೆ ಈ ಪ್ರಾಬ್ಲಮ್ಗಳಿಗೆ ಇಂಟರ್ಲಿಂಕ್ಡ್ ಅಂತ ಹೇಳಿ.
0: ಡೆಫಿನೆಟ್ಲಿ ಎಲ್ಲ ಚೈನ್ ಇದು. ಒಂದು ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಂಡ್ ಆಗದೆ ನೀವ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೇನೆ. ಸೊ ಹಾಗಾಗಿ ಏನು ಹೇಳ್ತೀವಿ ನಾವು ಅಂದ್ರೆ ನಿಮ್ಮ ಆಹಾರ ವಿಹಾರ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಾಡಿಯ ಮೇಂಟೆನೆನ್ಸ್ಗೆ. ಸೊ ಎಷ್ಟು ಮಿತವಾದ ಆಹಾರ ಮಿತವಾದ ವಿಹಾರನೂ, ಯಾಕೆಂದ್ರೆ ಈಗ ವಾತ ಪ್ರಕೃತಿ ಇರೋರು ಅತಿಯಾದ ವ್ಯಾಯಾಮನೂ ಮಾಡಂಗಿಲ್ಲ. ಅವ್ರು ಅತಿಯಾದ ವ್ಯಾಯಾಮ ಮಾಡಿದಾಗ ವಾಯು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ, ಇದರಿಂದ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಏನೋ ಜಾಯಿಂಟ್ ಏನಾದರೂ ಇಶ್ಯೂಗಳು ಬರುತ್ತೆ, ಮೂಳೆ ಸವೆತ ಇವೆಲ್ಲ ಇಶ್ಯೂಗಳಾಗುತ್ತೆ. ಜೊತೆಗೆ ಅವರಲ್ಲಿ ಸ್ನಿಗ್ಧತ್ವ ಕಮ್ಮಿ ಇರುತ್ತೆ. ಅಂದರೆ ನಾವು ಸ್ನಿಗ್ಧತ್ವನ ಹೇಗೆ ರೆಫರ್ ಮಾಡ್ಬೋದು ಅಂದರೆ ಗ್ರೀಸಿಂಗ್, ನಿಮ್ಮ ಮೂಳೆ ಜಾಯಿಂಟ್ಗಳಲ್ಲಿ ಗ್ರೀಸಿಂಗ್ ಕಮ್ಮಿ ಇರುತ್ತೆ. ಸೊ ನೀವು ವ್ಯಾಯಾಮನೂ ಜಾಸ್ತಿ ಮಾಡಿ ಗ್ರೀಸಿಂಗ್ ಕಮ್ಮಿ ಇತ್ತು ಅಂದರೆ ಉಜ್ಜಿ ಉಜ್ಜಿ ನಿಮ್ಮ ಮೂಳೆ ಜಾಯಿಂಟ್ಗಳು ಸವಿಯುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಯಾವ ಪ್ರಕೃತಿಯವರು ಯಾವುದನ್ನ ಜಾಸ್ತಿ ಮಾಡಬೇಕು ಅವರಷ್ಟೇ ಜಾಸ್ತಿ ಮಾಡಬೇಕು, ಯಾರು ಏನ್ ಕಮ್ಮಿ ಮಾಡಬೇಕು ಅವ್ರು ಅದನ್ನ ಕಮ್ಮಿನೇ ಮಾಡಬೇಕು. ಸೊ ನೀವು ಎಲ್ಲರಿಗೂ ಒಂದೇ ಅಲ್ಲ, ದೋಷಗಳು ಪ್ರಕೃತಿ ಇಸ್ ಈಕ್ವಲ್ ಟು ಡಿ ಎನ್ ಎ, ಒಬ್ರದ್ದು ಡಿ ಎನ್ ಎ ಇನ್ನೊಬ್ರದ್ದು ಸೇಮ್ ಇಲ್ಲ ಅಂದಾಗ ನಿಮ್ಮ ಪ್ರಕೃತಿ ನಿಮ್ಮ ದೋಷಗಳು ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ರ ಪ್ರಕೃತಿ ಡಿಫ್ರೆಂಟ್ ಇರುತ್ತೆ.
1: ಈಗ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ they go through lot of changes in the puberty ಅಲ್ಲಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ಅಲ್ಲಿ ಇರ್ಬೋದು, ಪೋಸ್ಟ್ ಪಾರ್ಟಮ್ ಅಲ್ಲಿ ಇರ್ಬೋದು. ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಪ್ಯೂಬರ್ಟಿ ಟೈಮ್ ಅಲ್ಲಿ ಕಂಪ್ಲೇನ್ ಮಾಡೋದು PCOD
0: ಹೌದು
1: ಖಾಯಿಲೆ ಬಗ್ಗೆ.
0: ಹೌದು,
1: ಇದಕ್ಕೆ ಆಯುರ್ವೇದದಲ್ಲಿ ಏನಾದರೂ ಸೊಲ್ಯೂಷನ್ ಇದೆಯಾ ಡಾಕ್ಟರ್?
0: ಡೆಫಿನೆಟ್ಲಿ ಇದೆ, ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಅದನ್ನ ಕ್ಲಿಯರ್ ಕಟ್ ಆಗಿ PCOD ಅಂತ ಹೇಳಿಲ್ಲ, ಬಟ್ ಬೇರೆ ಬೇರೆ ಹೆಸರುಗಳಲ್ಲಿ ಇದೆ. ಆರ್ಥವ ಕ್ಷಯ, ಅನಾರ್ಥವ ಅಥವಾ ಯೋನಿ ವ್ಯಾಪತ್, ಈ ತರ ನಾವು ಮೆನ್ಷನ್ ಮಾಡಿದ್ದೆ ಆಯುರ್ವೇದದಲ್ಲಿ. ಸೊ ಆಯುರ್ವೇದದಲ್ಲಿ ಈ PCOD ಆಗ್ಲಿ ಇನ್ನೊಂದಾಗಿ ಈ ಥೈರಾಯ್ಡ್ ಡಿಫಿಷಿಯನ್ಸಿ ಆಗುವಂತ ಪ್ರಾಬ್ಲಮ್ಗಳಾಗಿ ಇವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮಧ್ಯಮ ಅವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಕಿಶೋರಾವಸ್ಥೆ ಮುಗಿದು, ಗರ್ಭಾವಸ್ಥೆ ಮುಗಿದು, ಮಧ್ಯಮ ಅವಸ್ಥೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ನೀವು ಇದು PCOD ಕಿಶೋರಾವಸ್ಥೆ ಆಗ್ತಿದಂಗೆನೆ ಕಾಣಿಸುವಂತಹ ಚೇಂಜಸ್ ನೋಡ್ಬೋದು. ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ, ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ದ ಏಜ್ ಬಂದು 15 years ಇಂದ 16 years ಅಥವಾ 17 years ಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು, ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು. ಬಟ್ ಇವಾಗಿನ ಟೈಮಲ್ಲಿ ನೋಡಿದ್ರೆ 10 years ಅಥವಾ 9 years ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ? ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ, ಮಕ್ಕಳಿಗೆ ಎಕ್ಸ್ಪೋಷರ್ ಟು ಮೋರ್ ಫುಡ್ ಆಗಿರಲಿ.

0: ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲಾ ತರದ ಮೆಂಟಲಿ ಡೆವಲಪಿಂಗ್ ಏನ್ ಹೇಳ್ತೀವಿ ಆಕ್ಷನ್ಸ್ ಅಂತ ಏನ್ ಹೇಳ್ತೀವಿ ಅದರಿಂದಾಗ್ಲಿ ಚೇಂಜಸ್ ತುಂಬಾ ಆಗುತ್ತೆ. ಇದರಿಂದ ಅವರ ಹಾರ್ಮೋನಲ್ ಚೇಂಜಸ್ ಬೇಗ ಆಗುತ್ತೆ ಅಂಡ್ ದೇ ಆರ್ ಅಟೈನಿಂಗ್ ಪ್ಯೂಬರ್ಟಿ ವೆರಿ ಫಾಸ್ಟ್. ಹೌದು, ಇದ್ರಲ್ಲಿ ಏನ್ ಹೇಳ್ತೀವಿ ನಾವು ತಂದೆ ತಾಯಿಗೆ, ಆದಷ್ಟು ಅವರ ಆಹಾರನ ನೀವು ನೋಡಿ ಕೊಡಿ. ಅದು ಹೆಣ್ಮಕ್ಳಿಗಾದ್ರೂ ಸರಿ ಗಂಡ್ ಮಕ್ಳಿಗಾದ್ರೂ ಸರಿ. ಈಗ ಇದೇ ಸೆಕೆಂಡರಿ ಸೆಕ್ಷುಯಲ್ ಚೇಂಜಸ್ ಅಂತ ಏನ್ ಹೇಳ್ತೀವಿ, ಹುಡುಗರಿಗೂ ಆಗುತ್ತೆ ಹುಡುಗಿಯರಿಗೂ ಆಗುತ್ತೆ. ಸೊ ಹುಡುಗರಲ್ಲೂ ನಾವು ತುಂಬಾ ಬೇಗ ನೋಡ್ತಾ ಇದೀವಿ ಮುಂಚೆಗಿಂತ. ಈ ಹುಡುಗಿಯರಲ್ಲಂತೂ ಕಂಡೆ ಕಾಣ್ತಾ ಇದೆ, 10ನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇದ್ರಲ್ಲಿ ನಾವೇನ್ ಅತಿ ಗಮನ ಕೊಡ್ಬೇಕು ಅಂದ್ರೆ ಆಹಾರ ಅಂತ ಏನ್ ಹೇಳಿದೆ, ಅದರಲ್ಲಿ ಎಸ್ಪೆಷಲಿ ಜಂಕ್ ಫುಡ್, ಇದೆಲ್ಲ ನ್ಯಾಚುರಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಫುಡ್ ಇಂದ ಬರ್ತಾ ಇದ್ರೆ ಗುಡ್. ಬಟ್ ಇವಾಗ ಹೊರಗಡೆ ಇರುವಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವರ ಒಂದು ಹೋಟೆಲಿನ ಬಿಸ್ನೆಸ್ಗೋಸ್ಕರ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಯೂಸ್ ಮಾಡ್ತಾ ಇರೋದ್ರಿಂದ ಕಲರ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಬರೀ ಆರ್ಟಿಫಿಷಿಯಲ್ ಟೇಸ್ಟ್ನರ್ಸ್ ಹಾಕಿ ಕೊಡ್ತಾರೆ. ನಮ್ಗೆ ಟೇಸ್ಟ್ ಬಡ್ಸ್ ಅಷ್ಟೇ ಗೊತ್ತಾಗೋದು, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಅದನ್ನೇ ನಾವು ಮಕ್ಳಿಗೆ ಕೊಡ್ತೀವಿ, ಅದನ್ನ ಮಕ್ಕಳು ತಿಂದ ಮೇಲೆ ಅವರಿಗಾಗ್ತಾ ಇರೋ ಅಡ್ಡ ಪರಿಣಾಮಗಳೇ ಇದು. ಏನು ಟೈಮಿಗೆ ಮುಂಚೆ ಮುಟ್ಟು ಸ್ಟಾರ್ಟ್ ಆಗೋದು, ಫುಡ್ ಮೇಲೆ ಕಂಟ್ರೋಲ್ ಇರಲಿ, ಆದಷ್ಟು ಮನೆಯಲ್ಲಿ ತಯಾರಿಸಿರುವಂತ ಊಟಗಳನ್ನ ಕೊಡಿ, ಪೌಷ್ಟಿಕಾಂಶ ಇರೋಂತಹ ಆಹಾರಗಳನ್ನ ಕೊಡಿ. ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿನಲ್ಲಿ ಬರೀ ಮೊಸರನ್ನ ಆಗಲಿ ಬರೀ ಒಂದು ಅನ್ನ ಒಗ್ಗರಣೆ ಹಾಕಿರೋ ಅನ್ನ ಆಗ್ಲಿ ಇದನ್ನ ಕೊಡೋದ್ರಿಂದ ಅನ್ನದಲ್ಲಿ ಏನಿದೆಯೋ ಅಷ್ಟೇ ಪೌಷ್ಟಿಕಾಂಶ ಹೋಗ್ತಾ ಇದೆ ಹೊರತು ಬೇರೆ ಏನು ಸೇರ್ತಾ ಇಲ್ಲ. ಫೈಬರ್ಗಳಾಗ್ಲಿ ವೈಟಮಿನ್ಸ್ ಆಗ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗ್ಲಿ ಅವೇನು ಸೇರ್ತಾ ಇಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನಾವು ಆಹಾರನ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ತಡೆ ಹಿಡಿಬಹುದು, ಅರ್ಲಿಯಾಗಿ ಆಗೋದನ್ನ ತಡೆ ಹಿಡಿಬಹುದು. ಅದು ಯಾವ ಏಜ್ ಅಲ್ಲಿ ಆಗ್ಬೇಕು ಆ ಏಜ್ ಅಲ್ಲಿ ಆದ್ರೇನೆ ಒಳ್ಳೇದು.
1: ಈಗ ಅನುಶ್ರೀ ಅವ್ರೆ, ನೀವು ಹೇಳಿದ್ರೆ ಮಕ್ಕಳ ಡಬ್ಬಿ ಬಗ್ಗೆ, ಎಲ್ಲಾ ತಾಯಂದ್ರಿಗೆ ಅದೊಂದು ಕ್ವಶನ್ ಇರುತ್ತೆ, ಏನ್ ಹಾಕಿ ಕಳಿಸೋದು ಈ ಸ್ಕೂಲ್ ಲಂಚ್ ಬಾಕ್ಸ್?
0: ಹೌದು,
1: ನಿಮ್ ಪ್ರಕಾರ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬಹುದಾ?
0: ಡೆಫಿನೆಟ್ಲಿ, ನಾನ್ ಹೇಳೋದಾದ್ರೆ ಈಗ ಎಲ್ಲಾ ತಾಯಂದ್ರಿಗೂ ಏನ್ ಕೊಡ್ಬೋದು ಅಂತ ಡೌಟ್ ಬಂತು ಅಂದ್ರೆ ದಯವಿಟ್ಟು ನೀವೆಲ್ಲ ನೀವೇನ್ ತಿಂತಾ ಇದ್ರಿ ಅನ್ನೋದನ್ನ ನೆನ್ಪಿಸ್ಕೊಂಡ್ಬಿಡಿ ಅಷ್ಟೆ. ನಾವೆಲ್ಲ ಏನ್ ತಿಂತಾ ಇದ್ವಿ, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ, ಅನ್ನ ಸಾರು, ಇಲ್ಲಾಂದ್ರೆ ಅದ್ರ ಜೊತೆ ತರಕಾರಿ ಉಪ್ಪಿನಕಾಯಿ ಇದೆಲ್ಲದನ್ನು ಹಾಕಿ ಕಳ್ಸೋರು. ಡಬ್ಬಿ ಮುಗಿಸೆ ಬರ್ತಾ ಇದ್ದಿದ್ದು, ಅರ್ಧ ಭಯಕ್ಕೆ ಬರ್ತಾ ಇದ್ವಿ ಡಬ್ಬಿನ, ಮನೆಗೆ ಬಂದ್ರೆ ಎಲ್ಲಿ ಬಯಸ್ಕೊಳ್ಬೇಕು ಅನ್ನೋದಕ್ಕೆ ತರಕಾರಿ ಪಲ್ಯ ಇದೆಲ್ಲ ತಿನ್ನೋದ್ರಿಂದ. ಸೊ ಸಿಂಪಲ್ ಇದು, ನಾವೇನು ನಮ್ಮ ಹಳೆ ಟೈಮಲ್ಲಿ ಏನ್ ಫಾಲೋ ಮಾಡ್ತಾ ಇದೀವೋ ಅದನ್ನೇ ಫಾಲೋ ಮಾಡಿದ್ರೆ ಸಾಕು. ಫಾಸ್ಟ್ ಫುಡ್ ಬೇಡ, ಬಾಡಿ ಒಳಗೆ ಹೋಗುತ್ತೆ ಅಷ್ಟು ಫಾಸ್ಟ್ ಆಗಿ ಡೈಜೆಸ್ಟ್ ಆಗಲ್ಲ ಫಾಸ್ಟ್ ಫುಡ್.
1: ಇಟ್ ಇಸ್ ನಾಟ್ ಫಾಸ್ಟ್ ಇನ್ ಸೈಡ್ ದಿ ಬಾಡಿ.
0: ಎಸ್ಪೆಷಲಿ ನಾವೇನು ಈ ಸ್ಯಾಂಡ್ವಿಚಸ್ ಅಂತ ಕೊಡ್ತೀವಿ, ಸೊ ಮೈದಾ ಹಾಕಿ ಮಾಡಿರುವಂತ ಬ್ರೆಡ್, ನಿಮ್ಗೆ ಒಂದ್ ಮೈದಾ ಬ್ರೆಡ್ ಜೀರ್ಣ ಆಗಕ್ಕೆ ಮಿನಿಮಮ್ 10 hours ಬೇಕು. ಸೊ ಆ 10 hours ಅಲ್ಲಿ ಫಸ್ಟ್ ನೀವು ಫಸ್ಟ್ ಬ್ರೇಕ್ಫಾಸ್ಟೇ ಮೈದಾನ ಒಳಗೆ ಹಾಕಿದ್ರೆ ಇನ್ನು ಮಿಕ್ಕಿದ್ದ ಊಟಗಳೆಲ್ಲ ಡೈಜೆಸ್ಟ್ ಆಗೋದಿಕ್ಕೆ 1.5 days ಬೇಕಾಗತ್ತೆ. ಆ 1.5 days ಮತ್ತೆ ಇನ್ನೊಂದಷ್ಟು ಊಟ ಹಾಕಿರ್ತೀರ ಹೊಟ್ಟೆ ಒಳಗೆ. ಸೊ ಈ ಕ್ಯೂ ಸ್ಟಾ ಆಗ್ಲಿಲ್ಲ ಅಂದ್ರೆ ಇದು ನಿಮ್ ಮೆಟಬಾಲಿಸಮ್ ಕಮ್ಮಿ ಮಾಡುತ್ತೆ, ಅದರ ಜೊತೆಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆರಿ ಸಿಂಪಲ್, ರೊಟ್ಟಿ ಪಲ್ಯಗಳು ಕೊಡಿ, ರೊಟ್ಟಿ ಚಟ್ನಿಗಳು ಕೊಡಿ, ಮಸಾಲೆ ರೊಟ್ಟಿ ಮಾಡಿಕೊಡಿ, ಇಲ್ಲಾಂದ್ರೆ ಅನ್ನಗಳು, ಅನ್ನದಲ್ಲಿ ವಾಂಗಿ ಬಾತ್ ಆಗ್ಲಿ ಬಿಸಿಬೇಳೆ ಬಾತ್ ಆಗ್ಲಿ. ಸೊ ಬಿಸಿಬೇಳೆ ಬಾತಲ್ಲಿ ನಿಮ್ಗೆ ಪ್ರೋಟೀನ್ ಕೂಡ ಬಂತು, ಬೇಳೆ ಹಾಕ್ತಿವಿ, ತರಕಾರಿಗಳು ಹಾಕ್ತಿವಿ. ಸೊ ಇದನ್ನ ಆದಷ್ಟು ನಮ್ಮ ನೇಟಿವ್ ಫುಡ್ ಏನಿದೆಯೋ ಅದನ್ನ ಫಾಲೋ ಮಾಡಕ್ಕೆ ಟ್ರೈ ಮಾಡಿ. ನೇಟಿವ್ ಫುಡ್ ಅಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಯ್ತು ಅಂದ್ರೆ ಜೋಳದ ರೊಟ್ಟಿ ಇವೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ, ಅದು ನೇಟಿವ್. ಈಗ ಮೈಸೂರು ಮಂಡ್ಯ ಬೆಂಗಳೂರು ಕಡೆ ಬಂದ್ವಿ ಅಂದ್ರೆ ರಾಗಿ ಯೂಸ್ ಮಾಡ್ತೀವಿ, ರಾಗಿನ ಜಾಸ್ತಿ ಕೊಡೋದು ಒಳ್ಳೇದು. ಸೊ ನೇಟಿವ್ ಫುಡ್, ಸೀಸನಲ್ ಫ್ರೂಟ್ಸ್ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಹಾರ ಉತ್ತಮ ಆಗಿರುತ್ತೆ, ಎಲ್ಲ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಸಿಗುತ್ತೆ.
1: ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿ ಕಂಪ್ಲೇಂಟ್ ಮಾಡೋದಂದ್ರೆ ಮೆನ್ಸಸ್ ಟೈಮ್ ಅಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್.
0: ಹೌದು,
1: ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ?
0: ಓಕೆ, ನಾವು ಆಯುರ್ವೇದದಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್, ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿ ಪಿ ಎಂ ಎಸ್ ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಸೊ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ನಿಮಗೆ ಬರುವಂತಹ ಕಾಣಿಸುವಂತದ್ದು ಸ್ವಲ್ಪ ಚಿಂತೆ, ಸ್ಟ್ರೆಸ್, ಆಮೇಲೆ ಆಂಗ್ಸೈಟಿ, ಈ ಇಶ್ಯೂಸು, ಆಮೇಲೆ ಕ್ರೇವಿಂಗ್ಸ್. ಸೊ ಇದನ್ನ ನಾವು ಆಯುರ್ವೇದದಲ್ಲಿ

0: ಈ ವಾಯು ಪ್ರಕೋಪ ಅಂತ ಹೇಳ್ತೀವಿ, ಪಿತ್ತ ಪ್ರಕೋಪ ಅಂತ ಹೇಳ್ತೀವಿ. ಸೊ ವಾಯು ಪ್ರಕೋಪ ಪಿತ್ತ ಪ್ರಕೋಪ ಅಂದ್ರೆ ವಾಯು ಮತ್ತೆ ಪಿತ್ತ ಹೆಚ್ಚಾಗಿರೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳು. ಸೊ ಇವೆರಡನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದ್ರೆ, ಆದಷ್ಟು ನಾವು ಅದಕ್ಕೆ ಇನ್ಕ್ರೀಸ್ ಆಗುವಂತಹ ತಿಂಡಿ ಊಟಗಳನ್ನ ಅವಾಯ್ಡ್ ಮಾಡೋದ್ರಿಂದ, ಅದರ ಜೊತೆಗೆ ವ್ಯಾಯಾಮ ಆಹಾರ ಇದನ್ನ ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ಪೇನ್ಫುಲ್ ಇದಕ್ಕೆ. ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನ್ ಕೊಡ್ಬೋದು ಅಂದ್ರೆ, ಅಲೋವೆರಾ ಜೆಲ್ ಇರುತ್ತಲ್ಲ, ಅಂದ್ರೆ ಪ್ಯೂರ್ ಅಲೋವೆರಾ, ನಮ್ಮ ಅಲೋವೆರಾ ಗಿಡದ್ದು ಲೋಳೆ ಸರದ್ದು ಪಲ್ಪ್, ಅದನ್ನ ಕಲ್ಲು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ ಎದ್ದ ಹೊಟ್ಟೆನಲ್ಲಿ ಖಾಲಿ ಹೊಟ್ಟೆನಲ್ಲಿ ತಿನ್ನುವಂಥದ್ದು. ಸೊ ಇದು ಇದು ಮೆನ್ಸ್ಟ್ರೇಷನ್ ಫಸ್ಟ್ ತ್ರೀ ಡೇಸ್ ಇದನ್ನ ನೀವು ಸೇವನೆ ಒಂದೇ ಸಲ ಬೆಳಿಗ್ಗೆ ಒಂದು ಸಲ ತಗೊಂಡ್ರೆ ಸಾಕು. ಅದು ಒಂದು 3 cycles ತಗೊಂಡ್ರು ಸಾಕು. ಆಫ್ಟರ್ 3 cycles ನಿಮ್ ನೋಡ್ಲೇಬಹುದು ಚೇಂಜಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ಅದು ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ, ಪೇನ್ ಕಮ್ಮಿ ಮಾಡುತ್ತೆ, ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಕಾಮಿಂಗ್ ಆಗಿರುತ್ತೆ.
1: ಇದು ಎನಿ ವಿಮೆನ್ ಆಫ್ ರಿಪ್ರೊಡಕ್ಟಿವ್ ಏಜ್,
0: ಎನಿ ಬಾಡಿ, ಈವನ್ ಈಗಿನ ಸ್ಟಾರ್ಟ್ ಆಗಿರೋ ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ್ಲಿಂದಾನೆ. ಸೊ ದಟ್ ಅವರು ಅಟ್ ಸರ್ಟನ್ ಏಜ್ ಇದ್ದಾಗ ಅವ್ರಿಗೆ ಈ ಇಶ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಏನು ಅಂದ್ರೆ ವೈಟಮಿನ್ ಡಿ, B12, ವೈಟಮಿನ್ ಕೆ, ಇದರದ್ದು ಸ್ವಲ್ಪ ಗಮನ ಇರಲಿ. ಈ ಮೂರು ಕಮ್ಮಿ ಇತ್ತು ಬಾಡಿನಲ್ಲಿ ಅಂದ್ರೆ ನಿಮಗೆ ಈ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಇದು ಅತಿ ಹೆಚ್ಚಾಗಿರುತ್ತೆ. ಎಸ್ಪೆಷಲಿ ವೈಟಮಿನ್ B12, B ಮತ್ತೆ D ಕಮ್ಮಿ ಇದ್ದವರಿಗೆ. B12 ನಿಮ್ಮ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ ಆಗಲಿ ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಮೆನ್ಸ್ಟ್ರೇಷನ್ಗೆ ಬೇಕಾಗಿರುವಂಥದ್ದು ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಅದು ಕಮ್ಮಿ ಇತ್ತು ಅಂದಾಗ ಈ ಎಲ್ಲ ಚಾನ್ಸಸ್ ಆಗೋ ಜಾಸ್ತಿ ಇರುತ್ತೆ. ಡಿ ವೈಟಮಿನ್ ಕಮ್ಮಿ ಇತ್ತು ಅಂದರೆ ಅದು ಆಂಗ್ಸೈಟಿ, ಸ್ಟ್ರೆಸ್ ಇದನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಮೆನ್ಸ್ಟ್ರಲ್ ಟೈಮಲ್ಲಿ ಏರುಪೇರು ಆಗ್ತಿರೋದ್ರಿಂದ, ಅದರ ಜೊತೆಗೆ ವಿಟಮಿನ್ ಡಿ ಕಮ್ಮಿ ಇರೋದ್ರಿಂದ ಇನ್ನು ಅತಿ ಹೆಚ್ಚಾಗಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಸ್ಪೆಷಲಿ ಮಹಿಳೆಯರಲ್ಲಿ ಮೈಕ್ರೋನ್ಯೂಟ್ರಿಯಂಟ್ ಡಿಫಿಷಿಯನ್ಸಿನ ಗಮನ ಇಡಬೇಕು ಅಂತ ನೀವು ಹೇಳ್ತಿದ್ದೀರಾ.
0: ಹೌದು,
1: ಆಗ್ಲೇ ನೀವು ಮೆನ್ಷನ್ ಮಾಡಿದ್ರೆ ಅನುಶ್ರೀ, ಹೋಮ್ ರೆಮಿಡೀಸ್ ಅಂತ ಅಂದ್ರೆ ಮನೆ ಮದ್ದು. ಈಗ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಗತ್ತೆ, ಅವಾಗ ನಾವು ಮನೆಯಲ್ಲಿ ಏನ್ ಸಿಗತ್ತೆ ಅದೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಹೊಟ್ಟೆ ನೋವು ಕೋಲಿಕ್ಕೆಲ್ಲ ಇದ್ರೆ ವೀಳ್ಯದೆಲ್ಲ ಯೂಸ್ ಮಾಡ್ತೀವಿ. ಸೊ ಮನೆಯಲ್ಲಿ ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅವ್ರು ಅದನ್ನ ಹೇಳ್ತಾರೆ ದೊಡ್ಡವರು. ಮನೆ ಮದ್ದಿಗೂ ಆಯುರ್ವೇದ ಔಷಧಿಗಳಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ?
0: ಓ, ತುಂಬಾ ಇದೆ. ಆಕ್ಚುಲಿ ಮನೆ ಮದ್ದು ಬೇರೆ ಔಷಧಿಗಳು ಬೇರೆ. ಔಷಧಿಗಳು ಏನು ಅಂದ್ರೆ, ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರುವಂತಹ ಔಷಧಿಗಳು. ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ, ಅದು ಒಂದು ಸ್ಪೆಸಿಫಿಕ್ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ. ಕಾಂಚನಾರ ಗುಗ್ಗುಲುನ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಾನೆ ಮಾಡಿರೋದು. ಅದರಲ್ಲಿ ಹಾಕಿರುವಂತ ಗಿಡಮೂಲಿಕೆಗಳು ಇದೆಲ್ಲ ಸ್ಪೆಸಿಫಿಕ್ ಆಗಿ ಥೈರಾಯ್ಡ್ಗೆ ಹೆಲ್ಪ್ ಮಾಡೋದಕ್ಕೆ ಹಾಕಿರಿ ಮಾಡಿರೋಂತ ಫಾರ್ಮುಲೇಷನ್. ಮನೆ ಮದ್ದು ಬಂದು ಇದು ಬರೀ 1 ingredient ಅಥವಾ 2 ingredient, ಸಿಂಗಲ್ ಮೆಡಿಸಿನಲ್ ಯೂಸ್ ಅಂತಾನು ಹೇಳ್ತೀವಿ ಅಥವಾ ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದದಲ್ಲಿ ಏಕಮೂಲಿಕ ಪ್ರಯೋಗ ಕೂಡ ಇದೆ, ಇದೇ ಮನೆ ಮದ್ದು ಏನೂ ಅಲ್ಲ. ಸೊ ಏಕಮೂಲಿಕ ಪ್ರಯೋಗದಲ್ಲಿ ಏನು, ಮೆಣಸನ್ನ ನಾವು ಕೆಮ್ಮಿದ್ದಾಗ ಕೆಮ್ಮಿಗೆ ರೆಡ್ಯೂಸ್ ಮಾಡೋದಕ್ಕೆ, ಕಫಜ ಕೆಮ್ಮು ಅದರಲ್ಲೂ ಕಫಯುಕ್ತ ಇರೋ ಕೆಮ್ಮು. ಡ್ರೈ ಕಾಫಿಗೆ ಪೆಪ್ಪರ್ ಆಗಲ್ಲ, ಕಫ ಇದ್ದವರಿಗೆ ಪೆಪ್ಪರ್ ಹಾಕಿ ಕೊಡ್ತೀವಿ, ಅದು ನಿಮ್ಮ ಕಫನ ಬಾಡಿಯಿಂದ ಹೊರಗೆ ತೆಗೆದು.
1: ಮನೆ ಮದ್ದು ಕಾಮನ್ ಪರ್ಸನ್ ಯೂಸ್ ಮಾಡಬಹುದು, ಬಟ್ ಆಯುರ್ವೇದಿಕ್ ಫಾರ್ಮುಲೇಷನ್
0: ಆಗೋದಿಲ್ಲ. ಹೌದು, ಅದನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾರು ಬೇಕಾದ್ರೂ, ಈಗ ನನಗ್ ಕೊಟ್ಟಿದ್ರು ಡಾಕ್ಟರು ನೀನು ತಗೋ ಅಂತ ಹೇಳಂಗಿಲ್ಲ. ಅವ್ರಿಗೇನ್ ಬೇಕೋ ಅವ್ರ ಬಾಡಿ ದೋಷ ಪ್ರಕೃತಿನೆಲ್ಲ ನೋಡಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೇ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ.
1: ಆಕ್ಚುಲಿ ಮಾತಾಡ್ತಾ ಹೋದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ದಿನಗಳು ಸಾಕಾಗಲ್ಲ, ಈವನ್ ಆಯುರ್ವೇದದ ಬಗ್ಗೆ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್.
0: ಹೌದು.
1: ಸೊ ನಮ್ಗೆ ನಿಗದಿಯಾಗಿರುವ ಸಮಯ 25 ನಿಮಿಷ ಮುಗಿದಿದೆ. ಮಹಿಳೆಯರ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ, ಹೆಲ್ತ್ ಪ್ರಮೋಷನ್ ಮಾಡಬಹುದು ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಮಾಡಬಹುದು, ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀವಿ.

0: ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್.
2: ವನಿತಾ ವಿಹಾರ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 12:30. ಈಗ ಕೆಲವು ಜಾಹೀರಾತು ಹಾಗೂ ಪ್ರಕಟಣೆಗಳು.
1: ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 12:38. ಇದೀಗ ಪ್ರಕಟಣೆಗಳು.
2: ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಗೋನೂರು ಇಲ್ಲಿ 10ನೇ ತಾರೀಕಿನಂದು ಬೆಳಗ್ಗೆ 8:30 ಗಂಟೆಗೆ ನವಚಂಡಿ ಪುರಚರಣ ಮಹಾಯಾಗ 1500 ಮುತ್ತೈದೆಯರಿಂದ ಲಕ್ಷ ಕುಂಕುಮಾರ್ಚನೆ 10 ಗಂಟೆಗೆ ಮಹಾಪೂರ್ಣಾಹುತಿ 10:30 ಗಂಟೆಗೆ ಸಭಾ ಕಾರ್ಯಕ್ರಮ ನಂತರ ಮಹಾಸಂತರ್ಪಣೆ 5:30 ಗಂಟೆಗೆ ರುದ್ರಪಠಣ ಲಘು ರುದ್ರಪಠಣ ಸೂಕ್ತ ಪಠಣ ಜರುಗಲಿದೆ. ವಿಶೇಷವಾಗಿ 10:30 ಗಂಟೆಗೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನಂ ಹಾಗೂ ಚಿತ್ರದುರ್ಗದ ಸದ್ಗುರು ಕಬೀರಾನಂದಾಶ್ರಮದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಲಿಂಗಾನಂದ ಮಹಾಸ್ವಾಮಿಗಳು ಹಾಗೂ ಮತ್ತಿತರೆ ಗೌರವಾನ್ವಿತರ ಉಪಸ್ಥಿತಿಯಲ್ಲಿ ನೂತನ ದೇವ ಪ್ರಾಂಗಣ ಲೋಕಾರ್ಪಣಾ ಸಭಾ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಸರಾಫಿಂ ಹುಚ್ಚುರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜೋಲ ಸಂತೆಪೇಟೆ, ಚಿತ್ರದುರ್ಗ.
1: ಪ್ರತಿಷ್ಠಿತ ಶಾಲೆಗಳಿಗೆ ಪ್ರತಿಭಾವಂತ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಕಾರ್ಯಕ್ರಮದಡಿ 2026-22 ಸಾಲಿಗೆ ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ 5ನೇ ತರಗತಿಯಲ್ಲಿ ತೇರ್ಗಡೆಯಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ 6ನೇ ತರಗತಿಗೆ ಪ್ರವೇಶ ನೀಡಲು ಆನ್ಲೈನ್ ಮುಖಾಂತರ ನೋಂದಣಿ ಮಾಡಿಕೊಳ್ಳಲು ಈಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಸದರಿ 6ನೇ ತರಗತಿಗೆ ಅರ್ಹತಾ ಪರೀಕ್ಷೆಯನ್ನು ದಿನಾಂಕ 12/5/2026 ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗಲಿದ್ದು, ಸ್ಥಳ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಪಿಯು ಕಾಲೇಜು, ಚಿತ್ರದುರ್ಗ ಟೌನ್ ನಗರಸಭೆ ಕಾರ್ಯಾಲಯದ ಹತ್ತಿರ. ಇಲ್ಲಿ ನಡೆಸಲು ದಿನಾಂಕ ಮತ್ತು ಸ್ಥಳವನ್ನು ನಿಗದಿಪಡಿಸಲಾಗಿದೆ. ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ಅಥವಾ ಪೋಷಕರು ಇಲಾಖೆಯ ವೆಬ್ಸೈಟ್ನಲ್ಲಿ sw.kr.nic.in ವಿದ್ಯಾರ್ಥಿಗಳ ಪ್ರವೇಶ ಪತ್ರವನ್ನು ಪಡೆದು ನಿಗದಿತ ಸಮಯಕ್ಕಿಂತ ದಿನಾಂಕ 12/5/2026 ಬೆಳಗ್ಗೆ 10 ಗಂಟೆಗೆ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಎರಡು ಸಾವಿರದ 2026-27 ಸಾಲಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ 7, 8 ಮತ್ತು 9ನೇ ತರಗತಿಗಳಲ್ಲಿ ಖಾಲಿ ಇರುವ ಸ್ಥಾನಗಳಿಗೆ ಅಲ್ಪಸಂಖ್ಯಾತರ ಸಮುದಾಯದವರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಆನ್ಲೈನ್ನಲ್ಲಿ ಸೇವಾ ಸಿಂಧು ತಂತ್ರಾಂಶದ ಮೂಲಕ ಸಲ್ಲಿಸಬಹುದಾಗಿರುತ್ತದೆ. ದಿನಾಂಕ 15/5/2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಶಾಲೆಗಳು ಹಾಗೂ ಅಲ್ಪಸಂಖ್ಯಾತರ ಜಿಲ್ಲಾ ಅಥವಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಲು ತಿಳಿಸಲಾಗಿದೆ. ಸೇವಾ ಸಿಂಧು ವೆಬ್ಸೈಟ್ sevasindhu.karnataka.gov.in ಅಲ್ಲಿ ಅರ್ಜಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ.

2026-27 ಸಾಲಿನಲ್ಲಿ ಪ್ರಥಮ ಪಿಯುಸಿ ಪ್ರವೇಶಕ್ಕಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು, ಡಾ ಎಪಿಜೆ ಅಬ್ದುಲ್ ಕಲಾಂ ವಸತಿ ಪದವಿ ಪೂರ್ವ ಕಾಲೇಜು ಹಾಗೂ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜುಗಳಿಗೆ ಅಲ್ಪಸಂಖ್ಯಾತರ ಸಮುದಾಯದವರಿಂದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ದಿನಾಂಕ 16-5-2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ.

ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಶಾಲೆಗಳು ಹಾಗೂ ಅಲ್ಪಸಂಖ್ಯಾತರ ಜಿಲ್ಲಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಲು ತಿಳಿಸಲಾಗಿದೆ. ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗಲಿದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆಯಲ್ಲಿ ಮೂಲ ವ್ಯಾಧಿಗೆ ಆಯುರ್ವೇದದ ಪರಿಹಾರ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಬಳಿಕ 1:00 ಪ್ರಗತಿ ಪಥ, 1:10 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

0: ದರ್ಶನ ಹಾಗೂ ಫಿಶರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನಗಳನ್ನು ಕೇಳೋಣ. ಈಗ ಮೊದಲಿಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಕೇಶ್ ಆರ್ ಎನ್ ಅವರು. ಇವರು ಎಸ್ಡಿಎಂ ಆಯುರ್ವೇದ ಕಾಲೇಜು ಉಡುಪಿ ಕುದುಪಾಡಿ ಇಲ್ಲಿ ಶಲ್ಯತಂತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅವರಿವತ್ತು ನಮಗೆ ಈ ಮೂಲವ್ಯಾಧಿ ಅನ್ನುವಂತಹ ಆರೋಗ್ಯ ಸಮಸ್ಯೆ ಏನಿದೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ
1: ಡಾಕ್ಟರ್. ಈಗ ನಾವು ಮೂಲವ್ಯಾಧಿ ಅಂತ ಏನು ಕರೀತೇವೆ, ಈ ಒಂದು ಆರೋಗ್ಯ ಸಮಸ್ಯೆ ಅಂದ್ರೆ ಏನಿದು?
2: ಮೂಲವ್ಯಾಧಿ ಎಂದ್ರೆ ಗುದನಾಳ ಅಂತ ಹೇಳಿದ್ರೆ ರೆಕ್ಟಮ್ ಮತ್ತು ಗುದದ್ವಾರ ಅಂತ ಹೇಳಿದ್ರೆ ಏನಸ್, ಈ ಕೆಳಭಾಗದಲ್ಲಿರುವ ರಕ್ತನಾಳಗಳು ಊದಿಕೊಂಡು ಬರುವಂಥದ್ದು ಅಥವಾ ಹಿಗ್ಗಿದ ಸ್ಥಿತಿಯಲ್ಲಿ ಇರುವಂಥದ್ದು. ಇವು ಎಲ್ಲ ವಯಸ್ಕರಲ್ಲಿ ಅಥವಾ ಎಲ್ಲ ಲಿಂಗಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಕಾಯಿಲೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಪೈಲ್ಸ್ ಎಂದು ಸಹ ಕರೆಯುತ್ತೇವೆ.
1: ಈ ಮೂಲವ್ಯಾಧಿಯಲ್ಲಿ ಏನಾದರೂ ವಿಧಗಳು ಅಂತ ಏನಾದರೂ ಇರುತ್ತೆ ಅಥವಾ ಎಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತೆ ಹೇಗೆ?
2: ಮೂಲವ್ಯಾಧಿಯಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಂತ ಹೇಳಿದ್ರೆ ಒಂದು ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿದ್ರೆ ಆಂತರಿಕ ಮೂಲವ್ಯಾಧಿ, ಮತ್ತೊಂದು ಬಾಹ್ಯ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ವಿಂಗಡಿಸಲಾಗಿದೆ. ಗುದದ್ವಾರದ ಒಳಗೆ ಕಂಡು ಬರುವಂತಹ ಮೂಲವ್ಯಾಧಿಗೆ ಆಂತರಿಕ ಮೂಲವ್ಯಾಧಿ ಅಂತ ನಾವು ಹೇಳ್ತೇವೆ. ಈ ತರ ಮೂಲವ್ಯಾಧಿಗಳಲ್ಲಿ ಯಾವುದೇ ಬಹಿರ ಅಂತ ಹೇಳಿದ್ರೆ ಹೊರಗಡೆ ಕಾಣಿಸುವಂತ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆಯನ್ನು ಕಂಡು ಬರುತ್ತದೆ. ಆದರೆ ಬಾಹ್ಯ ಮೂಲವ್ಯಾಧಿ ಅಂತ ಹೇಳಿದರೆ ರೋಗಿಗಳು ನಮ್ಮಲ್ಲಿ ಬಂದಾಗ ಹೊರಗೆ ಕೈಗೆ ಒಂದು ಮೊಳಕೆ ತರ ಸಿಗ್ತದೆ, ನೋವು ಉಂಟಾಗ್ತದೆ ಅಥವಾ ಊತ ಉಂಟು, ತುರಿಕೆ ಇದೆ ಅಂತ ಹೇಳುವಂತಹ ಸಾಮಾನ್ಯ ಒಂದು ಲಕ್ಷಣಗಳಿಂದ ಕಂಡು ಬರುತ್ತದೆ. ಹಾಗೆಯೇ ಮಿಶ್ರ ಅಂತ ಹೇಳಿದ್ರೆ ಎಕ್ಸ್ಟರ್ನೋ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ಕಲಿತೇವೆ. ಈ ಮೂಲವ್ಯಾಧಿಯಲ್ಲಿ ಎರಡು ಲಕ್ಷಣಗಳು ಅಂತ ಹೇಳಿದ್ರೆ ಆಭ್ಯಂತರ ಮೂಲವ್ಯಾಧಿ, ರಕ್ತ ಸೋರುವಿಕೆ ಅಥವಾ ಗಂಟು ಹೆಪ್ಪುಗಟ್ಟುವಂಥದ್ದು, ಮತ್ತೆ ಕೈಗೆ ಹೊರಗೆ ಸಿಗುವಂಥದ್ದು, ಎರಡೂ ಲಕ್ಷಣಗಳನ್ನು ನಾವು ಕಾಣಬಹುದು. ಇನ್ನೊಂದು ಸಾಮಾನ್ಯವಾಗಿ ನಮಗೆ ರೋಗಿಗಳು ಬರುವುದು ಹೇಗೆ ಅಂತ ಹೇಳಿದ್ರೆ ಅತಿಯಾದ ನೋವಾದಾಗ, ಇಲ್ಲದಿದ್ದರೆ ತೀವ್ರವಾಗಿ ರಕ್ತ ಸೋರುವಿಕೆಯನ್ನು ಕಂಡು ಬಂದಾಗ, ಇದಕ್ಕೆ ನಾವು ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ. ಇದ ಹೇಗೆ ಅಂತ ಹೇಳಿದ್ರೆ ಆಂತರಿಕ ಮೂಲವ್ಯಾಧಿಯು ಊತದಿಂದಾಗಿ ಗುದದ್ವಾರದ ಮೂಲಕ ಹೊರಗೆ ಚಾಚುವುದು ಅಂತ ಹೇಳಿದ್ರೆ ಬಲ್ಜ್ ಔಟ್ ಆಗಿ ಹೊರಗೆ ಸಿಗುವುದನ್ನು ಕಂಡು ಬರುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ ನಾಲ್ಕು ಗ್ರೇಡ್ಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯ ಗ್ರೇಡಲ್ಲಿ ವಿಶೇಷ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆ ಇರ್ತದೆ. ಎರಡನೇ ಗ್ರೇಡಲ್ಲಿ ರಕ್ತ ಸೋರಿಕೆಯೊಂದಿಗೆ ಒಂದು ಗುದದ್ವಾರದಲ್ಲಿ ಮೊಳಕೆ ತರ ಹೊರಗೆ ಬರುತ್ತದೆ, ಅದು ನಾವು ಬಿಕ್ಕಿದಾಗ ಅಥವಾ ಮಲ ವಿಸರ್ಜನೆಯ ಸಮಯದಲ್ಲಿ ಅತಿಯಾದ ಒತ್ತಡವನ್ನು ಹಾಕಿದಾಗ ಕಂಡು ಬರುತ್ತದೆ, ತಾನಾಗಿಯೇ ಒಳಗೆ ಹೋಗ್ತದೆ. ಇನ್ನು ಮೂರನೇ ಗ್ರೇಡಲ್ಲಿ ಹೇಗೆ ಅಂತ ಹೇಳಿದ್ರೆ ಹೊರಬಂದ ಮೊಳಕೆಯು ನಾವು ಪ್ರೆಷರ್ ಹಾಕಿ ಒಳಗೆ ಹಾಕಿದಾಗ ಒಳಗೆ ಹೋಗುತ್ತೆ. ಇನ್ನೊಂದು ನಾಲ್ಕನೇ ಗ್ರೇಡ್ ಅಂತ ಹೇಳಿದ್ರೆ ಗುದದ್ವಾರದಿಂದ ಹೊರಗೆ ಬಂದಿರುವಂತಹ ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಥವಾ ಅರ್ಷಸ್ ಏನಿದೆಯಲ್ಲ ಅದನ್ನು ನಾವು ಒಳಗೆ ದೂಡಿದರೂ ಒಳಗೆ ಹೋಗುವುದಿಲ್ಲ. ಇದನ್ನು ನಾಲ್ಕು ಗ್ರೇಡ್ಗಳಾಗಿ ವಿಂಗಡಿಸಿದ್ದಾರೆ.
1: ಈಗ ಈ ಮೂಲವ್ಯಾಧಿ ಅನ್ನುವಂಥದ್ದು ಯಾಕಾಗಿ ಆಗುತ್ತೆ, ಇದಕ್ಕೆ ಮುಖ್ಯ ಕಾರಣಗಳೇನು, ಹಾಗೇನೆ ಇದು ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿರ್ತವೆ ಡಾಕ್ಟ್ರೆ?
2: ಮೂಲವ್ಯಾಧಿಗೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ಹೇಳುದಂತ ಹೇಳಿದ್ರೆ ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿದ್ರೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ. ಈಗ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ದಿನನಿತ್ಯ ಮಲವಿಸರ್ಜನೆಯು ಸರಿಯಾಗಿ ಆಗಬೇಕು, ಆದರೆ ಎರಡು ದಿನಕ್ಕೊಮ್ಮೆ, ನಾಲ್ಕು ದಿನ

ಒಮ್ಮೆ ಅತಿ ತೀವ್ರವಾದ ಕಷ್ಟದಿಂದ ಗಟ್ಟಿಯಾದ ಮಲವಿಸರ್ಜನೆ ಮಾಡುವಂಥದ್ದಕ್ಕೆ ನಾವು ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಅಥವಾ ಹಲವಾರು ಬಾರಿ ಡಯೇರಿಯಾ, ಅತಿಯಾಗಿ ನೀರು ಬೇದಿಯಾಗುವುದರಿಂದನೂ ಮೂಲವ್ಯಾಧಿಯನ್ನು ನಾವು ಕಾಣಬಹುದು. ಹಾಗೆ ಮಲವಿಸರ್ಜನೆಯ ಸಮಯದಲ್ಲಿ ತುಂಬಾ ಪ್ರೆಷರ್ ಹಾಕಿ ಮಲವಿಸರ್ಜನೆ ಮಾಡುವುದು, ಸ್ಟ್ರೈನಿಂಗ್, ಇದರಿಂದ ಸಹ ಮೂಲವ್ಯಾಧಿ ಆಗುತ್ತದೆ. ದೀರ್ಘಕಾಲದವರೆಗೆ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದು, ಹಾಗೆಯೇ ಸ್ತ್ರೀಯರಲ್ಲಿ ಗರ್ಭಾವಸ್ಥೆ ಅಂತ ಹೇಳಿದರೆ ಪ್ರೆಗ್ನೆನ್ಸಿಯಲ್ಲಿ ಬೆಳೆಯುವ ಗರ್ಭಾಶಯವು ಗುದನಾಳದಲ್ಲಿನ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ ಹಾಗೂ ಹಾರ್ಮೋನಲ್ ಬದಲಾವಣೆಗಳಿರುತ್ತದೆ. ಇದರಿಂದ ಏನಾಗುತ್ತದೆ ಅಂತ ಹೇಳಿದರೆ ಮಲವು ಗಟ್ಟಿಯಾಗುತ್ತದೆ, ಮಲಬದ್ಧತೆಯು ಕಾಣುತ್ತದೆ. ಈ ಮಲವನ್ನು ವಿಸರ್ಜಿಸುವಾಗ ಮೂಲವ್ಯಾಧಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಇನ್ನು ನಾವು ಕಂಡು ಬರುವಂತದ್ದು ಅತಿಯಾದ ಬೊಜ್ಜು ಅಥವಾ ಒಬೆಸಿಟಿ ಇರುವವರಲ್ಲಿ. ಹೀಗೆ ಹೆಚ್ಚುವರಿ ದೇಹದ ತೂಕ ಗುದನಾಳಗಳ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ವ್ಯಕ್ತಿಗಳನ್ನು ಮೂಲವ್ಯಾಧಿಗೆ ಹೆಚ್ಚು ಬಳಲುವಂತೆ ಮಾಡುತ್ತದೆ. ಇನ್ನು ನೋಡುವುದಾದ್ರೆ ಜಡ

0: ಮೂಲವ್ಯಾಧಿಗಳನ್ನು ನಾವು ಕಾಣಬಹುದು.
1: ಡಾಕ್ಟರ್, ಈಗ ಈ ಮೂಲವ್ಯಾಧಿಯ ಲಕ್ಷಣಗಳು ಏನೆಲ್ಲ ಇರುತ್ತೆ ಮತ್ತೆ ಅದನ್ನ ನೀವು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ರೋಗ ಪತ್ತೆಯನ್ನು ಮಾಡ್ತೀರಾ?
0: ಸಾಮಾನ್ಯವಾಗಿ ನಮ್ಮಲ್ಲಿ ರೋಗಿಗಳು ಬರುವಾಗ ಈ ಲಕ್ಷಣಗಳು ನಾವು ಕಾಣ್ಕೊಳ್ತೇವೆ. ಅಷ್ಟು ಬೇಗ ಅವರು ವೈದ್ಯರಲ್ಲಿ ತಪಾಸಣೆ ಮಾಡಿಕೊಳ್ತಾರೋ ಅಷ್ಟು ನಮಗೆ ಚಿಕಿತ್ಸೆ ಫಲಕಾರಿ ಆಗುತ್ತದೆ ಅಂತ ಹೇಳಿದ್ರೆ. ಸೊ ಸಾಮಾನ್ಯವಾಗಿ ಬರುವಾಗ ಏನಂತ ಹೇಳಿದ್ರೆ, ಮಲವಿಸರ್ಜನೆಯ ಸಮಯದಲ್ಲಿ ಕೆಂಪು ರಕ್ತ ಹೊರಗೆ ಬಂದಿತ್ತು, ಬಟ್ಟೆಯಲ್ಲಿ ರಕ್ತ ಕಂಡಿತ್ತು ಅಂತ ಹೇಳಿ ಬರ್ತಾರೆ. ಅಥವಾ ಗುದದ್ವಾರದ ಸುತ್ತ ತುರಿಕೆ ಇರಬಹುದು, ಅಥವಾ ಕಿರಿಕಿರಿ ಸ್ವಲ್ಪ ಇರಿಟೇಷನ್ ಆಗುವಂಥದ್ದು, ಅಥವಾ ಗುದದ್ವಾರದ ಬಳಿ ಗೆಡ್ಡೆ ಅಥವಾ ಒಂದು ಊತ ಕೈಗೆ ಸಿಗ್ತದೆ ಅಂತ ಹೇಳಿ ಬರ್ತಾರೆ. ಹಾಗೆಯೇ ಗುದದ್ವಾರದಲ್ಲಿ ಅತಿಯಾದ ನೋವು, ಅವರಿಗೆ ಯಾವುದಕ್ಕೆ ಯಾವ ತರ ಪರೀಕ್ಷೆಗಳನ್ನು ಮಾಡ್ತೀರಿ ಅಂತ ಹೇಳಿದ್ರೆ, ಬೇಸಿಕಲಿ ನಾವು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂದ್ರೆ ದೈಹಿಕ ಪರೀಕ್ಷೆ, ಆ ಗುದದ್ವಾರವನ್ನು ನಾವು ಎಕ್ಸಾಮಿನೇಷನ್ ಮಾಡಿದಾಗ ಗುದದ್ವಾರದ ಸಮೀಪದಲ್ಲಿ ಯಾವುದಾದ್ರೂ ಊತ ಇದೆಯಾ, ಅಥವಾ ಸೀಳು ಬಿಟ್ಟಿದ್ಯಾ, ರಕ್ತಸ್ರಾವ ಇದೆಯಾ, ನೋವು ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡ್ತೇವೆ. ಮತ್ತೊಂದು ಬರುವಂತದ್ದು ಡಿಜಿಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ, ಗ್ಲೌಸ್ ಹಾಕಿ ಲಿಗ್ನೋಕೇನ್ ಜೆಲ್ ಅನ್ನು ಯೂಸ್ ಮಾಡಿ ಗುದದ್ವಾರದ ಒಳಗೆ ಬೆರಳನ್ನು ಹಾಕಿ ಗುದದ್ವಾರ ನಾಳವನ್ನು ಪರೀಕ್ಷಿಸುತ್ತೇವೆ. ಇದರಲ್ಲಿ ಯಾವುದಾದರೂ ಗೆಡ್ಡೆ ಇದೆಯಾ ಅಥವಾ ರಕ್ತ ಸೋರುವಿಕೆ ಇದೆಯಾ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಸುಲಭವಾಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಎನೋಸ್ಕೋಪಿ ಅಂತ ಇದೆ. ಎನೋಸ್ಕೋಪಿ ಹೇಗೆ ಅಂತ ಹೇಳಿದ್ರೆ, ನಾವು ಗುದದ್ವಾರ ನಾಳದ ಒಳಗಡೆ ಕ್ಯಾಮರಾ ಅಥವಾ ಲೈಟ್ಗಳನ್ನು ಹಾಕಿ ನೋಡುವಂತದ್ದು. ಇದು ನಮಗೆ ಆಂತರಿಕ ಮೂಲವ್ಯಾಧಿ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ವಾ, ಒಳಗೆ ಇರುವ ಮೂಲವ್ಯಾಧಿಗಳನ್ನು ಅದರ ಸ್ಪಷ್ಟತೆಯನ್ನು ಕೊಡುತ್ತದೆ, ಅದರ ಮೂಲಗಳನ್ನು ಗೊತ್ತಾಗುತ್ತದೆ, ಅದರು ಯಾವ ಸ್ಥಳದಲ್ಲಿದೆ, ಅದು ಯಾವ ಗಾತ್ರದಲ್ಲಿದೆ, ಇದೆಲ್ಲ ಇದರ ಎಲ್ಲ ಬಗ್ಗೆ ನಮಗೆ ಒಂದು ವಿಷಯ ಗೊತ್ತಾಗುತ್ತದೆ. ಹಾಗೆಯೇ ಅತಿ ಅಗತ್ಯವಾಗಿರೋದು ಏನಂತ ಹೇಳಿದ್ರೆ, ನಮ್ಮಲ್ಲಿ ರಕ್ತ ಸೋರಿಕೆ ಬರ್ತಾ ಇದೆ, ಇದು ಮೂಲವ್ಯಾಧಿಯಿಂದ ಇರ್ಬೋದು ಅಥವಾ ಕ್ಯಾನ್ಸರಿಂದ ಇರ್ಬೋದು ಅಥವಾ ಇನ್ನಿತರ ತೊಂದರೆಗಳಿಂದ ಇರ್ಬೋದು. ಈ ತೊಂದರೆ ಕ್ಯಾನ್ಸರ್ ಅಥವಾ ಬೇರೆ ಯಾವುದು ತೊಂದರೆಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳೋದನ್ನು ಗಮನಿಸಲು ನಮಗೆ ತುಂಬಾ ಸುಲಭ ಆಗ್ತದೆ. ಇನ್ನೊಂದು ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಸಿಗ್ಮೋಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಅಂತ ಹೇಳಿ ನಾವು ಮಾಡ್ತೇವೆ. ಇದು ಸಾಮಾನ್ಯವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಅಥವಾ ಕೊಲೊರೆಕ್ಟಲ್ ಕ್ಯಾನ್ಸರ್ ಕುಟುಂಬಿಕ ಇತಿಹಾಸ, ಈಗ ಅವರ ತಂದೆ ತಾಯಿ ಅಥವಾ ಅವರ ಮನೆಯಲ್ಲಿ ಯಾರಿಗಾದ್ರೂ ಈ ತರದ್ದು ಕೊಲೊರೆಕ್ಟಲ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇದ್ದಲ್ಲಿ ಈ ತರ ಒಂದು ಪರೀಕ್ಷೆಯನ್ನು ನಾವು ಮಾಡುವಂತದ್ದು ಅತಿ ಅಗತ್ಯ. ಇದು ಕೊಲಾನ್ ಅಥವಾ ಗುದದ್ವಾರದ ಸಮಗ್ರ ಪರೀಕ್ಷೆ ಅಂತ ಹೇಳಿದ್ರೆ, ಒಳಗೆ ತನಕ ಹೋಗಿ ಅಲ್ಲಿ ಯಾವುದೇ ತೊಂದರೆ ಇದೆಯಾ, ಏನಾದ್ರೂ ಗೆಡ್ಡೆ ತರ ಇದೆಯಾ, ಯಾಕೆ ಈ ರಕ್ತ ಸೋರುವಿಕೆ ಇದೆ, ಅಥವಾ ಅಲ್ಲಿ ಇರುವ ಮೂಲವ್ಯಾಧಿ ಅಥವಾ ಬೇರೆ ತೊಂದರೆಗಳ ಗಂಭೀರತೆ ಬಗ್ಗೆ ನಮಗೆ ಖಚಿತಪಡಿಸಲು ತುಂಬಾ ಸಹಾಯವಾಗುತ್ತದೆ.
1: ಈಗ ಚಿಕಿತ್ಸೆಯ ಬಗ್ಗೆ ಮಾತಾಡುವಾಗ ಈ ಎಲ್ಲದಕ್ಕೂ ಚಿಕಿತ್ಸೆ ಒಂದೇ ರೀತಿ ಇರುತ್ತಾ ಅಥವಾ ಏನಾದರೂ ಅದರಲ್ಲಿ ವ್ಯತ್ಯಾಸಗಳಿರ್ತದೆ ಹೇಗೆ?
0: ಚಿಕಿತ್ಸೆಗೆ ಬಂದಾಗ ನಾವು ನೋಡ್ತೇವೆ ಹಲವಾರು ಜನರಲ್ಲಿ ಮೂಲವ್ಯಾಧಿ ಇರುತ್ತೆ. ಆದರೆ ಎಷ್ಟೋ ಜನ ಹೇಳ್ತಾರೆ, ನನಗೂ ಈ ತರ ತೊಂದರೆ ಇತ್ತು ಸುಮಾರು ವರ್ಷಗಳ ಮೊದಲೇ, ಆದರೆ ನಾನು ಏನು ಔಷಧಿ ಮಾಡಲಿಲ್ಲ, ನಾನು ಊಟದಲ್ಲಿ ವ್ಯತ್ಯಾಸ ಮಾಡಿಕೊಂಡೆ ಅಥವಾ ಸ್ವಲ್ಪ ನೀರು ಜಾಸ್ತಿ ಸೇವನೆ ಮಾಡಿದೆ, ಅದು ಅಲ್ಲಿಗೆ ರಕ್ತ ಸೋರುವಿಕೆ ಕಮ್ಮಿ ಆಯಿತು ಅಥವಾ ನೋವು ಕಮ್ಮಿ ಆಯಿತು, ಆದರೆ ಈ ಸತಿ ಕಮ್ಮಿ ಆಗಿಲ್ಲ ಅಂತೇಳಿ ನಮ್ಮಲ್ಲಿ ಬರ್ತಾರೆ. ಹಾಗೆ ನಾವು ನೋಡ್ಬೇಕಂತ ಹೇಳಿ ಆದ್ರೆ, ಮೊದಲನೇದಾಗಿ ಈ ಔಷಧವನ್ನು ಸೇವಿಸುವಂತದ್ದು, ಹೊಟ್ಟೆಗೆ ಔಷಧಿ ಕೊಡುವಂತದ್ದು ಅಥವಾ ಅಲ್ಲಿ ಸ್ಥಾನಿಕ ಚಿಕಿತ್ಸೆಯನ್ನು ಮಾಡುವಂತದ್ದು. ಆರಂಭಿಕ ಹಂತ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಗ್ರೇಡ್ 1 ಅಥವಾ 2 ಈ ಹೆಮರಾಯ್ಡ್ಸ್ ಅಥವಾ ಈ ಮೂಲವ್ಯಾಧಿಗಳಲ್ಲಿ ಸಾಮಾನ್ಯವಾಗಿ ನಾವು ಔಷಧಿಗಳಲ್ಲಿ ಗುಣಪಡಿಸಬಹುದು. ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಆಯುರ್ವೇದದಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲ ಮೂಲವ್ಯಾಧಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ಆಮ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ನಾವು ತಕೊಂಡ ಆಹಾರ ಜೀರ್ಣವಾಗದೆ ಗಟ್ಟಿಯಾಗಿ ಮಲವಿಸರ್ಜನೆ ಸರಿಯಾಗದೆ ಆಗಿರುವುದರಿಂದ ಆಗ್ತದೆ. ಹಾಗಾಗಿ ಅದನ್ನು ಸರಿಪಡಿಸಲು ದೀಪನ ಪಾಚನ ಅಂತ ಹೇಳಿದ್ರೆ, ಹಸಿವು ಮತ್ತು ಜೀರ್ಣ ಸರಿಯಾಗುವಂತಹ ಮತ್ತು ಮಲಬದ್ಧತೆಯನ್ನು ನಿವಾರಿಸುವಂತಹ ಔಷಧಿಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ನಾವು ತ್ರಿಫಲಚೂರ್ಣ ಅಥವಾ ಅಗ್ನಿತುಂಡಿವಟಿ ಇವುಗಳನ್ನು ಹೇಳುತ್ತೇವೆ, ಅಥವಾ ಹಲವಾರು ಲೇಹ್ಯಗಳಿರಬಹುದು, ಕಾಂಕಾಯನ ಲೇಹ್ಯ ಅಥವಾ ಸೂರ್ಣಾದಿ ಲೇಹ್ಯ ಅಥವಾ ಚಿರಬಿಲ್ವಾದಿ ಲೇಹ್ಯ ಈ ತರ, ಅಥವಾ ಕೆಲವು ಕಷಾಯಗಳಲ್ಲಿ ಅಭಯಾರಿಷ್ಟ, ಚಿರಬಿಲ್ವಾದಿ ಕಷಾಯ ಈ ತರ ಇವುಗಳನ್ನು ಸೇವಿಸಬಹುದು. ಹಾಗೆಯೇ ಮಲವಿಸರ್ಜನೆಯು ಇನ್ನೂ ಸುಲಭವಾಗಲು ತ್ರಿಫಲಚೂರ್ಣ ಅಥವಾ ಹರಳೆಣ್ಣೆ ಇದರ ಪ್ರಯೋಗವನ್ನು ಸಹ ನಾವು ಹೇಳ್ತೇವೆ. ಇದು ಸಾಮಾನ್ಯವಾಗಿ ಕಾಣ್ತದೆ. ಮತ್ತೆ ನಮ್ಮ ಕೆಲವು ರೋಗಿಗಳಲ್ಲಿ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಊತ ಜಾಸ್ತಿ ಇರ್ತದೆ, ಆ ಊತದಿಂದ ಅತಿಯಾದ ನೋವು ಇರ್ತದೆ, ಅವರಿಗೆ ದಿನನಿತ್ಯದ ಕೆಲಸವನ್ನು ಮಾಡ್ಲಿಕ್ಕೆ ಆಗಲ್ಲ, ಹಾಗೂ ರಕ್ತ ಸೋರುವಿಕೆ ಜಾಸ್ತಿ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ನಾಗಕೇಶರ ಅಥವಾ ಶುಂಠಿ ಇದನ್ನು, ಸುವರ್ಣಗೆಡ್ಡೆ ಇದರದನ್ನು ಅವರಿಗೆ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತವೆ, ಅಥವಾ ಒಣ ಅಂತ ಹೇಳಿದ್ರೆ ಅಥವಾ ಡ್ರೈ ಆಶಸ್, ಎಲ್ಲಿ ನಮಗೆ ಬ್ಲೀಡಿಂಗ್ ಕಮ್ಮಿ ಇರ್ತದೆ ಅಥವಾ ರಕ್ತ ಸೋರಿಕೆ ಇರುವುದಿಲ್ಲ ಅಂಥದ್ರಲ್ಲಿ ಆರಗ್ವದಾದಿ ಕಷಾಯ ಇಂಥದ್ದುಗಳನ್ನು ನಾವು ವಿಶೇಷವಾಗಿ ಹೇಳ್ತೇವೆ. ಹಾಗೆಯೇ ವಿಶೇಷ ಆಯುರ್ವೇದ ವಿಧಾನಗಳು ಅಂತ ಹೇಳಿದ್ರೆ

0: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಎಲ್ಲಾ ತರದ ಒಂದು ಮೂಲವ್ಯಾಧಿಗಳಿಗೆ ಚಿಕಿತ್ಸೆ ಇದೆ. ನಮ್ಮಲ್ಲಿ ಗ್ರೇಡ್ 2, 3 or 4 ಇವುಗಳಲ್ಲಿ ನಾವು ವಿಶೇಷವಾದ ಆಯುರ್ವೇದ ಚಿಕಿತ್ಸೆಯನ್ನು ಕೈಗೊಳ್ತೇವೆ. ಅದರಲ್ಲಿ ಮೊದಲನೇದಾಗಿ ಕ್ಷಾರಕರ್ಮ ಅಂತ ಹೇಳಿ ಮಾಡ್ತೇವೆ. ಈ ಕ್ಷಾರಕರ್ಮ ಅಂತ ಹೇಳೋದು ಒಂದು ಕ್ಷಾರ ಅಂತ ಹೇಳುವಂತದ್ದು, ನಮ್ಮ ಒಂದು ಔಷಧಿಯನ್ನು ನಾವು ತಯಾರಿಸಿ ಒಳಗೆ ಅಂತ ಹೇಳಿದ್ರೆ ಗುದದ್ವಾರದ ಒಳಗಿರುವ ಮೂಲವ್ಯಾಧಿಗಳಲ್ಲಿ ಈ ಲೇಪನವನ್ನು ಹಚ್ಚುತ್ತೇವೆ. ಈ ಕ್ಷಾರಕರ್ಮದಲ್ಲಿ ಹೇಗೆ ಅಂತ ಹೇಳಿದ್ರೆ ರಕ್ತ ಸೋರುವಿಕೆ ಇರುವಂತದ್ದನ್ನು ನಿಲ್ಲಿಸುತ್ತದೆ ಮತ್ತು ಆ ಮೂಲವ್ಯಾಧಿಯ ಗೆಡ್ಡೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತದೆ. ಇನ್ನೊಂದು ಚಿಕಿತ್ಸೆ ಅಂತ ಹೇಳಿದ್ರೆ ಕ್ಷಾರಸೂತ್ರ ಅಂತ ಹೇಳಿ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರಿ. ಕ್ಷಾರಸೂತ್ರ ಪ್ರಯೋಗ ಅಂತ ಹೇಳುವಂತದ್ದು ಹೊರಗಡೆ ಬಾಹ್ಯ ಅರ್ಷಸ್ ಅಥವಾ ಮೂಲವ್ಯಾಧಿಯಲ್ಲಿ ನಾವು ಈ ನೂಲಿನಲ್ಲಿ ಅಳವಡಿಸಿಕೊಳ್ತೇವೆ. ಇದು ಹೊರಗಡೆ ಪ್ರೊಲ್ಯಾಪ್ಸ್ಡ್ ಆಗಿರುವಂತಹ ಅಥವಾ ಹೊರ ಬಂದಿರುವಂತಹ ಕೆಲವು ಅರ್ಷಸ್ಗಳಲ್ಲಿ ಅಥವಾ ಮೂಲವ್ಯಾಧಿಗಳಲ್ಲಿ ಉಪಯೋಗಿಸುತ್ತೇವೆ. ಸ್ಥಾನಿಕ ಅನಸ್ತೀಶ್ಯದಲ್ಲಿ ಮಾಡಿ ರೋಗಿಗಳನ್ನು ಅವತ್ತೇ ಮನೆಗೆ ಕಳಿಸಬಹುದು. ಹಾಗೆ ಇದೆ ಅಗ್ನಿಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ ಥರ್ಮಲ್ ಕಾಟರಿ ಅಥವಾ ಮೂಲವ್ಯಾಧಿಗೆ ಕರೆಂಟ್ ಅನ್ನು ಪಾಸ್ ಮಾಡಿ ಅದನ್ನು ಸಣ್ಣದಾಗಿ ಮಾಡುವಂತದ್ದು, ಅದನ್ನು ಗುಣಪಡಿಸುವಂತಹ ವಿಶೇಷ ಚಿಕಿತ್ಸೆಯು ನಮ್ಮಲ್ಲಿ ಇದೆ.
1: ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
0: ಧನ್ಯವಾದ ಸರ್.
2: ಇದುವರೆಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಕ್ಕೆ ಫಿಷರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
3: ಈಗ ನಮ್ಮ ಜೊತೆ ಇದ್ದಾರೆ ಶಲ್ಯ ತಂತ್ರ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸಹನಾ ಕಾಮತ್ ಅವರು. ನಮಸ್ಕಾರ ಡಾಕ್ಟ್ರೆ.
4: ನಮಸ್ಕಾರ ಸರ್.
3: ನಾವು ಇವತ್ತು ಮಾತಾಡುವ ವಿಷಯ ಅಂತ ಹೇಳಿದ್ರೆ ಫಿಷರ್ ಅನ್ನುವಂತಹ ಕಾಯಿಲೆಯ ಬಗ್ಗೆ. ಸಾಮಾನ್ಯವಾಗಿ ಗುದದ್ವಾರದ 2-3 ಕಾಯಿಲೆಗಳಿದ್ದಾವೆ. ಸಾಮಾನ್ಯ ಮನುಷ್ಯರಿಗೆ ಅದೆಲ್ಲ ಒಂದೇ ತರ ಅಂತ ಹೇಳುವಂತಹ ಒಂದು ಕಲ್ಪನೆ ಇದೆ. ಫಿಷರ್ ಅನ್ನುವಂತಹ ಕಾಯಿಲೆ ಇದು ಯಾವ ತರದ ಕಾಯಿಲೆ?
4: ಇದು ಗುದದ್ವಾರದಲ್ಲಿ ಬರುವಂತಹ ಚರ್ಮದ್ದು ಸಮಸ್ಯೆ. ಚರ್ಮ ಒಡಿತದೆ, ಮಲ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿ ಮತ್ತೆ ಒತ್ತಡಕ್ಕೆ ಒಳಗಾದ್ರೆ, ಅಂದ್ರೆ ಪೇಷಂಟ್ ಜಾಸ್ತಿ ಪ್ರೆಷರ್ ಕೊಟ್ರೆ ಅದು ಮೋಷನ್ ಬರುವಾಗ ಆ ಜಾಗದ್ದು ಚರ್ಮ ಹರಿದು ಅಲ್ಲಿಂದ ಸ್ವಲ್ಪ ರಕ್ತಸ್ರಾವ, ಅಲ್ಲಿಂದ ಸ್ವಲ್ಪ ನೋವು. ಯಾವ ತರದ ನೋವು ಅಂದ್ರೆ ಚುಚ್ಚಿದಾಗೆ ಇಲ್ಲ ಕತ್ತರಿಸಿದಾಗೆ ಅಷ್ಟು ನೋವು ಇದ್ದು ಅದು ಸಾಧಾರಣ ಒಂದು ಅರ್ಧ ಗಂಟೆಯಿಂದ ಸಾಧಾರಣ ಇಡೀ ದಿನ ತನಕ ಅಷ್ಟು ನೋವು ಇರುತ್ತೆ. ಪ್ಲಸ್ ಆ ಜಾಗದಲ್ಲಿ ಉರಿಯೂತ ಸಮೇತ ಇರುತ್ತೆ. ಅದ್ರ ಜೊತೆ ಕೆಲವು ಸಲ ಕೆಲವರಿಗೆ ಒಂದು ಸಣ್ಣ ಚರ್ಮದ್ದು ಅಂಕುರ ತರ ಹೊರಗೆ ಬರುತ್ತೆ.
3: ರಕ್ತಸ್ರಾವ ಆಗುವ ಬೇರೆ ಕಾಯಿಲೆಗಳು ಕೂಡ ಇದಾವೆ. ಆ ಕಾಯಿಲೆಗಳಿಗೂ ಇದಕ್ಕೂ ವ್ಯತ್ಯಾಸಗಳು ಹೇಗೆ ಗೊತ್ತಾಗುವಂತದ್ದು?
4: ಫಿಷರಿನ್ ಏನೋದಲ್ಲಿ ಆಗುವಂತದ್ದು ರಕ್ತಸ್ರಾವ ಮಲದ ಮೇಲೆ ಒಂದು ಗೆರೆ ತರ ಬರುತ್ತೆ. ಹೆಚ್ಚು ರಕ್ತಸ್ರಾವ ಏನು ಆಗುದಿಲ್ಲ. ಈಗ ಬೇರೆ ರೋಗಗಳಲ್ಲಿ ಪೈಲ್ಸ್ ಅಲ್ಲಿ ಸಾಧಾರಣ ಒಂದು ಬಿಂದು ಬಿಂದು ತರ ಬಿದ್ದು ಒಂದು ರಾಶಿ ರಕ್ತ ಹೋಗುವ ಸಾಧ್ಯತೆ ಇರ್ತದೆ. ಕ್ಯಾನ್ಸರ್ ಸಮೇತ ರಕ್ತಸ್ರಾವವನ್ನು ಮಾಡಿಸ್ತದೆ. ಅದು ಬಹಳ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲಸ ಒಂದು ದ್ರವ ರೂಪದಲ್ಲಿ ಹೋಗಿ ರಾಶಿ ರಕ್ತ ಅದರ ಜೊತೆ ಹೋಗುವಂತದ್ದು ಇದು ಕ್ಯಾನ್ಸರ್ ರೋಗದ ಲಕ್ಷಣ. ಫಿಸ್ಟುಲಾದಲ್ಲಿ ಆಗುವಂತದ್ದು ಕೀವು, ಅದರ ಜೊತೆ ಸ್ವಲ್ಪ ರಕ್ತ ಹೋಗುವಂತದ್ದು, ಒಂದು ಬೊಟ್ಟ ಅಷ್ಟೇ ರಕ್ತ ಹೋಗ್ಬೋದು ಅದರಲ್ಲಿ. ಈಗ ನಮ್ಮ ಫಿಷರಲ್ಲಿ ಮಲದ ಮೇಲೆ ಗೆರೆ ಎಳೆದಾಗೆ ರಕ್ತ ಹೋಗ್ತದೆ.
3: ಈಗ ಈ ಕಾಯಿಲೆ ಬರ್ಲಿಕ್ಕೆ ಮುಖ್ಯವಾಗಿ ಏನು ಕಾರಣಗಳು?
4: ಒಂದು ದೇಹದ ಶುಷ್ಕತೆ, ಅಂದ್ರೆ ಕರೆಕ್ಟ್ ಆಗಿ ನೀರ್ ಕುಡಿಯದೇ ಇರುವಂತದ್ದು, ಹಾಲು ಇಲ್ಲ ತೇವಾಂಶ ಇರುವಂತದ್ದು, ತುಪ್ಪ ಇರ್ಬೋದು, ಎಣ್ಣೆ ಪದಾರ್ಥ ಇರ್ಬೋದು, ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ತಗೊಳ್ಳದೇ ಇರುವುದು ಆಹಾರದಲ್ಲಿ, ಇಲ್ಲ ಅತಿ ಉಪವಾಸ, ವಾತದೋಷಕ್ಕೆ ಜಾಸ್ತಿ ಮಾಡುವಂತದ್ದು ಆಹಾರಗಳು ಕರೆದ ವಸ್ತು ಇರ್ಬೋದು, ಇಲ್ಲ ತೀರಾ ಒಣ ವಸ್ತು ಇರ್ಬೋದು, ಇಲ್ಲ ಜಾಸ್ತಿ ಉಪವಾಸ ಮಾಡುವಂತದ್ದು ಇರ್ಬೋದು, ಇಂಥದ್ದೆಲ್ಲ ವಾತದೋಷ ಜಾಸ್ತಿ ಮಾಡಿಸ್ತದೆ. ಪ್ಲಸ್ ಕೆಲವರಿಗೆ ಅತಿಸಾರ ಸ್ಟಾರ್ಟ್ ಆಗ್ತದೆ. ಅತಿಸಾರ ಆದಾಗ ಸಹ ಹೀಗೆ ಒಂದು ಫಿಷರಿನೇನು ಆ ಜಾಗದ್ದು ಚರ್ಮ ಒಡೆತಕ್ಕೆ ಒಳಗಾಗುವಂಥದ್ದು ಅದು ಸಹ ಇರ್ತದೆ. ಮತ್ತೆ ನಾರಿನಂಶ ಕಮ್ಮಿ ತಿನ್ನೋದ್ರಿಂದ ಹೀಗಾಗೋದು, ಇಂಥದ್ದೆಲ್ಲ ಕಾರಣಗಳಿಂದ ಫಿಷರಿನೇನು ಬರ್ತದೆ.
3: ಈಗ ಇದು ಯಾವ ವಯಸ್ಸಿನವರಲ್ಲಿ ಬರ್ತದೆ ಅಂತೇನಾದ್ರೂ, ಇಂಥದ್ದೇ ವಯಸ್ಸಿನಲ್ಲಿ ಹೀಗೆ ಬರ್ತದೆ ಇಂಥದ್ದೇನಾದ್ರೂ ಉಂಟಾ?
4: ಅಂದ್ರೆ ಫಿಸಿಕಲ್ ಎಕ್ಸಸೈಸಸ್ ಏನ್ ಹೇಳ್ತೇವೆ ನಾವು, ಅವೆಲ್ಲ ಅತಿ ಮಾಡಿದ್ರೆ ಇಲ್ಲ ಮಾಡದೆ ಇದ್ದಲ್ಲಿ ಇಂಥದೆಲ್ಲ ಆಗುವ ಸಾಧ್ಯ. ಸೆಡೆಂಟ್ರಿ ಲೈಫ್ ಸ್ಟೈಲ್, ಒಂದೊಮ್ಮೆ ತಿನ್ನುವಂಥದ್ದು ತಿಂದು ಅಲ್ಲೇ ಮಲಗುವಂಥದ್ದು, ಇಂಥವರಲ್ಲಿ ಇಂಥದೆಲ್ಲ ಕಂಡು ಬರುವ ಸಾಧ್ಯತೆ ಇದೆ. ಮತ್ತೆ ಇದು ಲೈಫ್ ಸ್ಟೈಲ್ ಮಾಡಿಫೈ ಮಾಡಿದ್ರೆ ಕರೆಕ್ಟ್ ಆಗುವಂತದ್ದು ಡಿಸೀಸ್. ಮತ್ತೆ ಇದರಲ್ಲಿ ವಯೋಮಿತಿ ಏನೂ ಇಲ್ಲ. ಸ್ವಲ್ಪ ಗರ್ಭಿಣಿಯರಲ್ಲಿ ಸಹ ಇಂಥದ್ದು ಕಂಡು ಬರುವ ಸಾಧ್ಯತೆ ಇದೆ. ಗರ್ಭಿಣಿಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಮೋಷನ್ ಸ್ವಲ್ಪ ಹಾರ್ಡ್ ಹೋಗ್ತದೆ. ಒಂದ ಗರ್ಭಿಣಿ ಫಿಸಿಯಾಲಜಿ ಹಾಗೆ ಇರ್ತದೆ, ಇಲ್ಲ ಅವರಿಗೆ ಕೊಟ್ಟಿರುವಂತದ್ದು ರಕ್ತ ಜಾಸ್ತಿ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು ಕಬ್ಬಿಣದ ಅಂಶದ

0: ಮಾತ್ರೆಗಳಿಂದ ಸಹ ಹಾಗೆ ಆಗುವ ಸಾಧ್ಯತೆ ಇರ್ತದೆ.
1: ಈಗ ಬೇರೆ ಯಾವುದಾದ್ರೂ ಕಾಯಿಲೆ ಇದ್ರೆ ಆ ಕಾಯಿಲೆಯಿಂದ ಇದು ಬರುವಂತಹ ಚಾನ್ಸಸ್ ಗಳು ಉಂಟಾ?
0: ಅತಿಸಾರ ಇಲ್ಲ ಮಲಬದ್ಧತೆ ಅವು ಕಾಯಿಲೆ ಅಂತ ಹೇಳಲಿಕ್ಕೆ ಆಗಲ್ಲ. ಅವು ಲಕ್ಷಣವು ಪ್ಲಸ್ ಇದಕ್ಕೆ ಫಿಷರಿಗೆ ಒಂದು ಕಾರಣ ಸಮೇತ.
1: ಔಷಧಗಳಿಂದ ಈ ತರ ಆಗುವಂತದ್ದುಂಟಾ?
0: ಔಷಧ ನಾವು ಸರ್ವೇ ಸಾಮಾನ್ಯ ಓಪಿಡಿಗಳಲ್ಲಿ ಬಂದ ಪೇಷಂಟ್ಸ್ ಅವ್ರು ಮಾತಾಡುವಂತದ್ದೆಲ್ಲ ಕೇಳುವಾಗ ಒಂದ ಆಂಟಿ ಡಿಪ್ರೆಸೆಂಟ್ ಅಂದ್ರೆ ನಿದ್ರೆ ಬರದೇ ಇದ್ದಾಗ ಮಾತ್ರೆ ತಗೊಳ್ಳುವವರಲ್ಲಿ ಇಂಥದ್ದು ಜಾಸ್ತಿ ಕಂಡು ಬಂದಿವೆ. ಅದರ ಜೊತೆ ಯಾರು ಕ್ಯಾಲ್ಸಿಯಂ ಮಾತ್ರೆ ಅವರಿಗೆ ಮಲಬದ್ಧತೆ ಕಂಡು ಬರ್ತದೆ, ಮತ್ತೆ ಇಂಥದ್ದೆಲ್ಲ ಸಾಮಾನ್ಯವಾಗಿ ಚಿರ ಆಗುವಂತದ್ದು ಎಲ್ಲ ಕಂಡು ಬಂದಿದೆ. ರಕ್ತ ಜಾಸ್ತಿ ಆಗ್ಲಿಕ್ಕೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಲಿಕ್ಕೆ ಕಬ್ಬಿಣದ ಅಂಶ ಇರುವ ಮಾತ್ರೆಗಳಿಂದ ಸಹ ಕೆಲವರಿಗೆ ಮೋಷನ್ ಹಾರ್ಡ್ ಆಗಿ ಅವರಿಗೆ ಅಲ್ಲಿ ರಕ್ತ ಬರುವಂತದ್ದು ಸಾಧ್ಯತೆ ಇರ್ತದೆ.
1: ಈಗ ಇದು ಒಂದು ಮೊದಲಿಗೆ ಕಾಣಿಸಿಕೊಂಡಾಗ ಪೇಷಂಟ್ ಏನ್ ಮಾಡಬೇಕು?
0: ಮೊದಲಿಗೆ ಕಾಣಿಸಿಕೊಂಡಾಗ ಅವರಿಗೆ ಈಗ ಡಾಕ್ಟರ್ ಹತ್ರ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿಕ್ಕೆ ಇರ್ಬೋದು. ಮನೆಯಲ್ಲಿ ಇಮಿಡಿಯೇಟ್ ಆಗಿ ಒಂಚೂರು ನೋವು ಕಮ್ಮಿ ಮಾಡ್ಲಿಕ್ಕೆ, ನಿವಾರಣೆ ಮಾಡ್ಕೊಳ್ಲಿಕ್ಕೆ ಒಂದು ಹದ ಬಿಸಿ ಇರುವಂತದ್ ನೀರಿದು ಒಂದು ಟಬ್ ಸ್ವಲ್ಪ ಉಪ್ಪು ಹಾಕಿ ಅದರೊಳಗೆ ಕುಳಿತುಕೊಂಡು ಆವಾಗ ಅವರಿಗೆ ಅಲ್ಲಿ ರಿಲ್ಯಾಕ್ಸ್ ಸ್ಪಿಂಕ್ಟರ್ ಅಂತ ಹೇಳ್ತೇವೆ ನಾವು, ಇಂಟರ್ನಲ್ ಸ್ಪಿಂಕ್ಟರ್ಸ್, ಅವು ಮಾಂಸ ಪೇಶಿಗಳು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತವೆ, ನೋವು ಸ್ವಲ್ಪ ಮಟ್ಟಿಗೆ ಇಮಿಡಿಯೇಟ್ ಆಗಿ ಕಮ್ಮಿ ಆಗ್ತದೆ, ಅವರಿಗೆ ಸ್ವಲ್ಪ ಟೈಮ್ ಸಿಗ್ತದೆ ಡಾಕ್ಟರ್ ಹತ್ರ ಬರ್ಲಿಕ್ಕೆ, ಇಲ್ಲ ಆ ಜಾಗಕ್ಕೆ ಸ್ವಲ್ಪ ಎಣ್ಣೆದ ಅಂಶ ಮುಟ್ಟಿಸಿಕೊಳ್ಬಹುದು.
1: ಈ ತರ ರಕ್ತ ಹೋದಾಗ ಪೇಷಂಟ್ಗಳು ಬರುವುದಿಲ್ಲ, ನಾಳೆ ಇದು ಸರಿ ಆಗ್ತದೆ, ನಾಳ್ದು ಸರಿ ಆಗ್ತದೆ ಅಂತ ಸುಮಾರು ಹೀಗೆ ಸ್ವಲ್ಪ ಸಮಯ ಆದ್ರೆ ಇದು ಮುಂದೆ ಏನಾದ್ರೂ ಬೇರೆ ಟರ್ನ್ ಆಗುವಂತಹ ಚಾನ್ಸ್, ಬೇರೆ ಏನಾದ್ರೂ ಆಗುವಂತಹ ಒಂದು ಅವಕಾಶ ಉಂಟಾ?
0: ಕರೆಕ್ಟ್ ಫಿಷರಿನೇನೋ ಹೌದಾ ಅಲ್ವಾ ಅಂತ ಒಂದು ಸಲ ಬಂದು ಡಾಕ್ಟರ್ಗೆ ತೋರಿಸಿ ಅದು ಅವ್ರು ಪರೀಕ್ಷಿಸಿ ಕರೆಕ್ಟ್ ಡಯಾಗ್ನೋಸಿಸ್ ಆಗದೆ ಅವರೇ ಕನ್ಕ್ಲೂಡ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ನಾವು ಮಾಹಿತಿ ಹಂಚ್ತಾ ಇದ್ದೇವೆ, ಆದ್ರೂ ಈ ಮಾಹಿತಿ ಪ್ರಕಾರ ಹಾಗೆ ಇತ್ತು ಹೀಗಿತ್ತಂತ ಅವರು ಭಾವಿಸ್ಕೊಳ್ಲಿಕ್ಕಿಲ್ಲ, ಅವ್ರು ಬರ್ಲೇಬೇಕಾಗ್ತದೆ. ಇನ್ ಕೇಸ್ ಅವ್ರು ಬರದೆ ಜಾಸ್ತಿ ದಿನ ತಳ್ಳಿದ್ರೆ ಒಂದ ಅವರಿಗೆ ಆ ಜಾಗದಲ್ಲಿ ಕುರ ಬರುವಂತದ್ದು, ಇಲ್ಲ ಆ ಜಾಗದಲ್ಲಿ ಅವರಿಗೊಂದು ಚರ್ಮದ ಅಂಕುರ ದೊಡ್ಡದಾಗಿ ಬೆಳೆಯುವಂತದ್ದು, ಅದು ಆಪರೇಷನ್ ಮಾಡದೆ ಸರ್ಜರಿ ಮಾಡದೆ ಅದು ಆ ಜಾಗದಿಂದ ಹೋಗುದಿಲ್ಲ, ಮತ್ತೆ ಅವರಿಗೆ ಆ ಜಾಗದಲ್ಲೇ ಪುನಃ ಈಗ ಅದು ಒಂದು ಸಲ ಅವರಿಗೆ ಉತ್ಪತ್ತಿ ಆದ್ರೆ ಅದು 21 ದಿನ ಹಾಗೆ ಇರಬಹುದು. ಮೆಡಿಸಿನ್ ಇಂದ ಸಹ ಮೆಡಿಸಿನ್ ಇಲ್ಲದೆ ತನ್ನಷ್ಟಕ್ಕೆ ಗಾಯ ಏನ್ ಚಿರ ಆಗಿದೆ ಅದು 21 ದಿನದಲ್ಲಿ ಗುಣ ಆಗ್ತದೆ. ಇನ್ ಕೇಸ್ ಅವ್ರ ಮುಂದಕ್ಕೆ ಸಹ ಮಸಾಲೆ ಪದಾರ್ಥ ಕರ್ದ ವಸ್ತು ಅದೆಲ್ಲ ಜಾಸ್ತಿ ತಿಂದ್ರೆ ಮೋಷನ್ ಹಾರ್ಡ್ ಹೋಗಿ ಪುನಃ ಅವರಿಗೆ ಇಂಥದ್ದು ಆಗುವ ಸಾಧ್ಯತೆ ಇದೆ.
1: ಈಗ ಒಂದ್ಸಲ ಇದು ಆದ ಮೇಲೆ ನಿಮ್ಮಲ್ಲಿಗೆ ಬಂದ್ರೆ ಇದಕ್ಕೆ ಚಿಕಿತ್ಸೆ ಯಾವ ತರ?
0: ಇದರಲ್ಲಿ ಚಿಕಿತ್ಸೆ ಕೊಡುವಾಗ ಎರಡು ವಿಧದ್ದು ಫಿಷರಿನೇನೋ ಇವೆ. ಒಂದು ಅಕ್ಯೂಟ್ ಅಂತ ಹೇಳ್ತೇವೆ, ಸದ್ಯ ಇತ್ತೀಚೆಗೆ ಆಗಿದ್ದು ಒಂದು ವಾರದೊಳಗೆ ಆಗಿ ಒಂದು ಪೇಷಂಟ್ ನಮ್ಮ ಹತ್ರ ಬಂದ್ರೆ ಅದನ್ನ ನಾವು ಡಯಾಗ್ನೋಸ್ ಮಾಡುವಾಗ ಅಕ್ಯೂಟ್ ಫಿಷರ್ ಅಂತ ಹೇಳ್ತೇವೆ. ಕ್ರಾನಿಕ್ ಫಿಷರ್ ಅಂತ ಇನ್ನೊಂದು ವಿಂಗಡಣೆ ಇದೆ. ಕ್ರಾನಿಕ್ ಫಿಷರ್ ಅಂದ್ರೆ ದೀರ್ಘಕಾಲದಿಂದ ಅವರಿಗೆ ಆಗ್ತಾ ಇದೆ, ಅದು ಆಗಿ ಸ್ವಲ್ಪ ದಿನ ಆರಾಮಿದ್ದು ಪುನಃ ಅವರಿಗೆ ಪುನಃ ಫಿಷರಿನೇನೋ ಆಗುವವರಿಗೆ ಕ್ರಾನಿಕ್ ಫಿಷರಿನೇನೋ ಅಂತ ಹೇಳ್ತೇವೆ. ಈಗ ಅಕ್ಯೂಟ್ ಅವರಿಗೆ ನಾವು ಇಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಕೊಡುವಂತದ್ದು, ಓರಲ್ ಮೆಡಿಕೇಶನ್ ಅಂತ ಹೇಳ್ತೇವೆ, ಮೆಡಿಸಿನ್ ಕೊಡುವಂತದ್ದು. ಅಪ್ಲಿಕೇಶನ್ ಅಂದ್ರೆ ಆ ಜಾಗಕ್ಕೆ ಏನಾದ್ರೂ ಹಚ್ಚಿಕೊಳ್ಳಿಕ್ಕೆ ಕೊಡುವಂತದ್ದು, ಇಲ್ಲ ಕುತ್ಕೊಳ್ಳಿಕ್ಕೆ ನಮ್ಮದು ಮೆಡಿಕೇಟೆಡ್ ಕಷಾಯ ಔಷಧೀಯ ಕಷಾಯ ಕೊಡುವಂತದ್ದು ಅವು ಮಾಡ್ತೇವೆ. ಕ್ರಾನಿಕ್ ಫಿಷರಿಗಾಗುವಾಗ ಸರ್ವೇ ಸಾಮಾನ್ಯ ಅವರಿಗೆ ಒಂದು ಚರ್ಮ ಅಂಕುರ ಬೆಳೆದಿರ್ತದೆ, ಆ ಬೆಳೆದಿರೋ ಚರ್ಮ ಅಂಕುರ ತೆಗಿಬೇಕಾದ್ರೆ ಸರ್ಜರಿ ಬೇಕೇ ಬೇಕಾಗ್ತದೆ. ಏನು ಹಚ್ಕೊಂಡ್ರು ಏನು ಹೊಟ್ಟೆಗೆ ಮದ್ದು ತಗೊಂಡ್ರು ಆ ಅಂಕುರ ಹೋಗುದಿಲ್ಲ. ನೋವೇನಾದ್ರೂ ಇದ್ರೆ ಮೋಷನ್ ಏನಾದ್ರೂ ಮಲಬದ್ಧತೆ ಏನಾದ್ರೂ ಇದ್ರೆ ಅವೆಲ್ಲ ಕ್ಲಿಯರ್ ಆಗ್ತದೆ. ನಾವು ಕ್ರಾನಿಕ್ ಫಿಷರಿನ ಏನೋಗೆ ಮೆಡಿಸಿನ್ ಕೊಡ್ತೇವೆ ಪ್ಲಸ್ ಸರ್ಜರಿ ಸಹ ಮಾಡಿಸ್ತೇವೆ.
1: ಈ ಆಯುರ್ವೇದದಲ್ಲಿ ಕೂಡ ಸರ್ಜರಿ ಅನ್ನುವಂಥದ್ದು ಉಂಟಾ ಅನ್ನುವಂಥದ್ದು? ಸಾಮಾನ್ಯವಾಗಿ ಆಯುರ್ವೇದ ಅಂದ್ರೆ ಔಷಧ ಕೊಟ್ಟು ಗುಣ ಮಾಡ್ತಾರೆ ಅಂತ ಇರ್ತದೆ.
0: ಆಯುರ್ವೇದದಲ್ಲಿ ಶಲ್ಯತಂತ್ರ ವಿಭಾಗ ಅಂತ, ಜನರಲ್ ಸರ್ಜರಿ ವಿಭಾಗ ಅಂತಾನೆ ಇದೆ. ನಾನು SDM ಆಯುರ್ವೇದ ಹಾಸ್ಪಿಟಲ್ ಅಂಡ್ ಕಾಲೇಜ್ ಇದು ಅಸಿಸ್ಟೆಂಟ್ ಪ್ರೊಫೆಸರ್. ಇಲ್ಲಿ ನಮ್ಗೆ ಶಲ್ಯತಂತ್ರ ವಿಭಾಗ ಅಂತ ಹೇಳುವಂತದ್ದು ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತಾನೆ ಇದೆ. ಇಲ್ಲಿ ನಾವು ಇಂಥದ್ದು ಕೇಸಸ್ ಗಳಿಗೆ ಬೇಸ್ಡ್ ಆನ್ ಇದು ಅಕ್ಯೂಟ ಕ್ರಾನಿಕ ಅಂತ ನೋಡಿ ಅದಕ್ಕೆ ಸೂಕ್ತ ಪರೀಕ್ಷೆ ನಡೆಸಿ ಅದಕ್ಕೆ ಸೂಕ್ತವಾದದ್ದು ಚಿಕಿತ್ಸೆ ಸಹ ಕೊಡ್ತೇವೆ. ಇಲ್ಲಿ
1: ಈಗ ಒಂದ್ಸಲ ನೀವು ಶಸ್ತ್ರಚಿಕಿತ್ಸೆ ಮಾಡಿ ಅದರ ನಂತರ ಅವರಿಗೆ ಪೇಷಂಟ್ ಮನೆಗೆ ಹೋಗುವಾಗ ನೀವು ಏನು ಅಡ್ವೈಸ್ ಕೊಡ್ತೀರಿ?
0: ಆವಾಗ ಅವರಿಗೆ ಪಥ್ಯ ಅಪಥ್ಯ ಅಂತ ಹೇಳುವಂತದ್ದು ತುಂಬಾ ಅನುಕೂಲಕರ ಆಗ್ತದೆ. ಅಪಥ್ಯ ಫಸ್ಟ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅವರು ಆದಷ್ಟು ಮಸಾಲೆ ಪದಾರ್ಥ ಕರಿದ ಪದಾರ್ಥ ಆಹಾರದಲ್ಲೆಲ್ಲ ಆದಷ್ಟು ಕಮ್ಮಿ ಮಾಡಬೇಕು. ನಾವು ಏನ್ ರೆಡ್ ಮೀಟ್ ಅಂತ ಹೇಳ್ತೇವೆ, ಇಲ್ಲ ಚಿಕನ್, ಕೆಲವರಿಗೆ ಚಿಕನ್ ಇದ್ದು ದಿನ ತಿನ್ಬೇಕಂತ ಅವರಿಗೊಂದು ಮನಸ್ಸಲ್ಲಿ ಇರ್ತದೆ, ಅಂಥದ್ದೆಲ್ಲ ಮಾಡಕೂಡ್ದು. ಯಾಕಂದ್ರೆ ಇಂಥದೆಲ್ಲ ವಸ್ತುಗಳಿಂದ ಪ್ರೋಟೀನ್ ರಿಲೀಸ್ ಆಗ್ತದೆ, ಪ್ಲಸ್ ಅವರಿಗೆ ಮೋಷನ್ ಸಹ ಹಾರ್ಡ್ ಆಗ್ತಾ ಹೋಗ್ತದೆ. ಮಲಬದ್ಧತೆ ಕಾನ್ಸ್ಟಿಪೇಷನ್ ಇಲ್ಲ ಅಂಥದ್ದೇನಾದ್ರೂ ಆದ್ರೆ ಇದು ಪುನಃ ಉತ್ಪತ್ತಿ ಆಗುವ ಸಾಧ್ಯತೆ ಇರ್ತದೆ. ಒಂದು

0: ಇನ್ನೊಂದು ಆದಷ್ಟು ಅವರು ನೀರನ್ನು ಕುಡಿಬೇಕಾಗ್ತದೆ. ನೀರಿನ ಅಂಶ ಇರುವಂಥದ್ದು ದಿನಾ ಒಂದು ಲೋಟ ತಕ್ರ ಅಂದರೆ ಮಜ್ಜಿಗೆ ಕುಡಿಲೇಬೇಕು. ಮತ್ತು ಹಾಲು ಹಾಗೂ ಅದರ ಉತ್ಪನ್ನಗಳು, ತುಪ್ಪ ಇರ್ಬೋದು, ಹಾಲಿರ್ಬೋದು, ಇಲ್ಲ ಸ್ವಲ್ಪ ಬೆಣ್ಣೆ ಇರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ದಿನ ಊಟದಲ್ಲಿ ಇಲ್ಲ ಆಹಾರದಲ್ಲಿ ಸೇವಿಸಬೇಕು. ಮತ್ತೆ ವಿಹಾರ ಅಂತ ಹೇಳುವಾಗ ಆಕ್ಟಿವಿಟೀಸ್, ನಮ್ಮ ಆಕ್ಟಿವಿಟೀಸ್ ಹೇಗಿರಬೇಕು, ಲಘು ಎಕ್ಸಸೈಸ್, ಲಘು ವ್ಯಾಯಾಮ ಮಾಡಬೇಕು ಅವರು. ನಿದ್ರೆ ಒಳ್ಳೇದಾಗಿರ್ಬೇಕು ಅವ್ರದ್ದು. ನಿದ್ರೆ ಸರ್ವೇ ಸಾಮಾನ್ಯ 5 ಗಂಟೆಯಿಂದ 6 ಗಂಟೆ ಮಾಡಲೇಬೇಕು ಅವರು. ಮಸಾಲ ಕರಿದ ಪದಾರ್ಥ ಅವರು ತಿನ್ನಲೇಬಾರದು, ಯಾಕಂದ್ರೆ ಅದರಿಂದ ಮೋಷನ್ ಅಂದ್ರೆ ಮಲ ಸ್ವಲ್ಪ ಕಠಿಣ ಆಗಿ ಗಾಢವಾಗಿ ಅವರಿಗೆ ಮಲ ಹೊರಗೆ ಹಾಕುವಾಗ ಚರ್ಮ ಹರಿದು ರಕ್ತಸ್ರಾವ ಆಗ್ತದೆ. ಇನ್ನೊಂದು ಅವರು ಮೋಷನ್ ಬಂದ ಕೂಡಲೆ, ಅದು ಏನು ಅರ್ಜ್ ಅಂತ ಹೇಳ್ತೇವೆ, ಡೆಫಿಕೇಶನ್ ಅರ್ಜ್, ಬಂದ ಕೂಡಲೆ ಮೋಷನ್ ಮಾಡಬೇಕು ಅವರು, ತಡ್ಕೊಳ್ಳಿಕ್ಕಿಲ್ಲ. ಮತ್ತೆ ಮೋಷನ್ ಬರದೇ ಹೋಗಿ ಟ್ರೈ ಮಾಡುವಂಥದ್ದು, ಜಾಸ್ತಿ ಬಿಕ್ಕುವಂಥದ್ದು ಅದು ಮಾಡಲಿಕ್ಕಿಲ್ಲ. ನಿದ್ರೆ ಕಮ್ಮಿ ಮಾಡುವಂಥದ್ದು, ಈಗ ನೈಟ್ ಡ್ಯೂಟಿ ಇರ್ತದೆ, ಆದ್ರೂ ಡೇ ಟೈಮಲ್ಲಿ ನಿದ್ರೆ ಮಾಡಿ ಸ್ವಲ್ಪ ಕಾಂಪನ್ಸೇಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲದಿದ್ದರೆ ಮೋಷನ್ ಹಾರ್ಡ್ ಆಗ್ತದೆ, ಇಲ್ಲ ಮಲ ಏನಿದೆ ಅದು ತುಂಬ ಗಟ್ಟಿಯಾಗಿ ಹೊರಗೆ ಬರ್ತದೆ. ಏನಕ್ಕೋ ಒಂದು ಕಾರಣಗಳಿಂದ ನೀರು ಕುಡಿಯದೇ ಇರುವುದು ಹಾಗೆಲ್ಲ ಮಾಡಕೂಡದು.
1: ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ, ಸಾಮಾನ್ಯವಾಗಿ ಕಾಯಿಲೆ ಬಾರದ ಹಾಗೆ ಜನರು ಹೇಗೆ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು?
0: ಇದಕ್ಕೆ ಅವರು ಪಥ್ಯ ಪಾಲನೆ ಮಾಡಬೇಕಾಗ್ತದೆ. ಪಥ್ಯಗಳಲ್ಲಿ ಆಹಾರ ಪಥ್ಯ ಇದೆ, ವಿಹಾರಜ ಪಥ್ಯ ಇದೆ. ಆಹಾರಜ ಪಥ್ಯಗಳಲ್ಲಿ ಅವರು ಸಾಕಷ್ಟು ನೀರು ಕುಡಿಯುವಂಥದ್ದು, ಮಿನಿಮಮ್ ಒಂದು 2 ಲೀಟರ್ಸ್ ಆದರೂ ನೀರು ಕುಡಿಲೇಬೇಕಾಗ್ತದೆ. ಹಾಲು ಹಾಗೂ ಅದರ ಉತ್ಪನ್ನಗಳು, ದಿನಾ ಒಂದು ಗ್ಲಾಸ್ ಮಜ್ಜಿಗೆಯನ್ನು ಕುಡಿಬೇಕು, ಹಾಲು ಕುಡಿಬೇಕು, ಸ್ವಲ್ಪ ಬೆಣ್ಣೆ ಹಾಗೂ ಸ್ವಲ್ಪ ತುಪ್ಪ ಆಹಾರದಲ್ಲಿ ಸೇವಿಸಬೇಕು ದಿನನಿತ್ಯ. ನಮ್ಮ ಆಕ್ಟಿವಿಟೀಸ್ ಹೇಗಿರ್ಬೇಕಂದ್ರೆ, ದಿನ ಲಘು ವ್ಯಾಯಾಮ ಮಾಡಬೇಕಾಗ್ತದೆ, ವಾಕಿಂಗ್ ಇರ್ಬೋದು ಇಲ್ಲ ಲಘು ವ್ಯಾಯಾಮ, ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು, ನಿಮ್ಮ ತಾಕತ್ ಎಷ್ಟಿದೆ ಅಷ್ಟು. ಮತ್ತೆ ನಿದ್ರೆ ಸಾಧಾರಣವು 5 ಗಂಟೆಯಿಂದ 6 ಗಂಟೆ ನಿದ್ರೆ ರಾತ್ರಿ ಕಂಪಲ್ಸರಿ ಆಗ್ಲೇಬೇಕು. ಇನ್ ಕೇಸ್ ನೈಟ್ ಡ್ಯೂಟಿ ಶಿಫ್ಟ್ ಇಂದಾಗಿ ಮಾಡ್ಲಿಕ್ಕೆ ಆಗದಿದ್ರೆ ಡೇ ಟೈಮ್ ನೆಕ್ಸ್ಟ್ ಡೇ ಸ್ವಲ್ಪ ಅದರದ್ದು ಅರ್ಧ ಮಿತಿಯಾದ್ರೂ ಆಗ್ಬೇಕಾಗ್ತದೆ. ಈಗ ನಾವು ಹೇಗೆ ಊಟ ಮಾಡ್ಬೇಕು, ಎಷ್ಟು ಊಟ ಮಾಡ್ಬೇಕು, ಅದು ಸಹ ಇದಕ್ಕೆ ಕೌಂಟ್ ಆಗುವಂತದ್ ವಿಷಯಗಳು. ಶಾಂತ ಚಿತ್ತದಲ್ಲಿ ಸ್ವಲ್ಪ ಸ್ವಲ್ಪನೆ ಒಳ್ಳೆ ಜಗಿದು ಊಟ ಮಾಡ್ಬೇಕಾಗ್ತದೆ. ಘನ ಆಹಾರ ಹೊಟ್ಟೆಯ ಅರ್ಧ ಭಾಗದಷ್ಟು, ದ್ರವ ಆಹಾರ ಕಾಲು ಭಾಗದಷ್ಟು, ಇನ್ನು ಕಾಲು ಭಾಗ ಗಾಳಿಗೆ ಆಡಲು ಬಿಡಬೇಕಾಗ್ತದೆ. ಮತ್ತೆ ಹಸಿವಾದಾಗ ಮಾತ್ರ, ಗಂಟೆ ಆಯ್ತು ನಾನು ಊಟ ಮಾಡ್ತೇನೆ ಆಹಾರ ಮಾಡ್ತೇನೆ ಹಾಗೆ ಯಾವತ್ತೂ ಸೇರಬಾರ್ದು, ಅದು ಅಜೀರ್ಣಕ್ಕೆ ಪರಿಣಾಮಗೊಳ್ತದೆ.
1: ಒಳ್ಳೆಯದು ಸಹನಾ ಕಾಮತ್ ಅವರೇ, ಮುಖ್ಯವಾಗಿ ಫಿಶರ್ ಅನ್ನುವಂತಹ ಕಾಯಿಲೆ ಮತ್ತೆ ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಚಿಕಿತ್ಸೆಯನ್ನ ಕೊಡ್ತಾರೆ ಅನ್ನೋದರ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಫಿಶರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ತಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
5: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ, ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೆನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲೇ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125

0: ಇದ್ದು ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗಾವಕಾಶವನ್ನ ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದ್ರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳುವುದಾದ್ರೆ, ಕೆರೆ ಹಳ್ಳ ಕಾಲುವೆ ನಿರ್ಮಾಣಗಳಲ್ಲಿ ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರ್ಬೋದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗತ್ತೆ ಅಂತಾನೆ ಹೇಳ್ಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳುವುದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳ್ಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮ್ಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ

ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್ ಈ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರೋ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
0: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ, ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದರು. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ

0: ಸರ್ಕಾರವನ್ನು ರಚಿಸಿದೆ ಎಂದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ ಮೂರನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ ಮೂರು ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಅವರು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ಈ ವೇಳೆ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ ಪ್ರಧಾನಿ, ಚುನಾವಣಾ ವೈಫಲ್ಯಗಳಿಗೆ ಎಲ್ಲವನ್ನೂ ದೂಷಿಸುವುದು ಅವರ ನಾಯಕರಲ್ಲಿ ಅಭ್ಯಾಸವಾಗಿದೆ ಎಂದು ಹೇಳಿದರು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಖಾತ್ರಿಪಡಿಸಿದ ನಾರಿಶಕ್ತಿ ವಂದನ್ ಅಧಿನಿಯಮ ವಿರುದ್ದ ಮತ ಚಲಾಯಿಸುವ ಮೂಲಕ ಕಾಂಗ್ರೆಸ್ ಮಹಿಳೆಯರಿಗೆ ದ್ರೋಹವಿಸಲಿದೆ ಎಂದು ಆರೋಪಿಸಿದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದರು. ನಂತರ ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ಇಂದು ಮಧ್ಯಾಹ್ನ ಪ್ರಧಾನಿ ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥಕ್ಕೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿಯಾಗಿದೆ. ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದನ್ನು ಕಾಕತೀಯ ಮೆಗಾ ಜವಳಿ ಪಾರ್ಕ್ ಎಂದು ಕರೆಯುತ್ತಾರೆ. ಇದನ್ನು ಪಿಎಂ ಮಿತ್ರ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ. ನಂತರ ಭಾರತದ ಆರೋಗ್ಯ ಮೂಲಸೌಕರ್ಯಕ್ಕೆ ಪ್ರಮುಖ ಮೈಲಿಗಲ್ಲಾಗಿ ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಕೇಂದ್ರಿತ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕ್ವಾಟರ್ನರಿ ಕೇರ್ ಲಾಭರಹಿತ ಸಂಸ್ಥೆಯಾದ ದೇಶದ ಸಿಂಧು ಆಸ್ಪತ್ರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಬೆಳಿಗ್ಗೆ ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರು ವಿಜಯ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಅವರೊಂದಿಗೆ 9 ಸಚಿವರು ಸಹ ಪ್ರಮಾಣವಚನ ಸ್ವೀಕರಿಸಿದರು. ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದವರಲ್ಲಿ ಕೆಜಿ ಅರುಣ್ರಾಜ್, ಆಧವ್ ಅರ್ಜುನ, ಎನ್ ಆನಂದ, ಸೆಲ್ವಿ ಎಸ್ ಕೀರ್ತನ ಮತ್ತು ಡಾ ಟಿಕೆ ಪ್ರಭು ಸೇರಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ತಮಿಳು ಚಲನಚಿತ್ರೋದ್ಯಮದ ಹಲವರು ಉಪಸ್ಥಿತರಿದ್ದರು. ವಿಜಯ್ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಬೆಂಬಲದೊಂದಿಗೆ 234 ಸದಸ್ಯರ ವಿಧಾನಸಭೆಯಲ್ಲಿ 120 ಚುನಾಯಿತ ಶಾಸಕರ ಬೆಂಬಲವನ್ನು ಪಡೆದರು. 1967 ಡಿಎಂಕೆ ಅಥವಾ ಎಐಡಿಎಂಕೆ ಇದರಿಂದ ಬಂದವರಲ್ಲದ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಇತಿಹಾಸ ನಿರ್ಮಿಸಿದರು. ಲೋಕಭವನದ ಪ್ರಕಟಣೆಯ ಪ್ರಕಾರ ರಾಜ್ಯಪಾಲರು ವಿಜಯ್ ಅವರಿಗೆ ಇದೇ 13 ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ನಿರ್ದೇಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ವಿಜಯ್ ಅವರ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ತಿಳಿಸಿದ್ದು, ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸಾನಾಯಕೆ ಟಿವಿಕೆ

0: ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಶ್ರೀಲಂಕಾ ಮತ್ತು ತಮಿಳುನಾಡು ಇತಿಹಾಸ, ಸಂಸ್ಕೃತಿ, ಉದ್ಯಮಶೀಲತೆ ಮತ್ತು ತಲೆಮಾರುಗಳಾದ್ಯಂತ ಶಾಶ್ವತವಾದ ಜನಸಂಬಂಧಗಳ ಮೂಲಕ ಸಂಪರ್ಕ ಹೊಂದಿವೆ ಎಂದು ಹೇಳಿದ್ದಾರೆ. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವವನ್ನು ಆಚರಿಸಲು ಸಜ್ಜಾಗಿರುವುದರಿಂದ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸುವರ್ಣಯುಗವನ್ನು ಆಚರಿಸುತ್ತಿದೆ. ಅದರ ಧಾರ್ಮಿಕ ಮಹತ್ವವನ್ನು ಮೀರಿ ಸೋಮನಾಥ ಪರಿಸರ ಸಂರಕ್ಷಣೆಯಲ್ಲಿ ಪ್ರವರ್ತಕನಾಗಿ ಹೊರಹೊಮ್ಮುತ್ತಿದೆ. ಭಾರತದ ಮೊದಲ ನಿವ್ವಳ ಶೂನ್ಯ ದೇವಾಲಯವಾಗುವ ಗುರಿಯನ್ನು ಹೊಂದಿದೆ. ಮಿಷನ್ ಲೈಫ್ ಉಪಕ್ರಮದಡಿಯಲ್ಲಿ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪೇವರ್ ಬ್ಲಾಕ್ಗಳಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಇದಲ್ಲದೆ ಸುಧಾರಿತ ಒಳಚರಂಡಿ ಸಂಸ್ಕರಣಾ ಘಟಕಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಮಿಯಾವಾಕಿ ಕಾಡುಗಳೊಂದಿಗೆ ಟ್ರಸ್ಟ್ ನೆಟ್ ಜೀರೋ ಇಂಗಾಲದ ಹೆಜ್ಜೆ ಗುರುತನ್ನು ವೇಗವಾಗಿ ಸಾಧಿಸುತ್ತಿದೆ. ಶಾಂಘೈನಲ್ಲಿ ನಡೆಯುತ್ತಿರುವ ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡವು ಐತಿಹಾಸಿಕ ಸಾಧನೆ ಮಾಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಕತ್ ಮತ್ತು ಕುಂಕುಮ್ ಮೋಹನ್ ಅವರನ್ನು ಒಳಗೊಂಡ ಭಾರತೀಯ ತಂಡವು ಆತಿಥೇಯ ಚೀನಾವನ್ನು ರೋಚಕ ಶೂಟ್ ಆಫ್ನಲ್ಲಿ ಮಣಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ನಡೆದ ಸೆಮಿಫೈನಲ್ನಲ್ಲಿ ಭಾರತವು 10 ಬಾರಿ ಒಲಿಂಪಿಕ್ ಚಾಂಪಿಯನ್ ಆಗಿರುವ ದಕ್ಷಿಣ ಕೊರಿಯಾವನ್ನು ಅಚ್ಚರಿಯ ರೀತಿಯಲ್ಲಿ ಸೋಲಿಸಿತು. ಈ ಟೂರ್ನಿಯಲ್ಲಿ ಭಾರತಕ್ಕೆ ಇದು 2ನೇ ಪದಕವಾಗಿದೆ. ನಿನ್ನೆ ಕಾಂಪೌಂಡ್ ವಿಭಾಗದಲ್ಲಿ ಪ್ರವೀಣ್ ಜಾಧವ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಭಾರತದ ಪದಕ ಖಾತೆ ತೆರೆದಿದ್ದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಕ್ನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ರಾತ್ರಿ 7:30ಕ್ಕೆ ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ. ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೌ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ನಿಮ್ಮ ನೆಚ್ಚಿನ 102.6 ಮೆಗಾಹೆಡ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 1:20 ಇದೀಗ ಕಾರ್ಯಕ್ರಮ ಉಲ್ಲಾಸ.

ಉಲ್ಲಾಸ ಕಾರ್ಯಕ್ರಮದಲ್ಲಿ ಗುರುರಾಜ್ ಕರ್ಜಗೆ ಅವರು ಪ್ರಸ್ತುತಪಡಿಸುವ ಕರುಣಾಳು ಬಾಬೆಳಕಿ ಇಂದಿನ ಆರೋಗ್ಯ ಬಿಂದುವಿನಲ್ಲಿ ಡೆಂಗ್ಯೂ ಜ್ವರಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ತಿಳಿಸಿಕೊಡುತ್ತಾರೆ ಡಾ ಪ್ರತಿಮಾ ಶೈಲೇಂದ್ರ. ನಂತರ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು ಆಲಿಸುವಿರಿ.

ಕೇಳುಗರೆ, ಸುಮಧುರ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ದೂರವಾಣಿ ಸಂಖ್ಯೆ 9448640273 ಕಳುಹಿಸಿಕೊಡಿ. ಕೇಳುಗರೆ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ವಾಣಿ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಯಾವ ಪ್ರಶ್ನೆಯನ್ನು ತಂದಿರಬಹುದು ಅಂತ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಕುಳಿತಿದ್ದೀರಿ ಅಲ್ವಾ? ಸ್ನೇಹಿತರೆ, ಹಣ್ಣುಗಳ ರಾಜ ಅಂತ ಯಾರನ್ನ ಕರೀತಾರೆ ಹೇಳಿ? ಹೌದು, ನಿಮ್ಮ ಊಹೆ, ನಿಮ್ಮ ಉತ್ತರ ಸರಿನೇ. ಮಾವಿನ ಹಣ್ಣು. ಮಾವಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಕೂಡ ಮಾವಿನ ಹಣ್ಣು ಅಂದರೆ ಇಷ್ಟ. ಮೊದಲೆಲ್ಲ ಮಾವಿನ ಹಣ್ಣು ಯಾವಾಗ ಬರುತ್ತೆ, ಬೇಸಿಗೆಗೋಸ್ಕರ ನಾವೆಲ್ಲರೂ ಕೂಡ ಕಾಯ್ತಾ ಕೂಡ್ತಾ ಇದ್ವಿ ಈ ಮಾವಿನ ಹಣ್ಣನ್ನು ತಿನ್ನಬೇಕು ಅಂತ. ಆದರೆ ಆ ಮಾವಿನ ಹಣ್ಣು ನೈಸರ್ಗಿಕವಾಗಿ ಹಣ್ಣಾದಾಗ ಅದನ್ನು ತಿನ್ನುವ ರುಚಿಯೇ ಬೇರೆ. ಹಾಗಿದ್ರೆ ಕೃತಕವಾಗಿ ಆ ಹಣ್ಣಿನ ಮಾವಿನ ಕಾಯಿಗಳನ್ನು ಹಣ್ಣಾಗಿ ಮಾಡಿ ಅದನ್ನು ತಿನ್ನೋದೇ ಬೇರೆ. ಆ ರುಚಿಯೇ ಬೇರೆ, ಈ ರುಚಿಯೇ ಬೇರೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮಾವಿನ ಹಣ್ಣನ್ನು ಕೃತಕವಾಗಿ ಹಣ್ಣಾಗಿ ಮಾಡ್ತಾ ಇದ್ದಾರೆ. ಈ ಮಾವಿನ ಕಾಯಿಗಳನ್ನು ಕೃತಕವಾಗಿ ಹಣ್ಣಾಗಿ ಮಾಡೋದಕ್ಕೆ ಉಪಯೋಗಿಸೋದಕ್ಕೆ ಒಂದು ರಾಸಾಯನಿಕವನ್ನು ಬಳಸ್ತಾರೆ. ಆ ರಾಸಾಯನಿಕ ಯಾವುದು ಅನ್ನೋದೇ ನನ್ನ ಇಂದಿನ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆ. ಪ್ರಶ್ನೆ ಮತ್ತೊಮ್ಮೆ, ಮಾವಿನ ಕಾಯಿಗಳನ್ನು ಕೃತಕವಾಗಿ ಹಣ್ಣು ಮಾಡಲು ಉಪಯೋಗಿಸುವ ರಾಸಾಯನಿಕ ಯಾವುದು ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕೂಡಲೇ ಸಂಖ್ಯೆ 9448640273 ಸಂದೇಶವನ್ನು ಕಳಿಸಿ. ನಿಮ್ಮ ಸಂದೇಶಗಳನ್ನು ನಾನು ಭಾವಗೀತೆಗಳನ್ನು ಪ್ರಸಾರ ಮಾಡುವ ಸಂದರ್ಭದಲ್ಲಿ ಓದ್ತೇನೆ ಅಂತ ಹೇಳ್ತಾ, ಇದೀಗ ಭಾವಗೀತೆಗಳಲ್ಲಿ ಕೇಳಿ ಬರ್ತಾ ಇದೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜಿಸಿ ಹಾಡಿರುವ ಭಾವಗೀತೆ ಕೇಳಿ ಬರೋಣ. ಅರಳಿ ನಿಂತೆ ಮಗುವಿನಂತೆ ಅನ್ನೋ ಭಾವಗೀತೆನಾ

0: ಜೀಹುಳಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1:38. ಇದೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳೋಣ ಕರುಣಾಡು ಬಾಬೆಳಿಕೆ.
4: ಆಕಾಶವಾಣಿ ಕರುಣಾಡು ಬಾಬೆಳಿಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
5: ಇದೊಬ್ಬ ಅಜ್ಜಿ ಕತೆ. ಅಜ್ಜಿಗೆ 80 ವರ್ಷ ಆಯ್ತು. ಎಲ್ಲ ಪರಿವಾರದವರು ಸೇರಿದ್ದಾರೆ, ಹಿರಿಯರು ಕಿರಿಯರು ಎಲ್ಲ. ಅಜ್ಜಿ 80ನೇ ವರ್ಷ ಸಂಭ್ರಮದಿಂದ ಆಚರಿಸಬೇಕು ಅಂತ ಅಜ್ಜಿ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಬಂದು ಮನೆ ತುಂಬ ಹೋಗಿದೆ. ಬಂದವರೆಲ್ಲ ಅಜ್ಜಿನ ಮಾತಾಡಿಸ್ಬೇಕು. ಮನೆಯಲ್ಲಿ ಉಳಿದವ್ರ ಸಂಭ್ರಮ ಅಂತೂಕ್ಕಾದ್ರೆ ಅಜ್ಜಿ ಸಂಭ್ರಮನೇ ಹೆಚ್ಚು. ನಿಮ್ಮ ಮನೇಲಿ ನೀವು ಗಮನ ಇಟ್ಟು ನೋಡಿ, ನಿಮ್ಮ ಮನೇಲಿ ಹಬ್ಬ ಆದರೆ ಬೆಳಗ್ಗೆ ಬೇಗ ಎದ್ದು ಸಂಭ್ರಮ ಪಡೋರು ಅಜ್ಜಿ, ಆಮೇಲೆ ತಾಯಿ, ಆಮೇಲೆ ಮಕ್ಕಳು ಒತ್ತಾಯ ಮಾಡಿ ಎಬ್ಬಿಸ್ಬೇಕು. ಇಲ್ಲೂ ಹಾಗೇನೆ, ಆಕೆಗೆ ಏನು ಉತ್ಸಾಹ, ಬಂದವ್ರನ್ನೆಲ್ಲ ಮಾತಾಡಿಸಿ ಯೋಗಕ್ಷೇಮ ಕೇಳಿಕೊಂಡು ಅವ್ರ ಸಮಸ್ಯೆ ಇದ್ರೆ ಪರಿಹಾರ ಹೇಳಿ. ಅಜ್ಜಿ ಬಗ್ಗೆ ಎಲ್ಲರೂ ಗೌರವ. ಯಾಕೆ ಗೊತ್ತಾ, ಮದುವೆ ಆಗಿ

0: ಮೂರು ಮಕ್ಕಳಾದಾಗ ಗಂಡ ತೀರ್ಕೊಂಬಿಟ್ಟ, ಪುಟ್ಟ ಪುಟ್ಟ ಮಕ್ಕಳು, ಹೇಗೆ ಸಂಸಾರ ತೋಗಿಸಿದ್ದಾಳಲ್ಲಾಕೆ. ಒಬ್ಬರು ಮನೆಗೆ ಹೋಗಲಿಲ್ಲ, ಯಾರಿನ ದಯ ಯಾಚನೆ ಮಾಡಲಿಲ್ಲ, ಸೊಂಟ ಕಟ್ಟಿ ಪರಿಶ್ರಮದಿಂದ ನಿಂತು ತಾನೇ ವ್ಯಾಪಾರ ಶುರು ಮಾಡಿದ್ಲು. ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ವ್ಯಾಪಾರ ಬೆಳೆಸಿದ್ಲು. ತನ್ನ ಮಕ್ಕಳಿಗೂ ಪ್ರಾಮಾಣಿಕತೆಯ ಪಾಠ ಕಲಿಸಿದ್ಲು. ಅದೇ ದಾರಿಯಲ್ಲಿ ಮಕ್ಕಳು ಬೆಳೆದರು. ಈಗ 80ನೇ ವಯಸ್ಸಲ್ಲಿ ಆಕೆ ತುಂಬ ತೃಪ್ತಿಯಾಗಿದ್ದಾಳೆ. ಮನೆಯಲ್ಲಿ ಮನಸ್ಸಿನಲ್ಲಿ ತುಂಬ ಸಮೃದ್ಧಿ ತುಂಬಿಕೊಂಡಿದೆ. ಈ ಅಜ್ಜಿಯ ಮಗಳು ಮೊಮ್ಮಗಳು ಸುನಂದ ಅಂತ ಹೆಸರು. ಆಕೆ ಇತ್ತೀಚೆಗೆ ತುಂಬ ಕಷ್ಟದ ಬೆಂಕಿಯಲ್ಲಿ ಹೋಗ್ಬಿಟ್ಟಿದ್ದಾಳೆ. ಬೇರೆ ದೇಶದಲ್ಲಿ ಉನ್ನತ ಶಿಕ್ಷಣ ಪಡ್ಕೊಂಡ್ಲು, ಏನೋ ಸಾಧನೆ ಕನಸುಗಳನ್ನು ತುಂಬಿಕೊಂಡಾಳೆ. ತನ್ನ ಕನಸುಗಳಿಗೆ ಏಣಿ ಆಗಬಹುದು ಅಂತ ಇದ್ದಂಥ ಹುಡುಗ ರಂಗನಾಥ ಅನ್ನೋದು ಮದುವೆ ಆಯಿತು. ಮದುವೆ ಆದ್ಮೇಲೆ ಗೊತ್ತಾಯಿತು ಅವನು ಪರಮ ನೀಚ, ಅವನು ಬರೀ ಸುಳ್ಳು ಹೇಳಿದ್ದಾನೆ, ಎಲ್ಲ ಚಟ ಇದೆ, ಕೆಲಸ ಇಲ್ಲ, ಹಣ ಬೇಕು ಅವನಿಗೆ. ಸುನಂದಾಳ ಜೀವನ ನರಕ ನರಕ ಆಗಿ ಹೋಗಿದೆ. ಏನು ಮಾಡಬೇಕು ತೋಚ್ತಾ ಇಲ್ಲ. ಆಕೆ ಬಂದವಳೆ ಅಜ್ಜಿಯನ್ನು ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ಅವಳು ಕಷ್ಟ ಅರ್ಥ ಆಯಿತು ಅನ್ನೋ ಹಾಗೆ ಅಜ್ಜಿ ಸುಮ್ಮನೆ ಮಗೋ ಅಂದ್ಲು. ಅಜ್ಜಿ, ನನ್ನ ಬದುಕಿಗೆ ಏನಾದರೂ ಅರ್ಥ ಇದೆಯಾ? ಈ ನರಕದಿಂದ ಪಾರಾಗೋದು ಹೇಗೆ? ಇನ್ನೂ ಎಷ್ಟು ದಿವಸ ನರಕ ಅನುಭವಿಸ್ಲಿ ಅಂತ ಅಜ್ಜಿಗೆ ಕೇಳಿದ್ಲು. ನನ್ನ ಜೊತೆಗೆ ಬಾ ಅಂದ್ಲು ಅಜ್ಜಿ. ಮನೆಯೊಳಗೆ ಕರ್ಕೊಂಡು ಹೋದ್ಲು. ಈ ಗ್ಯಾಸ್ ಒಲೆ ಹಚ್ಚಿದ್ಲು. ಮೂರು ಒಲೆ ಇತ್ತು ಆ ಗ್ಯಾಸ್ ಸ್ಟೋವ್ದಲ್ಲಿ. ಮೂರು ಒಲೆ ಮೇಲೆ ಮೂರು ಪಾತ್ರೆ ಇಟ್ಟು ನೀರು ಹಾಕಿದ್ಲು. ನೀರು ಹಾಕಿ ಕಾಯಿಸೋಕಿಟ್ಲು. ಮೂರು ನೀರು ಚೆನ್ನಾಗಿ ಕುದಿಯೋತ್ತು ಶುರು ಆದಮೇಲೆ ಮೊದಲನೇ ಪಾತ್ರೆಯಲ್ಲಿ ಒಂದೆರಡು ಗಜ್ಜರಿ ಹಾಕಿದ್ಲು. ಇನ್ನೊಂದ್ರೊಳಗೆ ಎರಡು ತತ್ತಿ ಹಾಕಿದ್ಲು. ಆ ಮೂರನೇ ನೀರು ಕುದಿಯುತ್ತಿತ್ತಲ್ಲ, ಸ್ವಲ್ಪ ಕಾಫಿ ಪುಡಿ ಹಾಕಿದ್ಲು. ಮಾತೇ ಇಲ್ಲ, ನಿಮಿಷ ಸುಮ್ಮನೆ ಕೂತ್ಕೊ ನೋಡ್ತಾ ಇರೋದನ್ನ ಅಂದ್ಲು. ಸುನಂದ ಅಂದು, ನಾ ಪ್ರಶ್ನೆ ಕೇಳಿದ್ರು, ಅಜ್ಜಿ ಏನು ಮಾಡ್ತಾ ಇದ್ದಾಳೆ ಅಂತ. ಅರ್ಥ ಆಗಲಿಲ್ಲ ಪ್ರಯೋಗ ಅದು. 10 ನಿಮಿಷ ಆದಮೇಲೆ ಎಲ್ಲ ಒಲೆ ಆರಿಸಿದ್ಲು ಅಜ್ಜಿ. ಒಂದು ಕುದಿಯೋ ನೀರಿಂದ ಗಜ್ಜರಿ ಇತ್ತಲ್ಲ ಅಂತ ತೆಗೆದು ಹೊರಗಡೆ ಇಟ್ಲು. ತತ್ತಿ ಹೊರಗಡೆ ತೆಗೆದ್ಲು. ಕಾಫಿ ಕುದಿತಿತ್ತಲ್ಲ, ಅದು ತನ್ನ ಟೇಬಲ್ ಮೇಲೆ ಇಟ್ಕೊಂಡ್ಲು. ಸುನಂದ, ಮುಟ್ಟಿ ನೋಡು ಅಂತ ಹೇಳಿದ್ಲು. ಗಜ್ಜರಿ ಬೆಂದು ಮೆತ್ತಗೆ ಹೋಗಿದ್ದಾವೆ, ತತ್ತಿ ಗಟ್ಟಿಯಾಗಿದ್ದಾವೆ. ಈ ಕಾಫಿ ಇದೆಯಲ್ಲ, ಬಿಸಿನೀರಿಂದ ಘಮ ಘಮ ವಾಸನೆ ಬರ್ತಾ ಇದೆ. ಅಜ್ಜಿ ಹೇಳಿದ್ರು ಸುನಂದಾಗೆ, ನೋಡು ಮಗು, ಈ ಮೂರು ವಸ್ತು ನೀರಲ್ಲಿ ಬೆಂದು ಹೋಗಿದ್ದಾವೆ, ಕಷ್ಟಪಟ್ಟಿದ್ದಾವೆ, ಅದರ ಪರಿಣಾಮ ಮಾತ್ರ ಬೇರೆ ಆಗಿದೆ. ಗಮನಿಸಿದೆಯಾ ನೀನು? ಗಟ್ಟಿಯಾಗಿದ್ದಂಥ ಗಜ್ಜರಿ ನೀರಲ್ಲಿ ಕುದ್ದು ಬೆಂದು ಅಶಕ್ತವಾಗಿ ಹೋಗಿದೆ. ಇವತ್ತು ಮೆದುವಾಗಿ ನೀರಾಗಿದ್ದಂಥ ತತ್ತಿ ಬೆಂದು ಗಟ್ಟಿಯಾಗಿದ್ದಾವೆ. ಆದರೆ ನೀರಲ್ಲಿ ಬೆಂದಂಥ ಕಾಫಿ ಪುಡಿ ತನ್ನನ್ನು ಬೇಯಿಸಿದ ನೀರಿಗೆ ಸುವಾಸನೆ ಕೊಟ್ಟಿದೆ, ಅದನ್ನೇ ಬದಲಾಯಿಸಿಬಿಟ್ಟಿದೆ. ಮನುಷ್ಯರು ಹಾಗೆ ಮಗು, ಕೆಲವು ಕಷ್ಟಗಳಿಗೆ ಹೋದಾಗ ಕುಗ್ಗಿ ಶಕ್ತಿಹೀನರಾಗಿಬಿಡುತ್ತಾರೆ, ಆ ಗಜ್ಜರಿಗಳ ಹಾಗೆ. ಇನ್ನು ಕೆಲವರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇನ್ನೂ ಗಟ್ಟಿಯಾಗಿ ತತ್ತಿಗಳ ಹಾಗೆ ಬರ್ತಾರೆ. ಆದರೆ ಮತ್ತೆ ಕೆಲವರು ಮಾತ್ರ ಕಷ್ಟದ ಸ್ಥಿತಿಯಲ್ಲಿ ಹಾಗೆ ಬರುವಾಗ ತಾವು ಅಶಕ್ತರಾಗದೆ ಪರಿಸ್ಥಿತಿಯನ್ನೇ ವಾತಾವರಣನೇ ಬದಲಾಯಿಸಿಬಿಡ್ತಾರೆ, ಆ ಕಾಫಿ ಪುಡಿ ಹಾಗೆ. ಮಗು, ನೀನು ಕಾಫಿ ಪುಡಿ ಆದಂಗೆ ಆಗಬೇಕು. ಯಾವುದೋ ಪ್ರಸಂಗಕ್ಕೋಗಿ ನೀನು ಶಕ್ತಿಯನ್ನು ಕಳ್ಕೊಂಡು ಅಶಕ್ತಳಾಗಬೇಡ. ಮನಸ್ಸನ್ನು ಗಟ್ಟಿ ಮಾಡಿ ಕಲ್ಲು ಮಾಡ್ಕೊಳ್ಬೇಡ. ಆದರೆ ನೀನು ಬದುಕಿದಾಗ ಹೇಗಿರಬೇಕು ಅಂದರೆ, ನಿನ್ನ ಪ್ರೀತಿಯಿಂದ, ನಿನ್ನ ಪ್ರಯತ್ನದಿಂದ, ವಿಶ್ವಾಸದಿಂದ ಆ ಪರಿಸ್ಥಿತಿಯನ್ನು ಬದಲಾಯಿಸು. ಅದು ಗಟ್ಟಿ ಮನಸ್ಸಿಂದ ಮಾತ್ರ ಸಾಧ್ಯ ಅಂತ. ಸುನಂದಾಗ ಹೌದು ಅನ್ನಿಸ್ತು. ಸ್ವಾಮಿ, ನಮಗೂ ಹಾಗೆ ಅನಿಸಲ್ವಾ? ಪರಿಸ್ಥಿತಿ ನಮ್ಮನ್ನು ಬದಲಾಯಿಸಿದರೆ ನಾವು ಅಶಕ್ತರಾದಂತೆ. ಆದರೆ ನಾವೇ ಪ್ರಯತ್ನಿಸಿದಾಗ ಆ ಪರಿಸ್ಥಿತಿಯನ್ನೇ ಬದಲಾಯಿಸ್ಬೋದಲ್ಲ. ನಾವು ಪರಿಸ್ಥಿತಿಯನ್ನು ಬದಲಾಯಿಸುವಂಥ ಗಟ್ಟಿಗರಾಗೋಣ, ಪರಿಸ್ಥಿತಿಯಿಂದ ಸೋತು ಹೋಗುವಂಥ ಅಶಕ್ತರಾಗೋದು ಬೇಡ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ, ನಿರ್ವಹಣೆ SR ಭಟ್.
2: ಸ್ನೇಹಿತರೆ, ಈ ಸಂಜೆ 5:30ಕ್ಕೆ ನಮ್ಮ ನಿಲಯದಿಂದ ನೀವು ನೋಡಿದ ಸ್ಥಳ, ನೀವು ನೋಡಿದ ಸ್ಥಳದಲ್ಲಿ ನಿಮಗೆ ಆದ ಅನುಭವ, ನೀವು ನೋಡಿದ ಸ್ಥಳದ ಕುರಿತಾದ ಮಾಹಿತಿ, ಯಾವುದಾದರೂ ನಿಮ್ಮ ಅನಿಸಿಕೆಗಳನ್ನು ನೀವು ನಮ್ಮೊಟ್ಟಿಗೆ ಹಂಚಿಕೊಳ್ಳಬಹುದು. ಸ್ಥಳದ ಕುರಿತಾಗಿ ಕರೆ ಮಾಡಿರಲು ದೂರವಾಣಿ ಸಂಖ್ಯೆ 9448640273, ಹಾಗೆ ಇನ್ನೊಂದು 9141970272. ಕೇಳಿ, ಈ ಸಂಜೆ 5:30ಕ್ಕೆ ನೀವು ನೋಡಿದ ಸ್ಥಳ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಸಂಜೆ 6 ಗಂಟೆ 15 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಆಯಿತೋಡು ಗ್ರಾಮದ

0: ಪಕ್ಷಪ ಹಾಗೂ ಸಂಗಡಿಗರಿಂದ ರಂಗಗೀತೆ ಕೇಳುವಿರಿ. ಸಂಜೆ 6:51 ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಎಲ್ ಜಯಲಿಂಗಪ್ಪ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನು ಕೇಳುವಿರಿ. ಕೇಳುಗರೇ, ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾನು ಕೇಳಿರುವ ಪ್ರಶ್ನೆ ಹೀಗಿದೆ. ಮಾವಿನ ಕಾಯಿಗಳನ್ನು ಕೃತಕವಾಗಿ ಹಣ್ಣು ಮಾಡಲು ಉಪಯೋಗಿಸುವ ರಾಸಾಯನಿಕ ಯಾವುದು? ಮಾವಿನ ಕಾಯಿಗಳನ್ನು ಕೃತಕವಾಗಿ ಹಣ್ಣು ಮಾಡಲು ಉಪಯೋಗಿಸುವ ರಾಸಾಯನಿಕ ಯಾವುದು ಅಂತ ನೀವು ನನಗೆ ಸಂದೇಶದ ಮೂಲಕ ತಿಳಿಸಿಕೊಡಿ. ನೀವು ಸುಮ್ಮನೆ ನಿಮ್ಮ ಹೆಸರನ್ನು ಹಾಕಬೇಡಿ, ದಯವಿಟ್ಟು ನಿಮಗೆ ಅದು ಪ್ರಶ್ನೆಗೆ ಉತ್ತರವನ್ನು ಕೂಡ ಕಳಿಸಿ ಅಂತ ಹೇಳ್ತಾ ಸಂದೇಶ ಕಳಿಸೋದಕ್ಕೆ ದೂರವಾಣಿ ಸಂಖ್ಯೆ 9448640423. ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಆರೋಗ್ಯ ಬಿಂದು. ಇಂದಿನ ಆರೋಗ್ಯ ಬಿಂದುವಿನಲ್ಲಿ ಡೆಂಗ್ಯೂ ಜ್ವರಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ಪ್ರತಿಮಾ ಶೈಲೇಂದ್ರ.
1: ಡೆಂಗ್ಯೂ ಇದಕ್ಕೆ ಮೂಳೆ ಮುರಿತ ಜ್ವರ ಎಂದು ಸಹ ಕರೆಯುತ್ತಾರೆ. ಪ್ಲೇವಿ ವೈರಸ್ ಎಂಬ ವೈರಸ್ನಿಂದ ಬರುವ ಡೆಂಗ್ಯೂ ಜ್ವರವು ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಜ್ವರದೊಡನೆ ಶರೀರದಲ್ಲಿ ವಿಪರೀತವಾದ ನೋವು ಇರುವುದರಿಂದ ಮೂಳೆ ಮುರಿತ ಜ್ವರ ಎಂದು ಕರೆಯುತ್ತಾರೆ. ಈ ಡೆಂಗ್ಯೂ ಜ್ವರದ ಹರಡಿಕೆಯು ಈಡಿಸ್ ಈಜಿಪ್ತಿ ಎಂಬ ಸೊಳ್ಳೆ ಹಗಲು ಹೊತ್ತಿನಲ್ಲಿ ಮನುಷ್ಯನಿಗೆ ಕಚ್ಚಿದರೆ ಅದು ನೇರವಾಗಿ ಅವನಿಗೆ ಸೋಂಕು ಹರಡುವುದು. ಅಲ್ಲದೆ ಇದು ಕರಾವಳಿ ಪ್ರದೇಶದಲ್ಲಿ ಮತ್ತು ಬಿಸಿ ವಾತಾವರಣದಲ್ಲಿ ಅಂದರೆ ಬೇಸಿಗೆಯಲ್ಲಿ ಬೇಗನೆ ಹರಡುವುದು. ಅಲ್ಲದೆ ಮೇಲಿಂದ ಮೇಲೆ ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ಈ ಸೋಂಕಿಗೆ ಬಲಿಯಾಗುವ ಸಾಧ್ಯತೆಯೂ ಉಂಟು. ಈ ಡೆಂಗ್ಯೂ ರೋಗದ ಲಕ್ಷಣಗಳಲ್ಲಿ ಒಂದಾದ ಜ್ವರವು ಯಾವಾಗಲೂ ಬಾಧಿಸುತ್ತಿದ್ದು ಮೊದಲ 2 ದಿನ ಜ್ವರವು ಜಾಸ್ತಿಯಾಗುವುದು. ಅಲ್ಲದೆ ದಿನಕ್ಕೆ 2 ಬಾರಿ ಜ್ವರದ ತೀವ್ರತೆ ಅಧಿಕವಾಗುವುದು. ಈ ಜ್ವರವು 4-7 ದಿನಗಳೊಳಗೆ ಅತಿಯಾಗಿ ಬಾಧಿಸಿ ನಂತರ ಕಡಿಮೆಯಾಗುತ್ತಾ ಸಾಗುವುದು. ಜ್ವರದ ಜೊತೆಗೆ ತಲೆನೋವು, ಕಣ್ಣುಗುಡ್ಡೆ ನೋವು, ಕಣ್ಣಿನಿಂದ ನೀರು ಸೋರುವುದು, ಅಲ್ಲದೆ ಕೈ ಕಾಲು ಶರೀರದಲ್ಲಿ ನೋವು ತೀವ್ರಗತಿಯಲ್ಲಿ ಇದ್ದು ದೇಹದ ಒಳಭಾಗದಿಂದ ಅಂದರೆ ಮೂಳೆಗಳಿಂದ ನೋವು ಬಂದಂತೆ ಎನಿಸಿ ಆ ನೋವನ್ನು ಸಹಿಸಲು ಅಸಾಧ್ಯವಾಗುವುದು. ಇನ್ನೂ ಕೆಲವರಿಗೆ ಗುಳ್ಳೆಗಳು ಕೈ ಕಾಲುಗಳಲ್ಲಿ ಕಾಣಿಸಿಕೊಂಡು ನಂತರ ಮೈ ಮುಖಗಳಿಗೆ ಹರಡುವುದು. ಡೆಂಗ್ಯೂ ಜ್ವರವು 2 ವಿಧವಾಗಿ ಕಾಣಿಸಿಕೊಳ್ಳಬಹುದು. ಡೆಂಗ್ಯೂ ಹಿಮರೇಜಿಕ್ ಫೀವರ್ ಎಂದರೆ ರಕ್ತಸ್ರಾವದ ರೂಪದ ಡೆಂಗ್ಯೂ ಜ್ವರ. ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂದರೆ ರಕ್ತ ಪರಿಚಲನೆ ನಿಷ್ಕ್ರಿಯ ಸ್ಥಿತಿಯ ಡೆಂಗ್ಯೂ ಜ್ವರ. ಡೆಂಗ್ಯೂ ಹಿಮರೇಜಿಕ್ ಫೀವರ್ ಅಂದರೆ ರಕ್ತಸ್ರಾವ ರೂಪದ ಡೆಂಗ್ಯೂ ಜ್ವರದಲ್ಲಿ ಪ್ಲೇಟ್ಲೆಟ್ಸ್ ಎಂಬ ಜೀವಕೋಶಗಳ ಸಂಖ್ಯೆ ಕಡಿಮೆಯಾಗುವುದು. ರಕ್ತಸ್ರಾವವು ಚರ್ಮದ ಅಡಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಂಡುಬರುವುದು. ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂದರೆ ರಕ್ತ ಪರಿಚಲನೆ ನಿಷ್ಕ್ರಿಯ ಸ್ಥಿತಿಯ ಡೆಂಗ್ಯೂ ಜ್ವರದಲ್ಲಿ ನಾಡಿ ಬಡಿತ ಕ್ಷೀಣಿಸುತ್ತಾ ಸಾಗಿ ರಕ್ತದ ಒತ್ತಡ ಕಡಿಮೆಯಾಗಿ ಶರೀರವೆಲ್ಲ ತಣ್ಣಗಾಗುವುದು. ಅಲ್ಲದೆ ಈ 2 ವಿಧವಾದ ಡೆಂಗ್ಯೂ ಜ್ವರವು ವಿಕೋಪಕ್ಕೆ ಹೋಗಿ 10% ರೋಗಿಗಳು ಸಾವಿಗೀಡಾಗಲೂಬಹುದು. ಈ ರೀತಿಯ ಜ್ವರವು ಬಂದಾಗ ರಕ್ತ ತಪಾಸಣೆ ಮಾಡಿಸಿಕೊಂಡು ಡೆಂಗ್ಯೂ ಜ್ವರ ಇರುವಿಕೆಯನ್ನು ಖಚಿತಪಡಿಸಿಕೊಂಡು ಸೂಕ್ತ ಸಲಹೆ ಮತ್ತು ಚಿಕಿತ್ಸೆ ತಜ್ಞ ಹೋಮಿಯೋಪತಿಕ್ ವೈದ್ಯರಿಂದ ತೆಗೆದುಕೊಳ್ಳಬಹುದು. ಡೆಂಗ್ಯೂ ರೋಗವನ್ನು ತಡೆಗಟ್ಟಲು ನಾವೆಲ್ಲಾನು ಅನುಸರಿಸಬೇಕಾದ ಸಂಗತಿಗಳೆಂದರೆ ಹಗಲು ಹೊತ್ತಿನಲ್ಲಿ ಸೊಳ್ಳೆಗಳಿಂದ ಕಚ್ಚಿಸಿಕೊಳ್ಳದಂತೆ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸುವುದು. ರೋಗದ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ತಕ್ಷಣ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಮತ್ತು ಸಂಪೂರ್ಣ ವಿಶ್ರಾಂತಿ ಕೊಡಿಸುವುದು ಉತ್ತಮ. ಡೆಂಗ್ಯೂ ಜ್ವರಕ್ಕೆ ಉಪಯೋಗವಾಗುವ ಕೆಲ ಹೋಮಿಯೋಪತಿಕ್ ಔಷಧಗಳು ಯಾವುವೆಂದರೆ ಮೈಕೈ ನೋವಿನ ಜೊತೆಗೆ ತೀವ್ರ ನೋವು ಹೆಚ್ಚಾಗಿದ್ದು ದೇಹದ ಒಳಗಿಂದ ಅಂದರೆ ಮುಳ್ಳುಗಳ ಒಳಗಿಂದ ನೋವು ಬಂದಂತೆ ಎನಿಸಿ ಜ್ವರವು ಜಾಸ್ತಿಯಾಗುತ್ತಿದ್ದರೆ ಯುಪಟೋರಿಯಂ ಎಂಬ ಔಷಧಿಯನ್ನು ಉಪಯೋಗಿಸುತ್ತೇವೆ. ಮೈಕೈ ಮತ್ತು ಸಂದುಗಳ ಅಥವಾ ಕೀಲುಗಳ ನೋವು ಹೆಚ್ಚಾಗಿದ್ದು ದೈಹಿಕ ಬಾಧೆಯ ಕಿರಿಕಿರಿಯಿಂದ ಒಂದೇ ಕಡೆ ಮಲಗಲು ಸಾಧ್ಯವಾಗದೆ ರೋಗಿಯು ಹೊರಳಾಡುತ್ತಿದ್ದರೆ

0: ಒಳಗುವೆಂದರೆ ಮೈಕೈ ನೋವಿನ ಜೊತೆಗೆ ತೀವ್ರ ನೋವು ಹೆಚ್ಚಾಗಿದ್ದು ದೇಹದ ಒಳಗಿಂದ ಅಂದರೆ ಮುಳ್ಳುಗಳ ಒಳಗಿಂದ ನೋವು ಬಂದಂತೆ ಎನಿಸಿ ಜ್ವರವು ಜಾಸ್ತಿ ಆಗುತ್ತಿದ್ದರೆ ಯುಪಟೋರಿಯಂ ಎಂಬ ಔಷಧಿಯನ್ನು ಉಪಯೋಗಿಸುತ್ತೇವೆ. ಮೈಕೈ ಮತ್ತು ಸಂದುಗಳ ಅಥವಾ ಕೀಲುಗಳ ನೋವು ಹೆಚ್ಚಾಗಿದ್ದು ದೈಹಿಕ ಬಾಧೆಯ ಕಿರಿಕಿರಿಯಿಂದ ಒಂದೇ ಕಡೆ ಮಲಗಲು ಸಾಧ್ಯವಾಗದೆ ರೋಗಿಯು ಹೊರಳಾಡುತ್ತಿದ್ದರೆ ಏಳುವಾಗ ಕೂಡುವಾಗ ನೋವು ಜಾಸ್ತಿ ಕಾಣಿಸಿಕೊಂಡು ಹೆಚ್ಚು ದೈಹಿಕ ಶ್ರಮದಿಂದ ನೋವು ಹೆಚ್ಚಾಗಿ ಕಂಡು ಬಂದರೆ ರೆಸ್ಟಾಕ್ಸ್ ಎಂಬ ಔಷಧಿಯನ್ನು ನೀಡುತ್ತೇವೆ. ನೋವು ಹೆಚ್ಚಾಗಿದ್ದು ಸ್ವಲ್ಪವೂ ಕೈ ಕಾಲು ಅಲುಗಾಡಿಸಿದರೂ ನೋವು ಜಾಸ್ತಿ ಆಗುತ್ತಿದ್ದರೆ ಸಂಪೂರ್ಣ ವಿಶ್ರಾಂತಿಯಿಂದ ಕಡಿಮೆಯಾಗುತ್ತಿದ್ದರೆ ನಾಲಿಗೆಯು ಒಣಗಿದಂತಾಗಿ ಅತಿ ಬಾಯಾರಿಕೆ ಇದ್ದರೆ ಬ್ರಯೋನಿಯಾ ಎಂಬ ಔಷಧಿಯನ್ನು ನೀಡುತ್ತೇವೆ. ಜ್ವರ ಮತ್ತು ಮೈಕೈ ನೋವಿನ ಜೊತೆಗೆ ರೋಗಿಗೆ ನಿಶಕ್ತಿ ಸುಸ್ತು ಹೆಚ್ಚಾಗಿ ಕಾಣಿಸಿಕೊಂಡರೆ ಅರ್ಸನಿಕ್ ಆಲ್ಬಮ್ ಎಂಬ ಔಷಧಿಯನ್ನು ಉಪಯೋಗಿಸುತ್ತೇವೆ. ಜ್ವರ ಮತ್ತು ಮೈಕೈ ನೋವಿನೊಡನೆ ಕಣ್ಣು ನೋವು ಮತ್ತು ಇತರ ಕಣ್ಣಿನ ತೊಂದರೆಗಳು ಹೆಚ್ಚಾಗಿ ಕಂಡು ಬರುವುದು ಆಗ ವಿಪರೇಸಿಯಾ ಎಂಬ ಔಷಧಿಯನ್ನು ಕೊಡುತ್ತೇವೆ. ಜ್ವರ ಮತ್ತು ಮೈಕೈ ನೋವಿನೊಡನೆ ತಲೆಯ ಸುತ್ತಮುತ್ತ ಬೆವರು ಜಾಸ್ತಿಯಾಗುವುದು ಅಲ್ಲದೆ ತಣ್ಣನೆಯ ಗಾಳಿ ಸಹನೆಯಾಗದೇ ಇದ್ದರೆ ಕಲ್ಕೇರಿಯ ಕಾರ್ಬ್ ಎಂಬ ಔಷಧಿಯನ್ನು ನೀಡುತ್ತೇವೆ. ಬಲಗಡೆ ದೇಹದ ಭಾಗದಲ್ಲಿ ನೋವು ಹೆಚ್ಚಾಗಿರುವುದು ಕಣ್ಣುಗುಡ್ಡೆ ನೋವು ಹೆಚ್ಚಾಗಿದ್ದು ಕಣ್ಣು ರೆಪ್ಪೆಯ ಬಾವು ಬರುವುದು ಆಗ ಎಪಿಸ್ ಎಂಬ ಔಷಧಿಯನ್ನು ಉಪಯೋಗಿಸುತ್ತೇವೆ. ಜ್ವರ ಮತ್ತು ಮೈಕೈ ನೋವಿನ ಜೊತೆಗೆ ಎಡಗಡೆ ದೇಹದ ಭಾಗ ಅತಿ ನೋವಿನಿಂದ ಕೂಡಿರುತ್ತದೆ ಅಲ್ಲದೆ ಕಣ್ಣು ಮತ್ತು ಮೂಗಿನಿಂದ ನೀರು ಸೋರುತ್ತಿದ್ದರೆ ತಂಪಾದ ಗಾಳಿಯಿಂದ ತೊಂದರೆ ಕಡಿಮೆಯಾಗಿ ಬಿಸಿ ಗಾಳಿಯಿಂದ ರೋಗ ಲಕ್ಷಣಗಳು ಜಾಸ್ತಿ ಆಗುತ್ತಿದ್ದರೆ ಅಲಿಯಂ ಸೀಪಾ ಎಂಬ ಔಷಧಿಯನ್ನು ಉಪಯೋಗಿಸುತ್ತೇವೆ. ಡೆಂಗ್ಯೂ ಹಿಮರೇಜಿಕ್ ಫೀವರ್ ಅಂದರೆ ರಕ್ತಸ್ರಾವ ರೂಪದ ಡೆಂಗ್ಯೂ ಜ್ವರವಿದ್ದರೆ ಪಾಸ್ಪರಸ್, ಲ್ಯಾಕಾಸಿಸ್, ಅರ್ನಿಕಾ, ಬೆಲ್ಲಡೋನಾ ಔಷಧಿಗಳನ್ನು ರೋಗಿಯ ರೋಗ ಲಕ್ಷಣದ ಪ್ರಕಾರ ಆಯ್ಕೆ ಮಾಡಿಕೊಳ್ಳುತ್ತೇವೆ. ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂದರೆ ರಕ್ತ ಪರಿಚಲನೆ ನಿಷ್ಕ್ರಿಯ ಸ್ಥಿತಿಯ ಡೆಂಗ್ಯೂ ಜ್ವರಕ್ಕೆ ಚೈನಾ, ಫೆರಾಟ್ರಮ್ ಆಲ್ಬಮ್, ಕ್ಯಾಂಪರ್, ಇಗ್ನೇಸಿಯಾ ಇತ್ಯಾದಿ ಔಷಧಗಳನ್ನು ರೋಗಿಯ ರೋಗ ಲಕ್ಷಣಗಳ ಪ್ರಕಾರ ಆಯ್ಕೆ ಮಾಡಿಕೊಳ್ಳುತ್ತೇವೆ. ಹೋಮಿಯೋಪೆಥಿಕ್ ಔಷಧಗಳನ್ನು ರೋಗ ಲಕ್ಷಣಕ್ಕೆ ಅನುಗುಣವಾಗಿ ತಜ್ಞ ಹೋಮಿಯೋಪೆಥಿಕ್ ವೈದ್ಯರಿಂದ ತೆಗೆದುಕೊಳ್ಳುವುದು ಉತ್ತಮ.
1: ಇದುವರೆಗೂ ಆರೋಗ್ಯ ಬಿಂದು ಇದರಲ್ಲಿ ಡೆಂಗ್ಯೂ ಜ್ವರಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ ಪ್ರತಿಮಾ ಶೈಲೇಂದ್ರ.

ಕೆಳಗರೆ ಇಂದಿನ ನಿತ್ಯ ಜೀವನದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾನು ಕೇಳಿದ ಪ್ರಶ್ನೆ ಹೀಗಿತ್ತು. ಮಾವಿನಕಾಯಿಗಳನ್ನು ಕೃತಕವಾಗಿ ಹಣ್ಣು ಮಾಡಲು ಉಪಯೋಗಿಸುವ ರಾಸಾಯನಿಕ ಯಾವುದು ಅಂತ ಯಾರೆಲ್ಲ ಯಾವ್ಯಾವ ಉತ್ತರಗಳನ್ನು ಕೊಟ್ಟಿದ್ದಾರೆ, ಯಾರು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ರಾಧಿಕಾ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಹಾಗೆಯೇ ಸೋನು ಚಿತ್ರದುರ್ಗದಿಂದ, ರೂಪ ಪಂಡುರಂಗರಾವ್ ಚಿತ್ರದುರ್ಗದಿಂದ, ನಾಗೇಂದ್ರಪ್ಪ ಗುಂಡಮ್ಮ ದೊಡ್ಡ ಉಳ್ಳರ್ತಿ ಚಳ್ಳಕೆರೆ ತಾಲೂಕಿನಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ನಳಿನಿ ಸತೀಶ್ ಸಂಗಮೇಶ್ವರ್ ಲೌಡ್ ಚಿತ್ರದುರ್ಗದಿಂದ, ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೆಲಿ ಆದಿತ್ಯ ಶಿವಲೀಲಾ ತೆಲಿ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ, ಹೊನ್ನೂರ್ ಆಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು ಇವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಋಷ್ಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗದಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ, MR ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಶಿಲ್ಪಾ ನಾಗರಾಜ್ ಜಶ್ವಿತ್ ಶಿಕ್ಷಕರು ಕೋನಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶ ಬಂದಿದೆ, ಶಿಲ್ಪಾ ನಾಗರಾಜ್ ಕೋನಸಾಗರದಿಂದ ಅವರ ಸಂದೇಶ ಆಯಿತು. ಹಾಗೆ ಮುಂದಿನ ಸಂದೇಶ, ವಿರೂಪಾಕ್ಷಪ್ಪ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಹಾಗೆ ವಿದ್ಯಾ ಚಳ್ಳಕೆರೆಯಿಂದ ಸಂದೇಶವನ್ನು

ಕಳಿಸಿದ್ದಾರೆ. ಮೇಡಮ್ ನಮಸ್ತೆ, ಮಲ್ಲಿಕಾರ್ಜುನ್ ಜಿ ಮರಮರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಬೂಕನಕೆರೆ ವಿಜೇಂದ್ರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲತಾ ಸುಹಾಸ್ ಹೊಸಕೋಟೆಯಿಂದ, ಎಂ ಈಶಣ್ಣ ಮುತ್ತಿಗರಹಳ್ಳಿಯಿಂದ, ಹಾಗೆ ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಹಾಗೆ ಅಮೃತ ರಮೇಶ್ ಚಿತ್ರದುರ್ಗದಿಂದ, ಅಂಬಿಕಾ ಕಸ್ಮನಹಳ್ಳಿ ಗೊಲ್ಲರಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಸಿ ರೇವಣ್ಣ ಕೆಎಸ್ಆರ್ಟಿಸಿ ಲೇಔಟ್ ಚಿತ್ರದುರ್ಗದಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಣಲಗುಂದಿ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ ನಮಸ್ತೆ ಮೇಡಮ್ ಅಂತ ಹೇಳಿದ್ದಾರೆ. ಉಚ್ಚಂಗಿದುರ್ಗದಿಂದ ಉಮಾದೇವಿಯವರು. ಓಕೆ, ಮುಂದಿನ ಸಂದೇಶ ಬಂದಿದೆ. ಶಿಲ್ಪಾ ವಿದ್ಯಾನಗರದಿಂದ, ವಿದ್ಯಾನಗರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನೊಬ್ಬರು ಯಾರು, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನೀಶ್ ಶ್ರೀಕಂಠ ಜಯಚಾರ್ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಲ್ಲಿಕಾರ್ಜುನ ಮುಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕು ಕ್ಯಾಲ್ಶ್ ಓಕೆ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗವೇಣಿ ಸತೀಶ್ ಕನಿಕಾ ರಸ್ತೆ ಚಿತ್ರದುರ್ಗದಿಂದ ರೋಹಿತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ರೂಪಾ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ವಿಜಯಪುರ ತಾಲೂಕು ಸುತಗುಂಡಿ ಗ್ರಾಮದಿಂದ ವೆಂಕಣ್ಣ ದೀಕ್ಷಾ ಬೆಳಮಟ್ಟಿ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳ್ತೀವಿ ಅಂತ ಹೇಳಿ ಇವರು ಸಂದೇಶದ ಮೂಲಕ ತಿಳಿಸಿದ್ದಾರೆ. ಧನ್ಯವಾದ. ಹಾಗೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೋಹಿತ್ ಪಾಯಸ ಓಕೆ ಓಕೆ ಪ್ರೇಮ ನಟರಾಜ್ ನಾಯಕನಹಟ್ಟಿ ರೋಹಿತ್ ನಾಯಕನಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರ್ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಯಾರು, ಶಿವನಂದ ಮುಚ್ಚಂಡಿ, ಪ್ರಜ್ವಲ್ ಪ್ರಣೀತ, ನೀಲಮ್ಮ ಮುಚ್ಚಂಡಿ, ಇವರು ಸಾಂಗ್ಲಿ ಜಿಲ್ಲೆ ಜಿತ್ತ ತಾಲೂಕು ಸೋನ್ಯಾಳ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ, ಶಿವಮೊಗ್ಗ ಜಿಲ್ಲೆಯಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಶೈವಲ್ಯ ಸಾಹಿತಿ ಬೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಇವರು ಕೈವಲ್ಯ ಸಾಹಿತಿ ಬೋಪ ವೆಂಕಟೇಶ್ ಬೋಧನಹಳ್ಳಿಯಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ ಹಿರಮಠ್, ಕಲಾವತಿ ಹಿರಮಠ್, ಅಭಿಷೇಕಯ್ಯ ಹಿರಮಠ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ನಮಸ್ತೆ ಅಂತ ಹೇಳಿದ್ದಾರೆ ರತ್ನಮ್ಮ ಗುಂಡ್ಲೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಿದ್ದಲಿಂಗ ಮೂರ್ತಿಯವರು ಸಿರಿಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಶಾಂತಾಚಾರ ಬಿಡಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ಚಿತ್ರದುರ್ಗದ ಕೆಳಕೋಟೆಯಿಂದ ಕೆಜೆ ಲೋಕಣ್ಣ ಹಾಗೂ ಎನ್ ಓಂಕಾರ ಮೂರ್ತಿ ಕಲ್ಲೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ. ಹಾಗೆ ಒನಕೆ ಒಬ್ಬವನ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಶ್ರೀಕಂಠಮೂರ್ತಿ ಅನಂತಲಕ್ಷ್ಮಿ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಎಲ್ಲರ ಸಂದೇಶವನ್ನು ಓದಿದ್ದೇನೆ ಅಂದ್ಕೊಂಡಿದ್ದೀನಿ. ಓಕೆ, ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರಿಯ ಶತ್ರುಗಳೇ, ಇಂದು ಕೇಳಿದಂತಹ ಪ್ರಶ್ನೆ ಹೀಗಿತ್ತು. ಮಾವಿನಕಾಯಿಗಳನ್ನು ಕೃತಕವಾಗಿ ಹಣ್ಣು ಮಾಡಲು ಉಪಯೋಗಿಸುವ ರಾಸಾಯನಿಕ ಯಾವುದು ಅಂತ. ಹೌದು, ಕ್ಯಾಲ್ಶಿಯಂ ಕಾರ್ಬೈಡ್. ಕ್ಯಾಲ್ಶಿಯಂ ಕಾರ್ಬೈಡ್ ಅಂತ ಸಾಕಷ್ಟು ಜನ ಸರಿಯಾಗಿ ಉತ್ತರವನ್ನು ಕಳಿಸಿದ್ದಾರೆ. ಕೇಳರು ಸುಮ್ಮನೆ ಅವರ ಹೆಸರುಗಳನ್ನು ಕಳಿಸಿದ್ದಾರೆ, ನಮ್ಮ ಹೆಸರನ್ನು ಕೂಡ ಓದಲಿ ಅಂತ. ಪರವಾಗಿಲ್ಲ, ನಿಮ್ಮ ಹೆಸರುಗಳನ್ನು ಓದಿದ್ದೇನೆ. ಹಾಗೆ ನಿಮಗೆ ಉತ್ತರ ಕೂಡ ಗೊತ್ತಾಗಿದೆ ಅಂತ ಭಾವಿಸ್ತೇನೆ. ಮಾವಿನಕಾಯಿಗಳನ್ನು ಕೃತಕವಾಗಿ ಹಣ್ಣು ಮಾಡಲು ಮುಖ್ಯವಾಗಿ ಉಪಯೋಗಿಸುವಂಥ ರಾಸಾಯನಿಕ ಕ್ಯಾಲ್ಶಿಯಂ ಕಾರ್ಬೈಡ್. ಈ ಕ್ಯಾಲ್ಶಿಯಂ ಕಾರ್ಬೈಡ್ ಅನ್ನುವಂಥದ್ದು ತೇವಾಂಶದೊಂದಿಗೆ ಪ್ರತಿಕ್ರಿಯಿಸಿ ಅಸಿಟಿಲೀನ್ ಅನಿಲವನ್ನು ಉತ್ಪಾದಿಸುತ್ತೆ. ಇದು ಹಣ್ಣುಗಳನ್ನು ಬೇಗನೆ ಮಾಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಆದರೆ ಭಾರತ ಸರ್ಕಾರ ಭಾರತದಲ್ಲಿ ಆಹಾರ ಸುರಕ್ಷತಾ ನಿಯಮಗಳ ಅಡಿಯಲ್ಲಿ ಕ್ಯಾಲ್ಶಿಯಂ ಕಾರ್ಬೈಡನ್ನು ಬಳಕೆಯನ್ನು ನಿಷೇಧಿಸಿದೆ. ಇದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರೋದ್ರಿಂದ ರಾಸಾಯನಿಕದಿಂದ ಮಾಗಿಸಿದಂಥ ಹಣ್ಣುಗಳನ್ನು ತಿಂದಾಗ ಗಂಟಲು ಕೆರೆತ, ತುರಿಕೆ, ಚರ್ಮದ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಕೃತಕವಾಗಿ ಹಣ್ಣನ್ನು ಮಾಡಿದಂತಹ ಹಣ್ಣುಗಳನ್ನು ತಿನ್ನೋದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಸುರಕ್ಷಿತ ವಿಧಾನ ಏನು ಅಂತ ಹೇಳಿದರೆ, ಕೃಷಿ ಇಲಾಖೆಯು ಹಣ್ಣುಗಳನ್ನು ಮಾಗಿಸೋದಕ್ಕೆ ಇಥಿಲಿನ್ ಅನಿಲವನ್ನು ಬಳಸಿ

ನೈಸರ್ಗಿಕವಾಗಿ ಹಣ್ಣುಗಳನ್ನು ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತೆ. ಈ ರೀತಿಯಲ್ಲೂ ಕೂಡ ಹಣ್ಣುಗಳನ್ನು ನೈಸರ್ಗಿಕವಾಗಿ ಹಣ್ಣಾಗಿಸಬಹುದು. ಇತಿಲಿನನ್ನು ಬಳಸೋದ್ರಿಂದ ಅದು ನೈಸರ್ಗಿಕವಾಗಿ ಹಣ್ಣುಗಳು ಆಗುತ್ತೆ ಅನ್ನುವಂಥದ್ದು ಒಂದು. ಕೃತಕವಾಗಿ ಹಣ್ಣು ಮಾಡುವಂಥದ್ದು ಕ್ಯಾಲ್ಶಿಯಂ ಕಾರ್ಬೈಡ್, ಇದು ಆರೋಗ್ಯಕ್ಕೆ ಹಾನಿಕರ. ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದೀಗ ಕೇಳಿ ಬರೋಣ ಉಲ್ಲಾಸ ಕಾರ್ಯಕ್ರಮದಲ್ಲಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವ ಮತ್ತೊಂದು ಸುಮಧುರ ಭಾವಗೀತೆ.

ಕೆಳಗರೆ ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಗೀತೆಗಳು ಹೀಗಿವೆ. ಧ್ರುವತಾರೆ ಚಿತ್ರದಿಂದ ಈ ಗೀತೆ.

ಕೇಳುಗರೆ ಸುಮಧುರ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9448640233ಕ್ಕೆ ಕಳಿಸಿಕೊಡಿ. 4 ಗಂಟೆಯ ನಂತರ ನಿಮ್ಮ ಸಂದೇಶಗಳು ನಮ್ಮನ್ನ ತಲುಪಲಿ. ಸಂಜೆ 5 ಗಂಟೆಗೆ ಕೇಳಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಈ ಸುಮಧುರ ಗೀತೆಗಳನ್ನ ಹಾಗೆ ನಿಮ್ಮ ಸಂದೇಶಗಳನ್ನ.

ಇದುವರೆಗೂ ಕಾರ್ಯಕ್ರಮ ಉಲ್ಲಾಸ ಮೂಡಿ ಬಂದಿತು. ಕೇಳುಗರಿ, ಇಂದು ಮಧ್ಯಾಹ್ನ 2:40 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ವಿಷಯ ತಾಯಿಯೇ ಮೊದಲ ಗುರು. ತಾಯಿಯೇ ಮೊದಲ ಗುರು ಈ ವಿಷಯ ಕುರಿತು ನಾನು ನಿಮ್ಮೊಟ್ಟಿಗೆ ವಿಷಯವನ್ನು ಹಂಚಿಕೊಳ್ತೀನಿ. ಹಾಗೆ ವಿಷಯಕ್ಕೆ ಸಂಬಂಧಿಸಿದಂಥ ಗೀತೆಗಳನ್ನು ಸಹ ಪ್ರಸಾರ ಮಾಡ್ತೀನಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ತಾಯಿಯ ಬಗ್ಗೆ ನೀವೇನಾದರೂ ಹೇಳ್ಕೋಬೇಕು ಅಂತ ಆಸೆ ಇದ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ, ಸಮಯ ಸಿಕ್ಕರೆ ನಾನು ನಿಮ್ಮ ಸಂದೇಶಗಳನ್ನು ಓದ್ತೇನೆ ಅಂತ ಹೇಳ್ತಾ, ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಆಗ್ತಾ ಇದೆ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ, 2:15 ಹಿಂದಿ ವಾರ್ತೆ, 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.

0: ಸುಧಾಕರ್ ನಿಧನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ಬಯಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದರು. ನಂತರ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂತಹ ಕೇಂದ್ರಗಳು ಸಾವಯವ ಕೃಷಿಗೆ ಉತ್ತೇಜನ ನೀಡಿ ಭೂಮಿ ನಾಶಕ್ಕೆ ಕಾರಣವಾಗುವ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಅನಾನುಕೂಲತೆಯನ್ನು ತಿಳಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ ಎಂದರು. ನೀರಿನ ಸಂರಕ್ಷಣೆ, ಇಂಧನ ಉಳಿತಾಯ, ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಕುರಿತು ಜನರಲ್ಲಿ ಅರಿವು ಮೂಡಿಸುವಲ್ಲಿ ಈ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ ಎಂದು ಹೇಳಿದ್ದಾರೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ. ಡಿಜಿಟಲ್ ಪಾವತಿಯಲ್ಲಿ ಭಾರತ ಪ್ರಸ್ತುತ ಜಾಗತಿಕ ನಾಯಕನಾಗಿದ್ದು ನವೋದ್ಯಮದಲ್ಲಿ 3ನೇ ಅತಿದೊಡ್ಡ ರಾಷ್ಟವಾಗಿದೆ ಎಂದು ತಿಳಿಸಿದರು. ರಾಷ್ಟೀಯ ಗುರಿಗಳು ಮತ್ತು ಜವಾಬ್ದಾರಿಗಳನ್ನು ಸಮಾಜ ಅರಿತಾಗ ವಿಕಸಿತ ಭಾರತ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿಂದು ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತಿಬಿಂಬವಾಗಿದೆ ಎಂದರು. ಚುನಾವಣಾ ಫಲಿತಾಂಶ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳಿಗೆ ಜನರು ನೀಡಿರುವ ಸಂದೇಶವಾಗಿದೆ. ಉತ್ತಮ ಆಡಳಿತ, ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ದೇಶವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸ್ಥಾನಗಳೊಂದಿಗೆ ಅಸ್ತಿತ್ವ ಆರಂಭಿಸಿದ ಬಿಜೆಪಿ 10 ವರ್ಷಗಳ ನಂತರ ಬೃಹತ್ ಜನಾದೇಶ ಪಡೆದಿದೆ. ಅಸ್ಸಾಂನಲ್ಲಿ 3ನೇ ಬಾರಿಗೆ ಜನರು ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ. ಗುಜರಾತ್ ನಗರಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಎಲ್ಲ ದಾಖಲೆಗಳನ್ನು ಮುರಿದಿದೆ. ಕೇರಳದಲ್ಲಿ 3 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದರು. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33%ರಷ್ಟು ಮೀಸಲಾತಿ ಒದಗಿಸುವ ನಾರಿವಂದನ್ ಅಧಿನಿಯಮ ಮಸೂದೆಗೆ ಕಾಂಗ್ರೆಸ್ ವಿರೋಧಿಸುವ ಮೂಲಕ ಮಹಿಳೆಯರಿಗೆ ದ್ರೋಹ ಬಗೆದಿದೆ ಎಂದು ಆರೋಪಿಸಿದರು. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಸಚಿವ ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಎಂದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಿದ್ದು ಸೋಮವಾರ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಚಳ್ಳಕೆರೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು.
1: ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ, ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ, ನಾನು ಕೂಡ ಹೋಗ್ತಾ ಇದ್ದೇನೆ.
0: ಡಿ ಸುಧಾಕರ್ ಅವರು 4 ಬಾರಿ ವಿಧಾನಸಭಾ ಸದಸ್ಯರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಹಾಗೂ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಸರಳ ವ್ಯಕ್ತಿತ್ವ ಮತ್ತು ಜನಪರ ಕಾರ್ಯಗಳಿಂದ ಅವರು ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅವರ ಅಗಲಿಕೆ ರಾಜ್ಯಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಗೃಹ ಸಚಿವ ಡಾ ಜಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ

0: ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಜಕ್ಕೂರು ರೈಲ್ವೆ ಸಮಾನಾಂತರ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುತ್ತಿರುವವರ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಅನಧಿಕೃತವಾಗಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಹಾಗೂ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸ್ಥಳದಲ್ಲಿದ್ದ ಅಭಿಯಂತರರಿಗೆ ನಿರ್ದೇಶನ ನೀಡಿದರು. ಬೇಸಿಗೆಯಲ್ಲಿ ನೀರಿನ ಮಿತಬಳಕೆ ಬಹಳ ಮುಖ್ಯವಾದದ್ದು ಎಂದು ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ತಿಳಿಸಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕರ ಸಮ್ಮುಖ ನಡೆದ ಕುಡಿಯುವ ನೀರಿನ ಅದಾಲತ್ನಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 12 ಕೊಳವೆ ಬಾವಿಗಳಿದ್ದು ಶುದ್ಧ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ನೀರನ್ನು ಕುಡಿಯುವುದಕ್ಕೆ ಬಿಟ್ಟು ಇತರೆ ಗೃಹ ಬಳಕೆಯ ಅಗತ್ಯಗಳಿಗೆ ಮಿತವಾಗಿ ಬಳಸಬೇಕೆಂದು ತಿಳಿಸಿದರು. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದರು. ವಿಕೋಪ ಸಂಭವಿಸಿದ ಸಂದರ್ಭ ಜನರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸಬೇಕು, ಇಲಾಖೆಗಳು ಪರಸ್ಪರ ಸಮನ್ವಯ ಸಾಧಿಸಬೇಕು, ಜೀವರಕ್ಷಕ ಸಾಮಗ್ರಿಗಳು ಸಿದ್ದವಾಗಿರಬೇಕೆಂದು ಸೂಚಿಸಿದರು. ಮಳೆಗಾಲದಲ್ಲಿ ಅನೇಕ ಕಡೆಗಳಲ್ಲಿ ಮರಗಳು ರಸ್ತೆಗಡ್ಡವಾಗಿ ಬೀಳುವ ಸಂದರ್ಭ ಬದಲಿ ರಸ್ತೆ ಮಾರ್ಗಗಳನ್ನು ಗುರುತಿಸುವಂತೆಯೂ ಪೊಲೀಸ್ ವರಿಷ್ಠಾಧಿಕಾರಿ ಸೂಚಿಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಪಡಿತರ ಚೀಟಿದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಇದು ನಿಮ್ಮ ನೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಬಾನುಲಿ ಪ್ರಸಾರ ಕೇಂದ್ರ. ಸಮಯ 2:40:20. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳುಗರೆ, ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ವಿಷಯ ತಾಯಿಯೇ ಮೊದಲ ಗುರು. ಹೌದು ಅಲ್ವಾ ಕೇಳುಗರೆ? ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬುದು ಅತ್ಯಂತ ಜನಪ್ರಿಯವಾದಂಥ ಕನ್ನಡ ನಾಣ್ಣುಡಿ. ಇದರರ್ಥ ಮಗುವಿನ ಜೀವನದ ಮೊದಲ ಪಾಠಗಳು ಮನೆಯಲ್ಲೇ ತಾಯಿಯಿಂದಲೇ ಪ್ರಾರಂಭವಾಗ್ತವೆ ಮತ್ತು ತಾಯಿಯು ಮಗುವಿನ ಮೊದಲ ಶಿಕ್ಷಕಿಯಾಗಿರ್ತಾಳೆ. ತಾಯಿ ಮಗುವಿಗೆ ಪ್ರೀತಿ, ಶಿಸ್ತು ಮತ್ತು ಸಂಸ್ಕಾರವನ್ನು ಮನೆಯಲ್ಲೇ ಕಲಿಸ್ತಾಳೆ. ಶಾಲೆಗೆ ಹೋಗುವ ಮುನ್ನ ತಾಯಿ ಭಾಷೆ, ಸಂಸ್ಕೃತಿ ಮತ್ತು ನಡವಳಿಕೆಯನ್ನು ಕಲಿಸ್ತಾಳೆ.

ಏ ಮೊದಲ ಗುರು ಅನ್ನೋದ್ರ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಹಾಗೆ ಕೂಡ ನಿಮ್ಮ ತಾಯಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಏನಾದರೂ ಹಂಚ್ಕೊಳ್ಬೇಕು ಅಂತ ನಿಮಗೆ ಇಷ್ಟ ಇದ್ದಲ್ಲಿ ನೀವು ಕೂಡ ಸಂದೇಶವನ್ನ ಕಳಿಸಿ, ನಿಮ್ಮ ಸಂದೇಶವನ್ನ ಓದ್ತೇನೆ ಅಂತ ಹೇಳ್ತಾ ಇದೀಗ ಕೇಳೋಣ ತಿರುಪತಿ ಚಿತ್ರದ ಈ ಗೀತೆಯನ್ನು.

ಕೇಳಿದ್ರೆ ಶಾಂತಾಚಾರ ಬೆಡಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಇವರು ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಎಂಬುದು ಕೇವಲ ಮಾತಲ್ಲ ಅದು ಬದುಕಿನ ಮೂಲ ತತ್ವ ಅಂತ ಹೇಳ್ತಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಗುವು ಪ್ರಪಂಚದ ಜ್ಞಾನ ಪಡೆಯುವ ಮೊದಲೇ ತಾಯಿಯ ಒಡನಾಟದಿಂದ ಪ್ರೀತಿ ಮಮತೆ ಮತ್ತು ಸಂಸ್ಕಾರವನ್ನು ಕಲಿಯುತ್ತದೆ. ಒಬ್ಬ ಮನುಷ್ಯ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳುವಲ್ಲಿ ತಾಯಿಯ ಪಾತ್ರ ಅತಿ ದೊಡ್ಡದು. ಭಾಷೆ ನಡವಳಿಕೆ ಮತ್ತು ಮಾತುಗಳನ್ನು ಮಗು ಮೊದಲು ಕಲಿಯುವುದು ತಾಯಿಯಿಂದಲೇ. ಸರಿ ತಪ್ಪುಗಳನ್ನು ಮಗು ಮೊದಲು ಕಲಿಯುವುದು ತಾಯಿಯಿಂದಲೇ. ಈ ಎಲ್ಲ ಗುಣಗಳನ್ನು ತಾಯಿ ತನ್ನ ಕ್ರಿಯೆಗಳ ಮೂಲಕ ಮಗುವಿಗೆ ಕಲಿಸ್ತಾಳೆ. ಸೋತಾಗ ಬೆನ್ನು ತಟ್ಟಿ ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ತುಂಬುವಳು ತಾಯಿ. ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ಕಲಿಸುವ ಏಕೈಕ ಗುರು ತಾಯಿ. ತಾಯಿಯ ಈ ಮಾರ್ಗದರ್ಶನವಿದ್ದಾಗ ಜೀವನದ ಹಾದಿ ಸುಗಮವಾಗಿರುತ್ತದೆ. ಈ ಸುಂದರ ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಹೌದು ಅಲ್ವಾ ಸ್ನೇಹಿತರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬುದು ಅಕ್ಷರಶಃ ಅನುಭವದ ಮಾತು. ಮಗು ತನ್ನ ಮೊದಲ ದಿನಗಳನ್ನು ಕಳೆಯುವುದು ಮನೆಯಲ್ಲಿ. ತಾಯಿಯ ಆರೈಕೆಯಲ್ಲಿ ಮನೆ ಮಗುವಿಗೆ ಸುರಕ್ಷತೆಯನ್ನು ಒದಗಿಸಿದರೆ ತಾಯಿ ಮಗು ಮನೆಯಿಂದ ಹೊರಗೆ ಕಾಲಿಡುವ ಮೊದಲು ಮಗುವಿನ ಆರೈಕೆ, ಮಗುವಿಗೆ ಮಾತು ಕಲಿಸುವುದು, ಒಳ್ಳೆಯ ನಡತೆಯನ್ನು ಕಲಿಸುವುದರಲ್ಲಿ ತೊಡಗುತ್ತಾಳೆ. ಈ ಕಾರಣದಿಂದ ಮಗುವಿಗೆ ಮನೆ ಮೊದಲ ಪಾಠಶಾಲೆಯಾದರೆ ಪಾಠಶಾಲೆಯ ಗುರು ತಾಯಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಹುಟ್ಟಿದ ಮಗು ಸ್ಪರ್ಶಜ್ಞಾನವನ್ನು ಮಾತ್ರವೇ ತಾಯಿಯನ್ನು ಗುರುತಿಸಬಲ್ಲದು. ಹಸಿವಾದಾಗ ಅತ್ತರೆ ತಾಯಿ ಬಂದು ಹಾಲು ಕೊಡ್ತಾಳೆ ಎಂಬುದನ್ನು ಬಲ್ಲದು. ಎಳೆಯ ಮಗು ತಾಯಿಯ ಪೋಷಣೆಯಲ್ಲಿ ಬೆಳೆಯುತ್ತದೆ. ಇನ್ನು ಮಾತು ಕಲಿಯದಿದ್ದರೂ ಮಗುವಿಗೆ ಪ್ರೀತಿಯ ಅರ್ಥವನ್ನು ತಾಯಿ ತನ್ನ ಆರೈಕೆಯಿಂದ ಮಗುವಿಗೆ ಅರ್ಥ ಮಾಡಿಸ್ತಾಳೆ. ಅಮ್ಮನ ತೋಳಿನಲ್ಲಿ ಪ್ರೀತಿಯನ್ನು ಸವಿಯುತ್ತ ಸಂತೋಷದಿಂದ ಬೆಳೆಯುವ ಮಗುವಿಗೆ ಮನೆ ಒಂದು ಸುರಕ್ಷತೆಯ ಸ್ಥಳವಾಗಿ ತಾಯಿ ಎಲ್ಲದರಿಂದ ರಕ್ಷಿಸುವ ಪ್ರೀತಿಯ ದೇವತೆಯಾಗ್ತಾಳೆ.

ಇನ್ನು ಕಮಂಡಲ ಕುಂತಿಯಿಂದ ಹೆಚ್ ಮಾದಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಒಂದು ಕವನವನ್ನು ಕಳಿಸಿದ್ದಾರೆ. ಅಮ್ಮ ಅಮ್ಮ ನಿನ್ನ ಮಾತು ಚಂದವಮ್ಮ, ಅಮ್ಮ ಅಮ್ಮ ನಿನ್ನ ನೋಟ ಚಂದವಮ್ಮ, ಹೊಟ್ಟೆ ಬಟ್ಟೆ ಕಟ್ಟಿ ನನ್ನ ಭೂಮಿಗೆ ತಂದಿಟ್ಟೆ, ನನ್ನ ಆಟ ಪಾಠ ನೋಡಿ ನೀ ಮನದಿ ಖುಷಿಯ ಪಟ್ಟೆ, ನಾ ಕೂಸು ಇದ್ದಾಗ ನೀ ಹಾಸಿ ಮಲಗಿಸಿದೆ, ನಾ ಅತ್ತು ಕರೆದಾಗ ನನ್ನ ಅಪ್ಪಿ ಮುದ್ದಾಡಿಸಿದೆ, ನೂರು ಗುಡಿಗಳಲ್ಲಿ ನಾ ದೈವ ಕಾಣದಾದೆ, ಹೆತ್ತ ತಾಯಿಯಲ್ಲಿ ಆ ದೈವ ಕಂಡುಕೊಂಡೆ, ಭಯ ಭಕ್ತಿ ತಿಳಿದುಕೊಂಡ, ಗುರು ಭಕ್ತಿ ಅರಿತುಕೊಂಡೆ, ಮನ ಮಾತು ಕಲಿತುಕೊಂಡ, ಮಮತೆಯನ್ನ ಬೆಸೆದುಕೊಂಡೆ, ನಾ ತಪ್ಪು ಮಾಡಿದಾಗ ನೀ ಖಂಡಿಸಿ ದಂಡಿಸಿದೆ, ನಾ ತಿದ್ದಿ ನಡೆದಾಗ ನೀ ಹರಸಿ ಹಾರೈಸಿದೆ ಅಂತ ಅವರು ಕವನವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ ಹಾಗೂ ಕವನಕ್ಕಾಗಿ. ಸ್ನೇಹಿತರೆ, ತಾಯಿಯೇ ಮೊದಲ ಗುರು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನು ಮಗು ಸ್ವಲ್ಪ ಬೆಳೆದು ಮಗುಚಿಕೊಂಡು ತೆವಳಲು ಆರಂಭಿಸಿದಾಗ ತಾಯಿ ಮಗುವನ್ನು ಸುರಕ್ಷಿತವಾಗಿ ಮಲಗಿಸಿ ಅದು ಮಗುಚಿಕೊಂಡು ತೆವಳದನ್ನು ನೋಡ್ತಾ ಮಗು ಸುರಕ್ಷಿತವಾಗಿ ತೆವಳುವಂತೆ ನೋಡ್ಕೊಳ್ತಾಳೆ. ಮುಂದೆ ಮಗು ಅಂಬೆಗಾಲಿಡಲು ಆರಂಭಿಸಿದಾಗ ಮತ್ತೆ ಸುರಕ್ಷಿತವಾಗಿ ಮಗು ಅಂಬೆಗಾಲಿಟ್ಟು ಓಡಾಡುವಂತೆ ನೋಡ್ಕೊಳ್ತಾಳೆ. ನಂತರ ತಾಯಿ ಮಗುವಿನ ಕೈಗಳನ್ನು ಹಿಡಿದು ಅದರ ಕಾಲ ಮೇಲೆ ನಡೆಯುವುದನ್ನು ತೋರಿಸಿ ಮತ್ತೆ ಮತ್ತೆ ನಡೆಸಿ ಮಗುವಿಗೆ ತಾನು ನಡೆಯಬಲ್ಲೆ ಎಂಬ ನಂಬಿಕೆಯನ್ನು ಬೆಳೆಸ್ತಾಳೆ. ಒಂದು ದಿನ ಮಗು ತನಗೆ ತಾನೇ ನಡೆಯಲಾರಂಭಿಸುತ್ತೆ. ಹಾಗೆ ನಡೆಯುವಾಗ ಬೀಳುವುದು ಸಹಜ. ಬಿದ್ದಾಗ ತಾಯಿ ಮಗುವಿಗೆ ಆರೈಕೆ ಮಾಡಿ ಹೊರದುಂಬಿಸಿ ಮತ್ತೆ ನಡೆಯುವ ಪ್ರಯತ್ನ ಮುಂದುವರಿಸ್ತಾಳೆ. ಮಗು ಸರಿಯಾಗಿ ನಡೆಯುವವರೆಗೂ ಮಗುವಿನ ಹಿಂದೆ ತಾಯಿ ಯಾವಾಗಲೂ ಇರ್ತಾಳೆ. ಮಗು ಕೆಲ ದಿನಗಳಲ್ಲಿ ತನ್ನ ತೊದಲು ಮಾತನ್ನು ಆಡಲಾರಂಭಿಸುತ್ತೆ. ತಾಯಿ ತೊದಲು ಮಾತಿನಲ್ಲಿ ಮಗುವಿನೊಡನೆ ಮಾತನಾಡುತ್ತಾ ಒಂದು ರೀತಿಯ ಸಂಬಂಧವನ್ನು ಬೆಸಿತಾಳೆ. ಮಗುವಿನ ಭಾಷೆ ತಾಯಿಗೆ ಮಾತ್ರ ಅರ್ಥವಾಗುತ್ತೆ. ಹೀಗೆ ಶುರುವಾದ ತೊದಲು ಮಾತನ್ನು ತಿದ್ದಿ ಮಗುವಿಗೆ ಅಕ್ಷರ ಹಾಗೂ ಪದಗಳ ಅರ್ಥವನ್ನು ತಿಳಿಸ್ತಾ ತೋರಿಸ್ತಾ ಕಲಿಸ್ತಾಳೆ. ಮಗು ಅಕ್ಷರವನ್ನಾಗಲಿ ಪದಗಳನ್ನಾಗಲಿ ತಪ್ಪಾಗಿ ಉಚ್ಚರಿಸಿದಾಗ ಅದನ್ನು ಸರಿಪಡಿಸಿ ಸರಿಯಾಗಿ ಉಚ್ಚರಿಸುವುದನ್ನು ತೋರಿಸಿಕೊಡ್ತಾಳೆ. ಮಗು ತನ್ನ ತಾಯಿ ಭಾಷೆಯನ್ನು ಸಹಜವಾಗಿ ನೋಡುತ್ತಿದ್ದಂತೆ ಕಲಿತು ಬಿಡುತ್ತೆ. ಮಗುವಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ತಿಳಿಸುವುದು ತಾಯಿ. ಮಣ್ಣು ತಿನ್ನಬಾರದು, ಇದರ ಮಕ್ಕಳಿಗೆ

ನೋವನ್ನು ಉಂಟು ಮಾಡಬಾರದು. ಕೈಕಾಲುಗಳನ್ನು ತೊಳೆದು ಶುದ್ಧವಾಗಿಟ್ಟುಕೊಳ್ಳುವುದು, ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿ ಸ್ನಾನ ಮಾಡುವುದು, ಸರಿಯಾದ ಹೊತ್ತಿಗೆ ಊಟ ಮಾಡುವುದು, ಹಿರಿಯರಿಗೆ ಗೌರವ ತೋರಿಸುವುದು ಮುಂತಾದವುಗಳನ್ನು ತಾಯಿ ಮನೆಯಲ್ಲಿಯೇ ಕಲಿಸ್ತಾಳೆ. ಹೀಗೆ ಮಗು ಹುಟ್ಟಿನಿಂದ ಶಾಲೆಗೆ ಹೋಗುವವರೆಗೂ ಮನೆಯಲ್ಲಿಯೇ ತನ್ನ ಜೀವನಕ್ಕೆ ಅವಶ್ಯಕವಾದವುಗಳನ್ನು ತನ್ನ ತಾಯಿಯ ಮೂಲಕ ಕಲಿಯುತ್ತದೆ. ಮಗುವಿನ ನಡತೆ ಮನೆಯಲ್ಲಿಯೇ ರೂಪುಗೊಂಡಿರುತ್ತದೆ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಎಂಬ ಗಾದೆ ಮನೆಯೇ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬುದನ್ನು ಸಮರ್ಥಿಸುತ್ತೆ.

ಕೇಳುಗರೆ, ಜಗಳೂರಿನಿಂದ ಹೊನ್ನೂರ ಆಲಿಯವರು ಅವರು ಒಂದು ಕವನವನ್ನು ಬರೆದು ಕಳಿಸಿದ್ದಾರೆ. ಅಮ್ಮ ಎಂದರೆ ಎರಡೇ ಅಕ್ಷರ, ಆದರೆ ಅದರಲ್ಲಿ ಅಡಗಿದೆ ಅನಂತ ಪ್ರೀತಿ. ಕರೆದರೆ ಸಾಕು ಓಡಿ ಬರುವಳು, ಜಗವನ್ನೇ ಮರೆತು ನನ್ನವಳಾಗುವಳು. ದೇವರು ಕಾಣನೆಂದವರಿಗೆ ಅಮ್ಮನ ತೋರಿಸಿ, ಸ್ವರ್ಗ ಎಲ್ಲಿದೆ ಎಂದವರಿಗೆ ಅಮ್ಮನ ಮಡಿಲು ತೋರಿಸು ಅಂತ ಹೇಳಿ ಅವರು ಕವನವನ್ನು ಬರೆದು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ.

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತಾಯಿಯೇ ಮೊದಲ ಗುರು ವಿಷಯ ಕುರಿತು ವಿಷಯ ಮಂಡನೆ ಹಾಗೂ ವಿಷಯಕ್ಕೆ ಸಂಬಂಧಿಸಿದಂತ ಗೀತೆಗಳನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಗೀತೆಗಳು ಹೀಗಿವೆ. ಧ್ರುವತಾರೆ ಚಿತ್ರದಿಂದ ಈ ಗೀತೆ

ಗಂಡನಿಗೆ ತಕ್ಕ ಹೆಂಡತಿ ಚಿತ್ರದಿಂದ ಈ ಗೀತೆ. ಈ ಸುಮಧುರ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9448640023ಗೆ ಕಳುಹಿಸಿಕೊಡಿ. ಆಕಾಶವಾಣಿ ಚಿತ್ರದುರ್ಗ ಸಮಯ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

Dankeschön.

0: पिटारा में आज
1: उजाले उनकी यादों की। उजाले

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 5 ಗಂಟೆ. ಪ್ರಿಯ ಶ್ರೋತೃಗಳೇ ನಮಸ್ಕಾರ. ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ನಿಮ್ಮೊಂದಿಗಿರುವ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರ್. ಶ್ರೋತೃಗಳೇ, ಇದೀಗ ಕೇಳಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಪ್ರಿಯ ಶ್ರೋತೃಗಳೇ, ರೇಡಿಯೋ ಮುಖಾಂತರ ಅಥವಾ ನ್ಯೂಸ್ ಆನ್ ಏರ್ ಆ್ಯಪ್ ಮುಖಾಂತರ ಮೊಬೈಲ್ನಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಅಥವಾ ಆಟೋದಲ್ಲಿ, ಕಾರ್ನಲ್ಲಿ, ಎಲ್ಲೇ ಇರ್ರಿ, ಮನೆಗಳಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ, ಚಿತ್ರಗೀತೆ ಪ್ರಸಾರ 5:30 ಚಿತ್ರಗೀತೆಗಳು ಕೇಳಿಬರ್ತಾ ಇವೆ. ಮಾಂಗಲ್ಯ ಭಾಗ್ಯ ಧ್ರುವತಾರೆ ಗಂಡನಿಗೆ ತಕ್ಕ ಹೆಂಡತಿ ಚಿತ್ರದಿಂದ ಆಯ್ದ 3 ಸೊಗಸಾದ ಗೀತೆಗಳು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತವೆ. ಯಾವ ಗೀತೆಗಳು ಯಾಕಾಗಿ ಇಷ್ಟ ಆಗುತ್ತೆ ಅಂತ ಒಂದು ಸಂದೇಶ ನಮಗೆ ಕಳುಹಿಸಿ. ಶ್ರೋತೃಗಳು, ನೀವು ಸಂದೇಶ ಕಳುಹಿಸಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 4640427273. ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 9448640273 9448640273. ಈ ಸಂಖ್ಯೆಗೆ ಇನ್ನು ಮುಂದೆ 5:30 ಪ್ರಸಾರವಾಗುವಂಥ ಮಾಂಗಲ್ಯ ಭಾಗ್ಯ ಚಿತ್ರದಿಂದ ಇದ ಸೌಂದರ್ಯ ತುಂಬಿದೆ, ಸಂತೋಷ ತಂದಿದೆ, ಎಂದೆಂದೂ ಕಾಣದ ಶೋಭಾ ಈ ಹಾಡು ಪ್ರಸಾರ ಆಗುತ್ತೆ. ಧ್ರುವತಾರೆ ಚಿತ್ರದಿಂದ ಆಯ್ದ ಓ ನಲ್ಲೇ ಸವಿನುಡಿಯ ಹೇಳೆ ಈ ಹಾಡನ್ನು ಕೇಳಬಹುದು. ಗಂಡನಿಗೆ ತಕ್ಕ ಹೆಂಡತಿ ಚಿತ್ರದಿಂದ ಆಯ್ದ ಹಾಕು ಹೆಜ್ಜೆ ಓ ಡಾರ್ಲಿಂಗ್ ಮೈ ಡಾರ್ಲಿಂಗ್ ಆ್ಯಪಿ ಲೈಫಿನ ಹಾದಿ ಸಾಗಲು ಒಲಿದು ಒಂದಾಗಲು ಒಂದು ಮಧುರವಾದ ಡ್ಯಾನ್ಸ್ ಯುಕ್ತ ಗೀತೆ ಅಂತ ಹೇಳ್ಬೋದು. ಈ 3 ಗೀತೆಗಳು ಪ್ರಸಾರ ಆಗುತ್ತವೆ. ನಮ್ಮ ಅನೇಕ ಕೆಳಗರು ಈಗಾಗಲೇ ಸಂದೇಶಗಳನ್ನು ಕಳಿಸಿದ್ದಾರೆ. ನಿಶಾಂತ್, ನಿಶ್ಚಿತ್, ನಿಂಗೇಶ್, ಕಲಾವತಿ ಕೆಳಗೋಟೆ ಚಿತ್ರದುರ್ಗದಲ್ಲಿ ಕಾರ್ಯಕ್ರಮವನ್ನು ಯಾವಾಗಲೂ ನಿತ್ಯವೂ ಕೇಳ್ತಾ ಇರ್ತಾರೆ. ಇವರು ಸಂದೇಶಗಳನ್ನು ಕಳಿಸಿದ್ದಾರೆ. ಇವತ್ತು ನಿರೂಪಕರಿಗೆ ಶುಭ ಸಂಜೆ. ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ, ಪ್ರಸಾರ ಮಾಡಿ. ಸಂಗೀತ, ಚಿತ್ರಕಥೆ, ಸಾಹಿತ್ಯ ಚೆನ್ನಾಗಿದೆ, ಇಷ್ಟ ಆಗುತ್ತೆ ಈ ಎಲ್ಲ ಗೀತೆಗಳು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ಶಾಂತಾಚಾರ್ ಬಡಿಗೇರ್ ಹರಿಹರ ಕೊಕ್ನೂರಲ್ಲಿ ರೇಡಿಯೋ ಕಾರ್ಯಕ್ರಮವನ್ನು ಕೇಳ್ತಾ ಇರುವ ನಮ್ಮ ಶ್ರೋತೃ ಏನಂತ ಸಂದೇಶ ಕಳಿಸಿದ್ದಾರೆ ಅಂದರೆ, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ

ಸ್ವಾಗತ ಅಂತ ಹೇಳ್ತಾ ಇದ್ದಾರೆ, ಸುಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಇವರು ಕಾರ್ಯಕ್ರಮವನ್ನು ತಾಯಿ ಪ್ರೀತಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ, ನಿಸ್ವಾರ್ಥ ಪ್ರೀತಿ ತ್ಯಾಗ ಮತ್ತು ತಾಳ್ಮೆಯ ಸಾಕಾರ ಮೂರ್ತಿಯಾದ ಎಲ್ಲ ತಾಯಂದಿರಿಗೂ 2026 ವಿಶ್ವ ಅಮ್ಮಂದಿರ ದಿನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಇಂದು ಆಯ್ದುಕೊಂಡ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ನಮ್ಮ ಮೆಚ್ಚಿನ ಚಲನಚಿತ್ರ ಧ್ರುವತಾರೆ ಚಿತ್ರದಿಂದ ಓ ನಲ್ಲೇ ಸವಿನುಡಿಯ ಈ ಹಾಡು ಅತ್ಯಂತ ಜನಪ್ರಿಯ ಪ್ರೇಮಗೀತೆ. ಈ ಹಾಡಿನ ಸಾರಾಂಶ, ಈ ಹಾಡು ನಾಯಕ ಮತ್ತು ನಾಯಕಿಯ ನಡುವಿನ ಗಾಢವಾದ ಪ್ರೀತಿ, ಆಕರ್ಷಣೆ ಮತ್ತು ಮಧುರವಾದ ಬಾಂಧವ್ಯವನ್ನು ವರ್ಣಿಸುತ್ತದೆ. ನಾಯಕನು ತನ್ನ ಪ್ರೇಯಸಿಯನ್ನು ನಲ್ಲೇ ಪ್ರೀತಿಯ ಸವಿನುಡಿಗಳನ್ನು ಹಾಡಲು ಕೇಳಿಕೊಳ್ಳುತ್ತಾನೆ. ಆಕೆಯ ಮಾತುಗಳು ಬದುಕಿನಲ್ಲಿ ಹೊಸ ಸಂತೋಷವನ್ನು ಹರ್ಷ ತರುತ್ತದೆ ಎಂದು ವರ್ಣಿಸಲಾಗಿದೆ. ಆಕೆಯ ಸವಿಮಾತುಗಳು ಮತ್ತು ನಗುವಿನಿಂದಾಗಿ ಬದುಕಿನಲ್ಲಿ ಸಡಗರ, ಸಂಭ್ರಮ ಮತ್ತು ಬೆಳಕು ಮೂಡಿದೆ ಎಂಬ ಭಾವನೆ ಹಾಡಿನಲ್ಲಿದೆ. ಪ್ರೀತಿಯಲ್ಲಿ ತೇಲುವಾಗ ಮನಸ್ಸಿಗೆ ಆಗುವ ಆನಂದ, ಹಿತವಾದ ಭಾವನೆ ಮತ್ತು ಪ್ರೇಮಿಯ ಸಾಂಗತ್ಯದ ಹಂಬಲವನ್ನು ಈ ಗೀತೆ ಸುಂದರವಾಗಿ ಬಿಂಬಿಸುತ್ತದೆ. ಒಟ್ಟಾರೆಯಾಗಿ ಇದು ಪ್ರೀತಿಯ ಮಾಧುರ್ಯ ಮತ್ತು ಸಂಗಾತಿಯ ಸಾನ್ನಿಧ್ಯದ ಸಂತೋಷವನ್ನು ಸಂಭ್ರಮಿಸುವ ಹಾಡು ಇದು ಅಂತ ಹೇಳಿ ಧನ್ಯವಾದಗಳು ಪ್ರಸಾರ ಮಾಡಿ ಬೇಗ ಅಂತ ಕೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಿಗೇರ್ ಹರಿಹರದ ಕೊಕ್ಕನೂರಿನಿಂದ. ಇನ್ನು ಮಾಂಗಲ್ಯ ಭಾಗ್ಯ ಚಿತ್ರದಲ್ಲಿ ಇರುವಂತಹ ಹಾಡು ಸೌಂದರ್ಯ ತುಂಬಿದೆ ಸಂತೋಷ ತಂದಿದೆ. ಹಾಡು ನನಗೆ ತುಂಬ ತುಂಬ ಇಷ್ಟ. ರಾಗ ತಾಳ ಸಾಹಿತ್ಯ ಸಂಗೀತ ಚಿತ್ರಕಥೆ ಮಧುರವಾಗಿದೆ, ಹಾಡು ಕೇಳುತ್ತೇನೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಜಗಳೂರು ತಾಲೂಕು ಕಮಂಡಲಿ ಗೊಂದಿ ಗ್ರಾಮದ ಮಾದಪ್ಪ ಮತ್ತು ಕೃಷ್ಣ ಕೆ ಎಂ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಚಿತ್ರದುರ್ಗ ನಗರದ ನಳಿನಿ ಸತೀಶ್ ಸಂಗಮೇಶ್ವರ ಬಡಾವಣೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾಂಗಲ್ಯ ಭಾಗ್ಯ ಚಿತ್ರದ ಹಾಡು ತುಂಬ ಇಷ್ಟ ಆಗುತ್ತೆ, ಸೌಂದರ್ಯ ತುಂಬಿದೆ ಸಂತೋಷ ತಂದಿದೆ, ಎವ್ರಿ ಗ್ರೀನ್ ಸಾಂಗ್ ಇದು ನನಗೆ ತುಂಬ ಇಷ್ಟ, ಮರೆಯಲಾಗದ ಹಾಡು. ಜಯಂತಿ ಭವಾನಿ ಬಸನಂತ್ ಬಸಂತ್ ಕುಮಾರ್ ಪಾಟೀಲ್ ಅಭಿನಯ ಸೊಗಸಾಗಿದೆ. ಚಿತ್ರ ಕೂಡ ಸೂಪರ್ ಹಿಟ್ ಆಗಿತ್ತು ಆಗಿನ ಕಾಲದಲ್ಲಿ, ಅಂದರೆ 1976 ತೆರೆ ಕಂಡ ಚಿತ್ರ ಇದು. ಈ ಹಾಡು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿರುವ ನಳಿನಿ ಸತೀಶ್ ಚಿತ್ರದುರ್ಗದ ಕೆಳಗೋಟೆಯಿಂದ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮಗೆ ಅಗ್ರಹಾರ ಮೈಸೂರು ಇಲ್ಲಿಂದ ಎಂ ಆರ್ ಶ್ರೀಕಂಠನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರ ಸಂದೇಶವನ್ನು ನೋಡೋದಾದರೆ, ಇವರ ಸಂದೇಶದಲ್ಲಿ ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಭಾನುವಾರದ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ಶುಭ ಸಂಜೆ. ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡಂಥ ನೀವು ನೀಡಿರುವ ಎಲ್ಲ ಗೀತೆಗಳು ಸೂಪರ್ ಹಿಟ್ ಆಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಎಂ ಎಸ್ ರಾಜಶೇಖರ್ ಅವರ ನಿರ್ದೇಶನದಲ್ಲಿ 1985 ಬಿಡುಗಡೆಯಾಗಿ ತೆರೆ ಕಂಡ ಧ್ರುವತಾರೆ ಚಿತ್ರದ ಓ ನಲ್ಲೇ ಸವಿನುಡಿಯ ಹೇಳೆ ಈ ಗೀತೆ. ಕಾರಣ, ಈ ಗೀತೆ ಖ್ಯಾತ ನಟರುಗಳಾದ ಡಾಕ್ಟರ್ ರಾಜ್ಕುಮಾರ್, ಗೀತಾ ಹಾಗೂ ದೀಪ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಅವರುಗಳ ಮಧುರ ಕಂಠಗಳಲ್ಲಿ ಮೂಡಿಬಂದಿರುವಂಥ ಹಾಡು. ಸುಶ್ರಾವ್ಯವಾಗಿದೆ, ಅರ್ಥಗರ್ಭಿತವಾಗಿದೆ ಈ ಹಾಡು. ಯಾವಾಗಲೂ ಕೇಳ್ತಾ ಇರಬೇಕು ಅನಿಸುತ್ತೆ. ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಗ್ರಹಾರದ ಎಂ ಆರ್ ಶ್ರೀಕಂಠನ್. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನೂ ಕೂಡ ಸಂದೇಶಗಳು ಇವೆ. ಶ್ರೋತೃಗಳೇ, ಯಾರೆಲ್ಲ ರೇಡಿಯೋ ಕಾರ್ಯಕ್ರಮ ಕೇಳ್ತೀರಿ, ಮಾಂಗಲ್ಯ ಭಾಗ್ಯ ಚಿತ್ರದಿಂದ ಸೌಂದರ್ಯ ತುಂಬಿದೆ ಹಾಡು ಪ್ರಸಾರ ಆಗುತ್ತೆ, ಗಂಡನಿಗೆ ತಕ್ಕ ಹೆಂಡತಿ ಚಿತ್ರದಿಂದ ಹಾಕು ಹೆಜ್ಜೆ ಹಾಡನ್ನು ಕೇಳ್ಬೋದು, ಹಾಗೆ ಧ್ರುವತಾರೆ ಚಿತ್ರದಿಂದ ಇದ ಓ ನಲ್ಲೇ ಸವಿನುಡಿಯ ಹೇಳೆ ಈ ಗೀತೆ ಪ್ರಸಾರ ಆಗುತ್ತೆ. ಕಾರ್ಯಕ್ರಮದ ಆರಂಭದಲ್ಲಿ ಧ್ರುವತಾರೆ ಚಿತ್ರದ ಈ ಹಾಡನ್ನು ಕೇಳೋಣ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ವಾಣಿ ಜಯರಾಮ್, ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ನಲ್ಲೇ ಓ ನಲ್ಲ ಸಭೆ ನುಡಿಯ ಹೇಳೆ. ಧ್ರುವತಾರ ಚಿತ್ರದ ಗೀತೆಯನ್ನ ಕೇಳಿದ್ರಿ ಪ್ರೇಕ್ಷೋತ್ರುಗಳೇ. ಎಫ್ ಎಂ ಸಮಯ 5:09 ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9444860274 ಈ ಸಂಖ್ಯೆಗೆ ಇನ್ನು ಮುಂದೆ ಮಾಂಗಲ್ಯ ಭಾಗ್ಯ, ಗಂಡನಿಗೆ ತಕ್ಕ ಹೆಂಡತಿ ಚಿತ್ರದ ಹಾಡುಗಳಲ್ಲಿ ಯಾಕಾಗಿ ಇಷ್ಟ ಆಗುತ್ತೆ, ಈ ಗೀತೆಯ ಸಾಹಿತ್ಯ ಸಂಗೀತ ಅಥವಾ ನೀವು ನೋಡಿದ ಸಂದರ್ಭದ ಅನುಭವಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ತಾ ಸಂದೇಶಗಳನ್ನು ಕಳಿಸಬಹುದು. ಪ್ರೇಕ್ಷಕರಿಗೆ ಗಮನಿಸಿ, ಇನ್ನು ಮುಂದೆ 5:30 ನಮ್ಮ ನಿಲಯದಿಂದ ನೀವು ನೋಡಿದ ಸ್ಥಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳಿದ್ರೆ ನೀವು ಇತ್ತೀಚೆಗೆ ನೋಡಿದ ಸ್ಥಳ ಅಥವಾ ಹಿಂದೆ ನೋಡಿದ ಸ್ಥಳಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇನ್ನು ಮುಂದೆ 5:30 ಕರೆ ಮಾಡಿ ಹಂಚಿಕೊಳ್ಳಿ. ಆಗ ಕರೆ ಮಾಡಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141917272.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
4: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ನೀವು ಕೇಳ್ತಾ ಇದ್ದೀರಾ 102.6 MHz ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಕೇಳಿದ್ರೆ ಇನ್ನು ಮುಂದೆ ಮಾಂಗಲ್ಯ ಭಾಗ್ಯ ಮತ್ತು ಗಂಡನಿಗೆ ತಕ್ಕ ಹೆಂಡತಿ ಚಿತ್ರದ ಎರಡು ಗೀತೆಗಳು ಪ್ರಸಾರ ಆಗುತ್ತವೆ. ಇನ್ನೂ ಕೂಡ ನಮ್ಮ ಸಂದೇಶಗಳನ್ನು ಕಳಿಸಿರುವ ಶ್ರೋತೃಗಳು ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಇರುವ

ನಮ್ಮ ಶ್ರೋತೃ ರಾಯ್ಬಾಗ್ ತಾಲೂಕು ಮುಗಳಕೋಟದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಮತ್ತು ಅಭಿಷೇಕಯ್ಯ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮಸ್ತೆ ಸರ್, ಸಂಜೆಯ ಆತ್ಮೀಯ ನಿರೂಪಕರಿಗೆ ಅಂತ ಹೇಳ್ತಿದ್ದಾರೆ, ತಮಗೂ ಕೂಡ ನಮಸ್ತೆ. ಧ್ರುವತಾರೆ ಚಿತ್ರದ ಹಾಡು ಪ್ರಸಾರ ಮಾಡಿ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಮಾರಮ್ಮನಹಳ್ಳಿಯ ಕೀಳುಗ ಮಲ್ಲಿಕಾರ್ಜುನ್ ಜಿ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಮಾರಣ್ಣ ಎನ್ ಶಿಕ್ಷಕರು ತಳುಕು ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರವಳ್ಳಿ ಕಾರ್ಯಕ್ರಮ ನಿರೂಪಕರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ನಮಸ್ಕಾರ. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳು ಕೂಡ ಕೇಳ್ತೇನೆ, ತಪ್ಪದೆ ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ತಳುಕಿನಿಂದ ಮಾರಣ್ಣ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಭರಮಸಾಗರ, ಚಳ್ಳಕೆರೆ ತಾಲೂಕು ಭರಮಸಾಗರದ ವಿರೂಪಾಕ್ಷಪ್ಪ ಇವರು ಸಂದೇಶ. ಚಂದ್ರವಳ್ಳಿ ಪ್ರಸಾರದಲ್ಲಿ ನೀವು ಆಯ್ದುಕೊಂಡಿರುವ ಮೂರು ಗೀತೆಗಳು ಸೊಗಸಾಗಿವೆ, ಅದರಲ್ಲೂ ಗಂಡನಿಗೆ ತಕ್ಕ ಹೆಂಡತಿ ಹಾಡು ಸೊಗಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಇಷ್ಟ ಒಂದು ಸಂದೇಶವನ್ನು ಕಳಿಸಿದ್ದೀರಿ. ಇನ್ನು ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಇವರು. ನೀವು ಕೊಟ್ಟಿರೋ ಮೂರು ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳು. ಎಲ್ಲ ಹಾಡುಗಳು, ಸಾಹಿತ್ಯ, ಸಂಗೀತ, ಅವರ ಪಾತ್ರಗಳು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಶುಭ ಸಂಜೆ ಸರ್ ಅಂತ ಹೇಳ್ತಾ ಇದ್ದಾರೆ. ಈ ದಿನದ ಕೊಟ್ಟಿರುವ ಮೂರು ಹಾಡುಗಳು ಕೂಡ ಸುಂದರ ಸುಮಧುರವಾದ ಗೀತೆಗಳಂತ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ಮೂರು ಹಾಡುಗಳನ್ನು ಕೂಡ ಕೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಈ ಮಧುರವಾದ ಗೀತೆಗಳ ಆಯ್ಕೆಗೆ ಅಂತ ಹೇಳ್ತಾ ಇದ್ದಾರೆ. ಜಗಳೂರಿನಿಂದ ಸಂದೇಶವನ್ನು ಕಳಿಸಿರುವ ಹನುಮಂತಪ್ಪ ಮಡಿವಾಳರವರು, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಅದ್ಭುತ ಶುಭ ಸಂಜೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ. ಈ ದಿನದ ನಮ್ಮ ಹಾಡು ಧ್ರುವತಾರೆ ಚಿತ್ರದಿಂದ ಓ ನಲ್ಲೇ ಸವಿ ನುಡಿಯ ಹೇಳಿ ಈ ಹಾಡು ಬೇಕು. ಈ ದಿನದ ಮೂರು ಹಾಡುಗಳು ಮನಸ್ಸಿಗೆ ಮುದ ನೀಡುವ ಹಾಡುಗಳು. ಈ ಹಾಡಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ, ಅನುರಾಗ ಭಾವನೆಗಳ ಮನೋರಂಜನೆಯ ಮಧುರ ಬಾಂಧವ್ಯ ಲಕ್ಷಣಗಳನ್ನು ನೀಡುವ ಹಾಗೂ ಅದ್ಭುತವಾದ ಅರ್ಥಗರ್ಭಿತವಾದ ಪದಗಳಿಂದ ಅದ್ಭುತವಾಗಿ ರಚಿಸಿರುವ ಹಾಡಾಗಿವೆ. ತುಂಬ ಅದ್ಭುತವಾದ ಗೀತೆಗಳು ಇವು. ಅಂದಿಗೂ ಇಂದಿಗೂ ಎಂದೆಂದಿಗೂ ಕೂಡ ಈ ಹಾಡುಗಳನ್ನು ಕೇಳ್ತಾ ಮೈ ಮರಿಬಹುದಲ್ವಾ ಅಂತ. ಈ ಶುಭ ಭಾನುವಾರದ ಸಂಜೆಯಲ್ಲಿ ನೀವು ಎಲ್ಲ ಹಾಡುಗಳನ್ನು, ಬಹಳಷ್ಟು ಜನಪ್ರಿಯ ಆಗಿರುವ ಹಾಡುಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದೀರಿ. ಈ ಹಾಡುಗಳ ಲಿಸ್ಟಲ್ಲಿ ಗೀತರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ, ನಿರ್ದೇಶನ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪಿ ಕೆ ಪದ್ಮಲತಾ, ಬಿ ಕೆ ನಾಗರಾಜ್, ಗಾಯತ್ರಿ, ಕೆ ವಿ ರಘುನಂದನ್ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಈ ದಿನದ ಮೂರು ಹಾಡುಗಳು ತುಂಬ ಇಂಪಾಗಿವೆ, ಮನಕ್ಕೆ ಮುದ ನೀಡುವಂತಿವೆ. ಪ್ರಸಾರ ಮಾಡಿ ಕೇಳುಗರಿಗೆ ಸಂಜೆಯ ವೇಳೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಮತ್ತು ಸಂತೋಷವನ್ನು ನೀಡೋ ಅಂಥ ಹಾಡುಗಳನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ನಗರದ IUDP ಲೇಔಟ್ನಿಂದ ಸಂದೇಶವನ್ನು ಕಳಿಸಿರುವ ಶ್ರೀದೇವಿ, ಗ್ರೀಷ್ಮ, ಲೋಚನ್, DN ಹೇಮಲತಾ, ಶಂಕರ್, DN ಇವರು ಅನಸೂಯ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈ ದಿನದ ಎಲ್ಲ ಹಾಡುಗಳು ಚೆನ್ನಾಗಿವೆ, ಮುಂದಿನ ದಿನಗಳಲ್ಲಿ ಮಳೆ ಬರುವಂಥ ಹಾಡನ್ನು ಪ್ರಸಾರ ಮಾಡಿ. ಮಳೆನಾದರೂ ಬರ್ಬೋದೇನೋ ಅಂತ ಅನಿಸುತ್ತೆ ಅಂಥೇಳಿ ಮಳೆ ಹಾಡುಗಳೇ, ಸಾಕಷ್ಟು ಮಳೆ ಹಾಡುಗಳಿವೆ, ಮುಂದಿನ ದಿನಗಳಲ್ಲಿ ಖಂಡಿತ ಪ್ರಸಾರ ಮಾಡ್ತೇವೆ. ಎಲ್ಲ ನಿಮ್ಮ ಆಕಾಶವಾಣಿ ಮೂಲಕ ಆದರೂ ಮಳೆ ಬರಲಿ ಸರ್ ಅಂತ ಮಳೆಗಾಗಿ ಕಾಯ್ತಾ ಇರುವ ನಮ್ಮ ಶ್ರೋತೃ ಯಾರು ಅಂತ ಹೇಳಿದರೆ ಮೋಹನ್ ಕುಮಾರ್ ಭರಮಸಾಗರದಿಂದ.

ಈ ಚಂದ್ರಮೋಹನ್ ಶೋಭಾ ಅನ್ನೋರು ಸೌಂದರ್ಯ ತುಂಬಿದೆ ಮಾಂಗಲ್ಯ ಭಾಗ್ಯ ಚಿತ್ರದಲ್ಲಿ ಇರ್ತಕ್ಕಂಥ ಹಾಡಲ್ಲಿ ಹೊಸ ಪರಿಚಯ ಅನ್ಸುತ್ತೆ. ಪರಿಚಯ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ದಾರೆ ಅಲ್ವೇ? ಪ್ರೇಕ್ಷಕರಲ್ಲಿ ಗಮನಿಸಿ, ಇನ್ನು ಮುಂದೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಎಲ್ ಜಯಲಿಂಗಪ್ಪ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು. ನೀವು ಕೇಳ್ತಾ ಇದ್ದೀರಾ 102.6 MHz ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಇನ್ನು ಮುಂದೆ 5:30 ನಮ್ಮ ನಿಲಯದಿಂದ ನೀವು ನೋಡಿದ ಸ್ಥಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೇ, ನೀವು ನೋಡಿದ ಇತ್ತೀಚಿನ ಸ್ಥಳಗಳು ಅಥವಾ ಹಿಂದೆ ನೋಡಿದ ಸ್ಥಳಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಆಗ ಕರೆ ಮಾಡಿ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141972. ಇನ್ನು ಸಂದೇಶಗಳನ್ನು ನೋಡೋದಾದರೆ, ನೆಚ್ಚಿನ ಆತ್ಮೀಯ ನಿರೂಪಕರಿಗೆ ಶರಣು ಶರಣಾರ್ಥಿಗಳಂತ ಹೇಳ್ತಿದ್ದಾರೆ. ತಮಗೂ ಕೂಡ ಗೆಜ್ಜೆಯನಾದ ಹೆಜ್ಜೆ ಕುಣಿತದ ಮೋದ ಮೈಮನಗಳ ಪ್ರಫುಲ್ಲತೆಗಳಿಗೆ, ರಾಗ ತಾಳಗಳು ನೃತ್ಯಗಳಿಗೆ ಸಮ್ಮಿಲನವಿದ್ದಂತೆ, ಅದರಲ್ಲೂ ನಾವು ಹಾಕುವ ಹೆಜ್ಜೆಯ ಮೋಹಕತೆ ಕುಣಿತದ ಮಾದಕತೆಯ ಮನಸ್ಸಿಗೆ ಮುದ ನೀಡಿ ಆಡಿ ನಲಿದು ಕುಣಿದು ಕುಪ್ಪಳಿಸುವಂತೆ ಮಾಡಿದರೆ ಅದೊಂದು ಸರ್ವರನ್ನ ಮನರಂಜನಾತ್ಮಕವಾಗಿ ಮನಸೆಳೆವ ಜನಪದ ಕಲೆಗೆ ಸಾಟಿ ಎಂದು ಸಾರುವ ಗಂಡನಿಗೆ ತಕ್ಕ ಹೆಂಡತಿ ಚಿತ್ರದ ಹಾಕು ಹೆಜ್ಜೆ ಓ ಡಾರ್ಲಿಂಗ್ ಈ ಹಾಡನ್ನು ಎಲ್ಲ ನಮ್ಮ ಕಲೋಪಾಸಕರಿಗಾಗಿ ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಬೋಧನ ವಸಳ್ಳಿಯ ಶ್ರೋತೃವಾದ ಲಕ್ಷ್ಮೀ ವೆಂಕಟೇಶ್ ಮತ್ತು ಬೋಪ ವೆಂಕಟೇಶ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮಗೆ ಸಂದೇಶವನ್ನು ಕಳಿಸಿರುವ ಕೇಳುಗರು ಯಾರು ಅಂತ ಹೇಳಿದರೆ, ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು, PWD ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಆಯ್ಕೆ ಮಾಡಿಕೊಂಡು ಎಲ್ಲ ಹಾಡುಗಳು ಸೂಪರ್ ಸಾಂಗ್, ಸಾಹಿತ್ಯ ಸಂಗೀತ ಚೆನ್ನಾಗಿದೆ, ನಮಗೆ ಇಷ್ಟ ಆಗಿರೋದು ಮಾಂಗಲ್ಯ ಭಾಗ್ಯ ಚಿತ್ರದ ಹಾಡು ಅಂತೇಳಿ ಇದೀಗ ತಾನೇ ಪ್ರಸಾರವಾಗಿದೆ ಮಾಂಗಲ್ಯ ಭಾಗ್ಯ ಚಿತ್ರದ ಹಾಡು. ಆಯ್ಕೆಗೆ ಧನ್ಯವಾದಗಳು ಸರ್ ಅಂತ ಹೇಳಿದರೆ, ತಮಗೂ ಕೂಡ ಧನ್ಯವಾದಗಳು ಸರ್. ದೂರದಲ್ಲಿ ಕಾರ್ಯಕ್ರಮನ ಕೇಳ್ತಾ ಇದ್ದೀರಿ ಬಿಆರ್ ಪ್ರಾಜೆಕ್ಟ್ ಸಮೀಪ. ಇನ್ನು ಕುಸುಮ ಸುರೇಶ್ ಮಸ್ಕಲ್ ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. FM ಕೇಂದ್ರದ ನಿರೂಪಕರಾದ ಬಸವರಾಜ್ ಸರ್ ಅವರಿಗೆ ಮತ್ತು ಕಚೇರಿ ಸಿಬ್ಬಂದಿ ವರ್ಗದ ಎಲ್ಲರಿಗೂ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನೀವು ಆಯ್ಕೆ ಮಾಡಿಕೊಂಡಿರುವ 3 ಚಿತ್ರದ ಗೀತೆಗಳು ತುಂಬ ಸೊಗಸಾಗಿವೆ. ಈ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಹಾಗೂ ರೇಡಿಯೋ ಕೇಳುವರಾದಂಥ ಮಿಥುನ್ SK ಮತ್ತು ಗಂಗಾಧರ್ SK ಅಂತ ಹೇಳ್ತಾ ಇದ್ದಾರೆ. ಮಸ್ಕಲ್ ಶ್ರೋತೃಗಳು ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮಸ್ಕಾರ ಸರ್ ಅಂತ ಹೇಳ್ತಿದ್ದಾರೆ, ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. 3 ಚಿತ್ರದ 3 ಹಾಡುಗಳು ಕೂಡ ತುಂಬ ಸೊಗಸಾಗಿವೆ, ಅರ್ಥ

ಗಂಭೀರವಾಗಿವೆ. ನಮಗೆ ಮೂರು ಚಿತ್ರದ ಹಾಡುಗಳು ಕೂಡ ಕೇಳಲಿಕ್ಕೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್, ಸರೋಜಾ ಮತ್ತು ಸಂಜಯ್ ಧನ್ಯ ಇವರು ಸಂದೇಶವನ್ನು ಕಳಿಸಿದ ತಮಗೆ ಧನ್ಯವಾದಗಳು. ಇನ್ನು ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ ಬಾಗೇನಾಳ್ನ ಶ್ರೋತೃ ರಮ್ಯಾ ಇವರು. ನಿತಿನ್ ಸುರೇಶ್ ಯಶವಂತ್ ಇವರು ಸಂದೇಶವನ್ನು ಕಳಿಸಿದ್ದಾರೆ, ನೀವು ಆಯ್ಕೆ ಮಾಡಿರುವ ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ. ಧ್ರುವತಾರೆ ಚಿತ್ರದ ಚಲನಚಿತ್ರ ಈ ಹಾಡಲ್ಲಿ ಓನಲ್ಲೇ ಸವಿನುಡಿಯ ಹೇಳಿ ಹಾಡಂತೂ ತುಂಬ ಇಷ್ಟ ಆಯಿತು. ತಾಯಂದಿರ ದಿನದಂದು ಇಂಥ ಸವಿನುಡಿಯ ಹಾಡುಗಳನ್ನು ಕೇಳಿ ಆನಂದ ಪಡುತ್ತೇವೆ. ದಯವಿಟ್ಟು ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಹಾಡುಗಳಿಗೂ ಕೂಡ ಸಾಕಷ್ಟು ಕಾಲಾವಕಾಶ ಇದೆ, ಹಾಗೆ ನಿಮ್ಮ ಸಂದೇಶಗಳನ್ನು ಕೂಡ ಓದ್ತಾ ಇದ್ದೇನೆ. ನಾಗೇಂದ್ರಪ್ಪ ಉಡೇವಿನಿಂದ ಸಂದೇಶವನ್ನು ಕಳಿಸಿದರೆ, ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ನೀವು ಕೊಟ್ಟ ಮೂರು ಚಿತ್ರದ ಮೂರು ಹಾಡುಗಳು ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಶಿವಾನಂದ್ ಮುಚ್ಚಂಡಿ, ಪ್ರಜ್ವಲ್ ಪ್ರಣತಿ, ನೀಲಮ್ಮ ಮುಚ್ಚಂಡಿ, ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಸಂದೇಶವನ್ನು ಸೋನ್ಯಾಳ ಗ್ರಾಮದ ಶ್ರೋತೃಗಳು ಇವರು, ಸೋನ್ಯಾಳ ಗ್ರಾಮದಲ್ಲಿ ರೇಡಿಯೋ ಕೇಳ್ತಾ ಇರುವ ಇವರು, ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ ರೀ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ಇವತ್ತಿನ ಮೂರು ಚಿತ್ರದ ಹಾಡುಗಳು ಕೂಡ ಉತ್ತಮವಾಗಿವೆ ಕೇಳಲಿಕ್ಕೆ, ಅದರಲ್ಲಿ ಧ್ರುವತಾರೆ ಚಿತ್ರದ ಹಾಡಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮಸ್ತೆ ಸರ್, ನಾನು ಸಿ ಕೆ ಪ್ರಕಾಶ್ ಅಂತ ಹೇಳ್ತಾ ಇದ್ದಾರೆ, ಅರಸೀಕೆರೆ ತಾಲೂಕು ಚಲ್ಲಾಪುರದಿಂದ ಅಂತ ಹೇಳ್ತಾ ಇದ್ದಾರೆ. ನೀವು ಆಯ್ಕೆ ಮಾಡಿಕೊಂಡಿರುವ ಮೂರು ಚಿತ್ರದ ಗೀತೆಗಳು ತುಂಬ ಸೊಗಸಾಗಿವೆ, ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೇನೆ, ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಅರಸೀಕೆರೆ ತಾಲೂಕು ಚಲ್ಲಾಪುರದ ಶ್ರೋತೃ ಸಿ ಕೆ ಪ್ರಕಾಶ್, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಜಗಳೂರು ತಾಲೂಕು ಸೋಮನಾಥ್ ಅವರು ಸಂದೇಶವನ್ನು ಮಡ್ರಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಆತ್ಮೀಯ ನಿರೂಪಕರಿಗೆ ಈಗ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿ ಎಲ್ಲ ಹಾಡುಗಳು ಕೂಡ ಬಿಸಿ ತುಪ್ಪದ ಹಾಗೆ, ಯಾಕೆಂದರೆ ಎಲ್ಲ ಹಾಡುಗಳು ಒಂದಲ್ಲ ಒಂದು ರೀತಿ ವಿಶೇಷವಾಗಿರುತ್ತವೆ. ಈಗಿರುವಾಗ ನಾವು ಇಂಥದ್ದಕ್ಕೆ ಹಾಡು ನನಗೆ ಇಷ್ಟ ಆಯಿತು ಅಂತ ಹೇಳುವುದು ಭಾಳ ಕಷ್ಟವಾಗುತ್ತೆ, ಯಾಕೆಂತ ಹೇಳಿದರೆ ನೀವು ಆಯ್ದುಕೊಂಡು ಮೂರು ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಸೂಪರ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ ಸೋಮನಾಥ್ ಅವರು. ಕೇಂದ್ರದ ಕಾರ್ಯಕ್ರಮವನ್ನು ಕೇಳಬಲ್ಲೆ ಎನ್ನುವ ಎಲ್ಲ ಗೀತೆಗಳನ್ನು ಕೂಡ ಕೇಳ್ತಾ ಇರ್ತೇವೆ. ಧನ್ಯವಾದಗಳು ಸಂದೇಶಕ್ಕೆ, ತಮ್ಮ ಸಂದೇಶಕ್ಕೆ.

ಇನ್ನು ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನ್ ಬಿ ಆರ್ ಪ್ರಾಜೆಕ್ಟ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆ ಚಿಕ್ಕೋಡ ತಾಲೂಕು ಶ್ರೀಶೈಲತೆಯಲ್ಲಿ ಆದಿತ್ಯ ತೇಲಿ ಶಿವಲೀಲಾತೇಲಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮೂರು ಗೀತೆಗಳು ತುಂಬ ಇಷ್ಟ ಆಗ್ತವೆ ಈ ಕಾರ್ಯಕ್ರಮದಲ್ಲಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಗಳನ್ನು ಕಳಿಸಿದ್ದ ಎಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಕೊನೆಯ ಹಾಡನ್ನು ಕೇಳೋಣ. ಹಾಕು ಹೆಜ್ಜೆ ಈ ಹಾಡು ಗಂಡನಿಗೆ ತಕ್ಕ ಹೆಂಡತಿ ಚಿತ್ರದಿಂದ ಹಾಯ್ದು ಆ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಧ್ವನಿಯಾಗಿದ್ದಾರೆ ಚಿತ್ರ ಅವರು. ಸಂಗೀತ ಸಂಯೋಜಕರು ರಾಜನ್ ನಾಗೇಂದ್ರ.

ಗಂಡನಿಗೆ ತಕ್ಕ ಹೆಂಡತಿ ಚಿತ್ರದಿಂದಾಗಿ ಆಯ್ದ ಗೀತೆಯನ್ನು ಕೇಳುತ್ತಿರುವ ಶ್ರೋತೃಗಳೇ ನಮಗೆ ಸಂದೇಶವನ್ನ ಕಳಿಸಿದ್ರು. ಚಿತ್ರದುರ್ಗ ನಗರದ ಪಂಡರಳ್ಳಿ ರವಿ ಅವರು ಸಂದೇಶವನ್ನ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ರು. ಮೂರು ಹಾಡುಗಳು ಕೂಡ ಸೂಪರ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತಾಯಂದಿರ ದಿನದ ಶುಭಾಶಯಗಳನ್ನು ಕೂಡ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮಗೆ ಸಂದೇಶವನ್ನು ಚಿನ್ಮಯಿ ತಿಮ್ಮಾರೆಡ್ಡಿ ಮರುಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ರು. ಮೂರು ಗೀತೆಗಳು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಆಯ್ದುಕೊಂಡ ಗೀತೆಗಳು ತುಂಬ ಸೂಪರ್ ಆಗಿವೆ ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಗೆ ಒನ್ನೂರ್ ಅಲಿ ಜಗಳೂರು ತಾಲೂಕು ಹನುಮಂತಾಪುರದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳು.

ಇದು ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. ಶ್ರೋತೃಗಳೇ, ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದೀರಿ ಧನ್ಯವಾದಗಳು. ತಮಗೆಲ್ಲ ಹೀಗೆ ಸಂದೇಶಗಳನ್ನ ಕಳಿಸ್ತಾ ಇರಿ, ಕೇಳ್ತಾ ಇರಿ. ಇದು 102.6 MHz ನಿಮ್ಮ ಪ್ರೀತಿ ಚಿತ್ರದುರ್ಗ FM.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾ ಹರ್ಟ್ಸ್. ವೇಳೆ 5:30. ಕೇಳಿ ನೀವು ನೋಡಿದ ಸ್ಥಳ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಪ್ರೇಕ್ಷಕರಿಗೆ ನೀವು ನೋಡಿದ ಸ್ಥಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಸುರ್ ಸಂಜಯ ಚಂದ್ರೋಳಿ ಪ್ರಸಾರದಲ್ಲಿ ನಾನಿದ್ದೇನೆ. ನೀವು ಯಾವೆಲ್ಲ ಸ್ಥಳಗಳನ್ನು ಇತ್ತೀಚೆಗೆ ಅಥವಾ ಈ ಹಿಂದೆ ನೋಡಿದ ಸ್ಥಳಗಳು, ಧಾರ್ಮಿಕ ಸ್ಥಳಗಳು ಅಥವಾ ಪ್ರೇಕ್ಷಣೀಯ ಸ್ಥಳಗಳನ್ನು ಅನೇಕ ಬಾರಿ ನೋಡಿರ್ತೀರಿ, ಅವುಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನೀವು ಕರೆ ಮಾಡಲು ಬಳಸಿ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನೋಡಿದ ಸ್ಥಳ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಪ್ರೀತಿ ಚಿತ್ರದುರ್ಗ FM ಕೇಳಿ ಕೇಳ್ತಾ ಇರಿ. ನಿಮ್ಮ ರೇಡಿಯೋ ಸೆಟ್ಟನ್ನು ದೂರ ಇಟ್ಟು ಮಾತಾಡಿ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ಯಾರು ಮಾತಾಡ್ತಿರೋದು? ಸರ್, ಸ್ವಲ್ಪ ಸ್ಪಷ್ಟತೆ ಇಲ್ಲ. ಮೃತ್ಯುಂಜಯಪ್ಪ ಅವರಲ್ವಾ? ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ನಿಮ್ಮದೇ ಕಾರ್ಯಕ್ರಮದ ಆರಂಭದ ಒಂದು ಕರೆ. ಎಂ ಮೃತ್ಯುಂಜಯಪ್ಪ, ಯಾವ ಸ್ಥಳವನ್ನ ನೋಡಿದ್ರಿ ಮೃತ್ಯುಂಜಯಪ್ಪ ಸರ್, ಮಾತಾಡಿ.
1: ಜನಸಂಖ್ಯೆ ಇತ್ತೀಚೆಗೆ ಬದಲಾವಣೆ ಆಗಿದೆ ಕೃಷಿ ಅಂತ.

0: 20 ಕೋಟಿ ಮುಸ್ಲಿಮರು ಇದ್ದಾರೆ, 114 ಕೋಟಿ ಹಿಂದೂ ಇದ್ದಾರೆ, ಸ್ವಲ್ಪ ಇದೆ ಅಂತ ಯೇಸು ಕ್ರಿಸ್ತನ ಶಿಷ್ಯನ ಸಂಬಂಧಿಸಿ ಇಲ್ಲಿ ಆಗಿರೋದು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಅವ್ರ ಚಿನ್ನ ಶಿಷ್ಯರಲ್ಲಿ ನಾವು ಸಿಲುಬೆ ಹಾಕ್ಬೇಕಾದ್ರೆ ಯಾರಿರಲ್ಲಪ್ಪ ದೋಹನಾಮಿಡ್ರೆ ಹಿಂಗೆಲ್ಲ ನಾನು ಎಲ್ಲಿ ಸಿಲುಬೆ ಕೊಡ್ತಾರೆ ಅಂತ ದೇಶಾಂತಿ ಹೋಗ್ತೀನಿ ಅಂತೇಳಿ ಬೈಬಲ್ ಓದ್ತೀವಿ. ಅಂತವರ್ಗ ಶಿಷ್ಯ ಥಾಮಸ್ ಅಂತ ಹೇಳ್ಬಿಟ್ಟು ಅದು ಕನ್ನಡದಲ್ಲಿ ಅಲ್ಲಿ ತೋಮ ಅಂತ ಕರೀತಾರೆ. ಅವರು ಬಹಳ ಮೆಚ್ಚಿನ ಶಿಷ್ಯನಾಗಿರ್ತಾರೆ. ಆಮೇಲೆ ಏಳು ಬಿಟ್ಟ ಮೂರನೇ ದಿವಸದಲ್ಲಿ ಎದ್ದು ಬರ್ತಾನೆ, ಬಂದಾಗ ಶಿಷ್ಯನ ಮಧ್ಯೆ ಏನೋ ಸಂತೋಷ ಮತ್ತೆ ಅವರು ಬೀಳಂತ ಆಮೇಲೆ ಬಂದಿರ್ತಾರೆ ಸ್ವಾಮಿ ಬಳಿ ಚೆನ್ನಾಗಿರ್ತಾರೆ ಶ್ರೀಮಂತ ಸ್ವಾಮಿ ಹೇಳ್ಬಿಡ್ತಾನೆ. ನಾನು ಸ್ವಾಮಿ ನಂಬಿಕೊಂಡ್ರೆ ಅದ್ರ ಕೈ ಗಾಯದಿಂದ ಬೇರೆ ಹೇಳ್ಬೇಕು ನಾನು ನಂಬಬೇಕು ಅಂತ ಹೇಳಿ ಸ್ವಾಮಿ ಬಂದಾಗ ಗುರುವೇ ಅಂತ ಹೋಗಿಟ್ಟು ಒಂದು ಬೇಡ ಹೇಳ್ಬಿಡ್ತಮ್ಮ ನೀನು ನೋಡ್ಬೇಕು ಕೈಯಲ್ಲು ಅಂತ ಹೇಳಿ ಅವ್ರು ಗುರುವೇ ಮಾತಾಡ್ತಾರೆ ನೋಡಂತೆ ನಂಬಬಹುದು ಬಂದೇನು ಅಂತ ಹೇಳ್ಬಿಟ್ಟು ಅವ್ರು ಗೌರವಾಡ್ತಾನೆ. ಅಂತ ನಿಲ್ಸ್ಕೊಂಡ್ ಬೆಂಗಳೂರು ಸಣ್ಣ ಬೆಂಗಳೂರು ಹೋಗಿ ನಮ್ಮ ಇಂಡಿಯಾ ದೇಶದಲ್ಲಿ ಒಂದು ಇದು ಬಹಳ ಚೆನ್ನಾಗಿದೆ ಸರ್. ನಾನು ನೋಡಿದೆ ತಾಮಸ್ ಒಂದು ಹೇಳುದು ತುಂಬಾ ಚೆನ್ನಾಗಿದೆ.
1: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಯವರನ್ನು ಮಾತಾಡಿಸ್ತೇನೆ. ಧನ್ಯವಾದಗಳು ಸರ್. ಹಲೋ ನಮಸ್ತೆ.

ನಮ್ಮ ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ? ಕೀರ್ತನ. ಎಲ್ಲಿಂದ ಕೀರ್ತನ? ಮೆದೇಹಳ್ಳಿ. ಹಾ ಹಾ, ಕೀರ್ತನ ಎಷ್ಟನೇ ತರಗತಿ ಓದ್ತಾ ಇದೀಯಾ? ನಾಲ್ಕಕ್ಕೆ. ಮೂರನೇ ಕ್ಲಾಸ್ ಪಾಸ್ ಆಗಿ ನಾಲ್ಕಕ್ಕೆ ಹೋಗ್ಬೇಕು. ಯಾವ ಸ್ಥಳ ನೋಡಿದ್ರಿ ಕೀರ್ತನ? ಯಾವ ಒಂದು ಊರಿಗೆ ಭೇಟಿ ನೀಡಿದ್ರಿ? ಯಾವ ಊರಿಗೆ ಹೇಳಿ? ಕೊಳ್ಳಾಳಗ್ ಹೋಗಿದ್ರಾ? ಹಾ ಹಾ, ಏನಿತ್ತೆ ಕೊಳ್ಳಾಳಲ್ಲಿ? ಕೊಳ್ಳಹಾಳಲ್ಲಿ ಕೆಂಚಾವಧೂತರ ಮಠ ಇದೆ. ಹೋಗಿದ್ರಿ? ಕೊಳಾಳಗ್ ಹೋಗಿದ್ರಿ, ಕೆಂಚಾವಧೂತರ ಮಠ ನೋಡಿದ್ರಿ ಅಂತ ಹೇಳಿದ್ರಿ. ಚೆನ್ನಾಗಿ ಮಾತಾಡಿದೆ ಕೀರ್ತನ, ಚೆನ್ನಾಗಿ ಓದು. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ತಮಗೆ. ನಾವು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ, ಹೀಗೆ ಕೇಳ್ತಾ ಇರಿ.

ಪ್ರೇಕ್ಷಕರುಗಳೇ, ನೀವು ನೋಡಿದ ಸ್ಥಳ ನೇರ ಫೋನಿನ ಕಾರ್ಯಕ್ರಮವನ್ನು ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಿ. ನೀವು ಇತ್ತೀಚೆಗೆ ಭೇಟಿ ನೀಡಿದ ಹೊಸ ಸ್ಥಳಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಇದೀಗ ಹಂಚಿಕೊಳ್ಳಬಹುದು. ಕರೆ ಮಾಡಲು ಬಳಸಿ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9444826723. ಇನ್ನೊಂದು ಮೊಬೈಲ್ ಸಂಖ್ಯೆ 9141970722. ಹಲೋ, ನಮಸ್ತೆ. ನಮಸ್ತೆ, ಆಕಾಶವಾಣಿ. ಎಲ್ಲಿಂದ? ತುರುನೂರು. ಹೆಸರೇನಮ್ಮ ನಿಮ್ಮದು?

0: ನಾಗವೇಣಿ ಅಂತನಾ?
1: ಹಾ
0: ಹಾ, ಹೇಳಿ ಮಾತಾಡಿಮ್ಮ. ಯಾವ ಪ್ಲೇಸ್ ಹೋಗಿದ್ರಿ, ಯಾವ ಸ್ಥಳವನ್ನ ನೋಡಿದ್ರಿ ಇವತ್ತು ನೀವು? ತಿರುಪತಿಗೆ ಹೋಗಿದ್ರಿ. ತಿರುವಣ್ಣಾಮಲೈಗೆ ಹೋಗಿದ್ರಿ.
1: ಅದ್ರೊಳಗಿಂದ ತೋರ್ಕೊಂಡು
0: ಹೋಗ್ಲಿಕ್ಕೆ
1: ತುಂಬಾನೇ ಚೆನ್ನಾಗಿತ್ತು. ಶನೀಶ್ವರ ದೇವಸ್ಥಾನ
0: ಬರುತ್ತೆ,
1: ಮತ್ತೆ ನೋಡ್ತಕ್ಕಂತ ಪ್ಲೇಸ್ ಚೆನ್ನಾಗಿತ್ತು ಸರ್. ದೇವಸ್ಥಾನ
0: ಅಂತ ಸ್ಥಳಗಳನ್ನ ನೋಡ್ಬೇಕು, ಯಾಕೆಂದ್ರೆ ದೊಡ್ಡ ದೊಡ್ಡ ಗೋಪುರಗಳುಳ್ಳ ಒಂದು ದೇವಾಲಯಗಳು ತಮಿಳುನಾಡಲ್ಲಿ ಹೆಚ್ಚು ಇವೆ. ಹೌದು ಹೌದು,
1: ತಿರುಪತಿಯಲ್ಲಿ
0: ಹೌದು ವಿಶ್ವ ಪ್ರಸಿದ್ಧ ತಿರುಪತಿ ದೇವಸ್ಥಾನ ನಮ್ಮ ಭಾರತದಲ್ಲಿ ಅತ್ಯಂತ ದೊಡ್ಡ ಮತ್ತು ಅತಿ ಹೆಚ್ಚು ಜನ ನಿತ್ಯವೂ ಭೇಟಿ ನೀಡುವಂತ ಒಂದು ಸ್ಥಳ. ಸ್ಥಳಕ್ಕೆ ಭೇಟಿ ನೀಡಿದ್ರಿ? ಹಾ ಹೇಳಿ. ಒಂದೇ ದಿನ ಹೋಗಿದ್ರ? ಎರಡು ಪ್ಲೇಸ್ ಗಳನ್ನ ಒಮ್ಮೆಗೆ ಹೋಗಿ ಭೇಟಿ ನೀಡ್ಕೊಂಡ್ ಬಂದ್ರ ಅಥವಾ ಒಮ್ಮೊಮ್ಮೆಗೆ ಹೋಗಿದ್ರ? ಫೋರ್ ಡೇಸ್ ಅಲ್ಲಿ ಎಲ್ಲ. ಹಾ ಹಾ,
1: ಮತ್ತ
0: ಖುಷಿ ನೀಡ್ತು, ಚೆನ್ನಾಗಿತ್ತು. ನಮ್ಮ ದೇಶದಲ್ಲಿ ಅಂತ ಅತ್ಯಂತ ಪೌರಾಣಿಕ ಮತ್ತು ಪ್ರಸಿದ್ಧ ಸ್ಥಳಗಳು ದೇಶದಲ್ಲಿ ಇದಾವೆ, ಅಂತ ಸ್ಥಳಗಳಿಗೆ ಭೇಟಿ ನೀಡೋದು ಒಂದು ಒಳ್ಳೆಯ ಹವ್ಯಾಸ, ಹಾಗೆ ಒಂದು ಭಕ್ತಿಯ ದೃಷ್ಟಿಯಿಂದನೂ ಕೂಡ ಒಂದು ಅಗತ್ಯವಾದದ್ದು ಕೂಡ ಅಲ್ವಾ? ಸಾಧ್ಯವಾದ ಮಟ್ಟಿಗೆ ಭೇಟಿ ನೀಡಿ ಒಂದು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಅಲ್ವಾಮ್ಮ? ಇನ್ನ ಯಾವ ಪ್ಲೇಸ್ ಅನ್ನ ನೋಡಿದ್ರೆ ಹಾಗೆ ಬರು ಮತ್ತೆ? ನಿಮ್ಮ ಉದ್ದೇಶ ಈಡೇರ್ಲಿ. ಚೆನ್ನಾಗಿ ಮಾತಾಡಿದ್ರಿ ನಾಗವೇಣಿ ಅವರು, ತುರುನೂರಿನಲ್ಲಿ ರೇಡಿಯೋ ಕೇಳ್ತಾ ಇದ್ದೀರಲ್ಲಮ್ಮ. ಧನ್ಯವಾದಗಳು ಕಾರ್ಯಕ್ರಮವನ್ನ ಕೇಳ್ತಾ ಇರೋದಕ್ಕೆ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ತಾ. ನಾವು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ, ಹೀಗೆ ಕೇಳ್ತಾ ಇರಿ. ಹಲೋ ನಮಸ್ತೆ, ಆಕಾಶವಾಣಿ ನಮಸ್ತೆ. ನಮಸ್ತೆ ನಮಸ್ತೆ, ಅಬ್ಬೇನಹಳ್ಳಿಯಿಂದ ಸುಪುತ್ರ ಬಾಬು ಅವರು. ಇವತ್ತು ನೀವು ನೋಡಿದ ಸ್ಥಳ ನೇರ ಫೋನ್ ಕಾರ್ಯಕ್ರಮದಲ್ಲಿ ಯಾವ ಒಂದು ಸ್ಥಳವನ್ನ ನೋಡಿದ್ರ ಬಗ್ಗೆ ಹಂಚಿಕೊಳ್ತೀರಿ ನಮ್ಮ ಜೊತೆ? ಹೇಳಿ. ಕೊಚ್ಚಿಯಲ್ಲಿ ಬೋಟಿಂಗ್ ಹೋಗಿದ್ರಿ? ಸುಪುತ್ರ ಬಾಬು ಅವರಿಗೆ ಕೊಚ್ಚಿಯಲ್ಲಿ ಬೋಟಿಂಗ್ ಹೋಗುವಾಗ ಯಾವ ರೀತಿ ಖುಷಿ ಅನಿಸ್ತಾ ಇತ್ತು? ಯಾಕಂದ್ರೆ ಸಿನಿಮಾದಲ್ಲಿ ಮಾತ್ರ ಮೊದ್ಮೊದ್ಲಿಗೆ ನೋಡ್ಬೋದಿತ್ತು, ಈಗ ತಾವೇ ಆ ಒಂದು ಅನುಭವಗಳನ್ನು ಪಡೆದ್ರಿ ಅನ್ಸುತ್ತೆ ಅಲ್ವಾ?

0: ಅನಂತ ಪದ್ಮನಾಭ ದೇವಸ್ಥಾನ.
1: ವಿಶೇಷ ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಶ್ರೀರಂಗಮ್ಮು ಮತ್ತೆ ಅಂತ್ಯರಂಗ ಅಂತ್ಯರಂಗ ಅಂತ್ಯರಂಗ ಶ್ರೀರಂಗಮ್ಮ. ಅದೇ ತರದಲ್ಲಿ ಮೂರು ಸಮಯದ ಒಂದೇ ದಿವಸ ನೋಡಬೇಕು, ಒಂದೇ ದಿವಸ ಮೂರು ಭಾಗವತರ. ಈಗ ಫಸ್ಟ್ ಡೇ ಭಾಗವತ ನೋಡಿದ್ರೆ ಪ್ರತಿ ಮಾತ್ರ ಕಾಣುತ್ತೆ, ಚಂದ್ರ ಭಾಗವತ ನೋಡಿದ್ರೆ ಒಂದು ಮುಗಿದು ಒಟ್ಟೆ ಭಾಗ ಮಾತ್ರ ಕಾಣುತ್ತೆ, ಮತ್ತೆ ಮೂರು ಭಾಗ ನೋಡಿದ್ರೆ ಅಂತ್ಯ ಭಾಗ
0: ದೇವರ ನಾಡು ಅಂತಾರೆ ಕೇರಳಕ್ಕೆ. ಒಳ್ಳೊಳ್ಳೆ ಸ್ಥಳಗಳು ಕೂಡ ಅಲ್ಲಿ ಇವೆ ಅಲ್ವಾ, ತುಂಬಾ ಖುಷಿ ಅನ್ಸುತ್ತೆ. ಯಾವ್ದಾದ್ರು ಈ ಪಲಾವ್ ಎಲೆ ಗಿಡ ಎಲ್ಲ ಪಕ್ಕ ಪಕ್ಕದಲ್ಲೇ ಇರ್ತಾವಲ್ವಾ ಅಲ್ಲೆಲ್ಲ? ಈ ಹೌದಲ್ವಾ, ಸುವಾಸನೆ ಬೀರ್ತಾವೆ.

ದೇವರ ನಾಡು ಅಂತಾರೆ ಕೇರಳಕ್ಕೆ, ಒಳ್ಳೊಳ್ಳೆ ಸ್ಥಳಗಳು ಕೂಡ ಅಲ್ಲಿ ಇವೆ ಅಲ್ವಾ, ತುಂಬಾ ಖುಷಿ ಅನ್ಸುತ್ತೆ. ಯಾವ್ದಾದ್ರು ಈ ಪಲಾವ್ ಎಲೆ ಗಿಡ ಎಲ್ಲ ಪಕ್ಕ ಪಕ್ಕದಲ್ಲೇ ಇರ್ತಾವಲ್ವಾ ಅಲ್ಲೆಲ್ಲ ಈ ಹೌದಲ್ವಾ, ಸುವಾಸನೆ ಬೀರ್ತಾ ಇರ್ತಾವ ಆ ಗಿಡಗಳ ಎಲೆಗಳು ಕೂಡ ಪರಿಮಳ ಅಲ್ವಾ. ಚೆನ್ನಾಗಿ ಮಾತಾಡಿದ್ರಿ ಸುಪುತ್ರ ಬಾಬು ಅವರೇ, ತಮ್ಮ ಒಂದು ಇತ್ತೀಚಿನ ಒಂದು ಕೇರಳ ಭೇಟಿ ಬಗ್ಗೆ ಸಾಕಷ್ಟು ನಮ್ಮ ಜೊತೆ ಮಾತಾಡಿದ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಅಭ್ಯನಯ ಹಳ್ಳಿಯಿಂದ ನಾವು ಮುಂದಿನ ಶ್ರೋತೃನ ಮಾತಾಡಿಸ್ತೇನೆ.

0: ನೀವು ಕೇಳ್ತಾ ಇದ್ದೀರಾ 102.6 ಮೆಗಾ ಹರ್ಟ್ಸ್ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ನೀವು ನೋಡಿದ ಸ್ಥಳ ನೇರ ಫೋನಿನ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. FM ಸಮಯ 5:35 ಶ್ರೋತೃಗಳಿಗೆ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448642773. ಇನ್ನೊಂದು ಮೊಬೈಲ್ ಸಂಖ್ಯೆ 9141970272.
1: ಹಲೋ, ನಮಸ್ತೆ.

0: ನಮ್ಮ ಮುಂದಿನ ಕರೆ. ಹಲೋ ನಮಸ್ತೆ, ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ? ಹೆಸರೇನು? ಮಾತಾಡಿ, ಯಾವ ಸ್ಥಳವನ್ನ ನೋಡಿದ್ರಿ? ರೇಡಿಯೋ ಸೆಟ್ಟಿಂದ ದೂರ ಇದ್ದು ಮಾತಾಡಿ. ಮಾ
1: ಹಲೋ,
0: ರೇಡಿಯೋ ಸೆಟ್ಟಿಂದ ದೂರ ನಿಂತು ಮಾತಾಡಿ, ಯಾಕೋ ಬರ್ತಾ ಇದೆ. ಇನ್ನು ಸ್ವಲ್ಪ ದೂರ ನಿಂತು ಮಾತಾಡಿ, ನಮ್ಮ ಮಾತು ನಮಗೆ ಕೇಳಿಸ್ತಾ ಇದೆ. ಯಾವ್ಯಾವ ಊರು ನೋಡಿದ್ರೆ ಹೇಳಿ? ಸಾಯಿಬಾಬಾ ದೇವಸ್ಥಾನ ನೋಡಿದ್ರಿ? ಹಾ ಹಾ. ಮಾರಿ ಕಣಿವೆ ಹೋಗಿದ್ರಿ? ಹಾ ಹಾ. ಸುಳೆಕೆರೆ, ಶಾಂತಿ ಸಾಗರ. ಹಾ ಹಾ. ಹ್ಮ್ ಹ್ಮ್ ಹ್ಮ್ ಹ್ಮ್.

ಮಾರಿಕಣಿವೆ ಡ್ಯಾಮು, ಶಾಂತಿ ಸಾಗರ ಕೆರೆ ದೊಡ್ಡದಾಗಿದೆ ಅಲ್ವಾ, ಚೆನ್ನಾಗಿದೆ ಅನ್ಸುತ್ತೆ ನೋಡ್ಲಿಕ್ಕೆ, ತುಂಬಾ ಚೆನ್ನಾಗಿದೆ. ಬೋಟ್ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ವಾ? ಒಳ್ಳೆಯ ಪರಿಸರ ಇದೆಯಲ್ವಾ ಅಮ್ಮ? ಹ್ಮ್ ಹೇಳಿ. ಕಾರ್ಯಕ್ರಮಗಳು ಕಾರ್ಯಕ್ರಮಗಳನ್ನೆಲ್ಲವನ್ನು ಕೇಳ್ತಾ ಇರ್ತೀರಿ ಅಲ್ವಾ? ತುಂಬಾ ಖುಷಿ ಆಗ್ತಿದೆ ಇವತ್ತು ನೋಡಿ, ಕರೆ ಸಿಕ್ಕಿದೆ. ನಿಮ್ಮ ಅನಿಸಿಕೆಗಳನ್ನ ರೇಡಿಯೋದಲ್ಲಿ ನಿಮ್ಮ ಮಾತುಗಳೇ ಬರ್ತಾ ಇವೆ, ಎಲ್ಲ ನಿಮ್ಮ ಸ್ನೇಹಿತರು ಕೇಳ್ತಾ ಇದಾರಮ್ಮ. ತುಂಬಾ ಖುಷಿ ಅನಿಸ್ತಾ ಇದೆ. ಆಕಾಶವಾಣಿಗೆ 36 ವರ್ಷ, ನಿಮಗೂ 36 ವರ್ಷ. ಈ ಒಂದು ಸಾಮ್ಯತೆಯನ್ನು ಹಂಚಿಕೊಂಡು ನೀವು ಮಾತಾಡ್ತಿದ್ದಿರಲ್ಲ, ಇದುವೇ ನಮಗೆ ಖುಷಿ. ಪತ್ರ ಬರಿತಾ ಇರ್ರಿ, ಹಾಗೆ ನೇರ ಫೋನಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೂಡ ಕೇಳ್ಬೋದು. ಹಾಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಿಮ್ಮ ಹೆಸರುಗಳನ್ನ, ನಿಮ್ಮ ಮಕ್ಕಳ ಹೆಸರುಗಳನ್ನ ಟೈಪ್ ಮಾಡಿ ಆನ್ಸರ್ ಕೊಡ್ಬೋದು, ಹೆಸರು ಕೂಡ ಬರ್ತಾ ಇರ್ತವೆ. ಹೇಳಿ. ಕಾರ್ಯಕ್ರಮ ಕೇಳ್ತಾ ಇರ್ರಿ. ಖಂಡಿತ ಖಂಡಿತ, ಒಳ್ಳೇದಮ್ಮ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮವನ್ನ.

0: Namahmudina Kare. Hello, Namaste.
1: Hello.
0: Hello, Namaste, Akashwani.
1: Hello, Turunura.
0: Turunura? Tamasrana Hede?
1: Lohit.
0: Lohit, Yawa, Urge, Yavastala, Betty Nidri Hili Matadi. ಜಾತ್ರೆಗಳು ಅಂದ್ರೆ ಒಂದ್ ರೀತಿಯ ವಿಷಯ ವಿಶೇಷವಾಗಿರ್ತವೆ. ಪ್ರತಿ ವರ್ಷನೂ ಕೂಡ ವಿಶಿಷ್ಟವಾಗಿ ಆಚರಣೆಗಳು, ಹೆಚ್ಚು ಹೆಚ್ಚು ಜನ ಭಾಗವಹಿಸೋದು ಖುಷಿ ನೀಡುತ್ತಲ್ವಾ? ಧನ್ಯವಾದಗಳು ರೋಹಿತ್ ಕರೆ ಮಾಡಿದ್ದಕ್ಕಾಗಿ. ನಮ್ಮ ಮುಂದಿನ ಕೇಳುಗರನ್ನ ಕರೆ ಮಾಡ್ತಿದ್ರೆ ಮಾತಾಡಿಸ್ತೇನೆ, ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮನ.

ಶ್ರೋತೃಗಳೇ, ನೀವು ನೋಡಿದ ಸ್ಥಳ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ. ಕೆಲವರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನೋಡಿದ ಸ್ಥಳದ ಬಗ್ಗೆ ಮಾತಾಡಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448624723, ಇನ್ನೊಂದು ಮೊಬೈಲ್ ಸಂಖ್ಯೆ 9141972722.

0: ನಾ ಮಹಮೂದಿನಾ ಕರೆ. ಹಲೋ ನಮಸ್ತೆ. ಹಲೋ
1: ಆಕಾಶವಾಣಿ.
0: ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಿರೋದು ಹೇಳಿ? ಯಾರು?
1: ಸೋಮನಾಥ, ಮಡ್ರಳ್ಳಿ ಗ್ರಾಮದಿಂದ.
0: ಸೋಮನಾಥ್ ಅವರು ಮಡ್ರಳ್ಳಿ ಗ್ರಾಮದಿಂದ. ಹೌದು. ನೀವು ನೋಡಿದ ಸ್ಥಳ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಯಾವ ಹೊಸ ಒಂದು ಸ್ಥಳವನ್ನ ನೀವು ನೋಡ್ಕೊಂಡ್ ಬಂದಿದ್ರಿ, ನಿಮ್ಮ ಖುಷಿಯನ್ನ ಹಂಚಿಕೊಳ್ಳಿ ಸೋಮನಾಥ್ ಅವ್ರೆ.
1: ಕಾರ್ಯಕ್ರಮ ಯಾಕೋ ಗೊತ್ತಿಲ್ಲ, ಎಲ್ಲ ಸ್ವಲ್ಪ ಕರೆಗಳಲ್ಲಿ ಸ್ಪಷ್ಟತೆ ಇರ್ಲಿಲ್ಲ, ಏನಂತ ಗೊತ್ತಿಲ್ಲ.
0: ಎಷ್ಟು ಕರೆಗಳಲ್ಲಿ
1: ದೂರವಾಣಿಯ ಸಮಸ್ಯೆ ಅಥವಾ ಸ್ಪಷ್ಟತೆ ಆಗಿದೆಯಾ?
0: ನಿಮ್ಮ ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ.
1: ಧನ್ಯವಾದ. ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ ನೋಡ್ಕೊಂಡು ಮತ್ತೆ ನಂಜನಗೂಡನ್ನ ನೋಡ್ಕೊಂಡು ನಂಜನಗೂಡಿಂದ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ಅನ್ನೋ ಒಂದು ಪ್ರೇಕ್ಷಣೀಯ ಸ್ಥಳ ಇದೆ. ಅಲ್ಲಿ ಗೋಪಾಲ ಸ್ವಾಮಿ ದೇವರಿದೆ, ಬಹಳ ವಿಶೇಷವಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಅಲ್ಲಿ ಒಂದು 5 ಕಿಲೋಮೀಟರ್ ದೂರಕ್ಕೆ ಅಲ್ಲಿಯ ಒಂದು ಲೋಕಲ್ ಬಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಸ್ವಂತ ವಾಹನಗಳು ಹೋಗೋದಿಲ್ಲ ಅಲ್ಲಿಗೆ. ಬಹಳ ಸುಂದರ ವಾತಾವರಣ, ಹೆಸರಿಗೆ ತಕ್ಕ ಹಾಗೆ ಹಿಮವನ್ನ ಒದ್ದಿರುತ್ತೆ, ಒದ್ಕೊಂಡಿರುತ್ತೆ. ದೇವಸ್ಥಾನ ಸುತ್ತ ಹಿಮ, ತುಂಬಾ ಚೆನ್ನಾಗಿರುತ್ತೆ ವಾತಾವರಣ. ಒಮ್ಮೆ ಆದ್ರೂ ಎಲ್ರು ಭೇಟಿ ಮಾಡಬಹುದಾದಂತಹ ಸ್ಥಳ.
0: ಬಹಳ ಖುಷಿ ಅನಿಸ್ತು ಆ ಸ್ಥಳವನ್ನು ನೋಡಿ.
1: ಅದೇ ರೀತಿಯಾಗಿ ವೇಣುಗೋಪಾಲ ಸ್ವಾಮಿಯ ಇನ್ನೊಂದು ದೇವಸ್ಥಾನ ವಿಶೇಷವಾಗಿ ಎಲ್ಲಿದೆ ಅಂದ್ರೆ, ಈ ಕೆಆರ್ಎಸ್ ಡ್ಯಾಮಿನ ಹಿನ್ನೀರು, ಕೆಆರ್ಎಸ್ ಡ್ಯಾಮಿಗೆ ಹಿನ್ನೀರಿನ ಒಂದು

0: ದೇಶದಲ್ಲಿ ಒಬ್ರು ಸ್ವಂತಕ್ಕೆ ಅವರದು ದೇವಸ್ಥಾನವನ್ನ ಕಟ್ಟಿದ್ದಾರೆ, ತುಂಬಾ ವಿಶೇಷವಾಗಿ ಮಾಡಿದ್ದಾರೆ. ಅದು ಕೋರಾಸ್, ಕೋರಾಸ್ ಅಂತ ಹೇಳಿ ಒಂದು ಪ್ರಖ್ಯಾತವಾದ ಒಂದು ಕಂಪನಿ ಇದೆ ನಮ್ಮ ಕರ್ನಾಟಕದ ಒಡೆತನದ್ದೇ. ಆ ಒಂದು ಕಂಪನಿಯ ಮಾಲೀಕರು ಅಲ್ಲಿಯ ಜಾಗವನ್ನ ಖರೀದಿ ಮಾಡಿ ಆ ಒಂದು ಪುರಾತನವಾಗಿದ್ದಂತ ದೇವಸ್ಥಾನಕ್ಕೆ ಮತ್ತೆ ಅವರು ವೈಭವೀಕರಿಸಿ
1: ಜೀರ್ಣೋದ್ಧಾರ ಮಾಡಿದ್ದಾರೆ.
0: ಮಾಡಿದರೆ ಬಹಳ ಚೆನ್ನಾಗಿದೆ. ಮೈಸೂರಿಗೆ ಉತ್ತರದಲ್ಲಿದೆ. ಭೇಟಿ ಕೊಡಿ. ಅಲ್ಲಿ ವಿಶೇಷತೆ ಏನಂದ್ರೆ ಅಲ್ಲಿ ಪ್ರಸಾದ, ನೈವೇದ್ಯ, ಮಂಗಳಾರತಿ, ದರ್ಶನ ಹಾಕೋದು ಯಾವುದೂ ಇರೋದಿಲ್ಲ.
1: ಅದ್ಯಾವುದಿಲ್ಲ ಆದ್ರೂ ಕೂಡ ಅಲ್ಲಿ ನೋಡಿದಾಗ
0: ಹೋಗ್ಬೇಕು, ದೇವರ ದರ್ಶನ ಮಾಡ್ಬೇಕು, ಬರಬೇಕು.
1: ಬಹಳ ಅದು ಒಂದ್ ರೀತಿಯ ವಿಶೇಷ ಅಂತ ಅನ್ಕೋಬಹುದು. ಖಂಡಿತ, ದೇವರಿಗೂ ನಮಗೂ ನೇರ ಸಂಪರ್ಕ. ನೋಡುಗರಿಗೆ
0: ಸಂತೋಷ ಆಯ್ತು ಅಲ್ಲಿ ವ್ಯವಸ್ಥೆ ಕೇಳಿ. ಏನಂದ್ರೆ ಅಲ್ಲಿ ಯಾವುದೇ ರೀತಿಯಾದ ದರ್ಶನ, ವಿಶೇಷ ದರ್ಶನ ಅಂತ
1: ಯಾವುದೂ ಇಲ್ಲ. ಹೌದು, ಸಮಯದ ಕೊನೆಯ ಹಂತದಲ್ಲಿ ಇದ್ದೇವೆ ಸೋಮನಾಥ್ ಅವರೇ. ಬಹಳ ಒಂದು ಎರಡು ಸ್ಥಳಗಳ ಬಗ್ಗೆ ವಿಶೇಷ ಒಂದು ಮಾಹಿತಿಯನ್ನ ತಾವು ನೋಡಿದ್ರ ಬಗ್ಗೆ ಹೇಳಿದ್ರಿ. ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಸೋಮನಾಥ್ ಅವರೇ. ಧನ್ಯವಾದ. ಇದುವರೆಗೆ ನೀವು ನೋಡಿದ ಸ್ಥಳ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಧನ್ಯವಾದ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 6 ಗಂಟೆ. ಇದೀಗ ಕೆಲವು ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

0: ಪ್ರಿಯ ಕೇಳುಗರೆ ಗಮನಿಸಿ, ರಾತ್ರಿ 9:30 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ನಾಟಕ ಕರವಸ್ತ್ರ, ರಚನೆ ತರಾಸು, ನಿರ್ದೇಶನ ಡಿಎಸ್ ನಾಗಭೂಷಣ.
1: ಭಾಸ್ಕರ ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ ನಮನ ನಮನ.
0: ಇನ್ನು ಮುಂದೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಎಲ್ ಜಯಲಿಂಗಪ್ಪ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳು.
2: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
3: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
2: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೆ.

0: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಆಯ್ತೋಳು ಗ್ರಾಮದ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ರಂಗಗೀತೆ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಎಲ್ ಜಯಲಿಂಗಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ನಂತರ ರೈತರಿಗೆ ಸಲಹೆ ಜನಪದ ಗೀತೆ ಕೇಳಬಹುದು. ರಾತ್ರಿ 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ ಜನಪದದಲ್ಲಿ ಹೆಣ್ಣು. ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಭೇಟಿ ನೀಡಿದ ಸಂದರ್ಭದ ಬಾನುಲಿ ವರದಿ. 8:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 8:45 ವಚನಗಳು. 9:15 ಭಾವಗೀತೆಗಳು. ಈ ರಾತ್ರಿ 9:30 ಪ್ರಸಾರವಾಗಲಿರುವ ನಾಟಕ ಕರವಸ್ತ್ರ. ರಚನೆ ತರಾಸು, ನಿರ್ದೇಶನ ಡಿ ಎಸ್ ನಾಗಭೂಷಣ್. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರ ವೀಣಾ ವಾದನ. ಇವಿಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಇಂದಿನ ಪ್ರಸಾರದಲ್ಲಿ ಕೇಳಬಹುದು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ನಮ್ಮ ನಾಳಿನ ಪ್ರಸಾರದಲ್ಲಿ ಮುಂಜಾನೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಎಚ್ಎಂ ಸುರೇಶ್ ಅವರಿಂದ. 6:35 ನಮ್ಮ ನಿಲಯದಿಂದ ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ. 6:50 ಆರೋಗ್ಯ ಬಿಂದು. ಅಲರ್ಜಿಗೆ ಆಯುರ್ವೇದ ಚಿಕಿತ್ಸೆ ವಿಷಯವಾಗಿ ಮಾಹಿತಿ ನೀಡುವವರು ಡಾಕ್ಟರ್ ಬ್ರಹ್ಮಾನಂದ ನಾಯಕ್. ನಾಳೆ ಬೆಳಗ್ಗೆ 7:00 ದಿನಚರಿ. 7:15 ಭಾವತರಂಗ. ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ನಾಳೆ ಬೆಳಗ್ಗೆ 7:50 8:30 ಹಾಗೂ 9:30 ಚಿತ್ರಗೀತೆಗಳು.

0: ನವಿತರಿಸುತ್ತೇವೆ. ಈ ಮಧ್ಯೆ 9:05ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ. 10:00ಗೆ ಹಲೋ ಕೇಳುಗರೆ, ನಮ್ಮ ವಿಷಯಕ್ಕೆ ನಿಮ್ಮ ಮಾತು, ನೇರ ಫೋನಿನ ಕಾರ್ಯಕ್ರಮ. 11:00ಗೆ ಜನಪದ ಗೀತೆಗಳು, 11:30ಕ್ಕೆ ಮಾಹಿತಿ ಕಣಜದಲ್ಲಿ ನದಿಗಳು ಅಥವಾ ಜಲಪಾತಗಳ ಬಗ್ಗೆ ಮಾಹಿತಿ. 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ವಿಶ್ವ ಮಾತೆಯರ ದಿನಾಚರಣೆ ಸಂದರ್ಭದಲ್ಲಿ ಅಮ್ಮನೆಂದರೆ ಬರೆದು ಪ್ರಸ್ತುತಪಡಿಸುವವರು ಉಷಾ ಕುಲಕರ್ಣಿ. ಪ್ರಸ್ತುತಿ ಮಂಜುಳಾ ಪುರಾಣಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:30ಕ್ಕೆ ನಮ್ಮ ನಿಲಯದಿಂದ ಕೆಲವು ಪ್ರಕಟಣೆಗಳು. 12:35ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. ವಿಶ್ವ ಥಲಸೇಮಿಯ ದಿನದ ಸಂದರ್ಭದಲ್ಲಿ ಥಲಸೇಮಿಯ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಹೆಮಟೋ ಅನ್ಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಚಿಗಳು, ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಬಗ್ಗೆ ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:20ಕ್ಕೆ ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ, ಇದರಲ್ಲಿ ಕರುಣಾಳು ಬಾಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು. 2:40ಕ್ಕೆ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00ಗೆ ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ನಾಳೆ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00ಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30ಕ್ಕೆ ಯುವತರಂಗ, ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. 6:15ರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಮರಗುಂಟಮ್ಮ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವಿ ಕುರಿತ ಪದ. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ. 6:35ಕ್ಕೆ ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51ಕ್ಕೆ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 88, ವಿಷಯ ಸಭ್ಯ ನಡವಳಿಕೆ ನಮ್ಮ ವ್ಯಕ್ತಿತ್ವದ ಕೈಗನ್ನಡಿ. ಭಾಗವಹಿಸುತ್ತಾರೆ ಎಂ ಶೋಭಾ ಅದ್ರಿಕಟ್ಟೆ, ಪಿಎಂ ಸುಮಾ ಹನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ ಸೋಮಿನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು. 8:00ಗೆ ನಮ್ಮ ನಿಲಯದಿಂದ ಜನರಂಜನೆ, ಕೇಳುಗರ ಮೆಚ್ಚಿನ ಪತ್ರಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ರಾತ್ರಿ 8:45ಕ್ಕೆ ವಚನಗಳು, 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ನಾಟಕ ಕಾವ್ಯ ಕೋಲಾಹಲ, ರಚನೆ ಭುವನೇಶ್ವರಿ ಹೆಗಡೆ, ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. 10:00ಗೆ ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 6:15:30 ಜನಪದ ಸಂಗೀತ ಕಾರ್ಯಕ್ರಮ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಆಯ್ತೋಳು ಗ್ರಾಮದ ವಿರೂಪಾಕ್ಷಪ್ಪ ಹಾಗೂ ಸಂಗಡಿಗರಿಂದ ರಂಗಗೀತೆ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಪೆರೋವ್ಸ್ಕೈಟ್ ಎಂಬ ವಿಸ್ಮಯಕಾರಿ ವಸ್ತು. ಪದಾರ್ಥ ವಿಜ್ಞಾನದ ಕೊಡುಗೆಗಳಲ್ಲಿ ಪೆರೋವ್ಸ್ಕೈಟ್ ಎಂಬ ವಸ್ತುವು ಒಂದು. ಕ್ಯಾಲ್ಸಿಯಂ ಟೈಟಾನಿಯಂ ಆಕ್ಸೈಡ್ ಎಂಬುದು ಅದರ ರಾಸಾಯನಿಕ ಹೆಸರು. 1839 ಜರ್ಮನಿಯ ವಿಜ್ಞಾನಿ ಗುಸ್ಟಾಫ್ ರೋಸ್ ರಷ್ಯಾದ ಯೂರಲ್ ಪರ್ವತ ಶ್ರೇಣಿಗಳಲ್ಲಿ ಒಂದು ಹೊಸ ಖನಿಜವನ್ನು ಕಂಡುಹಿಡಿದು ಖ್ಯಾತ ಖನಿಜ ವಿಜ್ಞಾನಿ ಲೆವ್ ಪೆರೋವ್ಸ್ಕಿಯ ಗೌರವಾರ್ಥ ಅದಕ್ಕೆ ಪೆರೋವ್ಸ್ಕೈಟ್ ಎಂದೇ ಕರೆದನು. ನಂತರ ಅನೇಕ ವರ್ಷಗಳೇ ಕಳೆದರೂ ಅದರ ಎಲ್ಲ ಗುಣಗಳು ಬೆಳಕಿಗೆ ಬಂದಿರಲಿಲ್ಲ. ತಂತ್ರಜ್ಞಾನ ಮುಂದುವರೆದಂತೆ ವೈಜ್ಞಾನಿಕ ಸಂಶೋಧನೆಗೆ ಸಹಾಯ ಮಾಡುವ ಅನೇಕ ಉಪಕರಣಗಳ ಆವಿಷ್ಕಾರವಾಯಿತು. ಅವುಗಳನ್ನು ಉಪಯೋಗಿಸುವುದರ ಮೂಲಕ ವಸ್ತುಗಳ ಹೊಸ ಹೊಸ ಗುಣ ವಿಶೇಷಗಳು ಬೆಳಕಿಗೆ ಬರತೊಡಗಿದವು. ಹಾಗಾಗಿ ಅವುಗಳನ್ನು ಹೊಸ ಉಪಯೋಗಗಳಿಗೆ ಹಚ್ಚುವುದು ಸಾಧ್ಯವಾಯಿತು. ಪೆರೋವ್ಸ್ಕೈಟ್ನ ಸ್ಫಟಿಕ ರಚನೆಯನ್ನೇ ಹೋಲುವ ಆದರೆ ಕ್ಯಾಲ್ಸಿಯಂ ಟೈಟಾನಿಯಂ ಮತ್ತು ಆಕ್ಸಿಜನ್ಗಳ ಬದಲು ಸಂಪೂರ್ಣವಾಗಿ ಇತರ ಧಾತುಗಳಿಂದ ಮಾಡಲ್ಪಟ್ಟಿರುವ ಅನೇಕ ವಸ್ತುಗಳನ್ನು ವಿಜ್ಞಾನಿಗಳು ಆವಿಷ್ಕರಿಸಿದರು. ಹಾಗಾಗಿ ಅದೇ ಸ್ಫಟಿಕ ರಚನೆಯನ್ನು ಹೊಂದಿರುವ ಆ ಎಲ್ಲ ವಸ್ತುಗಳನ್ನು ಪೆರೋವ್ಸ್ಕೈಟ್ಗಳು ಎಂದೇ ಕರೆದರು. ಜರ್ಮನಿಯ ಸ್ಟುಟ್ಗಾರ್ಟ್ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಡಿ ವೆಬರ್ 1978 ಸಾವಯವ ನಿರವಯವ ಹ್ಯಾಲೈಡ್ ಆಗಿದ್ದ ಒಂದು ಪೆರೋವ್ಸ್ಕೈಟ್ ಅನ್ನು ಕಂಡುಹಿಡಿದರು. ಅವನ್ನು OIHP ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಹ್ಯಾಲೈಡ್ ಪೆರೋವ್ಸ್ಕೈಟ್ಸ್ ಎಂದು ಕರೆಯುತ್ತಾರೆ. ಅನೇಕ ವರ್ಷಗಳ ನಂತರ ವಿಜ್ಞಾನಿಗಳು ಕಂಡುಹಿಡಿದ ಅವುಗಳ ಗುಣವಿಶೇಷಗಳು ಎಲ್ಲರ ನಿರೀಕ್ಷೆಗಳನ್ನು ಮೀರಿಸಿ ಅತ್ಯಂತ ಉಪಯುಕ್ತ ರಾಸಾಯನಿಕಗಳು ಎನಿಸಿಬಿಟ್ಟವು. ಉದಾಹರಣೆಗೆ ಮೀಥೈಲ್ ಅಲ್ಯೂಮಿನಿಯಂ ಲೆಡ್ ಅಯೋಡೈಡ್ ಎಂಬ ರಾಸಾಯನಿಕ ಕೂಡ ಒಂದು ಪೆರೋವ್ಸ್ಕೈಟ್ ಸ್ಫಟಿಕ ರಚನೆಯನ್ನು ಹೊಂದಿದೆ. ಇದರ ಮತ್ತು ಇಂತಹ ಇತರ ರಾಸಾಯನಿಕಗಳಲ್ಲಿ ಬೇಕಾದ ಬಣ್ಣದ ಎಂದರೆ ಬೇಕಾದ ಆವರ್ತಾಂಕದ ಬೆಳಕನ್ನು ಹೀರಿಕೊಂಡು ಅದನ್ನು ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಗುಣ ಮತ್ತು ವಿದ್ಯುತ್ತನ್ನು ಬೆಳಕಿಗೆ ಪರಿವರ್ತಿಸುವ ಗುಣ ತುಂಬಾ ಹೆಚ್ಚಾಗಿರುವುದು ಕಂಡುಬಂದಿದೆ. ನಂತರದ ಸಂಶೋಧನೆಗಳಲ್ಲಿ ಆವಿಷ್ಕಾರಗೊಂಡ ಫಾರ್ಮವೈಡಿನಿಯಂ ಲೆಡ್ ಬ್ರೋಮೈಡ್ ಎಂಬುದು ಮತ್ತೊಂದು ವಸ್ತು. ಇದು ಸಹ ಹಲವು ಅದ್ಭುತ ಗುಣಗಳಿರುವ ಅನೇಕ ಆಧುನಿಕ ಉಪಕರಣಗಳಲ್ಲಿ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಲು ಬಳಕೆಯಾಗುತ್ತಿರುವ ಒಂದು ಪೆರೋವ್ಸ್ಕೈಟ್. ಹಾಗಾಗಿ ಪೆರೋವ್ಸ್ಕೈಟ್ಗಳನ್ನು LEDಗಳಲ್ಲಿ ಸಂವೇದಕ ಅಥವಾ ಬೆಳಕನ್ನು ಪತ್ತೆ ಹಚ್ಚುವ ಸೆನ್ಸರ್ಗಳಲ್ಲಿ ಲೇಸರ್ಗಳಲ್ಲಿ ಎಕ್ಸ್ರೇ ಡಿಟೆಕ್ಟರ್ಗಳಲ್ಲಿ ಮತ್ತು ಕಂಪ್ಯೂಟರ್ಗಳ ಸ್ಮರಣೋಪಕರಣಗಳಲ್ಲಿ ಉಪಯೋಗಿಸಲಾಗುತ್ತಿದೆ. ಸೌರ ಕೋಶಗಳಲ್ಲಿ ಸಿಲಿಕಾನ್

0: ಮತ್ತು ಜರ್ಮೇನಿಯಂಗಳ ಬದಲು ಪೆರೋಸ್ಕೈಟ್ಗಳನ್ನು ಉಪಯೋಗಿಸಿದಾಗ ಅವುಗಳ ದ್ಯುತಿ ಪರಿವರ್ತನ ದಕ್ಷತೆ 2009ರಲ್ಲಿದ್ದ ಶೇಕಡ 3ರಿಂದ ಸುಮಾರು ಶೇಕಡ 30ರಿಂದ 35 ತಲುಪಿದೆ. ಸೂರ್ಯಕಿರಣಗಳಿಂದ ಸಿಲಿಕಾನ್ ಹೀರಿಕೊಳ್ಳಲು ಸಾಧ್ಯವಿಲ್ಲದ ಬೆಳಕಿನ ತರಂಗಾಂತರಗಳನ್ನು ಇವು ಸುಲಭವಾಗಿ ಹೀರಿಕೊಳ್ಳುತ್ತಿತ್ತು. ಹಾಗಾಗಿ ಹೆಚ್ಚಾಗಿ ಬಿಸಿಲಿಲ್ಲದಿದ್ದರೂ ಮೋಡ ಕವಿದ ವಾತಾವರಣದಲ್ಲೂ ವಿದ್ಯುತ್ತನ್ನು ತಯಾರಿಸಲು ಸಾಧ್ಯವಿತ್ತು. ದಕ್ಷತೆ 10 ಪಟ್ಟು ಹೆಚ್ಚುವುದು ಸಾಮಾನ್ಯದ ಮಾತಲ್ಲ. ಮತ್ತೊಂದು ಪ್ರಮುಖ ವಿಷಯವೆಂದರೆ ಸಿಲಿಕಾನ್ ಮತ್ತು ಜರ್ಮೇನಿಯಂಗಳಿಗೆ ಹೋಲಿಸಿದಾಗ ಇವುಗಳನ್ನು ತಯಾರಿಸಲು ತಗಲುವ ವೆಚ್ಚವು ಅತ್ಯಂತ ಕಡಿಮೆಯಾಗಿತ್ತು. ಪೆರೋಸ್ಕೈಟ್ನಿಂದ ತಯಾರಿಸಿದ ಸೌರಕೋಶಗಳು ಎಷ್ಟೊಂದು ಅರೆಪಾರದರ್ಶಕ, ಹಗುರ, ತೆಳು ಮತ್ತು ಬಾಗಬಲ್ಲ ಹಾಳೆಗಳಾಗಿತ್ತೆಂದರೆ ಇವನ್ನು ಈಗಾಗಲೇ ಉಪಯೋಗಿಸುತ್ತಿರುವ ಸಿಲಿಕಾನ್ ಸೌರಕೋಶ ಫಲಕಗಳ ಮೇಲೆ ಅಂಟಿಸಿಬಿಡಬಹುದು ಅಥವಾ ದ್ರವ್ಯ ರೂಪದಲ್ಲಿ ತೆಗೆದುಕೊಂಡು ಸ್ಪ್ರೇ ಮಾಡಿಬಿಡಬಹುದು. ಹಲವಾರು ವಿವಿಧ ಪೆರೋಸ್ಕೈಟ್ ಹಾಳೆಗಳ ದಪ್ಪ ಕೇವಲ ಕೆಲವು ಮೈಕ್ರಾನ್ಗಳಷ್ಟು ಮಾತ್ರ ಇರುತ್ತವೆ. ಹಾಗಾಗಿ ಹಳೆ ಫಲಕಗಳನ್ನು ಸಂಪೂರ್ಣವಾಗಿ ಬದಲಿಸದೆ ಅವುಗಳ ದಕ್ಷತೆಯನ್ನು ಅನೇಕ ಪಟ್ಟು ಹೆಚ್ಚಿಸಬಹುದು. ಸರಳವಾಗಿ ಹೇಳಬೇಕೆಂದರೆ ಪೆರೋಸ್ಕೈಟ್ಗಳೆಂಬ ಈ ನವನವೀನ ವಸ್ತುಗಳು LED, ಲೇಸರ್, ಟ್ರಾನ್ಸಿಸ್ಟರ್, ಸೆನ್ಸಾರ್, ಸೌರ ಫಲಕಗಳು ಮತ್ತು ಔಷಧ ಕ್ಷೇತ್ರದಲ್ಲಿ ಉಪಯೋಗಿಸುವ ಅಸಂಖ್ಯಾತ ಉಪಕರಣಗಳು ಅಷ್ಟೇಕೆ ಇಡೀ ದ್ಯುತಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲೇ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವುದರಲ್ಲಿ ಯಾವ ಅನುಮಾನವೂ ಇಲ್ಲ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 6:35. ಇದೀಗ ಸೇವಾ ಮಾಹಿತಿ. ಪ್ರಿಯ ಕೇಳುಗರೆ ಗಮನಿಸಿ, ಇನ್ನು ಮುಂದೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಎಲ್ ಜಯಲಿಂಗಪ್ಪ ಅವರೊಂದಿಗೆ ಸಂದರ್ಶನ, ಬಳಿಕ ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಶ್ರೋತೃಗಳೇ, ನಾಳೆ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಬಹುದು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಸರಿಯಾಗಿ 6:40 ಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತೀರಿ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
2: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
4: ನನ್ಗೆ ಗೊತ್ತಲ್ವಾ,
3: ಆರ್ಬಿಐ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ಅಜ್ಜ, ಇದು

0: ಬಿಡ
1: ಟ್ಯಾಂಜರೀನ್ ತುಂಬಾ ಆಸೆಯಾಗಿರುತ್ತೆ ಕೇಳ್ಬೇಡಿ ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ಮಾಡ್ತೇನೆ
0: ಅಜ್ಜ ನಿಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ
1: ಯಾಕೆ
0: ಇದು SMS ಸ್ಕ್ಯಾಮ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ
1: ಓ ಥ್ಯಾಂಕ್ಸ್ ಕಪ್ಪು ಬಚಾವಾದೆ ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ
0: RBI ಹೇಳುತ್ತೆ ಸ್ಮಾರ್ಟ್ ಆಗಿರಿ ಕೂ

0: ಜೀವ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ. ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಕುಟುಂಬದ ಕನಸು ನನಸಾಗಿಸಲು, ರಾಜ್ಯವನ್ನು ಅಭಿವೃದ್ಧಿಯ ಮುಂಚೂಣಿಗೆ ತರಲು ಕೇಂದ್ರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು, ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ನಾಳೆ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದಿಂದ ಅನುದಾನ ಪಡೆಯುವ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಸರ್ಕಾರಿ

ಸ್ವಾಮ್ಯದ ಅಂಗ ಸಂಸ್ಥೆಗಳಿಗೂ ರಜೆ ಘೋಷಿಸಲಾಗಿದ್ದು ಇಂದಿನಿಂದ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಗೆ ಆದೇಶಿಸಲಾಗಿದೆ. ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು. ಮೃತರ ಗೌರವಾರ್ಥ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸರ್ಕಾರ ಘೋಷಿಸಿದೆ. ಕಾಸರಗೋಡು ಕ್ಷೇತ್ರದಿಂದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿಯಾಗಿ ಕೇರಳಂ ವಿಧಾನಸಭೆಗೆ ಆಯ್ಕೆಯಾಗಿರುವ ಮಾಹಿನ್ ಕಲ್ಲತ್ರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ನಿವಾಸದಲ್ಲಿ

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೆಂಗಳೂರು ಬೀದರ್ ಬೆಂಗಳೂರು ಕಲಬುರಗಿ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಬೆಂಗಳೂರು ಬೀದರ್ ನಡುವಿನ 16559 ರೈಲು ಮೇ 15 ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸಾರಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ರಾತ್ರಿ 9:15 ಹೊರಡಲಿದ್ದು ಮಾರನೇ ದಿನ ಮಧ್ಯಾಹ್ನ 12:15 ಬೀದರ್ ತಲುಪಲಿದೆ. ಬೆಂಗಳೂರು ಬೀದರ್ ನಡುವಿನ 16560 ಸಂಖ್ಯೆಯ ರೈಲು ಇದೇ ಹರಮ ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾಗಿದ್ದು ಅವರ ಪರಹಿತ ಚಿಂತನೆ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ನೆರವು ನೀಡಿದ್ದು ಶಾಶ್ವತ ಆಶ್ರಯ ಒದಗಿಸಿದೆ. ಈ ಕುರಿತು ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಅಕ್ಕಪಡೆ ವಿಶೇಷ ತಂಡ ರಚಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಮಹಿಳೆಯನ್ನು ರಕ್ಷಿಸಿ ಪವಿತ್ರ ಟ್ರಸ್ಟ್ನಲ್ಲಿ ಸುರಕ್ಷಿತ ಆಶ್ರಯ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಜಗದೀಶ ಎನ್ಎಂ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಮೃತ ಬಾಲಕನನ್ನು ಬೆಂಗಳೂರು ಮೂಲದ ಲಗ್ಗೆರೆ ನಿವಾಸಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ 10 ಮಂದಿ ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದ ವೇಳೆ ಇಂಡಿಗನತ್ತ ಗ್ರಾಮದ ಸಮೀಪ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಶವವನ್ನು ಪತ್ತೆ ಹಚ್ಚಿ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬೀದಿಬದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಯೋಜನೆಯಡಿ 4,973 ಅರ್ಜಿಗಳಿಗೆ ಮಂಜೂರಾತಿ ನೀಡಿದ್ದು, ಈ ಪೈಕಿ 4,762 ಅರ್ಜಿಗಳ ಫಲಾನುಭವಿಗಳಿಗೆ ಬ್ಯಾಂಕುಗಳಿಂದ ಹಣ ಬಿಡುಗಡೆಯಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕೊಣನೂರಿನಲ್ಲಿ 3, ಸುಳ್ಯ, ಎಚ್ಡಿ ಕೋಟೆ, ಸೋಮವಾರಪೇಟೆ, ಕೆಆರ್ಎಸ್ನಲ್ಲಿ ತಲಾ 2 ಸೆಂಟಿಮೀಟರ್, ಮಾಣಿ, ಮುಲ್ಕಿ, ಪುತ್ತೂರು, ಗುಂಡ್ಲುಪೇಟೆ, ಹೊನ್ನಕೆರೆ, ಚಿಂತಾಮಣಿ, ಸರಗೂರು, ನಾಗಮಂಗಲ, ಕಳಸ, ಚಾಮರಾಜನಗರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 39.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಮುಂದಿನ 5 ರಾಜ್ಯದಲ್ಲಿ ಗರಿಷ್ಠ ಉಷ್ಣಾಂಶದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್ ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
3: ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
4: ನಿಂತ್ಕೋಬೇಕು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
4: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
3: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
5: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: ಈಗ ವೇಳೆ 6:51 ಎಫ್ಎಂ ಕಂಪನಾಂಕ 102.6 ಮೆಗಾ ಹರ್ಟ್ಸ್. ಇದು
1: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ.

0: ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಎಲ್ ಜಯಲಿಂಗಪ್ಪ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು.
1: ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಗೋನೂರು ಇಲ್ಲಿ 10ನೇ ತಾರೀಕಿನಂದು ಬೆಳಗ್ಗೆ 8:30 ಗಂಟೆಗೆ ನವಚಂಡಿ ಪುರಚರಣ ಮಹಾಯಾಗ, 1500 ಮುತ್ತೈದೆಯರಿಂದ ಲಕ್ಷ ಕುಂಕುಮಾರ್ಚನೆ, 10 ಗಂಟೆಗೆ ಮಹಾಪೂರ್ಣಾಹುತಿ, 10:30 ಗಂಟೆಗೆ ಸಭಾ ಕಾರ್ಯಕ್ರಮ, ನಂತರ ಮಹಾಸಂತರ್ಪಣೆ, 5:30 ಗಂಟೆಗೆ ರುದ್ರಪಠಣ, ಲಘು ರುದ್ರಪಠಣ, ಸೂಕ್ತ ಪಠಣ ಜರುಗಲಿದೆ. ವಿಶೇಷವಾಗಿ 10:30 ಗಂಟೆಗೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನಂ ಹಾಗೂ ಚಿತ್ರದುರ್ಗದ ಸದ್ಗುರು ಕಬೀರಾನಂದಾಶ್ರಮದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಲಿಂಗಾನಂದ ಮಹಾಸ್ವಾಮಿಗಳು ಹಾಗೂ ಮತ್ತಿತರೆ ಗೌರವಾನ್ವಿತರ ಉಪಸ್ಥಿತಿಯಲ್ಲಿ ನೂತನ ದೇವ ಪ್ರಾಂಗಣ ಲೋಕಾರ್ಪಣಾ ಸಭಾ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಸರಾಫಿಂ ಹುಚ್ಚುರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜಲ ಸಂತೆಪೇಟೆ, ಚಿತ್ರದುರ್ಗ.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
3: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
2: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
3: ಹಾಗಾದ್ರೆ ಸರಿಯಾದ ನಂಬರ್
2: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
3: ನೀವು ಉಳಿಸಿ ಬಿಟ್ರಿ ಅಕ್ಕ,
2: ಕೆಲ್ಸದಿಂದಲ್ಲ.
3: ಮಾಡ್ತೀನಿ. RBI ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಈಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಎಲ್ ಜಯಲಿಂಗಪ್ಪ ಅವರೊಂದಿಗೆ ಸಂದರ್ಶನ.
5: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕ್ ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಲ್ ಜಯಲಿಂಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಅಡಿಕೆ, ತೆಂಗು, ತರಕಾರಿ ಇತರ ಎಲ್ಲ ಮಿಶ್ರ ಬೆಳೆಗಳು ಬೆಳೀತಾರೆ. ಅದರ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಾರೆ. ಜಯಲಿಂಗಪ್ಪ ಅವರ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ.
6: ನಮಸ್ತೆ ಸರ್.
5: ಜಯಲಿಂಗಪ್ಪ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ?
6: ಸರ್, ನಾವೀಗೊಂದು 15-20 ವರ್ಷದಿಂದ ಕೃಷಿ ಬದುಕಿನಲ್ಲಿ ತೊಡಗಿದ್ದೀವಿ.
5: ವಿದ್ಯಾಭ್ಯಾಸ ಮಾಡಲಿಲ್ಲ?
6: ವಿದ್ಯಾಭ್ಯಾಸ ನಮ್ದು ಡಿಗ್ರಿ ಆಗಿದೆ ಸರ್.
5: ಸಾಕಷ್ಟು ಜನ ಈ ಡಿಗ್ರಿ ಮಾಡ್ಕೊಂಡಂತ ಯುವಕರು ಏನು ಈ ಕೃಷಿ ಬದುಕಡೆಗೆ ಎಷ್ಟೊಂದು ಆಸಕ್ತಿ ತೋರಿಸೋದಿಲ್ಲ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ಬಿಡ್ತಾರೆ. ನೀವು ಈ ಕೃಷಿ ಬದುಕಿಗೆ ಬಂದಿದ್ರೆ ಯಾಕೆ ಈ ಕೃಷಿ ಮೇಲೆ ಅಷ್ಟೊಂದು ಆಸಕ್ತಿ ನಿಮಗೆ?
6: ಸರ್, ನಮ್ಮ ತಂದೆಯರು ಕೃಷಿ ಮಾಡ್ಕೊಂಡೇ ಇದ್ರು, ಅದಕ್ಕೆ ನಮ್ಗೂ ಹೊರಗಡೆ ಇವ್ರಿಗೆ ಅಷ್ಟು ಪರಿಚಯ ಬರಲಿಲ್ಲ. ನಾವು ಅವ್ರು ಮಾಡಿದ ಕೆಲಸನೇ ಮುಂದುವರ್ಸ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಬಂದ್ವಿ ಸರ್.
5: ತಂದೆಯವ್ರು ಕೃಷಿ ಮಾಡ್ತಿದ್ರು, ಹಂಗಾಗ್ಬಿಟ್ಟು ನೀವು ಈ ಕೃಷಿ ಬಂದ್ರಿ,
6: ಇದ್ರಾಗೆ ಬಂದ್ವಿ.
5: ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ?
6: ಅದು ನಮ್ಮ ಶ್ರದ್ಧೆ ಮೇಲೆ ಹೋಗುತ್ತೆ ಸರ್. ನಾವೆಷ್ಟು ಶ್ರದ್ಧೆ ಇಟ್ಟು ಮಾಡ್ತೀವೋ ಅಷ್ಟು ಲಾಭದಾಯಕವಾಗಿರುತ್ತೆ. ಆದ್ರೆ ನಾವು ಶ್ರದ್ಧೆ ಇಲ್ಲಾಂದ್ರೆ ಲಾಭದಾಯಕ ಆಗಲ್ಲ ಸರ್. ಯಾವುದೇ ಮಾಡ್ರು ನಾವು ಶಿಸ್ತ ಮಾಡಬೇಕು ವ್ಯವಸಾಯನ, ಅದರಿಂದ ಲಾಭ ನೋಡಬಹುದು.
5: ಶ್ರದ್ಧೆ ಮತ್ತು ಆಸಕ್ತಿ ಇದ್ರೆ ಕೃಷಿಯಲ್ಲಿ ಲಾಭ ಕಾಣಬಹುದು. ಜಮೀನು ಎಷ್ಟು ಎಕರೆ ಇದೆ ಜಯಲಿಂಗ?
6: ನಮ್ದು 6 ಎಕರೆ ಇದೆ ಸರ್.
5: 6 ಎಕರೆ ಎಲ್ಲ ನೀರಾವರಿನ ಕುಸ್ಕಿ ಜಮೀನು ಇದೆಯಾ?
6: ಈಗ ಒಂದ್ ಸ್ವಲ್ಪ ಕುಸ್ಕಿಗೂ ಮಾಡ್ಕೊಂತೀವಿ, ನೀರಾವರಿಗೂ ಮಾಡ್ಕೊಂತೀವಿ.
5: ಅಂದ್ರೆ ಒಂದೇ ಹತ್ರ ಇದೆ ಜಮೀನು?
6: ಒಂದೇ ಹತ್ರ ಇದೆ. ಈಗ ಬೆದ್ಲು ಬೆಳಿಗ್ಗೆ ಒಂದ್ ಸ್ವಲ್ಪ ಬೇಸಿಗೆನಲ್ಲಿ ಬಿಟ್ಕೊಂತೀವಿ, ಈಗ ಮಳೆಗಾಲದಾಗ ಅದಕ್ಕೆ ಮಳೆ ಫಸ್ಲಿಗೆ ಬಿಟ್ಕೊಂತೀವಿ. ನೀರಾವರಿದ ತೋಟಕ್ಕೆಲ್ಲ ನೀರು ಹಾಯಿಸ್ತೀವಿ.
5: 6 ಎಕರೆಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ?
6: ಈಗ ನಮ್ದೊಂದು 2.5 ಎಕರೆಗೆ ಅಡಿಕೆ ತೋಟ ಇದೆ, 1.5 ಎಕರೆಗೆ ತೆಂಗಿದೆ, ಇನ್ನುಳಿಕೆ ಜಮೀನಲ್ಲಿ ತರಕಾರಿ ಸೊಪ್ಪು ಇತರ ಬೆಳೆಗಳಿಗೆ ಬಿಟ್ಕೊಂಡಿದೀವಿ.
5: ಅಡಿಕೆ ತೆಂಗೆಲ್ಲ ನಿಮ್ಮ ಅಪ್ಪಾಜರ ಬೆಳೆಸಿದ್ದ ನೀವು?
6: ಇಲ್ಲ ಸರ್, ಎಲ್ಲ ನಮ್ಮ ಇದ್ರಾಗ ಮಾಡಿ.
5: ವಯಸ್ಸಿಗೆ ಬಂದ ಬೆಳೆಸಿರೋದು?
6: ಜಮೀನ್ ತಗೊಂಡು ಪಂಪ್ ಸೆಟ್ ಮಾಡ್ಕೊಂಡು ತೋಟ ಕಟ್ಟಿದ್ದೆಲ್ಲ ನಮ್ಮ ಇದ್ರಾಗ ಸರ್.
5: ಎಲ್ಲ ಸಾಕಷ್ಟು ಜನ ರೈತರು ಟೊಮೊಟೊ ಈರುಳ್ಳಿ ಕೃಷಿಕಟ್ಲೆ ಬೆಳಿತೀವಪ್ಪ ಅಂತಾರೆ. ಅಂತದ್ರಲ್ಲಿ ನೀವು ಈ ತೋಟಗಾರಿಕೆ ಬೆಳೆಗಳು ಅಡಿಕೆ ತೆಂಗು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು?
6: ಸರ್, ನಾವು ಈ ತರ ಎಲ್ಲ ಬೆಳೆ ಬೆಳೆದ್ವಿ, ಈ ತೋಟಗಾರಿಕೆ ಬೆಳೆ ಪರವಾಗಿಲ್ಲ, ಒಂದ್ ಸ್ವಲ್ಪ ಕೆಲಸ ಕಡಿಮೆ ಇರುತ್ತೆ, ಆದಾಯ ಜಾಸ್ತಿ ಇರುತ್ತೆ ಅಂತಂದು ಹಿಂಗೆ ಜನಗಳು ಹೇಳೋದ್ ಕೇಳಿ ಕೇಳಿ ನಾವು ಒಂದ್ ಸ್ವಲ್ಪ ತೋಟ ಹಾಕಿದ್ವಿ. ಅದು ಚೆನ್ನಾಗ್ ಬಂತು, ಅದ್ರ ಇಳುವರಿನೂ ಬಂತಲ್ಲ, ಮತ್ತೆ ಇನ್ನೂ ಸ್ವಲ್ಪ ಜೊತೆ ಬೆಳೆಸ್ಕೊಂಡ್ವಿ. ಈ ತರವಾಗಿ ತೋಟದ ಕಡೆ ಗಮನ ಹರಿಸಿದ್ವಿ.
5: ಅಡಿಕೆ ಸಸಿಗಳೆಲ್ಲ ಎಲ್ಲಿಂದ ತಗೊಂಡ್ರಿ?
6: ಸಸಿ ನಾವೇ ಗೋಡ್ ತಗೊಂಡು ನಾವೇ ಸಸಿ ಬೆಳೆಸ್ಕೊಂಡು ಮಾಡ್ತೀವಿ ಸರ್. ಬೆಳೆಸಿದ್ವಿ, ಚೆನ್ನಾಗ್ ಬಂತು, ಇಳುವರಿ ಚೆನ್ನಾಗ್ ಬರ್ತೈತೆ. ಈ ಗೊಬ್ಬರದಲ್ಲಿ ಅತಿಯಾಗಿ ಸಾವಯವ ಗೊಬ್ಬರನೇ ಜಾಸ್ತಿ, ಎಲ್ಲ ಬೇರೆ ಬೇರೆ ಕಡೆಯಿಂದ

0: ಎಷ್ಟೋ ಗೊಬ್ಬರಗಳು ತಂದಾಕಿ ನಷ್ಟ ತೊಂಬತ್ತಾರೆ. ನಾವು ಸುಮಾರು ಏನು ಒಂದು ಗೊಬ್ಬರನು ಅಲ್ಲೇ ತಯಾರು ಮಾಡ್ಕೊಂತೀವಿ. ಒಂದು ಗರಿಯಿಂದ ಹಿಡಿದು ಯಾವ್ದೋ ಒಂದು ಗಿಡ ಇದ್ರೆ ಅಕ್ಕಪಕ್ಕದ ಅದನ್ನ ಕಡಿದು ತೋಟಕ್ಕೆ ಹಾಕಿ ಈಗ ಹೊಂಗೆ ಬೇವು ಎಲ್ಲ ಕಡ್ದುಬಿಟ್ಟು ತೋಟಕ್ಕೆ ಹಾಕ್ತಿವಿ. ಸುಮಾರು ಅದನ್ನ ಒಂದು 3 ತಿಂಗಳು ಬಿಟ್ಟುಬಿಟ್ರೆ ಅದು ಉಳಾಡಿ ಇದಾಗುತ್ತೆ, ಬಾಣಲಿ ಹೊಡೆದ್ಬಿಟ್ರೆ ಪುಡಿಯಾಗಿ ಬಿಡುತ್ತೆ. ಅದೇ ಗೊಬ್ಬರ ಎಷ್ಟು ವರ್ಷ ಆಗುತ್ತೆ ನಮಗೆ?
1: ರಾಸಾಯನಿಕ ಗೊಬ್ಬರ ಬಳಸಲ್ಲ,
0: ಬಳಸೋದು ಕಡಿಮೆ ಸರ್. ನಾವು
1: ಕಡಿಮೆ ಈಗ ನಾವು ಸಾಕಷ್ಟು ಜನ ರೈತರನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ನಾವು ರಾಸಾಯನಿಕ ಗೊಬ್ಬರ ಕೊಡದಿದ್ರೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದ್ರೆ ಬೆಳೆ ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಅಂತಾರೆ.
0: ಅದು ಯಾವ್ದಕ್ಕೆ ಹೊಂದ್ಕೊಂಡಿರುತ್ತೋ ಆತರ ಹೋಗುತ್ತೆ ಸರ್. ಒಂದ್ ಸಸಿನ ತಳ್ರಿ, ಈಗ ನಾವೇ ಬೆಳೆಸಿ ನಾವೇ ನಾಟಿ ಮಾಡಿದ್ರೆ ಅದಕ್ಕೆ ಸ್ಟ್ರೆಂತ್ ಇರುತ್ತೆ, ಸುದರ್ಶನ ಮತ್ತೆ. ಅದೇ ಒಂದ್ ನರ್ಸರಿಯಿಂದ ಒಂದ್ ಸರ್ಕಾರಿ ತಂದು ನೆಟ್ರೆ ಅದು ಸುಮಾರು ಒಂದ್ ದಿನ ಕೊಣಗೋಗುತ್ತೆ. ನಮ್ ಸಸಿ 2-3 ದಿನ ನೀರು ಇಕ್ಕಿದ್ರು ಒಣಗಲ್ಲ, ಅದು ಸ್ಟ್ರೆಂತ್ ಇರುತ್ತೆ. ಹಂಗಾಗಿ ನಾವು ಸ್ವಲ್ಪ ಇದಕ್ಕೆ ಅಳವಡಿಸಿಕೊಂಡು ಯಾವ್ದೇ ಕೀಟಗಳು ಬಾಧೆ ಬಂದ್ರು ಅಲ್ಲದೆ ಇದು ಉಪಯೋಗಿಸಿಕೊಂಡು ನಾವು ಮೇಂಟೈನ್ ಮಾಡ್ತೀವಿ ಅದನ್ನ.
1: ಅಡಿಕೆ ಆಗ್ಲೇ ಫಸಲು ಬರ್ತಾ ಇದೆ ಅಂತಂದ್ರೆ ಅಡಿಕೆನೆಲ್ಲ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ನೀರೆಲ್ಲ ಏನು ಆ ನೀರು ಕೊಡ್ತಾರೆ, ಡ್ರಿಪ್ ಮಾಡ್ಕೊಂಡ್ರೆ ಯಾವ ರೀತಿ ಮಾಡ್ತಾರೆ?
0: ಮಳೆಗಾಲದಲ್ಲಿ ಈ ಡ್ರಿಪ್ ಮೂಲಕ ಕೊಡ್ತೇವೆ ಸರ್. ಅದೇ ಬೇಸಿಗೆ ಕಾಲದಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಆಗಿ ಅಚ್ಚುಕಟ್ಟು ಮಾಡಿಬಿಟ್ಟು ಎಲ್ಲ ಬಾಂಡ್ಲಿ ರೋಟೋಟ್ರ ಎಲ್ಲ ಹೊಡೆದು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು 3-4 ದಿನಕ್ಕಾದ ನಾವು 15 ದಿನಕ್ಕೊಂದ್ಸರಿ ಆ ನೀರನ್ನು ಕೊಡ್ತೀವಿ, ಡ್ರಿಪ್ ಮೂಲಕನೂ ಕೊಡ್ತೀವಿ. ಹಂಗೆ ಈ ತೋಟ ಸ್ವಲ್ಪ ತೇವಾಂಶ ಉಳಿಸ್ಕೊಂಬುತ್ತೆ.
1: ಈ ವರ್ಷಕ್ಕೊಂದ್ಸರಿ ಮೇಲ್ಗೊಬ್ಬರ ಕೊಡ್ತೀವಪ್ಪ, ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೆರೆ ಗೂಡು ಈ ತರ ಎಲ್ಲ ರೈತರು ಹೇಳ್ತಾ ಇರ್ತಾರೆ, ನೀವೇನೇನು ಗೊಬ್ಬರ ಕೊಡ್ತೀರ?
0: ಮಣ್ಣು ಹೊಡಿಸಿ ಸುಮಾರು ನವೆಂಬರ್ ಡಿಸೆಂಬರ್ನಾಗ ಮಣ್ಣುಗಳು ಹೊಡಿಸ್ತೀವಿ, ಗೋಡ್ ಸಿಕ್ಕರ್ ಗೋಡು ಇಲ್ಲ ಕೆಮ್ಮಣ್ಣು ಈ ತರ ಹೊಡಿಸ್ಬಿಡ್ತೀವಿ. ಅದ್ರ ಪಕ್ಕದಲ್ಲಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರಗಳು ಒಂದು ಬುಟ್ಟಿ ಹಾಕ್ತಿವಿ, ಹಾಕಿ ಚೆನ್ನಾಗಿ ಮಿಲಗತ್ತ ಮಾಡಿ ಅರಗಿಸಿ ನೀರು ಹಾಯಿಸ್ತೀವಿ. ಬೇಸಿಗೆ ಎಲ್ಲ ಗಿಡ ಚೆನ್ನಾಗಿ ತಾಕತ್ತ ಬರುತ್ತೆ, ಒಂಬಳೆ ಚೆನ್ನಾಗಿ ಕಟ್ಟುತ್ತೀವಿ. ಇವಾಗ
1: ಎಷ್ಟು ವರ್ಷದ ಅಡಿಕೆ ತೋಟ
0: ನಮ್ದು? ಈಗ 13 ವರ್ಷದ ಸರ್.
1: 13 ವರ್ಷದ ತೋಟದಲ್ಲಿ ಈಗ ದೊಡ್ಡ ಗಿಡಗಳಾಗಿದ್ದಾವೆ. ಅದರಲ್ಲಿ ಸಾಕಷ್ಟು ರೈತರು ಅಂತರ ಬೆಳೆಗಳು ಬೆಳೀತಾರೆ, ವಿಳ್ಯದೆಲೆ, ಕೋಕೋ, ಕಾಳುಮೆಣಸು, ಈ ಸಾಂಬಾರ್ ಬೆಳೆಗಳು ಇಂಥವನ್ನೆಲ್ಲ. ನೀವೇನಾದ್ರೂ ಅಂತರ ಬೆಳೆಗಳು ಬೆಳೀತಾ ಇದ್ರ?
0: ಇಲ್ಲ ಸರ್, ಅವು ಬೆಳೆಯಕ್ಕೆ ನಮ್ಮ ಬಯಲು ಪ್ರದೇಶದಾಗ ಬೆಳೆಗಳು ಬರಲ್ಲ. ಈಗ ಹೇಳ್ತಾರೆ ಮೆಣಸು ಅದಿದೆ ಅಂತಾನ ಬೆಳಿಬಹುದು, ಇಳುವರಿ ಬರಕ್ ಆಗಲ್ಲ. ಅವೆಲ್ಲ ಯಾವ ಪ್ರದೇಶದ ಬೆಳಿಬೇಕು ಅಲ್ಲೇ ಬೆಳಿಬೇಕು. ಈಗ ನಾವು ಅದ್ರ ಬಾಳೆ ಬೆಳೆದಿವಿ 2-3 ವರ್ಷ, ಚೆನ್ನಾಗಿ ಇಳುವರಿ ತಗೊಂಡ್ವಿ. ಇತ್ತೀಚೆಗೆ ಇನ್ನು ಬಾಳೆನ ಅಷ್ಟು ಕಡಿಮೆ ಆದ್ರೆ ತೆಗೆದಾಕ್ಬಿಟ್ವಿ. ಅಂತರ್ ಬೆಳೆ ಎಲ್ಲ ಕೈ ಬಿಟ್ಬಿಟ್ಟು ತೋಟ ಒಂದು ಕ್ಲೀನ್ ನೋಡ್ಕೊಂತ ಅದ್ರಲ್ಲಿ ನಮ್ಗೆ ಹೆಚ್ಚಿನ ಲಾಭ ಬರುತ್ತೆ. ಈಗ ಚಿಕ್ಕ ಗಿಡದಲ್ಲಿ ಏನ್ ಬೇಕಾದ್ರೂ ಬೆಳ್ಕೋಬಹುದು. ಈಗ ಮೆಣಸಾಕ್ರಿ ಅದಾಕ್ರಿ ಬಂದು ನಮ್ಗೆಲ್ಲ ಗೈಡೆನ್ಸ್ ಕೊಡ್ತಾರೆ. ಅದ್ ನೋಡ್ರಿ, ನಾನು ಒಂದ್ 2-3 ಸಸಿ ಎಲೆ ಬಳ್ಳಿ ಇಟ್ಟೆ, ಎಲೆ ಬಳ್ಳಿ ಚೆನ್ನಾಗಿ ಬರುತ್ತೆ. ಆದ್ರೆ ಬಹಳ ಅದ್ರ ಶ್ರಮ ಇತ್ತು, ನೋಡ್ಕೊಂಬುದು ಕಷ್ಟ. ಮನೆಗೆ ರೈತರಾದ್ಮೇಲೆ ಮನೆ ಜನಸಂಖ್ಯೆ ಇರ್ಬೇಕು. ಇವತ್ತೆಲ್ಲ ಅವಿಭಕ್ತ ಕುಟುಂಬಗಳು ಜಾಸ್ತಿ, ಹಂಗಾಗ್ಬಿಟ್ಟು ಜನಸಂಖ್ಯೆ ಕಡಿಮೆ ಇರ್ತಾವಲ್ಲ, ವ್ಯವಸಾಯ ಮಾಡಕ್ಕೆ ಜನ ಬೇಕು.
1: ಹೌದು,
0: ನಾವು ಕಡಿಮೆ ಜನ ಅಂದ್ರೆ ಅಂತ ಜಾಸ್ತಿ ಹೋಗಿಲ್ಲ.
1: ವಿಳ್ಯದೆಲೆ ಕಾಳುಮೆಣಸು ಇವೆಲ್ಲ ಲಾಭದಾಯಕ, ಆದ್ರೂ ನೀವು ಹೇಳ್ದಂಗೆ ಕೂಲಿ ಕಾರ್ಮಿಕರು ಬೇಕಾಗುತ್ತೆ, ಅದಕ್ಕೆ ಎಲ್ಲರೂ ಎಲೆ ಬಳ್ಳಿ ಕಟ್ಟಲಿಕ್ಕೆ ಅವೆಲ್ಲ ಬರೋದಿಲ್ಲ, ಅದಕ್ಕೆ ಅನುಭವ ಇರತಕ್ಕಂತ ಕೆಲಸಗಾರರು ಬೇಕಾಗುತ್ತೆ, ಅವೆಲ್ಲ ಸಮಸ್ಯೆ ಯಾಕಪ್ಪ ಅಂತ ಅಂದ್ಬಿಟ್ಟು ಅಂದ್ರೆ ಬೆಳೆ ಬೆಳೆಯುತ್ತಿಲ್ಲ.
0: ಇಲ್ಲ, ಈಗ ಕಾಳುಮೆಣಸು ಬೆಳಿತೈತಿ, ನಮ್ ಕಡೆ ಇಳುವರಿ ಕೊಡಲ್ಲ ಅದು. ಹಂಗೆ ಸುಮಾರು ಜನ ಹಾಕಿರೋ ರೈತರು ಇನ್ನೋದ್ರಗ ಏನಷ್ಟು ಫಲ ಸಿಕ್ಕಿಲ್ಲ. ಅದೇ ಮಲೆನಾಡ್ ಕಡೆ ಬೆಳೀತಾರೆ, ಅದು ಅದು ಪರಿಸರ ಅದಕ್ಕೆ ಹೊಂದ್ಕೊಂಡು ಬೆಳೆದ್ಬಿಡುದು. ನಮ್ ಕಡೆ ಅದು ಬಂದ್ರು ಅಷ್ಟು ಇಳುವರಿ ಸಿಗಲ್ಲ, ಹಂಗಾಗಿ ನಾವು ಅದ್ರ ಕಡೆ ಹೋಗಿಲ್ಲ. ಇನ್ನು ಅದ್ರ ಜೊತೆಗೆ ಈ ತೋಟದ ಜೊತೆಗೆ ಅದನ್ನ ಸ್ವಲ್ಪ ಮಾಡ್ಕೊಂಡು ಈ ಕಡೆ ತರಕಾರಿ ಬೆಳೆಗಳು, ಸೊಪ್ಪು, ಈ ತರ ಬೆಳೆಗಳಿಗೆ ಇರ್ತೇನ, ಒಂದೇ ಬೆಳೆಗಿರಲ್ಲ, ಹಲವಾರು ಬೆಳೆ ಇರೋದ್ರಿಂದ ನಾವು ಲಾಭದಾಯಕವಾಗಿ ನೋಡ್ತಾ ಇದೀವಿ ವ್ಯವಸಾಯನ.
1: ಈ ಅಡಿಕೆ ಅನ್ನೆಲ್ಲ ಸುಲಿಸಿ ಬೇಯಿಸಿ ನೀವೇ ಮಾರಾಟ ಮಾಡ್ತಾರೆ? ಈ ಕೇಣಿ ಕಾಂಟ್ರಾಕ್ಟ್ ಆತರ ಕೊಡ್ತಾರಲ್ಲ, ಆತರ ಮಾಡ್ತಾರೆ?
0: ಇಲ್ಲ ಸರ್, ಎಲ್ಲ ಕಾಂಟ್ರಾಕ್ಟ್ ಕೊಡ್ತೀವಿ.
1: ಎಲ್ಲ ಕಾಂಟ್ರಾಕ್ಟ್ ಕೊಡ್ತಾರೆ. ಈಗ ಈ ಕಾಂಟ್ರಾಕ್ಟ್ ಕೊಟ್ರೆ ಮಧ್ಯವರ್ತಿಗಳಿಗೆ ಲಾಭ, ನಾವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡಿದ್ರೆ ಲಾಭ ಅಂತಾರೆ ರೈತರು?
0: ಅದೆಲ್ಲ ಇದ್ದಿದ್ದು ಸರ್. ಈಗ ನಾವು ಮಾಡಿದ್ರೆ ಆ ಕೂಲಿ ನಮಗೆ ಸಿಗಬಹುದು, ಇಲ್ಲ ಅವರು ಮಾಡ್ತಾರೆ. ಒಂದ್ ಟೈಮು ಏನೋ ಅವ್ರ ಅದೃಷ್ಟ ಚೆನ್ನಾಗಿದ್ದು ರೇಟ್ ಚೆನ್ನಾಗಾದ್ರೆ ಲಾಭದಾಯಕ ಹೋಗುತ್ತೆ, ಇಲ್ಲ ನಾವು ಕೊಟ್ಟಬೇಕ ರೇಟ್ ಡೌನ್ ಆದ್ರೆ ಅವ್ರಿಗೊಂದ್ಸರಿ ನಷ್ಟನೂ ಆಗುತ್ತೆ. ಅವೆಲ್ಲ ಒಂದ್ಕೊಂದು ಪೂರ್ವಕವಾಗಿರ್ತವೆ. ಒಂದ್ಸರಿ ಲಾಭ ಒಂದ್ಸರಿ ನಷ್ಟ ಆಗುತ್ತೆ, ನಾವು ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಈಗ ಅದರ ಕೂಲಿ ನಮ್ಗೆ ಉಳಿತೈತೆ, ಮನೆ ಮುಂದೆ ಮಾಡ್ಕೊಂಡು ಅದ್ರದ್ದು ಸಿಪ್ಪೆದೆಲ್ಲ ನಮಗೆ ಗೊಬ್ಬರ ಆಗುತ್ತೆ. ಆದ್ರೆ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಅವೆಲ್ಲ ಮಾಡಕ್ಕಾಗಲ್ಲ ಅಂತ ತೋಟ ಗುತ್ತಿಗೆ ಕೊಟ್ಟು ಬಿಡ್ತೀವಿ.
1: ಅಂದ್ರೆ 1 ಲಕ್ಷಕ್ಕಂತ ಕೊಡ್ತಾರ? ಈಗ ಕೆಲವರೆಲ್ಲ ಹಸಿಕಾಯಿ ಕಿತ್ತು ಮಾರಾಟ ಮಾಡ್ತಾರೆ, ಇಲ್ಲ ಕೆಲವರು 1 ಕ್ವಿಂಟಲ್ ಹಸಿಕಾಯಿಗೆ 3 ಕೆಜಿ 14 ಕೆಜಿ ಅಡಿಕೆ ಒಣ ಅಡಿಕೆ ಇಸ್ಕೊಂತಾರೆ. ಯಾವ ತರ ಮಾಡ್ತಾರೆ ನೀವು?
0: ನಾವು ಸರ್ ಹಸಿಕಾಯಿ ತೂಕ ಕ್ವಿಂಟಲ್ಗೆ ಈಗ ಹೋದ್ನೇ ವರ್ಷ 7,000 ರೂಪಾಯಿ ಕೊಟ್ಟಿದ್ವಿ, ಈ ಸತಿ 6,650 ಕೊಟ್ಟಿದ್ವಿ ಸರ್.
1: ಯಾಕೆ ಸರ್ ಕಡಿಮೆ ಆಯ್ತು ರೇಟು?
0: ರೇಟ್ ಸ್ವಲ್ಪ ಮಾರ್ಕೆಟ್ ಅವಾಗ ಕಡಿಮೆ ಇತ್ತು, ಅಷ್ಟಾಗಿ ವರ್ತಕರು ಜಾಸ್ತಿ ಬರಲಿಲ್ಲ ತೋಟಗಳಿಗೆ, ಸ್ವಲ್ಪ ಮಾರೋ ಟೈಮ್ನಾಗ ರೇಟ್ ಡೌನ್ ಆಗಿಬಿಡ್ತು. ಹಂಗಾಗಿ ನಮ್ಮ ರೇಟ್ ನಡೀಲಿಲ್ಲ, 7,000 ಮೇಲೆ ಹೋಗುತ್ತೆ ಅಂದ್ಕೊಂಡು ಹೋಗಕ್ ಆಗ್ಲಿಲ್ಲ. ಅಲ್ಗು ನಾವೇನು ಅಡ್ವಾನ್ಸ್ ಕೇಳ್ದ ಹೊತ್ತಿಗೆ 600 ರೈತರ ಕೊಯ್ದ್ರು, ಅಡ್ವಾನ್ಸ್ ಕೇಳಿದ್ರೆ 6 ಒಳಕ್ಕೆ ಕೇಳರು.
1: ಚೆನ್ನಾಗಿ ಇಳುವರಿ ಬರ್ತಾ ಇತ್ತ ನಿಮ್ ತೋಟ?
0: ಈ ಸರಿ ಒಂದು 680,000 ರೂಪಾಯಿ ಆಯ್ತು ಸರ್, ಒಂದು 2 ಎಕರೆ ತೋಟ.
1: ಆಲ್ರೆಡಿ ಪರವಾಗಿಲ್ಲ ಅಂತ ಅನ್ಸುತ್ತೆ?
0: ಪರವಾಗಿಲ್ಲ ಸರ್,
1: ಬೇರೆ ನಾವು ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಇದು ಲಾಭದಾಯಕ.
0: ಈಗ ಅದರಲ್ಲಿ ಒಂದ್ 2 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ, ಮಣ್ಣು, ಕೊಟ್ಟಿಗೆ ಗೊಬ್ಬರ, ಬೇಸಾಯಿತರಿಗೆ. ನಮ್ಗೊಂದ್ 3-4 ಲಕ್ಷ ರೂಪಾಯಿ ವರಮಾನ ಆಯ್ತು. ಈಗ ಹೋದ್ನೇ ವರ್ಷ ಚೆನ್ನಾಗಿ ಲಾಭ ಆಯ್ತು, ವರ್ಷ ಕಡಿಮೆ ಆಗ್ತೈತೆ. ಮುಂದೆ ಪರಿಸರ ಹೆಂಗೈತೆ ಇನ್ನು ಮುಂದೆ ನೋಡ್ಬೇಕು. ಈಗ ಏನ್ ನಮ್ದು ಇಳುವರಿ ಬಂದಿತ್ತು, ಈಗ ವರ್ಷಕ್ಕೆ ಇಳುವರಿ ಕಡಿಮೆ ಆಗ್ತಲೇ ಇತ್ತು. ಯಾಕಂದ್ರೆ ಇದು ವಾತಾವರಣ ವೇರಿಯೇಷನ್ ಇಂದನ ನಮ್ದೆ ಅಂತಲ್ಲ, ಪ್ರತಿಯೊಬ್ಬ ರೈತ ರೈತರದು ಈ ಸರಿ ಅಡಿಕೆ ತೋಟ ಇಳುವರಿ ಕಡಿಮೆನೆ.
1: ಜಲಿಂಗಪ್ಪ, ಈಗ ಇತ್ತೀಚೆಗೆ ಈ ಅಡಿಕೆಗೆ ಒಳ್ಳೆ ಬೆಲೆ ಇರೋದ್ರಿಂದ ಮತ್ತೆ ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಸಾಕಷ್ಟು ಜನ ಈ ಅಡಿಕೆ ಬೆಳೀಲಿಕ್ಕೆ ಹೊರಟಿದ್ದಾರೆ. ಎಲ್ಲಿ ನೋಡಿದ್ರು ನಾವು ಅಡಿಕೆ ಬೆಳಿಬೇಕು, ನಾವು ಅಡಿಕೆ ಬೆಳಿಬೇಕು. ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ
0: ಸರ್? ಸದ್ಯ

0: ಇದಕ್ಕೆನ ಒಳ್ಳೇದೇನೆ. ಮುಂದೆ ಭವಿಷ್ಯ ಭಗವಂತನೇ ಬಿಟ್ಟದ್ದು, ಯಾರು ಕಂಡಲ್ಲ. ಈಗ ನಮ್ಗೇನು ಲೇಬರ್ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ ಅಂತಂದು ತೋಟದ ಬೆಳೆಗಳು ಹೋಗ್ಬಿಟ್ಟಿದೀವಿ. ಮುಂದೆ ಪರಿಸರ ಇದೇ ತರ ಇದ್ರೆ ರೈತರಿಗೆ ವರದಾನ. ಇಲ್ಲ ಮಳೆ ಅಭಾವ ಆತು, ಬರಗಾಲ ಬಂತು, ಇಲ್ಲ ಯಾವ ರೋಗ ರುಜಿನಗಳು ಬಂದ್ರು, ರೈತ ಅನುಭವಿಸ್ಲೇಬೇಕು. ರೈತ ಅದ ಯಾವತ್ತಿ ಕಟ್ಟಿಟ್ಟು ಬತ್ತಿ, ಯಾವ ಟೈಮ್ಗೆ ಏನ್ ಸಿಗುತ್ತೆ ಅವ್ನು ಅನುಭವಿಸಿದ್ರೆ ಮಾತ್ರ ರೈತ. ಅದಕ್ಕೆ ಎದ್ರೆ ರೈತನಾಗ ಆಗಲ್ಲ.
1: ತಿರುಗೇನಾದ್ರೂ ಅಡಿಕೆ ನಾಟಿ ಮಾಡಿದ್ರ?
0: ಹ್ಮ್ ಸರ್, ಇನ್ನ 1200 ಎರಡು ವರ್ಷದ ಮುಂಚೆ ಇಟ್ಟದೀವಿ.
1: ಹೌದಾ? ಮತ್ತೆ ಯಾಕೆ ಅಡಿಕೆ ಬೆಳಿಬೇಕು ಅಂತ?
0: ಇದೇ ಉದ್ದೇಶನೇ. ಸಣ್ಣ ಬೆಳೆಗಳು ಈಗ ಅಲ್ಲಿ ಮಕ್ಕಳೆಲ್ಲ ಓದಕ್ ಹೋಗ್ಬಿಟ್ರು. ಈಗ ನಾವು ಇಬ್ರೇ ಇರೋದು ಗಂಡ ಹೆಂಡ್ತೇನ. ಈಗ ನೋಡ್ರಿ, ಮನ್ಯಾಗ ಒಂದ್ ಎರಡು ಹೊಸದವೆ, ಒಂದ್ ಎಮ್ಮೆ ಐತೆ, ಒಂದೆರಡು ಕುರಿಮರಿ ಅದಾವೆ, ಒಂದು ಇತ್ತ ಸೊಪ್ಪು ತರಕಾರಿಗಳು, ಇವೆಲ್ಲ ಮೇಂಟೈನ್ ಮಾಡಕ್ಕೆ ಇತ್ತೆ ಹಲವಾರು ಬೆಳೆಗಳಿಗೆ ಹೋಗ್ತಾ ಇದೀವಿ.
1: ಈಗ ಮೊದಲ ಅಡಿಕೆ ತೋಟ ಇತ್ತು, ಸಾಕಾಗಿತ್ತು. ಇನ್ನು ಬೇರೆ ಸಾಕಷ್ಟು ತೋಟಗಾರಿಕೆ ಬೆಳೆಗಳಿದ್ದು, ದಾಳಿಂಬೆ, ಮೋಸಂಬೆ, ಸಪೋಟ, ಮಾವು, ಈ ತರದ ಬೆಳೆಗಳನ್ನ ಬೆಳಿಬೋದಾಯ್ತಲ್ಲ.
0: ಓ, ಬಹಳ ಸೂಕ್ಷ್ಮ ನೋಡ್ಕೋಬೇಕು. ನಮ್ಮ ಕೈಲಿ ನೋಡ್ಕೊಂಬಕ್ಕಾಗಲ್ಲ. ಟೈಮ್ ಕರೆಕ್ಟ್ ಆಗಿ ದಾಳಿಂಬೆ ಬೆಳೆ ಅಂದ್ರೆ ಪರಿಸರ ವೇರಿಯೇಷನ್ ತಕ್ಷಣದ ಕಾಲ ಮೆಡಿಸಿನ್ ಇಟ್ಕೊಂಡಿರ್ಬೇಕು. ಮತ್ತು ನಾವು ಸಮಗ್ರ ಕೃಷಿ ಸಾವಯವ ಕೃಷಿಕರಾಗಿರೋದ್ರಿಂದನ ಈ ಥರ ಬೆಳೆಗಳು ಔಷಧಿ ಹೊಡೆಯುವಂಥವು ಯೂಸ್ ಮಾಡಿಲ್ಲ ನಾವು. ಇವ ತರಕಾರಿ ಬೆಳಿತೀವಲ್ಲ, ತರಕಾರಿ ಏನು ಬೆಳಿತೀವೋ ನಮ್ಗೆ ರೋಗಗಳು ಅಂಬದು ನೋಡಿಲ್ಲ ನಾವು ಜಾಸ್ತಿನ. ಯಾವ್ದೊಂದು ಟೈಮು ಮಳೆ ಹೆಚ್ಚಾದಾಗ ಈ ವೇರಿಯೇಷನ್ ಅದ ಮಾತ್ರ ಯಾವ್ದೋ ಅಲ್ಪ ಸ್ವಲ್ಪ. ಈಗ ಬೆಂಡೆಗಿಡ ಈ ಟೈಮ್ನಾಗ ಎಲ್ಲ ಮೂತ್ರ ಹಂಗೆ ಗಿಡ ಜಾಸ್ತಿ ಇಂಪ್ರೂವ್ಮೆಂಟ್ ಇರಲ್ಲ, ಹಂಗೆ ಮೂತ್ರನಂಗಿರುತ್ತೆ. ಇದೇ ನಾವು ಒಂದು ಸ್ವಲ್ಪ ಬಯೋಡೈಜಿನಲ್ ಔಷಧಿ ತಯಾರು ಮಾಡ್ತೀವಲ್ಲ, ಆ ಔಷಧಿಗಳನ್ನ ಸಿಂಪಡಣೆ ಮಾಡ್ಕೊಂತೀವಿ. ಹಂಗಾಗಿ ನಾವು ಜಾಸ್ತಿ ಇವನ್ನ ಆಯ್ಕೆ ಮಾಡ್ಕೊಂಡಿರೋದು.
1: ಈ ಅಡಿಕೆ ಜೊತೆಗೆ ತೆಂಗು ಬೆಳೀತಾ ಇದೆ ಅಂತಂದ್ರೆ ತೆಂಗಿನ ಗಿಡ ಎಷ್ಟಿದಾವೆ?
0: ತೆಂಗಿನ ಗಿಡ ಸುತ್ತುವರೆಗೆ ಹಾಕಿದ್ರು
1: ಸರ್,
0: ತೋಟಕ್ಕೆ ಆಸ್ಕರನೂ ಹೋಗ್ಬೇಕು, ಇತ್ಲಾಗೆ ಲಾಭದಾಯಕನೂ ಹೋಗ್ಬೇಕು. ಹಂಗಾಗಿ ತೋಟ ಸುತ್ತ ಒಂದು 120 ಗಿಡ ಕುಂತೈತಿ.
1: ತೆಂಗಿನೇನು ಎಲ್ಲ ಎಳ್ನೀರ್ ಮಾರಾಟ ಮಾಡ್ತೀರಾ ಅಥವಾ ಕಾಯ ಅಥವಾ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀರಾ?
0: ಮೊನ್ನೆ ಒಂದ್ ಎರಡು ಕಡತೆ ಎಳ್ನೀರ್ ಕೊಟ್ಟಿನಿ ಸರ್, 18 ರೂಪಾಯಿ ಹಂಗೆ. ಇನ್ನೆಷ್ಟು ಈಗ ಯಾರ ಗಿರಾಕಿಗಳು ಬಂದ್ರು, ಉಳಿದದ್ನ ಹಂಗೆ ಉಂಡ ಗುತ್ತಿಗೆ 75,000 ಕೊಟ್ಟೆ. ಹಿಂಗೆಲ್ಲ ಒಂದು 95,000 ರೂಪಾಯಿ ಲೆಕ್ಕಾಚಾರಕ್ಕೆ 115 ಗಿಡ ಕೊಟ್ಟಿದ್ದೀನಿ.
1: ಈಗ ಸಾಕಷ್ಟು ಜನ ರೈತರು ಎಳ್ನೀರು ಕೊಟ್ಟರೆ ಗಿಡಗಳು ನಂಜಾಗ್ತವೆ ಅಂತಂದು ಎಳ್ನೀರು ಕೊಡಲ್ಲ, ಕಾಯಿ ಮತ್ತೆ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತಾರೆ ಲಾಭದಾಯಕ ಅಂತಂದು. ನೀವು ಎಳ್ನೀರು ಕೊಡದಂತ ಏನು ತೊಂದರೆ ಆಗೋದಿಲ್ಲ ಅಂತೀರ
0: ಸರ್? ಒಬ್ಬೊಬ್ಬರ ಅನಿಸಿಕೆ ಒಂಥರ ಇರುತ್ತೆ. ಈಗ ಎಳ್ನೀರು ಗೊನೆ ಕಡಿದ್ರೆ ಮುಂದಿನ ಇದಕ್ಕೆ ಅಂಶ ಸಿಗುತ್ತೆ, ಚೆನ್ನಾಗೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಮರ ಇತ್ಯಾಗಲ್ಲ ನಂಜಾಗತ್ತೆ ಅಂತ ಕೆಲವರು ಹೇಳ್ತಾರೆ. ಅವರ ಅನಿಸಿಕೆ ಪ್ರಕಾರ ಹೋಗುತ್ತೆ ಸರ್. ನಾವು ಅವನ್ನೇನು ಯೋಚನೆ ಮಾಡಿಲ್ಲ. ಈಗ ಯಾವ್ದು ನಮಗೆ ರೇಟ್ ಸಿಗುತ್ತೋ ಅದಕ್ಕೆ ಹೊಂದ್ಕೊಂಡ್ಬಿಡ್ತೀವಿ.
1: ಈಗ ಈ ವರ್ಷ ಕಾಯಿಗೆ ಒಳ್ಳೆ ಬೆಲೆ ಐತಲ್ಲ ಜಲಿಂಗಪ್ಪ?
0: ಒಳ್ಳೆ ಬೆಲೆ ಇದೆ ಸರ್.
1: ಅಂದ್ರೆ ಚೆನ್ನಾಗಿ ಇಳುವರಿ ಬಂದ್ರೆ ಕಾಯಿ ಲಾಭದಾಯಕ?
0: ಲಾಭದಾಯಕ. ಈಗ ಇಳುವರಿನೂ ಕಡಿಮೆ ಇದೆ ತೆಂಗು, ಯಾಕಂದ್ರೆ ವಾತಾವರಣ ಸರ್ ಇದು ಅಲ್ಲಿ ಬಿಸಿಲು ರೇಗ್ತಾ ಐತೆ. ಹಿಂಗಾಗ್ಬಿಟ್ಟು ನಮ್ದು ಬೆದ್ಲು ಬೆಳೆಗಳು ಒಂದ್ ಸ್ವಲ್ಪ ತೋಟ ಇಂಪ್ರೂವ್ಮೆಂಟ್ ಕಡಿಮೆನೆ. ಏನು ನೀರಾವರಿ ಈ ಸರಿ ಮಾರಿ ಕಡಿಮೆ ಡ್ಯಾಮ್ನ ನೀರ್ ಬಿಟ್ಟಿದ್ದಾರೆ. ಆ ಒಂದು ಕೂಲ್ ವಾತಾವರಣದಾಗ ಸ್ವಲ್ಪ ಇಳುವರಿ ಬರಬಹುದು. ನಮ್ದೆಲ್ಲ ಪಂಪ್ ಸೆಟ್ ನೀರ್ ಎಲ್ಲ, ಇಳುವರಿ ಕಡಿಮೆ ಆಗ್ಬಹುದು. ರೇಟ್ ಚೆನ್ನಾಗಿದೆ, ಇದೇ ರೇಟ್ ಇರುತ್ತೆ ಅಂತ ಹೇಳಕಾಲ್ಸ ಮುಂದೆ. ಈಗೇನು ಸದ್ಯಕ್ಕೆ ಯಾವ್ದು ಮಾಲ್ ಇಲ್ಲ, ರೇಟ್ ಐತೆ. ಇದಟ್ಟು ಸುಮಾರು ಒಂದು 15 ರೂಪಾಯಿ ಅಂತೂ ಈ ಸರಿ ಸಿಗಬಹುದು.
1: ಈಗ ಅಡಿಕೆ ತೆಂಗಿನ ಜೊತೆಗೆ ತರಕಾರಿ ಬೆಳಿತೀವಿ ಅಂತಂದ್ರೆ ಏನೇನು ತರಕಾರಿ ಬೆಳಿತಾ ಇದ್ರ?
0: ತರಕಾರಿ ಏನು ನಾವು ದಿನಸಿ ಏನು ಡೈಲಿ ನಾವು ಯೂಸ್ ಮಾಡ್ತೇವೆ, ಪ್ರತಿಯೊಂದು ತರಕಾರಿ ಬೆಳಿತೀವಿ ಸರ್. ನಾವು
1: ಪ್ರತಿಯೊಂದು ತರಕಾರಿ
0: ನಮ್ಮ ಮನೆಗೂ ಹೋಗ್ಬೇಕು, ಆಮೇಲೆ ನಮ್ಮ ಮನೆ ಖರ್ಚಿ ಮೇಂಟೆನೆನ್ಸ್ ಆಗ್ಬೇಕು. ಅದು ಆ ತರ ಎಲ್ಲ ಸ್ವಸ್ವಲ್ಪ ಜಾಸ್ತಿ ಮಾಡಕ್ಕೋಗಲ್ಲ. ಅಂತ ಮಾರ್ಕೆಟ್ಗೆ ಹೋಗಿ ಸೇಲಿಂಗ್ ಮಾಡೋದು, ಗಾಡಿಗಳ ತುಂಬಿಕೊಂಡು ಹೋಗೋ ತರ ಮಾಡಲ್ಲ. ಏ ಸ್ವಲ್ಪ ಇವತ್ತು ಶನಿವಾರ ಬುಧವಾರ ಎರಡು ವಾರ ಸಿಕ್ತು ನಮ್ಮ ಹಿರಿಯರ್ನಲ್ಲಿ, ಎರಡು ವಾರಕ್ಕೆ ನಮ್ಮ ಹೆಣ್ಣು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಗಾಡಿ ಹಾಕಿ ಕೊಟ್ಬಿಟ್ರೆ ಹೋಗಿ ಕುಂತು ಮಾರ್ಕೊಂಡು ಸುಮಾರು ಅಲ್ಲಿ ಉಂಡ ಗುತ್ತಿಗೆ ಕೊಟ್ರೆ 1,000 ರೂಪಾಯಿ ಬರುತ್ತೆ. ಕುಂತು ಮಾರಿ 2,500 ರೂಪಾಯಿ ತಗೊಂಬತ್ತಾರೆ. ಆ ತರ ಮಾಡ್ತೀವಿ ನಾವು.
1: ನೀವೇ ಸ್ವತಃ ಮಾರಾಟ ಮಾಡಿ?
0: ನಾವೇ ಸ್ವತಃ ಮಾರಾಟ ಮಾಡ್ತೀವಿ.
1: ಇಲ್ಲಿ ಹೋಲ್ಸೇಲ್ ಕೊಟ್ಟು
0: ಇಲ್ಲ ಕೊಡಲ್ಲ.
1: ಇದು ಒಳ್ಳೆ ಒಂದು ಪದ್ಧತಿ ಅಳವಡಿಸ್ಕೊಂಡಿದ್ರೆ ಕೆಲವು ರೈತರು ಏನಪ್ಪ ಅಂದ್ಬಿಟ್ರೆ ನಮ್ಗೆಲ್ಲ ಮಾರಾಟ ಕುತ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಅಂತ ಅಂದ್ಬಿಟ್ಟೆಲ್ಲ ಹೋಲ್ಸೇಲ್ ಕೊಟ್ಟು ಬರ್ತೀವಿ ಅಂತ. ಅವ್ರಿಗೆ ಲಾಭಾಂಶ ಕಡಿಮೆ
0: ಸರ್. ಇದು ಏನಾಗುತ್ತಂದ್ರೆ ಅತಿಯಾಗಿ ಬೆಳೆದಾಗ ಹೋಲ್ಸೇಲ್ ಕೊಡ್ಲೇಬೇಕು. ನಾವು ಅತಿಯಾಗಿ ಬೆಳೆಯಕ್ ಹೋಗಲ್ಲ. ನಮ್ಗೇನು ಒಂದು ತಿಂಗ್ಳಿಗೆ ಎಷ್ಟು ಮೇಂಟೈನ್ ಆಗ್ಬೇಕು ಅಷ್ಟು ಕರೆಕ್ಟ್ ಅನ್ನ ಬೆಳ್ಕೊಂತೀವಿ. ಈಗ ಶನಿವಾರ ಇಷ್ಟು ಸಾಯಂಕಾಲ ಎಲ್ಲ ಕಿತ್ ರೆಡಿ ಮಾಡ್ತೀವಿ, ಬೆಳಿಗ್ಗೆ ತಗೊಂಡೋಗಿ ಕುತ್ಕೊಂಡು ಮಾರ್ಕೊಂಡು ತಗೊಂಬಂದು ಬಿಡ್ತಾರೆ. ನಮ್ಗೆಲ್ಲ ಅದು ಒಂದು ಪೂರ್ವಕ್ಕೆ ಹೋಗೈತೆ. ಹಂಗಾಗಿ ನಾವು ಮಾಡ್ಕೊಂತ ಇದೀವಿ.
1: ಎಲ್ಲ ಒಂದು 10 ಗುಂಟೆ ಹಾಕ್ಯಂತಾರ?
0: 10 ಗುಂಟೆ ಅಲ್ಲ ಸರ್, ಒಂದು 5 ಗುಂಟೆ. ಸ್ವಸ್ವಲ್ಪನೆ ಈಗ ಸೊಪ್ಪೇನು ಒಂದೆರಡು ಮಡಿ ಕೊತ್ತಂಬರಿ, ಒಂದೆರಡು ಮಡಿ ಪಾಲಕ್, ಒಂದೆರಡು ಮೆಂತೆ, ಈ ತರ ಎಲ್ಲ ಸ್ವಸ್ವಲ್ಪ ಹಾಕಿರ್ತೀವಿ. ಅದು ಒಂದು 4 ವಾರಕ್ಕೆ ಮುಗಿಬೇಕು. ತಿರ್ಗ ಸ್ವಲ್ಪ ಸ್ಟಾರ್ಟ್ ಆಗಿರುತ್ತೆ.
1: ನೆಕ್ಸ್ಟ್ ಬ್ಯಾಚ್ ರೆಡಿ ಮಾಡಿರ್ತೀವಿ.
0: ರೆಡಿ ಮಾಡ್ತೀವಿ ಅಷ್ಟೇ. ನಮಗೆ ಬಿಡುವಿನ ಟೈಮ್ನಾಗ ಅವ್ನು ಮಾಡ್ತೀವಿ. ಕೆಲವು ಅದೇ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಬೆದ್ಲುಗಳಿಗೆ ಹೋಗ್ತೀವಿ ಈ ಶೇಂಗಾ, ಆ ಟೈಮ್ನಾಗ ಸ್ವಲ್ಪ ತರಕಾರಿ ಐಟಮ್ ಕಡಿಮೆ ಮಾಡ್ಕೊಂತ, ಕೆಲಸದ ಟೈಮ್ನಾಗ ಇಂಥ ಮಾಡ್ಕೊಂತೀವಿ. ಹಂಗಾಗಿ ನಮ್ಗೆ ಯಾವ ಕಾರಣಕ್ಕೂ ಲಾಸ್ ಅನಿಸಿಲ್ಲ.
1: ಈಗ ತರಕಾರಿ ಸೊಪ್ಪು ಎರಡು ಬೆಳೀತಾರಲ್ಲ, ಯಾವ್ದ್ರಲ್ಲಿ ಲಾಭ ಚೆನ್ನಾಗಿ ಬರುತ್ತೆ ಅಂತ?
0: ಎರಡರಲ್ಲೂ ಬರುತ್ತೆ. ಈಗ ಸೊಪ್ಪು ಜಾಸ್ತಿ ಬೆಳೆದು ಹೋಲ್ಸೇಲ್ ಕೊಟ್ರೆ 2 ರೂಪಾಯಿ ಸಿಡು ಹೋಲ್ಸೇಲ್ ಹೋಗುತ್ತೆ. ಕುಂತ ಮರ ಅದೇ ಸ್ವಲ್ಪ 5 ರೂಪಾಯಿ ಹೋಗುತ್ತೆ. 3 ರೂಪಾಯಿನಲ್ಲಿ 1 ರೂಪಾಯಿ ಖರ್ಚಿದ್ರೆ 2 ರೂಪಾಯಿ ನಮಗೆ ಲಾಭ ಉಳಿತು. ಬೆಳೆಯೋದಕ್ಕಿಂತ ಮಾರಿದ್ರಾಗ ಲಾಭ ಜಾಸ್ತಿ ಇರೋದು.
1: ಈಗ ಈ ಸೊಪ್ಪು ತರಕಾರಿ ಬೆಳಿಲಿಕ್ಕೆಲ್ಲ ರೈತರು ಎದರ್ತಾರೆ ಸಾಕಷ್ಟು ಕೀಟ ರೋಗಗಳು ಬಾಧೆ ಅಂತ. ನೀವೆಲ್ಲ ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರ?
0: ನಾವೇನಷ್ಟು ಕೀಟ ನೋಡಿಲ್ಲ ಸರ್. ಈಗ ಒಂದ್ ಸ್ವಲ್ಪ ಬದ್ನೆಗಡ ಹಾಕ್ತಿದ್ವಿ, ಬದ್ನೆಗಡಕ್ಕೆ ಜಾಸ್ತಿ ರೋಗ ಬರ್ಕೊಂಡಿತ್ತು, ಈಗ ಬದ್ನೆಗಡ ನಿಲ್ಲಿಸಿದ್ವಿ. ಈ ಸೊಪ್ಪು, ಗೋರಿಕಾಯಿ, ಬೆಂಡೆಕಾಯಿ, ಒಂದ್ ಸ್ವಲ್ಪ ಆಗಲಕಾಯಿ ಇವೆಲ್ಲ ಸ್ವಸ್ವಲ್ಪ ನಮ್ಮ ಸಂತಿಗೆ ಮಾರಕ್ ಸರಿ.

0: ಮಾಡ್ಕೊಂತೀವಿ, ಅವನ್ ತಾಂಡ ಮಾರ್ಕೊಂಡು ಬರ್ತೀವಿ, ಹೋಲ್ಸೇಲ್ ಕೊಟ್ರೆ ಲಾಸ್ ಆಗುತ್ತೆ, ಕುಂತ ಮರ ಲಾಭ ಬರುತ್ತೆ. ಅದಕ್ಕೆ ಸರಿ ನಾವು ಮೇಂಟೈನ್ ಮಾಡ್ತೀವಿ, ಅಷ್ಟು ರೋಗಗಳನ್ನ ನಾವು ಜಾಸ್ತಿ ನೋಡಿಲ್ಲ ಸರ್.
1: ಸೊಪ್ಪಿನ ಬೀಜ ಎಲ್ಲ ಅಂಗಡಿಯಲ್ಲೇ ತಗೊಂಬಂದು ನೀವು ಚೆಲ್ಲಿ ಅದನ್ನೆಲ್ಲ ಉತ್ಪನ್ನ ಮಾಡ್ತೀರಾ?
0: ಕೆಲವು ಬೆಳೆದವನ ಅಂಗಡಿ ತತ್ತೀವಿ, ಕೆಲವು ಬೆಳೆ ಅಂತ ತರಲ್ಲ. ಪಾಲಕ ಮಾಡ್ಕೊಂತೀವಿ, ಕೊತ್ತಂಬರಿ ಮಾಡ್ಕೊಂತೀವಿ.
1: ನೀವೇ ಬೀಜ ಮಾಡ್ಕೊಂತೀರಾ?
0: ಮಾಡ್ಕೊಂತೀವಿ. ಈಗ ಈ ಮೆಣಸಿನ ಬೀಜ ಮಾಡ್ಕೊಂತೀವಿ, ಈ ನಾವು ಕೈಯಾಗ ಆಗಂತವಲ್ಲ ನಾವು ಮಾಡ್ಕೊಂತೀವಿ, ಕೆಲವು ನಾವು ಬೆಳೆಕಾಗದಂತವ ತಗೊಂಡು ಬರ್ತೀವಿ.
1: ಸೊಪ್ಪಿನಲ್ಲಿ ಯಾವ ಸೊಪ್ಪಿಗೆ ಜಾಸ್ತಿ ಬೆಲೆ ಇರುತ್ತೆ ಯಾವಾಗಲೂ ವರ್ಷ ಪೂರ್ತಿ?
0: ಎಲ್ಲ ಸೊಪ್ಪಿಗಿರುತ್ತೆ, ಅದು ಹೆಂಗ್ ವಾತಾವರಣ ಹೆಂಗ ಹೋಗುತ್ತೆ ಹಂಗೆ ಬರುತ್ತೆ. ಈಗ ಕೆಲವು ಟೈಮ್ನಾಗೆ ಮೆಂತೆ ಪಲ್ಕ ಚೆನ್ನಾಗಿ ಓಡ್ತಿರುತ್ತೆ, ಪ್ರತಿಯೊಬ್ಬರು ಅದನ್ನೇ ಜಾಸ್ತಿ ಕೇಳಿದ್ವಿ. ಇವತ್ತು ತಿಳಿಸರ್ಗೆ ಯಾವ್ದೇ ಮಾಡ್ಬೇಕಾದ್ರೆ ಅವೆರಡು ಕೇಳ್ತಾರೆ. ಕೊತ್ತಂಬರಿ ಇನ್ನೇನು, ಪ್ರತಿಯೊಂದು ಇದು ಅಡಿಗೂ ಬೇಕು, ತಿಂಡಿಗೂ ಬೇಕು,
1: ಪ್ರತಿ ದಿವಸನೂ ಬೇಕು.
0: ಎಲ್ಲ ಸೊಪ್ಪಿಗಿರುತ್ತೆ ಬೇಡಿಕೆ, ಬೇಡಿಕೆ ಇಲ್ಲಮಂಗಿಲ್ಲ. ಯಾವ್ದು ಹೆಚ್ಚಿಗೆ ಉತ್ಪಾದನೆ ಆಗುತ್ತೋ ಆ ಟೈಮ್ನಾಗ ಅದಕ್ಕೆ ಬೇಡಿಕೆ ಕಡಿಮೆ ಆಗುತ್ತೆ.
1: ಈಗ ಬೇಸಿಗೆ ಕಾಲದಲ್ಲಿ ಸೊಪ್ಪು ಬೆಳೆಯೋದು ಕಷ್ಟ ಅಂತಾರೆ?
0: ಕಷ್ಟನ ಸರ್, ಬಿಸಿಲಿಗೆ ಬೆಳೆಗಳು ಬರಲ್ಲ. ಅವು ಏನು ಅದು ಹುಟ್ಟತಲೆ ಸಣ್ಣ ನೆಲೆದಲ್ಲ ಹಂಗೆ ಒಂಥರ ಇದಾಗಿ ಬಿಡುತ್ತೆ. ನಾವೇ ಮಾಡ್ತೀವಿ, ತೋಟಗಳು ಇರ್ತಾವಲ್ಲ ಟೈಮ್ನ ಸ್ವಲ್ಪ ಸ್ವಲ್ಪ ಇಲ್ಲ ನಿಂಗೆ ಒಳ್ಳೆ ನೆಲ ಚೆನ್ನಾಗಿರೋಂಥಗೆ ಅದ ಮಾಡ್ಕೊಂಬಿಟ್ಟು ನೀಟ್ ಮಾಡ್ಕೊಂಡು ಅಲ್ಲಿ ಒಯ್ಕೊಂತೀವಿ. ಅದು ಏನು ಇಳುವರಿ ಕಡಿಮೆ ಇರುತ್ತೆ, ಆದ್ರೂ ಪರವಾಗಿಲ್ಲ, ರೇಟ್ ಸಿಗುತ್ತಲ್ಲ, ಹಂಗಾಗಿ ನಮ್ಗೆ ಲಾಭ ಆಗುತ್ತೆ.
1: ಕೆಲವರೆಲ್ಲ ನೆರಳಿನ ವ್ಯವಸ್ಥೆ ಮಾಡಿ ಬೆಳಿತೀವಿ ಅಂತಾರೆ, ಆತರ ಬೆಳಿಬಹುದು?
0: ಎಲ್ಲ ಖರ್ಚು ಬಹಳ ಬರುತ್ತೆ. ಈಗ ನಾವು ಬೈಲಿಗೆ ನೆರಳು ಮಾಡ್ಬೇಕಂದ್ರೆ ಅದಕ್ಕೆ ಎಷ್ಟು ಖರ್ಚು ಬಡಿತೈತೆ, ಆ ಖರ್ಚು ಬಡದು ಅದು ಸೊಪ್ಪು ಇಳುವರಿ ಕಡಿಮೆ ಆದಾಗ ಲಾಭ ನೆಲೆಸಿ ಬರುತ್ತೆ. ಹಂಗೆ ನಮಗೆ ತೋಟ ಇರೋ ಹೊತ್ತಿಗೆ ತೋಟದ ಮಧ್ಯೆಲ್ಲಾನು ಒಂದಾಗ ಮಾಡ್ಕೊಂಬಿಡ್ತೀವಿ. ಇವಾಗ ಇದೊಂದು ಮಡಿಯಾಗ ಸ್ವಲ್ಪ ಹಾಕ್ಯಂತೀವಿ, ಅದನ್ನ ಬಿಡ್ತು ಇನ್ನೊಂದ ಹಾಕ್ತೀವಿ, ಹಿಂಗೊಂದು ಎರಡು ಮೂರು ಟೈಮ್ ರೌಂಡ್ ಮಾಡಿಬಿಡ್ತೀವಿ, ಅಲ್ಲಿ ನಮ್ಗೆ ವರ್ಕೌಟ್ ಆಗುತ್ತೆ.
1: ಈ ತರಕಾರಿಯಲ್ಲಿ ಯಾವ್ಯಾವ ಥರ ತರಕಾರಿ ಬೆಳಿತೀರ?
0: ಗೋರಿ ಗಿಡ, ಬೆಂಡೆ ಗಿಡ, ಮೆಣಸಿನ ಗಿಡ, ಬದನೆ ಗಿಡ, ಆಗ್ಲ ಗಿಡ, ಈ ತರ ಎಲ್ಲ ಬೆಳಿತೀವಿ.
1: ಈ ಟೊಮೆಟೋ ಇವನ್ನು ಬೆಳಿತೀರ?
0: ಟೊಮೆಟೋ ಸ್ವಲ್ಪ ಬೆಳಿತು, ಅವೆಲ್ಲ ಯಾಕೆ ಬಹಳ ಇಟ್ಕೊಂಬಕ್ ಬರಲ್ವಲ್ಲ, ಸ್ವಲ್ಪ ಹಾಕ್ಯಂತೀವಿ ಅಷ್ಟೇ.
1: ಈ ತರಕಾರಿ ಸಸಿಗಳೆಲ್ಲ ನರ್ಸರಿಯಿಂದ ತಗೊಂಡ್ಬರ್ತಾರ ನೀವೇ?
0: ಕೆಲವು ನಾವೇ ತಯಾರು ಮಾಡ್ಕೊಂತೀವಿ, ಕೆಲವು ನರ್ಸರಿಗೂ ತರ್ತೀವಿ.
1: ಇವುಗಳಿಗೆಲ್ಲ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಗೊಬ್ಬರ ನೀರು ಎಲ್ಲ ನೀರು ಚೆನ್ನಾಗಿ ನಿರ್ವಹಣೆ ಮಾಡ್ಬೇಕು, ಯಾವ ರೀತಿ ಮಾಡ್ತಾರ?
0: ಅದು ನೀರು ಗೊಬ್ಬರ ಚೆನ್ನಾಗಿ ನಿರ್ವಹಣೆ ಅಂದ್ರೆ ಭೂಮಿ ಫಸ್ಟ್ ಫಲವತ್ ಮಾಡ್ಬೇಕು ಸರ್. ಭೂಮಿ ಫಲವತ್ ಇತ್ತಂದ್ರೆ ಯಾವ ರೋಗನು ಅಷ್ಟಾಗಿ ಬರಲ್ಲ, ಗಿಡನು ಸ್ಟೆಂತ ಬೆಳಿತೈತಿ, ಫಲವತ್ತನು ಚೆನ್ನಾಗಿ ಕೊಡುತ್ತೆ. ಭೂಮಿನ ನಾವಿಗೆ ಭೂಮಿಗೆ ಅಂಶ ಇಲ್ಲ ಅಂದಾಗ ನಾವ್ ಏನು ಮಾಡಿದ್ರು ಅದು ರೋಗಗಳು ಅದಿಂಕೆಂತಿರ್ತವೆ, ಆ ಬೆಳೆನ ಇಳುವರಿ ಕೊಡಲ್ಲ. ಫಸ್ಟ್ ಭೂಮಿ ಅದ ಮಾಡ್ಕೋಬೇಕು. ಯಾವುದೇ ಬೆಳೆ ಬೆಳಿಬೇಕಂದ್ರೆ ಒಂದು ನಾಲ್ಕೈದು ತಿಂಗಳು ಭೂಮಿ ಅದ ಮಾಡಿಬಿಟ್ರೆ ಭೂಮಿ ಅಂಶ ನಿಲ್ಲುತ್ತೆ. ಅವ ನಾವು ಫಸ್ಟ್ಲಿಕ್ಕೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರಗಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಚ್ಛಗೊಳಿಸಿ ಬೆಳೆ ಇಕ್ಕಿರೆ ಬಂದೇ ಬರುತ್ತೆ, ಯಾವ ಕಣಕ್ಕೂ ಲಾಸ್ ಆಗಲ್ಲ.
1: ನಾವು ಕಂಟಿನ್ಯೂಸ್ ಬೆಳೆ ಬೆಳೀತಾ ಹೋಗಬಾರ್ದು,
0: ಬೆಳೆ ಬೆಳಿಬಾರ್ದು, ಖಾಲಿ ಬಿಡ್ಬೇಕು ಭೂಮಿ,
1: ರೆಸ್ಟ್ ಕೊಡ್ಬೇಕು ಭೂಮಿ,
0: ರೆಸ್ಟ್ ಕೊಟ್ರೆ ರೋಗ ರುಜಿನಗಳು ಹಾಳಾಗ್ತವೆ,
1: ಬೆಳೆನ ಪರಿವರ್ತನೆ ಮಾಡಿ
0: ಪರಿವರ್ತನೆ ಮಾಡ್ಬೇಕು. ಈಗ ಈ ಸರಿ ಇದಕ್ಕೆ ಸೂರ್ಯಕಾಂತಿ ಹಾಕಿದ್ರೆ ನೆಕ್ಸ್ಟ್ ಮೆಕ್ಕೆಜೋಳನ ಬೇರೆ ಬೆಳೆನ ಈ ತರ ಅವು ಬೇರೆ ತಂತು ಬೇರೆ ರೋಮ್ ಬೇರೆ ಅಂತಿರ್ತಾವಲ್ಲ, ಆ ತರ ಆ ಬೆಳೆಗಳ ಪದ್ಧತಿನ ಅಳವಡಿಸ್ಕೋಬೇಕು, ಚೆನ್ನಾಗಿ ಇಳುವರಿ ಬರುತ್ತೆ. ರೈತ ಆದ್ಮೇಕೆ ಪ್ರತಿಯೊಂದು ಬಾಣ ಜಾಣ್ಮೆಯಿಂದ ಹೋದ್ರೆ ಮಾತ್ರ ಸಾಧ್ಯ ಅದ್ರ ನಾವು ಯಶಸ್ಸು ಕಾಣಕ್ಕೆ, ಇಲ್ಲರೂ ಕಾಣಕ್ ಆಗಲ್ಲ ಸರ್ ನನ್ನ ಅನುಭವದಲ್ಲಿ.
1: ತರಕಾರಿನೂ ಪ್ರತಿ ವಾರ ನೀವೇ ಕುಂತ ಮಾರಾಟ ಮಾಡೋದು?
0: ನಾವು ಮಾಡ್ತೀವಿ ಸರ್, ಕೆಲವು ಟೈಮ್ ನಮಗೆ ಲೀವ್ ಇರೋ ಟೈಮ್ ಕರೆಕ್ಟಾಗಿ ಬೆಳ್ಕೊಂತೀವಿ, ಅದೇ ಬೇರೆ ಟೈಮ್ನ ಬೇರೆ ಕೆಲಸಗಳು ಇನ್ನೇ ಅದನ್ನು ಬೇರೆದಿತ್ತಂದ್ರೆ ಆ ಟೈಮ್ಗೆ ಹಾಕ್ಯಮಲ್ಲ ನಾವು ತರಕಾರಿಗಳನ್ನ, ನಮ್ಗೆ ಯಾವ ರೆಸ್ಟ್ ಇರುತ್ತೋ ಆ ಟೈಮ್ ಕರೆಕ್ಟಾಗಿ ಬರಂಗ್ ಮಾಡ್ಕೊಂತೀವಿ.
1: ಎಲ್ಲ ನೀವೇ ಮನೆಯ ಮೇಂಟೈನ್ ಮಾಡ್ತಾರೆ, ಕೂಲಿ ಜನರನ್ನು ಇಟ್ಕೊಂತೀರ?
0: ಕೆಲವು ಟೈಮ್ನಾಗೆ ಸ್ವಲ್ಪ ಜಾಸ್ತಿ ಇದ್ದಾಗ ಏನು ಸ್ವಲ್ಪ ಲೇಬರ್ ನೋಡ್ಕೊಂತೀವಿ ಸರ್, ಸ್ವಲ್ಪ ಇದ್ದಾಗ ನಾವೇ ಮೇಂಟೈನ್ ಮಾಡ್ತೀವಿ. ಒಟ್ಟು ಔಷಧಿ ಮೇಂಟೆನ್ಸ್ ಕಡಿಮೆ, ಲೇಬರ್ದು ಕಡಿಮೆ. ಈಗ 6 ಎಕರೆ ಬೌಂಡ್ರಿಗೆ 75% ನಮ್ದೇ ಸೇವೆ ಜಾಸ್ತಿ, ಇನ್ನು 25% ಮಾತ್ರ ಬೇರೆ ಅವಲಂಬಿಸ್ತೀವಿ.
1: ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಅವನ್ನೆಲ್ಲ ತರಕಾರಿ ಎಲ್ಲ ಎಷ್ಟು ಗಂಟೆ ಒಳಗೆ ಮಾರ್ಕೆಟ್ ತಲುಪಿಸ್ಬೇಕಾಗತ್ತೆ
0: ಸರ್? ಟೈಮಿಂಗ್ಸ್ ಇರಲ್ಲ, ಏನಾದ್ರೂ 2:30-3 ಗಂಟೆಯಿಂದ ರೆಡಿ ಮಾಡ್ಕೊಂಬಿಟ್ಟು ನಮ್ಮ ಮಾರ್ಕೆಟ್ ಮುಟ್ಟೋವತ್ತಿಗೆ 4:00-4:30 ಆಗಿರುತ್ತೆ. 5 ಗಂಟೆಗೆಲ್ಲ ಶೇಲಿಂಗ್ ಮುಗಿಸ್ಕೊಂಡು ಹೋಲ್ಸೇಲ್ ಆದರೆ ಕುಂತು ಮಾರೋದಾದ್ರೆ ನಾವು ಪ್ರತಿದಿನ ಶನಿವಾರ ಬುಧವಾರ ಹೋಗೋದು 1-2 ಗಂಟೆಗೆ ಎಲ್ಲ ಆಗಲೇ ಫ್ರೆಶ್ ಕಿತ್ಕೊಂಬಿಟ್ಟು ರೆಡಿ ಮಾಡ್ಕೊಂಬಿಟ್ಟು 1 ಗಂಟೆಗೆ ಮಾರ್ಕೆಟ್ಗೆ ಹೋಗ್ತೀವಿ, ಕುತ್ಕೊಂತೀವಿ ಅಲ್ಲಿ ಇಟ್ಕೊಂಡು. ಸುಮಾರು 5-6 ಗಂಟೆ ಎಲ್ಲ ಖಾಲಿ ಆಗಿಬಿಡುತ್ತೆ ನಮ್ದು. ನಾವು ಹೋದ ತಕ್ಷಣ ಹಿಂಗೆ ಬಂದ್ಬಿಡ್ತಾರೆ, ಅಲ್ಲಿ ನೋಡ್ಕೊಂಡಿರ್ತಾರಲ್ಲ ಗಿರಾಕಿಗಳು, ಇದು ಫ್ರೆಶ್ ತರಕಾರಿ ಅಂತಾನ, ಹಂಗೆ ಜನ ಹಂಗೆ ಬಂದ್ಬಿಟ್ಟು ಕಾದ್ಕೊಂಡಿರ್ತಾರೆ, ಕೆಲವರು ತಿಂದಿರ್ತಾರೆ ಸೊಪ್ಪುಗಳು, ಇವ್ರು ಬಂದಲ್ಲ ಅಂತ ಅಲ್ಲೇ ಕಾದ್ಕೊಂಡಿರ್ತಾರೆ ಕೆಲವರು ನಂಬಿಕೆಯಿಂದ.
1: ನಂಬಿಕೆಯಿಂದ ಈಗ ನಾವು ಹೋಲ್ಸೇಲ್ ಕೊಟ್ಟು ಬಂದಾಗ ನಮ್ಗೇನಂತ ಲಾಭಾಂಶ ಕಾಣೋದಿಲ್ಲ, ನಾವೇ ಕುಂತ ಮಾರಾಟ ಮಾಡಿದಾಗ ಲಾಭ ಕಾಣುತ್ತೆ. ನೀವು ಹೇಳ್ದಂಗೆ 5 ರೂಪಾಯಿ ಸೀವಿಡ್ನಲ್ಲಿ ನಮ್ಗೆ 1 ರೂಪಾಯಿ ಖರ್ಚು ಹೋದ್ರು 4 ರೂಪಾಯಿ ಸಿಕ್ಕರು ಲಾಭ, ಅದೇ ನಾವು ಹೋಲ್ಸೇಲ್ ಕೊಡಕ್ ಹೋದಾಗ 2 ರೂಪಾಯಿ ಕೇಳ್ತಾರೆ.
0: ಅದು ಯಾವ್ದಾಗಲ್ಲ ಸರ್, ನಾವು ಅದಕ್ಕೆ ತಕ್ಕನೆ ಬೆಳ್ಕೋಬೇಕು, ಅತಿಯಾಗಿ ಬೆಳೆದು ಹಿಂಗೆ ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ಬೆಳ್ಕೊಂಡು ನಾವೇ ಮಾರ್ಕೊಂಡ್ರೆ ಲಾಭ ಚೆನ್ನಾಗಿ ಸಿಗುತ್ತೆ. ಈಗ ಈರುಳ್ಳಿ ಬೆಳಿತೀವಿ, ಅದನ್ನೇ ಕುಂತು ಬೆಳೆಯಕ್ಕಾಗಲ್ಲ, ತಾಣ ಮಾರ್ಕೆಟ್ಗೆ ಕೊಟ್ಟು ಬರ್ತೀವಿ. ಇದಿಲ್ಲ ಕೊಡ್ಲೇಬೇಕು, ಅದನ್ನ ರೇಟ್ ಇರಲಿ ಇಲ್ದಂಗೆ ಇರಲಿ ಇಟ್ಕೊಂಬಕ್ಕೆ ನಾವೆಲ್ಲ ಉಗ್ರಾಣಗಳು ಮಾಡ್ಕೋಬೇಕು, ಅದಕ್ಕೆಲ್ಲ ಶೆಡ್ಗಳು ಮಾಡ್ಕೋಬೇಕು, ಅವೆಲ್ಲ ಮಾಡಕ್ ಹೋಗ್ತಾ ಆಗಲ್ಲ, ಆ ಟೈಮ್ ಬೆಳೆದ್ ಮುಗಿಸ್ಬಿಡ್ತೀವಿ. ಈಗ ಮೆಕ್ಕೆಜೋಳ ಹಾಕಿದ್ವಿ, ಸುಮಾರು ಅಂದ್ರೆ ಒಳ್ಳೆ ಇಳುವರಿ ಬರುತ್ತೆ, ಆ ನೆಲನೂ ಚೇಂಜ್ ಆಯ್ತು.
1: ತರಕಾರಿ ಇವನ್ನೆಲ್ಲ ನೀವು ಕುಂತ ಮಾರಾಟ ಮಾಡ್ಬೇಕಂದ್ರೆ ಮನೇಲಿ ಸಾಕಷ್ಟು ಚೆನ್ನಾಗಿರ್ಬೇಕಾಗತ್ತೆ. ಈ ಕಡೆ ಜಮೀನ್ ಕೆಲಸ ನೋಡ್ಕೋಬೇಕು, ಅಲ್ಲಿ ಸಂತೆಗೆ ಹೋಗಿ ಮಾರಾಟನೂ ಮಾಡ್ಬೇಕು. ಮನೇಲೆಲ್ಲ ಎಷ್ಟು ಜನ ಇದ್ರೆ ಈ ತರ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ
0: ಸರ್? ನಾವು 4 ಇದೀವಿ, ನಮ್ಮ ಹುಡುಗರು ಇದೆಲ್ಲ ಕಿತ್ತು ರೆಡಿ ಮಾಡಬೇಕು.

0: ಕರ ಸಪ್ಲೈ ಮಾಡ್ತಾರೆ. ಅವ್ರ ಕಾಲೇಜ್ಗೆ ಅಲ್ಲಿಗೆ ಇಲ್ಲಿಗೆ ಹೋದ್ರೆ ಆ ಹೆಣ್ಣು ಮಕ್ಕಳನ್ನ ಅಲ್ಲಿ ತಾಂಡ ತರಕಾರಿ ರೆಡಿ ಮಾಡಿ ಕುಂಡ್ರಿಸಿ ಬರ್ತೀವಿ, ಮಾರ್ಕೊಂಡು ಬಸ್ಸಿಗೆ ವಾಪಸ್ ಬರ್ತಾರೆ. ನಾವು ಬಂದು ಇಲ್ಲಿ ಮಂತಗೆ ದನ ಕರ ನೀರು ನಡಿದೆಲ್ಲ ನೋಡ್ಕೊಂತೀವಿ. ಒಬ್ರಿಗೊಬ್ರು ಹೆಂಗಾಗುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ.
1: ಈ ತರಕಾರಿ ಸೊಪ್ಪಿನ ಬೆಳೆಯಲ್ಲಿ ಯಾವತ್ತು ಲಾಸ್ ಆಗಿಲ್ಲ ನಿಮಗೆ?
0: ಇಲ್ಲ ಸರ್, ಎಂದೂ ಲಾಸ್ ಆಗಿಲ್ಲ.
1: ಲಾಸ್ ಆಗಿಲ್ಲ.
0: ಕೆಲವು ಟೈಮ್ನಾಗೆ ಎಲ್ಲ ಉತ್ಪಾದನೆ ಹೆಚ್ಚಾಗಿ ಮಾರ್ಕೆಟ್ಗೆ ಯಥೇಚ್ಛವಾಗಿ ಬಂದಾಗ ಈಗ ಸೊಪ್ಪು ಆಲ್ರೆಡಿ ಈ ತಿಂಗಳಲ್ಲಿ ಎಲ್ಲ ರೇಟು ಡೌನ್ ಐತಿ, ಲಾಭ ಗಳಿಸೋಕ್ಕಾಗಲ್ಲ. ನಾವೇನು ಖರ್ಚಿಕ್ಕಿರಲ್ವಲ್ಲ, ಹಂಗಾಗಿ ನಮಗೆ ಲಾಸ್ ಅನ್ಸಲ್ಲ. ಎಲ್ಲ ಖರ್ಚು ಕೇಳೋದ್ರಿಂದ ಹಿಡಿದು ಬೆಳೆದ ವ್ಯವಸ್ಥೆಗಳು ಎಲ್ಲ ಕೂಲರ್ ನಿಕ್ಕಿದಾಗ ಅವ್ರಿಗೇನು ಸಿಗುತ್ತೆ? ಮತ್ತೆ
1: ಲಾಭ ಸಿಗಲ್ಲ. ಮನೇಲಿ ಮಾಡಾರಿದ್ರೆ ಉಳಿತಾಯ ಆಗುತ್ತೆ. ಅಂದ್ರೆ ಈ ತರಕಾರಿ ಪ್ರತಿ ದಿವಸ ದುಡ್ಡು ಬರುತ್ತೆ ಅಂತ ಬೆಳಿಲಿಕ್ಕೆ ಕೊಟ್ರೆ ಹೆಂಗೆ?
0: ನಮಗೆ ಕೆಲಸ ಇಲ್ದಾಗ ಅದನ್ನು ಉಪಯೋಗಿಸ್ಕೊಂತೀವಿ, ಅದ್ರಾಗೆ ಲಾಭ ಆಗೋದು ಅದು ಮುಂದಿಂದು. ಈಗೇನು ನಮ್ಗೆ ಕೆಲಸ ಇರಲ್ವಲ್ಲ, ಆಗ ಸೊಪ್ಪಿನ ಕಡೆಗೆ ತಿರ್ಕೊಂಬಿಡ್ತೀವಿ. ಅದನ್ನ ಕಿತ್ತು ತಾಂಡಲ್ಲಿ ಕುಂತ್ಕೊಂಡು ಮಾರ್ಕೊಂಬಂದ್ರೆ ನಮ್ಗೆ ಸ್ವಲ್ಪ ಲಾಭ ಟೈಮು, ಅದೇ ಬೇರೆ ಟೈಮ್ ಅವನು ಕೆಲವು ಟೈಮ್ನ ಬೆಳೆಯಲ್ಲ. ಹಂಗಾಗಿ ನಮ್ದು ಯಾವ್ದು ಲಾಸ್ ಅಂಬುದು ನಾವು ನೋಡಿಲ್ಲ ಸರ್.
1: ಈ ಹೂವು ಬೆಳೆದ್ರು ಪ್ರತಿ ದಿವಸ ದುಡ್ಡು ಬರುತ್ತೆ ಅಂತಾರೆ, ಹೂವಿನ ಬೆಳೆ ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ
0: ಸರ್? ಅದಕ್ಕೆ ಹೂವಿಗೆ ಅಂದ್ರೆ ಇಷ್ಟು ಜನ ನಿಗದಿ ಬೇಕೇ ಬೇಕು ಯಾವುದೇ ಬೆಳೆದ್ರು. ಈಗ ಬಿಡಿಸೋದ್ರಿಂದ ಹಿಡಿದು ಕಟ್ಟೋದ್ರಿಂದ ಹಿಡಿದು ಮಾರ್ಕೆಟ್ಗೆ ಕಳ್ಸೋದು, ಅದು ಟೈಮಿಂಗ್ಸು. ಅವತ್ತಿಲ್ಲಂದ್ರೆ ಹೂವು ಕೆಟ್ಟೋತು
1: ಕೆಟ್ಟೋಯ್ತು.
0: ನಮ್ದು ಹಂಗೆ ಬರಲ್ಲ, ಸೊಪ್ಪು ತರಕಾರಿ ಇವತ್ತು ಕೇಳೋದು ನಾಳೆ ಕೇಳ್ಬೋದು, ನಾಳೆ ಕೇಳೋದು ನಡೆದ ಬಿಟ್ಟು ಕೇಳ್ಬೋದು. ಹಂಗಾಗಿ ನಾವು ಒಂದು ನಾಲ್ಕೈದು ದಿನ ನಮ್ಗೆ ಡಿಸ್ಟೆನ್ಸ್ ಇರೋಂಥ ಬೆಳೆಗಳನ್ನ
1: ಬೆಳಿಬೇಕು. ನಾವು ಹೂವಿನ ಬೆಳೆ ಅಂದ್ರೆ ನೀವು ಹೇಳ್ದಂಗೆ ಇವತ್ತು ಮಾರ್ಕೆಟ್ಗೆ ತಲುಪಿಸಲ್ಲ ಅಂದ್ರೆ ನಾಳೆ ಅದು ಲಾಸ್ ಅಂತಾನೆ.
0: ಅದಕ್ಕೆ ತಕ್ಕನಾಗಿ ಜನಿದ್ರು ಮಾತ್ರ ಅದು ಮೇಂಟೆನೆನ್ಸ್ ಆಗುತ್ತೆ. ಅವ್ರು ಹೊಂದಾಣಿಕೆ ತಕ್ಕನೆ ಬೆಳೆ ಬೆಳ್ಕೊಂಡು ಹೋಗ್ಬೇಕು. ಯಾವುದೇ ರೈತ ಒಂದು ಪ್ರಗತಿ ಕಾಣಬೇಕಾದ್ರೆ ಆ ಜನಸಂಖ್ಯೆ ತಕ್ಕನಾಗೆ ನಾನು ಈ ಬೆಳೆ ಇಟ್ಟರೆ ನಾನು ಇದು ಮೇಂಟೈನ್ ಮಾಡಬಲ್ಲೆ, ದುಡಿಬಲ್ಲೆ ಎಂಬ ಆಸಕ್ತಿಯಿಂದ ಮಾತ್ರ ಹೋಗ್ಬೇಕು. ಈಗ ನಾನು ಹೂವಿನ ಗಿಡ ಹಾಕಿ ನಮ್ಮ ಅಯ್ಯ ಅಡುಗೆ ಕೆಲಸ ಆದಂತ ಕೂಕಡ್ರೆ ನಾನೆಲ್ಲ ನೀವು ಹೊರಗಡೆ ಬಂದರೆ ಹೂವು ಬಿಡ್ಸಾರ ಯಾರು? ಅದು ವೇಸ್ಟ್ ಆಗುತ್ತೆ. ಹಂಗಾಗಿ ಅಂತ ಹೋಗಲ್ಲ ನಾವು.
1: ಮುಂದಿನ ಬೇರೆ ಏನೇನು ಬೆಳೆಗಳು ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ
0: ಬೇರೆ ಈಗ ಒಂದು ಸ್ವಲ್ಪ ಒಂದು 4 ಎಕರೆ ಜಮೀನು ತಗೊಂಡಿದ್ದೀವಿ ಸರ್, ಕಪ್ಪು ಭೂಮಿ. ಅದರ ಸ್ವಲ್ಪ ದಾಳಂಬರಿಗೆ ಪ್ರಯತ್ನ ಪಡೋಣ ಅಂತ ಮನಸ್ಸೈತೆ. ಇನ್ನು ಮುಂದೆ 3 ಬೋರ್ ಹಾಕಿಸ್ತೆ, ಒಂದ್ರೆ ನೀರೈತೆ, 2 ಫೇಲಾಗಿದ್ದಾವೆ. ಇನ್ನು ಸ್ವಲ್ಪ ಟ್ರೈ ಮಾಡಿ ಈಗ ಅದಕ್ಕೆ ಗಮನ ಐತೆ, ದಾಳಿಂಬೆ ಬೆಳಿಬೇಕು ಅಂತ ಮನಸ್ಸು ಐತೆ.
1: ಯಾಕೆ ದಾಳಿಂಬೆ ಬೆಳಿಬೇಕು ಅಂತ ಆಸಕ್ತಿ?
0: ಅದೇ ಸರ್, ರೈತರಿಗೆ ಲಾಭದಾಯಕವಾದ ಬೆಳೆ ಅದೀಗ. ಯಾವ್ದ್ರಾಗೆ ಲಾಭ ಹೆಚ್ಚಿನ ಕಾಣುತ್ತೆ ರೈತರ ಹತ್ರ ವಾಲಸ. ಇವಾಗ ಅಡಿಕೆ ಅಡಿಕೆ ಅಂತಾರೆ, ಅಡಿಕೆ ಲಾಭದಾಯಕವಾಗೈತಿ 8 ವರ್ಷದಿಂದ ಎಲ್ಲ ಅಡಿಕೆಗೆ ಹೋಗಿದ್ದೀವಿ. ಇದೇ ಥರ ಪೊಸಿಷನ್ ಮುಂದಿದ್ರೆ ರೈತ ಸ್ವಲ್ಪ ಚೇತರಿಸ್ಕೊಂತಾರೆ. ಇಲ್ಲ, ಮುಂದಿನ ಭವಿಷ್ಯ ನಾವು ಯಾರು ಕಂಡಲ್ಲ ಏನಾಗುತ್ತ. ಸದ್ಯಕ್ಕಂತೂ ಪರವಾಗಿಲ್ಲ,
1: ಪರವಾಗಿಲ್ಲ.
0: ಈಗೆಲ್ಲ ವಾಣಿಜ್ಯ ಬೆಳೆಗಳಿಗೆ ಸ್ವಲ್ಪ ದಾಳಂಬ್ರೆ ಇಂಪ್ರೂವ್ಮೆಂಟ್ ಆಗೈತೆ, ಹಂಗಾಗಿ ದಾಳಂಬ್ರೆ ಬೆಳಿಬೇಕು ಎಂಬ ಆಸೆ ಐತೆ.
1: ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸಬುಗಳು ಅಳವಡಿಸ್ಕೊಂಡಿದ್ರ ಹೈನುಗಾರಿಕೆ
0: ಎಲ್ಲ ಇದೆ ಸರ್ ನಮ್ದು? ಇಲ್ಲ ಅಂಬದು ಇಲ್ಲವೇ ಇಲ್ಲ. ಈಗ ಒಂದು ಎಮ್ಮೆ ಕರಿತೈತೆ, ಒಂದು ಹಸು ಕರಿತೈತೆ, ಹೆಣ್ಣು ಕುರಿಗಳು ಇದಾವೆ, ಒಂದು 2-3 ಪಟ್ಲಿಗಳು ಇದಾವೆ, ಕೋಳಿಗಳು ಇದಾವೆ.
1: ಸಮಗ್ರ ಕೃಷಿ ಅಳವಡಿಸಿಕೊಂಡು
0: ನಾವು ಜಮೀನಲ್ಲೇ ಮನೆ ಕಟ್ಕೊಂಡು ಜಮೀನಲ್ಲೇ ಇದೀವಿ. ಈಗೇನ ನಾವು ಹೋಗ್ಬೇಕಪ್ಪ ಕರೆಂಟ್ ಆನ್ ಮಾಡ್ಬೇಕಂಬ ಮಂಗಲ್ಲ, ಅಲ್ಲೇ ಸ್ಟಾರ್ಟರ್ಗಳನ್ನ ಅಳವಡಿಸ್ಕೊಂಡಿರ್ತೀವಿ. ಆಟೋ ಸ್ಟಾರ್ಟರ್ನ ಹಾಕಲ್ಲ ಕೆಲವು ಟೈಮ್ನ ಕರೆಂಟ್ ವೇರಿಯೇಷನ್ ಅಂತ, ಅಲ್ಲಿ ಹೋಗಿ ಕರೆಂಟ್ ಬರೋ ಶಿಫ್ಟ್ ಗೊತ್ತಾಗತ್ತಲ್ಲ, ಆನ್ ಮಾಡ್ಕೊಂತೀವಿ ಬರ್ತೀವಿ. ಹಂಗಾಗಿ ನಮ್ಗೆ ಏನು ಅದು ಸ್ಟ್ರೈನ್ ಅನ್ಸಿಲ್ಲ. ಸಾಮಾನ್ಯ ವ್ಯವಸಾಯ ಅಂದ್ರೆ ಆದ್ರೂ ಅದ್ರ ಸ್ವಲ್ಪ ಸಾಧನೆ ಮಾಡ್ಬೇಕಂದ್ರೆ ಈಗ ನಾವು ಪೂರ್ಕವಾಗಿ ಮಾಡ್ಕೋಬೇಕು. ಯಾವುದೇ ರೈತ ಬೆಳಿಬೇಕಂದ್ರೆ ಭೂಮಿ ಹೊಂದಾಣಿಕೆ ಇರ್ಬೇಕು ಫಸ್ಟ್, ಅದಕ್ಕೆ ತಕ್ಕ ನೀರು ಸಿಗಬೇಕು, ಶ್ರದ್ಧೆಯಿಂದ ಮಾಡಬೇಕು, ಅವ ಮಾತ್ರ ಪಾಸ್ ಆಗಕ್ಕೆ ಸಾಧ್ಯತೆ ಐತಿ, ಇಲ್ಲ ಅದಾಗದೇ ಇಲ್ಲ. ನಾವ್ ಇಲ್ಲಿ ವಾಸ ಇದ್ದು ಜಮೀನೆಲ್ಲ 6 ಕಿಲೋಮೀಟರ್ ದೂರದ ಅಲ್ಲಿಂದ ಹೋಗುತ್ತೆ ಕರೆಂಟ್, ಅದೇ ಹೋಗಿರುತ್ತೆ. ಅಂದ ಒಂದು ಕಳೆ ತೆಗಿಬೇಕಂದ್ರೆ ನಾವು ಟೀ ಕುಡಿದು ಹೋಗಿ ಕುತ್ಕೊಂಡ್ರೆ 9 ಒಂದು ಲೇಬರ್ ಮಾಡೋ ಕೆಲಸ ನಾವು 10 ಗಂಟೆ ಕೆಲಸ ಮಾಡ್ಕೊಂಡಿರ್ತೀವಿ.
1: ಹೌದು, ಜಲಿಂಗಪ್ಪ ನಿಮ್ಮನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಸಾಕಷ್ಟು ಜನ ಈಗ ನೋಡಿದ್ರು ಈಗ ಕೃಷಿ ಬದುಕೇನಂತ ಲಾಭದಾಯಕ ಅಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರ ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ?
0: ಸರ್, ನಾನು ಕೃಷಿ ಬಗ್ಗೆ ಬಹಳ ಅನುಭವಿಸಿದ್ದೀನಿ. ಕೆಲವ್ರಿಗೆ ನೋಡ್ತೀನಿ, ಚೆನ್ನಾಗಿ ಬೆಳೆ ಅಂತವ್ರಿಗೆ ಉತ್ತೇಜನ ಕೊಡ್ತೀನಿ. ಏನು ಮಾಡಿದಂತ ಸೋಮಾರಿತನಾಗಿ ಎಲ್ಲ ಲೇಬರ್ ತಂದ್ಬಿಟ್ಟು ನೀವು ಮಾಡಲೇಬೇಡ ವ್ಯವಸಾಯ ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ಆ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ವ್ಯವಸಾಯದ ಮುಂದೆ ಬರಕ್ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಅವ್ನ ಹಾಕಿರೋ ಫಲನೂ ವೇಸ್ಟು, ಭೂಮಿನೂ ವೇಸ್ಟು, ಎಲ್ಲದೂ ವೇಸ್ಟ್ ಅವ್ನ ಕೈಯಿಂದ. ಸರ್, ನಾವು ಈರುಳ್ಳಿ ಮಳೆಗಾಲದ ಬೆಳಿತೀವಲ್ಲ, 100 ರಿಂದ 150 ಪ್ಯಾಕೆಟ್ ಈರುಳ್ಳಿ ಬೆಳಿತೀವಿ. 99% ಕೆಲಸ ನಾವೇ ಮಾಡ್ಕೊಂತೀವಿ. ಐಟಮ್ ಮಾಡ್ಬೇಕಾದ್ರು ಕೊಯ್ಬೇಕಾದ್ರೆ ಮಾತ್ರ ಲೇಬರ್ ನೋಡ್ತೀವಿ, ಕಳೆಯಿಂದಲೂ ಮೇಂಟೈನ್ ಮಾಡ್ತೀವಿ ನಾವು. ಹಂಗಾಗಿ ಯಾವುದೇ ರೈತ ಪ್ರಗತಿಪರ ಆಗ್ಬೇಕಾದ್ರೆ ಶ್ರದ್ಧೆ ಇರ್ಬೇಕು ಫಸ್ಟು. ಭೂಮಿ ನೀರು ಅದಕ್ಕೆ ಹೊಂದ್ಕೊಂಬಂಗ ಅಂತ ರೈತ ಮಾತ್ರ ಬೆಳೆ. ನಾವು ತಾಂಡ ಸೌಳು ಭೂಮಿಗೆ ಅಡಿಕೆ ತೆಂಗಿತ್ತಂದ್ರೆ ಬರಲ್ಲ, ಅವನೇನು ಮಣ್ಣು ನಡೆಸಿರೋನು ಅಷ್ಟೊತ್ತಿಗೆ ಅವ್ನು ಸರಿಯಾಗಿರ್ತಾರೆ, ಲಾಸ್ ಅನುಭವಿಸ್ತಾರೆ. ಏ ವ್ಯವಸಾಯಕ್ಕೆ ಬಂದಪ್ಪ ಎಲ್ಲ ದುಡ್ಡೆಲ್ಲ ಕಳ್ಕೊಂಬಿಟ್ಟೆ ಅಂತಾನೆ, ನಿಸ್ಸಹಾಯಕನೇ ಬೆಂಗಳೂರು ಕಡೆಗೆ ಓಡ್ತಾರೆ. ನಾವು ಭೂಮಿಗೆ ಸಹ ಬೆಳೆದ್ರದು.
1: ಜಲಿಂಗಪ್ಪ, ಈಗ ಇಷ್ಟೊಂದೆಲ್ಲ ಕೃಷಿ ಮಾಡ್ಬೇಕಂದ್ರೆ ಮನೇಲೆಲ್ಲ ಸಹಕಾರ ಬೇಕಾಗತ್ತೆ, ಮನೇಲೆಲ್ಲ ಎಷ್ಟು ಜನ ಇದ್ರ, ಯಾವ ರೀತಿ ಸಹಕಾರ ಸಿಗುತ್ತೆ ನಿಮಗೆ?
0: ಸರ್, ಮನೆಯಾಗ ನಾವು ಇರೋದು 4 4 ಅಷ್ಟೇ ಶ್ರಮಜೀವಿಗಳು. ನನ್ನ ಕೆಲಸ, ನನಗಿಂತ ಜಾಸ್ತಿ ಕೆಲಸ ನಮ್ಮ ಹೆಣ್ಣು ಮಕ್ಕಳದು. ಬೆಳಗ್ಗೆ 6 ಗಂಟೆಗೆ ಎದ್ದರು, ಸಾಯಂಕಾಲ 10 ಗಂಟೆ ತನಕ ಅವ್ರು ಲೀವ್ ಅಂಬದೇ ಇರಲ್ಲ, ಅಷ್ಟು ಕೆಲಸ ಮಾಡ್ತಾರೆ. ಪ್ರತಿಯೊಂದ್ರಾಗ ನಾವು ಹಿಂಗೆ ಬರ್ಬೇಕಾದ್ರೆ ಹೊರಗಡೆ

0: ಬರ್ಬೇಕಂದ್ರು ನಮಗೆ ಸಪೋರ್ಟ್ ನಿಂತ್ಕೊಂತಾರೆ. ಇವತ್ತು ಎರಡು ಮಂತಾಗ ಏನೈತೆ, ದನ ಕರ ನೀರು ಎಲ್ಲ ಅವ್ರದೇ ಜವಾಬ್ದಾರಿ. ಹಂಗೆ ಸಪೋರ್ಟ್ ಇದ್ರೆ ಮಾತ್ರ ರೈತ ಸ್ವಲ್ಪ ಅಭಿವೃದ್ಧಿ ಮಾಡ್ಬೋದು. ಇಲ್ಲಿ ನಾವು ಇತ್ಲ ಬಂದಂದ್ರೆ ಅವ್ರು ಹೆಣ್ಣು ಮಕ್ಕಳನ್ನು ನೋಡ್ಕೊಂಡ್ರೆ ಅದೇನು ಮಾಡೋಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಯಶಸ್ ಕಂಡಿದ್ವಿ ನಾವು.
1: ಜಯಲಿಂಗಪ್ಪ, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು?
0: ನಂಬರ್ ಕೊಡ್ತೀವಿ, ನಮ್ಮ ಕಾರ್ಯಕ್ರಮ ಇಷ್ಟವಾದರು ಕರೆ ಮಾಡಿ ತಿಳ್ಕೊಬಹುದು ನಮ್ಮ ಮನಸ್ಸಿಗೆಗಳನ್ನ.
1: ನಿಮ್ಮ ಫೋನ್ ನಂಬರ್ ಹೇಳ್ರಿ ಜಯಲಿಂಗಪ್ಪ.
0: 9980316152.
1: ರೈತ ಬಂದವರೇ, ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಲ್ ಜಯಲಿಂಗಪ್ಪ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. 9980316152. ಬಹಳ ಸಂತೋಷ ಜಯಲಿಂಗಪ್ಪರ, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದ್ಬಿಟ್ಟು ನಿಮ್ಮ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ನಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಶಿವಗಂಗಾ ಗ್ರಾಮದ ಪ್ರಗತಿಪರ ಕೃಷಿಕ ಎಲ್ ಜಯಲಿಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.
3: ನಮಸ್ಕಾರ ನಿನಗೆ ಭಾಸ್ಕರ.
4: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ. ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ
5: ನಮಾಮಿ ನಮಾಮಿ.
2: ಇದೀಗ ರೈತರಿಗೆ ಸಲಹೆ.
6: ರೈತ ಬಂಧವರೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದು ಸಾರಿ ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದನೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗೆಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದು ಅಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಲದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬ ತನಕನೂ ಕೂಡ ನಿರಂತರವಾಗಿ ತುಂಬ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವೇನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ನಾವು ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು

0: ಅವರನ್ನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತೆ ಗಾಜು ಕಳ್ಳಿ ಇದನ್ನ ಹಾಕಬಾರ್ದು. ಈ ಹುಳುಗಳನ್ನ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಜನಪದ ಗೀತೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 7:35 ಆಗುತ್ತಲಿದೆ. ನಮ್ಮದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆ, ನಂತರ 7:45 ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ ಕೇಳಬರೀ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್

ಟ್ವೆಂಟಿ ಕ್ರಿಕೆಟ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಹಿರಿಯ ನಾಯಕರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದಾಗಿ ಪಶ್ಚಿಮ ಸಂಘರ್ಷದಿಂದ ಉದ್ಭವಿಸಿರುವ ಇಂಧನ ಬಿಕ್ಕಟ್ಟನ್ನು ಭಾರತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪ್ರಧಾನಿಯವರು ವಾರಂಗಲ್ನಲ್ಲಿ ಸುಮಾರು 1,700 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಿದರು. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯಗಳ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಬಗ್ಗೆ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ, ಅಜಂತಾ ನಿಯೋಗ್, ರಾಜದೀಪ್ ರಾಯ್, ಅಶೋಕ್ ಸಿಂಘಾಲ್ ಮತ್ತು ಪಿಜುಷ್ ಹಜಾರಿಕಾ ಸೇರಿ ಒಟ್ಟು 8 ಬಿಜೆಪಿ ಶಾಸಕರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವಕ್ಕೆ ಹಾಜರಿದ್ದ ಇತರ ಶಾಸಕರು ಅನುಮೋದಿಸಿದರು. ನಂತರ 10 ಎಜಿಪಿ ಶಾಸಕರು ಮತ್ತು ಬಿಪಿಎಫ್ ಶಾಸಕರ ಸಮ್ಮುಖದಲ್ಲಿ ಎಜಿಪಿ ನಾಯಕ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರಿಹಾನ್ ಡೈಮರಿ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಎನ್ಡಿಎ ನಾಯಕರಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾಪಗಳನ್ನು ಅನುಸರಿಸಿ ಬಿಜೆಪಿ ಕೇಂದ್ರ ವೀಕ್ಷಕ ಜೆಪಿ ನಡ್ಡಾ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಶರ್ಮಾ ಅವರು ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿಯಾಗಿ 102 ಶಾಸಕರ ಸಹಿಯೊಂದಿಗೆ ಸರ್ಕಾರ ರಚನೆಗೆ ಪ್ರಸ್ತಾವನೆಯನ್ನು ಔಪಚಾರಿಕವಾಗಿ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ಸಿ ಜೋಸೆಫ್ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಜೋಸೆಫ್ ವಿಜಯ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅವರೊಂದಿಗೆ ಎನ್ ಆನಂದ್, ಕೆಜಿ ಅರುಣ್ರಾಜ್, ಕೆಎ ಸೆಂಗೋಟಯ್ಯನ್, ಆಧವ್ ಅರ್ಜುನ್, ಸಿಟಿಆರ್ ನಿರ್ಮಲ್ ಕುಮಾರ್, ಎ ರಾಜ್ಮೋಹನ್, ಕೆಟಿ ಪ್ರಭು ಮತ್ತು ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ 108 ಸ್ಥಾನಗಳಲ್ಲಿ ಗೆದ್ದಿರುವ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಫಲಿತಾಂಶದ ಬಳಿಕ ನಡೆದ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ನ 5 ಹಾಗೂ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಐಯುಎಂಎಲ್ ತಲಾ 2 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ.

13ರಂದು ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡುವ ಖಾತರಿ ಯೋಜನೆಗೆ ಅವರು ಸಹಿ ಹಾಕಿದರು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲಖನೌ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಮತ್ತು ಬಿಜೆಪಿ ನಾಯಕ ಮನೋಜ್ ಪಾಂಡೆ ಅವರು ಸಂಪುಟ ಸಚಿವರಾಗಿದ್ದಾರೆ. ರಾಜ್ಯ ಸಚಿವರಾದ ಅಜಿತ್ ಪಾಲ್ ಸಿಂಗ್ ಮತ್ತು ಸೋಮೇಂದ್ರ ತೋಮರ್ ಅವರಿಗೆ ಬಡ್ತಿ ನೀಡಿ ಸ್ವತಂತ್ರ ಖಾತೆ ನೀಡಲಾಗಿದೆ. ಈ ನಡುವೆ ಕೃಷ್ಣ ಪಾಸ್ವಾನ್, ಸುರೇಂದ್ರ ದಿಲೇರ್, ಹಂಸರಾಜ್ ವಿಶ್ವಕರ್ಮ ಮತ್ತು ಕೈಲಾಶ್ ರಾಜಪೂತ್ ಅವರು ರಾಜ್ಯ ಸಚಿವರಾಗಿ ಯೋಗಿ ಆದಿತ್ಯನಾಥ್ ಅವರ ಸಂಪುಟ ಸೇರ್ಪಡೆಯಾಗಿದ್ದಾರೆ. ಇತ್ತೀಚಿನ ವಿಸ್ತರಣೆಯೊಂದಿಗೆ 403 ಸದಸ್ಯರ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಬಲವು 60ಕ್ಕೆ ತಲುಪಿದೆ. ಇದು ಗರಿಷ್ಠ ಅನುಮತಿಸಲಾದ ಸಂಖ್ಯೆಯಾಗಿದೆ. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಲು ದೇಶದ ಸನ್ನದ್ದತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳ ರಕ್ಷಣೆ, ನದಿ ನಿರ್ವಹಣಾ ಉಪಕ್ರಮಗಳು ಮತ್ತು ಮುನ್ಸೂಚನೆಯಲ್ಲಿ ವೈಜ್ಞಾನಿಕ ಪ್ರಗತಿ ಸೇರಿದಂತೆ ದೇಶಾದ್ಯಂತ ಕೈಗೊಳ್ಳಲಾಗುತ್ತಿರುವ ದೀರ್ಘಕಾಲೀನ ಪ್ರವಾಹ ತಗ್ಗಿಸುವ ಕ್ರಮಗಳ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. 1951ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಇನ್ನೊಂದೆಡೆ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಉತ್ತರ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗರ್ಭಧಾರಣೆಯ ಅಂತಿಮ ಹಂತಗಳಲ್ಲಿ ಮಹಿಳೆಯರ ಪೌಷ್ಟಿಕಾಂಶ ಮತ್ತು ಅಗತ್ಯಗಳನ್ನು ಹಾಗೂ ನವಜಾತ ಶಿಶುಗಳ ತಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಿಟ್ಗಳನ್ನು ತಯಾರಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ

0: ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ.
3: ಜನಪದಗಳಲ್ಲಿ ಹೆಣ್ಣು, ಜನಪದರಿಗೆ ಗ್ರಾಮೀಣ ಬದುಕೇ ಮೂಲವಾಗಿತ್ತು. ಜನಪದಗಳು ಮೂಲತಃ ಹೆಣ್ಣು ಜೀವನದ ಮೂಲವಾಗಿವೆ. ಅಂದರೆ ಜನಪದಗಳು ಹುಟ್ಟಿಕೊಂಡಿದ್ದು ಹೆಣ್ಣಿನ ಜೀವನದೊಂದಿಗೆ. ಅವಳ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ಮಾಧ್ಯಮವಾದವು. ಅವಳ ಜೀವನದ ವಿವಿಧ ಮಜಲುಗಳು ಆಸರ ಬೇಸರಗಳನ್ನು ವ್ಯಕ್ತಪಡಿಸಿದ್ದು ಜನಪದಗಳ ಮೂಲಕ. ಅನಕ್ಷರಸ್ಥರಾದರೂ ತಮ್ಮ ನಡೆ ನುಡಿ ಮೂಲಕ ಅವರು ವ್ಯಕ್ತಪಡಿಸಿರುವುದು ಈ ಜನಪದಗಳ ಮೂಲಕವೇ. ಧಾನ್ಯಗಳ ಕುಟ್ಟುವಾಗ, ಬೀಸುವಾಗ, ಕಾಳು ತೂರುವಾಗ, ತೊಟ್ಟಿಲು ತೂಗುವಾಗ, ಬೆಳೆ ಕೊಯ್ಯುವಾಗ, ಮಜ್ಜಿಗೆ ಕಡಿಯುವಾಗ, ಅಡಿಗೆ ಮಾಡುವಾಗ, ಮನೆ ಶುಚಿಗೊಳಿಸುವಾಗ, ಹಾಲು ಕರೆಯುವಾಗ, ದನ ಕರುಗಳು ಕಾಯುವಾಗ, ಒಟ್ಟಿನಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತನ್ನ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ನಾಡು ನುಡಿಯಲ್ಲಿ ವ್ಯಕ್ತವಾದವು. ಇವು ಬಾಯಿಂದ ಬಾಯಿಗೆ ಸಾಗಿ ಬಂದು ಅನುಭವದ ಅನುಭಾವದ ನುಡಿಮುತ್ತುಗಳಾಗಿವೆ. ಹೀಗೆ ಜನಪದಗಳು ಹೆಣ್ಣಿನ ಜೀವನಾನುಭವದ ಸಾರಭರಿತ ಸಾಹಿತ್ಯವಾಗಿವೆ. ಅದನ್ನು ಉಳಿಸುವ, ಪರಿಚಯಿಸುವ ಒಂದು ಕಿರು ಪ್ರಯತ್ನ ಇದಾಗಿದೆ. ಹೆಣ್ಣಿನ ಜೀವನದ ವಿವಿಧ ಮಜಲುಗಳ ಚಿತ್ರಣವನ್ನು ಈ ಕೆಳಕಂಡಂತೆ ಕೆಲವು ಜನಪದಗಳ ಉದಾಹರಣೆ ಎಂದರೆ, ಹೆಣ್ಣು ವಿವಾಹದ ನಂತರ ಗಂಡನ ಮನೆಗೆ ಬೀಳ್ಕೊಡುವಾಗಿನ ದೃಶ್ಯವು ಪ್ರತಿಯೊಂದು ಹಿಂದೂ ಕುಟುಂಬದಲ್ಲಿ ಅತ್ಯಂತ ಸಂಭ್ರಮ. ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೀಳ್ಕೊಡುವ ದುಃಖ. ಒಂದು ಕಡೆ ಒಳ್ಳೆಯ ಗಂಡನನ್ನು ಪಡೆದು ತಮ್ಮನ್ನು ನೆನೆಯದೆ ಸುಖವಾಗಿ ಬಾಳಲು ಹೋಗೋಳೆಂಬ ಸಂತೋಷ ಒಂದು ಕಡೆಯಾದರೆ, ಮತ್ತೊಂದು ಕಡೆ 10-6 ವರ್ಷಗಳ ಕಾಲ ಅಕ್ಕರೆಯಿಂದ ಬೆಳೆಸಿದ ಮಗಳನ್ನು ಮನೆಯ ಬೆಳಕನ್ನು ಬರಿದು ಮಾಡಿಕೊಳ್ಳಬೇಕೆಂಬ ಸಂಕಟ ಅವರನ್ನು ನೋಯಿಸುತ್ತದೆ. ಶಕುಂತಳೆಯನ್ನು ಕಳಿಸಿಕೊಡುವಾಗ ಅವಳ ಸಾಕು ತಂದೆಯಾದ ಕಣ್ವರ ಕೊರಳೆ ದುಃಖದಿಂದ ತುಂಬಿ ಬಂದಾಗ ಸಾಮಾನ್ಯ ಜನರ ಪಾಡೆಯನು. ಈ ಮಹಾಸಂಭ್ರಮದ ನಡುವೆ ತಾಯಿಯ ದುಃಖ ಅವಳ ಹೃದಯವನ್ನು ಸೀಳಿಕೊಂಡು ಹೊರಹೊಮ್ಮುತ್ತದೆ. ಅದು ಆ ಕರುಳಿನ ಕೂಗು. 9 ತಿಂಗಳು ಹೊತ್ತು ಹೆತ್ತು ಮಗಳನ್ನು ಒಮ್ಮೆಲೆ ಅಗಲುವುದೆಂತೂ, 9 ತಿಂಗಳು ನಿನ್ನ ತುಂಬಿಕೊಂಡು ತಿರುಗೇನ ಹಂಬಲಿಸಿ ಹಡದೇನ ಚಿತ್ತಾರದ ಗೊಂಬಿ ನಿನಗೊಪ್ಪಿಸಿ ಕೊಡಲಾಂಗ. ಮಗಳನ್ನು ಹೊತ್ತು ಎತ್ತಿದ್ದಾಯಿತು. ಈಕೆಯ ರೂಪವತಿ ಚಿತ್ತಾರದ ಗೊಂಬೆ ಹಾಗೇ ಇರಬೇಕಲ್ಲವೇ? ಹೆತ್ತವರಿಗೆ ಹೆಗ್ಗಣ ಮುತ್ತಲ್ಲವೇ? ಅವಳನ್ನು ಬೆಳೆಸಿದ ರೀತಿಯಾದರೋ ಇದು. ಹರಿಯಾಗದಾಗ ನನ್ನ ಮಗಳು ಹಾಲು ಬಾನ ಉಣ್ಣವಳು, ತೂಗು ಮಂಚದಾಗೆ ಮಲಗುವಳು ನನ್ನ ಮಗಳು, ನಗು ನಗುತ್ತ ಮನೆ ಬೆಳಗುವಳು. ಮೊಸರು ಅನ್ನ ಕಲಸಿ ತುಸುವೆ ಉಣ್ಣಂತೇಳಿ ರಾಶಿಯೇ ಉಣಿಸಿ ಸಲಹಿದೆ ನನ್ನ ಮಗಳೇ. ಕೂಸೆ ನನ್ನ ಮಗನಿಗೆ ಎರವಾದೆ. ಹೀಗೆ ಮುದ್ದಾಗಿ ಬೆಳೆಸಿದ ಈ ಮಗು ತುಂಬಾ ಅಭಿಮಾನಿ. ತೊಟ್ಟಿಲ ತೂಗಂದ್ರೆ ಸಿಟ್ಟಿಲೆ ಕೂಡಿರುವಳು. ಬಟ್ನ ಬೆಳಗಾಕ ಅರಿಯಳ ಮಗಳನ್ನ ಕೊಟ್ಟೀನಿ ಮಾವನ ಕೈಯೊಳಗ. ಹೆತ್ತ ಹೊಟ್ಟೆಗೆ ಹಿಡಿಸಲಾದಷ್ಟು ಸಂಕಟ ಉಂಟಾದರೂ ತಾಯಿ ಮಗಳನ್ನು ಅತ್ತೆಗೆ ಒಪ್ಪಿಸಿಕೊಡುತ್ತಾಳೆ. ಆಗ ತಾಯಿ ಆಡುವ ಮಾತು ಯಾರಿಗಾದರೂ ಕಣ್ಣೀರನ್ನು ತರಿಸುತ್ತದೆ. ಸುಡುವ ಬೆಂಕಿಗೆ ಎಣ್ಣೆ ಕೊಡುವ ಸುರಿದಂತೆ ಹಡೆದವನ್ನ ಹೊಟ್ಟೆ ತಳಮಳಿಸಿ, ಮಗಳೇ ನಿನ್ನ ಕೊಡ್ತೀವಿ ಒಪ್ಪಿಸಿ ಇವರಿಗೆ. ನನ್ನ ಮಗಳಲ್ಲುವ ನಿಮ್ಮ ಮಗಳೀಕೆಂದು ಚೆಂದಾಗಿ ಮಗಳ ಸಲಹುವ ಎನ್ನುತ್ತ ಅತ್ತೆವನ ಕೈಯಾಗೆ ಕೊಟ್ಟಾಳೆ. ಹೆಣ್ಣನ್ನು ಒಪ್ಪಿಸಿಕೊಟ್ಟ ಮೇಲೆ ಈ ಅಗಲಿಕೆಯ ದೃಶ್ಯದಿಂದ ಕುದಿಗೊಂಡ ತಾಯಿಗೆ ಬಾಳಿನಲ್ಲಿ ಈ ಸನ್ನಿವೇಶವೇ ಒದಗಬೇಡವೆನಿಸುತ್ತದೆ. ಹೆಣ್ಣು ಹಡಿಯಲಿ ಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ, ಹಡೆದವ್ವ ಸಿಟ್ಟಾಗಿ ಸಿವಗ ಬೈಬೇಡ. ತಾಯಿಯ ಹೃದಯ ದುಃಖದಿಂದ ಕರಗಿ ನೀರಾಗಿ ತನ್ನ ವೇದನೆಯನ್ನು ಮಾತಿನ ಮೂಲಕ ತೋಡಿಕೊಂಡರೆ ತಂದೆ ನರದ ಜನರಿಗೆ ತನ್ನ ದುಃಖವನ್ನು ವ್ಯಕ್ತಪಡಿಸುವ ಹಾಗಿಲ್ಲ. ಆತನು ಅನುಭವಿಸುವುದು ಮೂಕ ಯಾತನೆ. ಅವನ ದುಃಖ ತಾಯಿಯಾದವಳಿಗಿಂತ ಕಡಿಮೆ ಇಲ್ಲ. ಹೃದಯವನ್ನು ಗಟ್ಟಿ ಮಾಡಿಕೊಂಡು ತಂದೆ ಮೌನವಾಗಿ ದುಃಖವನ್ನು ಅನುಭವಿಸುತ್ತಾನೆ. ವ್ಯಕ್ತಪಡಿಸುವ ಬಗೆ ಎಂದರೆ, ಹೆಣ್ಣು ಮಕ್ಕಳ ಕಳುಹಿ

ಕಣ್ಣಿಗೆ ನೀರ ತಂದು ಸಣ್ಣ ಸೆಲ್ಲದಲೆ ಮುಸುಗಾಕಿ ಹಡದಪ್ಪ ಹೆಣ್ಣು ಸಾಕೆಂದ ಜನುಮಾಕೆ. ಹೆಣ್ಣು ಮಕ್ಕಳಿಗೆ ಅತ್ತೆ ಮನೆ ಹೂವಿನ ಹಾಸಿಗೆಯಲ್ಲ. ಗಂಡನ ಮನೆಯನ್ನು ಸೇರಿದ ಹೆಣ್ಣು ಹೊರಬೇಕಾದ ಹೊಣೆ ಅನೇಕವು. ಆಕೆ ಅತ್ತೆ ಮಾವಂದರೊಂದಿಗೆ ಹೊಂದಿಕೊಂಡು ಮೆಚ್ಚುಗೆ ಪಡೆಯಬೇಕು. ಗಂಡನ ಮನಸ್ಸನ್ನು ಅನುಸರಿಸಿ ನಡೆಯಬೇಕು. ತನ್ನ ಸುತ್ತಲೂ ಇರುವ ಪ್ರಪಂಚಕ್ಕೆ ಆಕೆ ಅಂಜಿ ಬಾಳಬೇಕು. ಏಕೆಂದರೆ ಯಾವ ಸಮಯದಲ್ಲಿ ಅವಳ ವಿಷಯದಲ್ಲಿ ಯಾರು ಅತ್ತೆಯ ಮನೆಯವರಿಗೆ ಚಾಡಿ ಹೇಳುವರೋ. ಅಲ್ಲದೆ ಹೆಣ್ಣು ತನ್ನ ಉತ್ತಮವಾದ ಶೀಲದಿಂದ ಹುಟ್ಟಿದ ಮನೆಗೂ ಸೇರಿದ ಮನೆಗೂ ತರಬೇಕೆಂಬುದು ಹೆತ್ತವರ ಹಂಬಲ. ಅತ್ತೆ ಮಾವಂದಿರನ್ನು ಹೊರಹಾಕಿ ಅಣ್ಣ ತಮ್ಮಂದಿರಲ್ಲಿ ಭೇದ ಹುಟ್ಟಿಸಿ ಹೆಣ್ಣು ಬಾಳಿದರೆ ಬರುವುದೇ ಭಾಗ್ಯ. ಹಾಗಾಗಬಾರದೆಂದು ತಂದೆ ತಾಯಿಗಳು ಮಗಳಿಗೆ ಹೇಳಿ ಕಳಿಸುವ ಬುದ್ಧಿವಾದವೆಂದರೆ ಅತ್ತೆ ಮಾವ ಗಂಜಿ ಸುತ್ತೇಳು ನರಗಂಜಿ ಮತ್ತೆ ನಲ್ಲನ ದನಿಗಂಜಿ ನಡೆದರೆ ಎಂಥ ಉತ್ತಮರ ಮಗಳೆಂದ. ಅತ್ತೀಯ ಮನೆಗೆ ಹತ್ತೆಂಟು ಬೈದರೆ ಉತ್ತರ ಬ್ಯಾಡ ನನ್ನ ಮಗಳೇ, ನಿಮ್ಮತ್ತಿ ಎಂಥ ಉತ್ತಮರ ಮಗಳಲ್ಲೇ. ಅತ್ತೀಯ ಮನೆಗೆ ಮುತ್ತಾಗಿ ಇರಬೇಕ, ಹೊತ್ತು ನೀಡಿದರೆ ಉಣಬೇಕ, ತವರವರ ಉತ್ತಮರ ಹೆಸರು ತರಬೇಕ. ಗಂಡನ ಮನೆಯ ವಾಸ. ಮೊದಲ ಬಾರಿ ಗಂಡನ ಮನೆಗೆ ಹೋದ ಹೆಣ್ಣಿಗೆ ಹೊಸ ಆವರಣ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಗಂಡನು ತನ್ನ ಹೆಂಡತಿಯ ವಿಷಯದಲ್ಲಿ ತುಂಬ ಹೆಚ್ಚಿನ ಅನುರಾಗವನ್ನು ತೋರುವುದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತವರೂರೆಂದರೆ ವಿಶೇಷವಾಗುತ್ತೆ. ಅವರಿಗೆ ತಾಯಿಯ ಮನೆಗೆ ಹೋಗಿ ಬರಲು ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಆದರೆ ತವರಿನ ಹಂಬಲವನ್ನು ಕೂಡ ಮರೆಸಿದ ಗಂಡನ ಪ್ರೀತಿ ಸಂಜೆ ಮನೆಗೆ ಬರುವಾಗ ಬಟ್ಟೆಯ ಪದರದಲ್ಲಿ ಅಚ್ಚಮಲ್ಲಿಗೆ ಹೂವನ್ನು ತಂದು ಹೆಂಡತಿಗೆ ಮುಡಿಯಲು ಕೊಟ್ಟು ಗಂಡನು ತನ್ನ ಪ್ರೇಮವನ್ನು ವ್ಯಕ್ತಪಡಿಸುತ್ತಾನೆ. ಇವನನ್ನು ಬಿಟ್ಟಿರಲು ಹೆಂಡತಿಗೆ ಮನ ಒಪ್ಪದು. ಒಮ್ಮೆ ತವರಿಗೆ ಬಾರೆಂದು ಕರೆಯಲು ಹೋದ ತಾಯಿಗೆ ಮಗಳು ಈ ರೀತಿ ಉತ್ತರ ಹೇಳುತ್ತಾಳೆ. ಹಚ್ಚಳದ ಪದರ ಹಾಗೆ ಅಚ್ಚಮಲ್ಲಿಗೆ ಹೂವು ಬಿಚ್ಚಿ ನನ್ನ ಮೇಲೆ ಒಗೆವಂತ ರಾಯರನ್ನ ಬಿಟ್ಟಿ ಹಂಗೆ ಬರಲಿ ಹಡೆದವ್ವ. ಆದರೆ ಇದರಿಂದ ಹೆಣ್ಣು ಮಕ್ಕಳಿಗೆ ತವರಿನ ಹಂಬಲವೇ ಪೂರ್ತಿಯಾಗಿ ಮರೆತು ಹೋಯಿತೆಂದು ಭಾವಿಸಬಾರದು. ಒಮ್ಮೆ ಹೆಂಡತಿಗೆ ತವರಿಗೆ ಹೋಗಬೇಕೆಂದು ಹಠ ಹಿಡಿದಳು. ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಗಂಡನು ಸಿದ್ಧನಿರಲಿಲ್ಲ. ತನ್ನ ಕಷ್ಟವನ್ನು ಹೇಳಿಕೊಂಡರೂ ಹೆಂಡತಿ ಅವನ ಮಾತನ್ನು ಕೇಳದಿರಲು ಗಂಡನು ಕೋಪದ ಮಾರ್ಗವನ್ನು ಹಿಡಿದನು. ಮಡದೀನ ಬಡದಾನ ಮನದಾಗ ಮರುಗ್ಯಾನ, ಒಳಗೋಗಿ ಸರಗ ಹಿಡಿಯುತ್ತ ಕೇಳಾನ, ನಾ ಹೆಚ್ಚು ನಿನ್ನ ತವರ್ ಹೆಚ್ಚು. ಕೋಪದಲ್ಲಿ ಹೆಂಡತಿಗೆ ಗಂಡ ಹೊಡೆಯಲಿಲ್ಲ. ಬಡಿದ ಆಮೇಲೆ ಕೋಪದ ಆವೇಗ ಕಡಿಮೆಯಾದಾಗ ತಾನು ಮಾಡಿದ ಕೆಲಸಕ್ಕಾಗಿ ತನ್ನ ಹೆಂಡತಿಗಾಗಿಯೂ ಪಶ್ಚಾತ್ತಾಪ ಉಂಟಾಯಿತು. ಹೆಂಡತಿಯ ವಿಷಯದಲ್ಲಿ ಮರುಕ ಉಂಟಾಗುತ್ತಲೇ ಅವಳನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿ ತವರಿಗೆ ಏಕೆ ಹೋಗಬೇಕು? ಇಲ್ಲಿ ಇಲ್ಲದ ಸೌಖ್ಯ ಅಲ್ಲೇನಿದೆ? ಅವನು ಮುನಿಸಿಕೊಂಡ ಹೆಂಡತಿಯನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿಯನ್ನು ಮುನಿಸಿನಿಂದ ಸಮಾಧಾನ ಮಾಡುವ ರೀತಿ ಎಂದರೆ ಹಾಸಿಗೆ ಹಾಸೆಂದ ಮಲ್ಲಿಗೆ ಮುಡಿಯೆಂದ ಬ್ಯಾಸತ್ತರೆ ಮಡದಿ ಮಲಗೆಂದ ನನ್ನ ರಾಯ ತನ್ನ ನೋಡಿ ತವರ ಮರೆಯೆಂದ. ಬಡತನವಿರಲಿ ಸಿರಿತನವಿರಲಿ ದಾಂಪತ್ಯದಲ್ಲಿ ಯಾವಾಗಲೂ ಸಾಮರಸ್ಯವಿರುವುದೆಂದು ವಿರಸ ಉಂಟಾಗದೆಂದು ಯಾರೂ ಭಾವಿಸಲಾಗದು. ಈ ವಿರಸ ಹೆಣ್ಣಿನ ಹಠಮಾರಿತನದಿಂದ ಉಂಟಾಗಬಹುದು. ಇಲ್ಲವಾದರೆ ಕ್ಷಣಿಕವಾಗಿಯಾದರೂ ಗಂಡು ತನ್ನ ಕಣ್ಣಿನ ಕುಡಿನೋಟವನ್ನು ಬೇರೆಂದು ಹೆಣ್ಣಿನ ಕಡೆಗೆ ತಿರುಗಿಸುವುದರಿಂದ ಈ ವಿರಸ ಉಂಟಾಗಬಹುದು. ನನ್ನಲ್ಲಿ ಕಾಣದ ಯಾವ ಸೌಂದರ್ಯವನ್ನು ನೀನು ಬೇರೆ ಹೆಣ್ಣಿನಲ್ಲಿ ಕಂಡೆ? ನಿನ್ನ ಮರ್ಯಾದೆಗೆ ಇದು ತರುವಲ್ಲ ಎಂದು ಹೆಂಡತಿ ಗಂಡನಿಗೆ ಬುದ್ಧಿ ಹೇಳುತ್ತಾಳೆ. ಅದೆಂದರೆ ಅಂಗಿಯ ಮೇಲೆ ಅಂಗಿ ಒಂದೇನೋ ನನ್ನ ರಾಯ, ರಂಬಿ ಮೇಲೆ ರಂಬಿ ಪ್ರತಿರಂಬಿ ಬಂದರೆ ಚಂದೇನೋ ರಾಯ ಮನಿಯಾಗ. ತನ್ನ ವರ್ತನೆಯನ್ನು ಪ್ರಶ್ನಿಸಿದ ಹೆಂಡತಿಯ ವಿಷಯದಲ್ಲಿ ಗಂಡನ ಕೋಪ ಹೆಚ್ಚಾಯಿತು. ಕಾಲು ಹಿಡಿದರೂ ಇಳಿಯದಂತಾಯಿತು. ಅದರ ವರ್ಣನೆ ಎಂತೆಂದರೆ, ಬಟ್ಟಲ ಗಣ್ಣೀಲಿ ದಿಟ್ಟಿಸಿ ನೋಡ್ಯಾರ ಸಿಟ್ಟ್ಯಾಕೋ ನನ್ನ ಮೇಲೆ, ನಾ ಅಂತ ಹುಟ್ಟಿಸಾಡವರ ಮಗಳಲ್ಲ. ಹಾಸಿದಾಸಿಗೆ ಬಿಟ್ಟು ಹಾದಿಗೆ ಮಲಗಾರ, ಸೂಸಗಾಳಿಗೆ ಬಳುಕುವ ರಾಯರಿಗೆ ಏಸುಬಾರಿ ಕಾಲು ಹಿಡಿಯಲಿ. ಎರಡು ಪದ್ಯಗಳಲ್ಲಿ ಬಟ್ಟಲುಗಳು ಎಂಬುದು ಪುರುಷನ ಸೌಂದರ್ಯಕ್ಕೂ, ಸೂಸಗಾಳಿಗೆ ಬದುಕುವ ರಾಯರು ಎನ್ನುವುದು ಸೌಕುಮಾರ್ಯಕ್ಕೂ ಪ್ರತೀಕವಾಗಿದ್ದು ಒಂದರ ಪ್ರೀತಿಯನ್ನು ಆಳವನ್ನು ತೋರಿಸುತ್ತದೆ. ಗಂಡ ಹೆಂಡರ ನಡುವೆ ಎಂಥ ವಿರಸವೇ ಇರಲಿ, ತನ್ನ ಬದುಕಿಗೆಲ್ಲ ಅವನೇ ಬೆಳಕು, ಅವನಿಲ್ಲದೆ ತನ್ನ ಬಾಳಿಗೆ ಗತಿಯಿಲ್ಲ ಎಂಬ ಭಾವನೆ ಹೆಂಡತಿಯಲ್ಲಿ ಆಳವಾಗಿ ಮೂಡಿರುತ್ತದೆ. ಆ ಭಾವವನ್ನು ವ್ಯಕ್ತಪಡಿಸುವ ಪದ್ಯಗಳೆಂದರೆ ಅರಸರ ದಯದಿಂದ ಅರಿಶಿಣ ಕುಂಕುಮ, ಗೋದ ಮಲ್ಲಿಗಿನ ನನ್ನ ದಂಡೆ ಕಟ್ಟುತ್ತ ಅರಸ ಮಾರಾಯರು ದಯದಿಂದ, ಕಾಚೀನ ಕಂಬಗ ಮೋಜಿ ಮೇಲೆ ನಿಂತಾರ ಊದಿನ ಕಡ್ಡೆಂಗ ಬಳುಕುವ ದೋರಿಗೋಡಿ ಬದುಕು.

0: ಮಾಡೋದು ಬಲು ಚಂದ. ವಿರಹ ಗಂಡನ ಒಪ್ಪಿಗೆ ಪಡೆದು ಹೆಂಡತಿ ತವರಿಗೆ ಹೋದೊಡನೆಯೇ ಹೆಣ್ಣಿಗೂ ವಿರಹವಯ್ಯದನೆ ಗಂಡನಿಗಿಂತ ಒಂದು ಕೈ ಮೇಲೆ ಆಗಿರುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ಹಿಂದಿನ ಕಾಲದಲ್ಲಿ ಹೀಗಿರುವಂತೆ ವಿಶೇಷವಾಗಿ ಪ್ರಯಾಣ ಸೌಕರ್ಯಗಳಿರಲಿಲ್ಲ. ದೂರ ಹೋದ ಗಂಡ ಬರಲು ಬಹಳ ಕಾಲ ಹಿಡಿಯುತ್ತಿತ್ತು. ಹೊಸದಾಗಿ ಅತ್ತೆ ಮನೆಗೆ ಬಂದ ಹೆಣ್ಣು ಅತ್ತೆಯ ದರ್ಪದ ಆಳ್ವಿಕೆಯಲ್ಲಿ ಅತ್ತಿಗೆ ನಾದಿನಿಯರ ನಡುವೆ ಹೊಟ್ಟೆಯ ಮಾಣಿಕ್ಯ ಇನ್ನೂ ಆಗಿಲ್ಲದಿರುವಾಗ ವಿರಹದಿಂದ ಕಾಲ ನೂಕುವುದು ಎಷ್ಟು ಕಷ್ಟ. ಇಂಥ ಹೆಂಡತಿಯನ್ನು ಅಗಲುವಾಗ ಗಂಡನ ಮುಖವು ಬಾಡುತ್ತದೆ. ಊರಿಗೆ ಹೋಗವರ ಮಾರ್ಯಾಕ ಬಾಡ್ಯಾವ, ಗೀರಗಂಧಕ ಬೆವತಾವ, ಮಡದೀನ ಬಿಟ್ಟು ಹೊರಟಾರ ಪರನಾಡ. ಹನಿಗಣ್ಣಾಗಿ ಮುಖ ಸಣ್ಣದು ಮಾಡಿಕೊಂಡು ನಲ್ಲೆ ಪ್ರಯಾಣ ಹೊರಟ ಗಂಡನನ್ನು ಈ ರೀತಿ ಕೇಳುತ್ತಾಳೆ. ಎಂದ ಬರತೀರೆ ನನ್ನ ಗಂಧದ ರತಿಗಾರ, ರುಮ್ಮಾಲಿ ಎಲ್ಲ ಪರಿಮಳ ನನ್ನ ನಲ್ಲ, ಎಂದ ಬರುತ್ತೀರ ನನಗೆ ಹೇಳಿ. ನಲ್ಲನ ರುಮಾಲಿನ ಪರಿಮಳವನ್ನು ಕಂಡು ಈ ಹೆಣ್ಣಿಗೆ ಏನು ಶಂಕೆಯುಂಟಾಯಿತೋ ಆಗ ಪ್ರಿಯನು ಪ್ರಿಯೆಯನ್ನು ಸಮಾಧಾನ ಪಡಿಸಿದ ರೀತಿ ಎಂದರೆ, ಕಮಲದ ಹೂವು ನಿನ್ನ ಕಾಣದೆ ಇರಲಾರೆ, ಮಲ್ಲಿಗೆ ಮಾಯ ಬಿಡಲಾರೆ, ಕೇದಿಗೆ ಗರಿ ನಿನ್ನ ನಗಲಿ ಇರಲಾರೆ. ಗಂಡ ಹೊರಟು ಹೋದ ಮೇಲೆ ಇಂದಿನ ರಾತ್ರಿ ಹ್ಯಾಂಗಾರ ಕಳೆಯಲಿ ಎಂಬ ಸಮಸ್ಯೆ ಆಕೆಗುಂಟಾಯಿತು. ಗಂಡನಿಲ್ಲದ ಮನೆ ಆಕೆಗೆ ಬಿಕೋ ಎನಿಸಿತು. ಮನೆಯಲ್ಲಿ ಯಾಲಕ್ಕಿ ಕಾಯಿಸಲು ಯಾವಡಿಗೆ ಮಾಡುವ ಭಾಗ್ಯವಿದ್ದರೇನು? ಗಂಡನಿಲ್ಲದಾಗ ಆಕೆ ತನ್ನ ಸಖಿಯನ್ನು ಕುರಿತು ಈ ರೀತಿ ಹೇಳುತ್ತಾಳೆ. ಯಾಲಕ್ಕಿ ಕಾಯಿಸಲುದು ಯಾವಡಿಗೆ ಮಾಡಲಿ, ಊರಿಗೆ ಹೋಗ್ಯಾರೆ ರಾಯರು ಬಾರದೆ, ಯಾವಡಿಗೆ ಮಾಡಿ ಫಲವೇನು? ಗಂಡ ಜೊತೆಯಲ್ಲಿದ್ದರೇ ಎಲ್ಲ ಸೌಖ್ಯಗಳಿಗೂ ಸಾರ್ಥಕ, ಇಲ್ಲವಾದರೆ ಎಲ್ಲವೂ ವ್ಯರ್ಥ. ವಾರಿಗೆ ರಾಯರು ಊರಿಗೆ ಹೋದರೆ ಸೇರ ಬಂಗಾರ ತೆಗೆದ ಅಂಗ, ಮಲ್ಲಿಗೆ ಮುಡಿದು ಅಂಗಳಕ್ಕೆ ಒಗೆದ ಅಂಗ. ತವರು ಮನೆ ಗಂಜಿಯನ್ನು ಕುಡಿದರೂ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯೇ ಲೇಸೆಂದು ಬಲ್ಲವರು ನುಡಿದರೂ ಹೆಂಗಸರಿಗೆ ತವರೂರೆಂದರೆ ಬಲು ಅಕ್ಕರೆ. ತಂದೆ ತಾಯಿಗಳ ಅಕ್ಕರೆಯ ಮಡಿಲಲ್ಲಿ ಬೆಳೆದು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರೊಡನೆ ದಿನಗಳನ್ನು ಕಳೆದು ಗೆಳತಿಯರೊಡಗೊಡನೆ ಆಟ ಮಾಡಿದ ತವರೂರು ಹೆಣ್ಣು ಮಕ್ಕಳಿಗೆ ನೆನಪಿನ ಭಂಡಾರ. ಗಂಡನ ಮನೆಯಲ್ಲಿ ಸುಖವಾಗಿದ್ದರೂ ಅವರ ಮನಸ್ಸು ಮೊದಲು ತಾಯಿಯನ್ನು ನೆನೆಯುತ್ತದೆ. ಹಾಗೆ ನೆನೆದಾಗ ಹೆಣ್ಣು ಮಕ್ಕಳ ಮನಸ್ಸು ಸಮಾಧಾನಗೊಳ್ಳುತ್ತದೆ. ಬ್ಯಾಸಗಿ ದಿವಸಾಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡೆದವ್ವ, ನೀ ತಂಪ ನನ್ನ ತವರಿಗೆ. ತಾಯಿ ಮಕ್ಕಳ ನಡೆನುಡಿಯೆಲ್ಲವೂ ಒಂದೇ, ಒಬ್ಬರ ಪಡಿಯಚ್ಚು ಮತ್ತೊಬ್ಬರು. ತಾಯಿ ಮಕ್ಕಳ ದನಿಯು ತಾಳ ಬಾರಿಸಿದಂಗ, ಜೋಡಿ ಕಿನ್ನುರಿ ನುಡಿದಂಗ, ಹಲಸಂಗಿ ಹೊತ್ತೇರಿ ತಾಸಿ ಬಡಿದಂಗ. ತಾಯಿಯನ್ನು ನೆನೆದು ಮಗಳ ಮನಸ್ಸು ತವರಿನ ಕಡೆಗೆ ಓಡುತ್ತದೆ. ಗಂಡನ ಮನೆಯಲ್ಲಿ ಬೆಳೆದ ಮಲ್ಲಿಗೆಯನ್ನು ಒಬ್ಬಳೇ ಮುಡಿಯಲಾರಳು. ತವರನ್ನು ಕುರಿತು ಹೆಣ್ಣಿನ ಹಂಬಲಿಕೆ ಇದು: ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾರಲಿ ಬಿಸಿಲಿನ ಬೇಗಿ ಸುಡಲಿಲ್ಲ, ಒಬ್ಬಳಿರುವ ಮನೆಗೆ ಹಬ್ಬಿರುವ ಮಲ್ಲಿಗೆ ಒಬ್ಬಳೇ ಕೊಯ್ದು ಮುಡಿಯಲಾರೆ ಮಲ್ಲಿಗೆ, ಹಬ್ಬೋಗು ನನ್ನ ತವರಿಗೆ. ಇಷ್ಟಾದರೂ ತವರಿನ ಸುಖಯ ಇಷ್ಟೇ ಇರಲಿ, ಗರತಿಗೆ ಗಂಡನ ಮನೆಯೇ ಸ್ವರ್ಗ. ಗಂಜಿಯ ಕುಡಿದರು ಗಂಡನ ಮನೆ ಲೇಸ, ಅಂದಣದ ಮೇಲೆ ಚೌರಾವ ಸಾರಿದರು ಹಂಗೀನ ತವರ ಮನಿಸಾಕ. ಅಣ್ಣ ಅತ್ತಿಗೆ ಇವಳೊಡನೆ ಹುಟ್ಟಿದ ಅಣ್ಣ ತಮ್ಮಂದಿರು ತಂಗಿಯನ್ನು ಮಮತೆಯಿಂದ ಕಂಡಿದ್ದರು. ಆದರೆ ಅತ್ತಿಗೆ ಮನೆಗೆ ಬರುತ್ತಲೇ ಅಣ್ಣನ ಮನಸ್ಸು ಬದಲಾಯಿಸಿತು. ಅಣ್ಣ ಒಮ್ಮೆ ಮಲ್ಲಿಗೆ ಹೂವನ್ನು ಮನೆಗೆ ತಂದು ತಂಗಿಗೆ ಇಲ್ಲವೆಂದು ಹೇಳಿ ಮಡದಿಗೆ ಮುಡಿಯಲು ಕೊಟ್ಟನು. ಅಣ್ಣ ದಂಡಿಗೆ ಹೋದ ದುಂಡು ಮಲ್ಲಿಗೆ ತಂದ, ತಂಗಿ ಕೇಳಿದರೆ ಇಲ್ಲವೆಂದ ಇಲ್ಲವೆಂದ, ಮಡದಿ ಕೇಳಿದರೆ ಮುಡಿ ಎಂದ. ಅಣ್ಣನ ಈ ವರ್ತನೆಗೆ ತಂಗಿ ಅಣ್ಣನನ್ನು ದೂರಲಿಲ್ಲ, ಅತ್ತಿಗೆಯನ್ನೇ ದೂರಿದಳು. ಕಣ್ಣಿಗೂ ಹುಬ್ಬಿಗೂ ಭಿನ್ನ ಭೇದವೇನೇ, ನಾ ನನ್ನ ಅಣ್ಣ ಎರವೇನೆ, ಅತ್ತಿಗೆ ನಿನ್ನಿಂದ ಅಣ್ಣ ಎರವಾದ. ಅಕ್ಕ ತಮ್ಮನನ್ನು ವರ್ಣಿಸುವ ರೀತಿ ಇದು: ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಮುರಿದು ಹಾಲ ಸುರಿದಾವ. ತಮ್ಮನ ಮೇಲೆ ಅಕ್ಕನಿಗಿರುವ ಅಭಿಮಾನ ಈ ಪದ್ಯದಲ್ಲಿರುವಂತೆ ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾಯಿತು, ನಾ ಹುಟ್ಟಿ ಮನೆಗೆ ಇರವಾದೆ, ನನ್ನ ತಮ್ಮ ದಾರಿಯ ನೋಡಿ ಬಡವಾದೆ. ಸಂಗಾತಿ ಹೆಣ್ಣಿಗೆ ತಾಯಿ ತಂದೆಗಳಿಂದ ಅಣ್ಣ ತಮ್ಮಂದರಿಂದ ದೊರಕುವ ಪ್ರೇಮವು ಸಂಗಾತಿಯಿಂದ ದೊರಕುವುದರಿಂದ ಪ್ರೇಮ ದೊರಕುವುದು. ನಾ ನನ್ನ ಗೆಳತಿ ಕೂಡಿ ನೀರಿಗೆ ಹೋಗಿ ಕುಲವ ಕೇಳಾರೆ ಬಹುಮಂದಿ ಕೇಳಿದರೆ ಕುಲವೆಂದು ನಮ್ಮ ಮನವೊಂದು. ಸಂಗಾತಿ ಜಂಬ ನೇರಳೆ ಹಣ್ಣು ಮುಂಗಯ್ಯ ಹಿಡಿದು ನಗಿಸೋಳು, ಮುಖಭಾವ ಮುಂಗಾರ ಮಿಂಚು ಹೊಳೆದಂಗ. ಹೀಗೆ ಜನಪದಗಳಲ್ಲಿ ಹೆಣ್ಣನ್ನು ಈ ರೀತಿಯಲ್ಲಿ ವರ್ಣಿಸಲಾಗಿದೆ.
1: ಇದುವರೆಗೆ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡಿದವರು ಬಿ ಕಾಂತಪ್ಪ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ.
3: ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ.
0: ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಭಾರತೀಯ ಸಂಸ್ಕೃತಿ ಜ್ಞಾನದ ಶಕ್ತಿಯನ್ನು ಜಗದಗಲ ಪಸರಿಸಿ ಆಧ್ಯಾತ್ಮದ ಸಂಸ್ಕೃತಿಯನ್ನು ಹರಡಿದೆ. ಇದರ ಸಂಸ್ಥಾಪಕರಾದ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರಿಗೆ 70ನೇ ವರ್ಷದ ಸಂಭ್ರಮ. ಅವರ ಸಾರಥ್ಯದಲ್ಲಿ 45 ವರ್ಷಗಳ ಸಾರ್ಥಕ ಪಯಣ ಪೂರ್ಣಗೊಳಿಸಿದೆ ಆರ್ಟ್ ಆಫ್ ಲಿವಿಂಗ್. ವಿಶ್ವ ವೇದಿಕೆಯಲ್ಲಿ ಆಯುರ್ವೇದ, ಯೋಗ ಮುಂತಾದ ಭಾರತೀಯ ಪ್ರಾಚೀನ ಜ್ಞಾನ ಪದ್ಧತಿಗಳ ಪ್ರತಿಪಾದಕವಾಗಿದೆ. ವಸುಧೈವ ಕುಟುಂಬಕಂ ಎನ್ನುವ ಪ್ರಾಚೀನ ಆದರ್ಶವನ್ನು ಎತ್ತಿ ಹಿಡಿದ ಗುರೂಜಿಯವರು ಸಮುದಾಯಗಳನ್ನು ಬೆಸೆಯುವ ಮತ್ತು ಸಂಸ್ಕೃತಿಯನ್ನು ಪುನಶ್ಚೇತನಗೊಳಿಸುವ ಪ್ರೇರಕ ಶಕ್ತಿಯಾಗಿದ್ದಾರೆ. ವಿಶೇಷವಾಗಿ ಇವರು ಧ್ಯಾನದ ಮಹತ್ವದ ಕ್ರಮವಾಗಿರುವ ಸುದರ್ಶನ ಕ್ರಿಯೆಯನ್ನು ರಚಿಸಿ ಆಧ್ಯಾತ್ಮಿಕ ಸಾಧಕರಿಗೆ ಹೊಸ ದೃಷ್ಟಿಕೋನವನ್ನು ನೀಡಿದ್ದಾರೆ. ಇಂದು ಧ್ಯಾನಕ್ಕೆ ಪೂರಕವಾದ ವಿನೂತನವಾದ ಧ್ಯಾನ ಮಂದಿರವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದೆ ಆರ್ಟ್ ಆಫ್ ಲಿವಿಂಗ್. ಇದು ಸ್ತಂಭರಹಿತ 4 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕವಾದ ಬಿದಿರನ್ನು ಬಳಸಿ ನಿರ್ಮಿಸಲಾದ ಇದರಲ್ಲಿ ಒಂದೇ ಬಾರಿಗೆ 2 ಲಕ್ಷ ಜನರು ಧ್ಯಾನವನ್ನು ಮಾಡುವಂತೆ ವಿನ್ಯಾಸಗೊಳಿಸಿದೆ. ಈ ಧ್ಯಾನ ಮಂದಿರದ ಉದ್ಘಾಟನೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮ ವೇದ ಮಂತ್ರಗಳೊಂದಿಗೆ ಆರಂಭವಾಯಿತು.
5: गुरुदेव विश्व के सर्वप्रिय और संपूर्ण भारत के आदरणीय माननीय प्रधानमंत्री जी श्री नरेंद्र मोदी जी और सभा में उपस्थित सभी व्यक्तिगण तथा विश्व भर से डिजिटल माध्यम से जुड़े सभी परिजन, आप सभी का इस समारोह में हार्दिक स्वागत है. आज हम एक विशेष अवसर के उपलक्ष्य में एकत्रित हुए हैं. इस वर्ष आर्ट ऑफ लिविंग की 45वीं वर्षगांठ है. यह उस यात्रा का प्रारंभ है जो एक संकल्प से प्रारंभ हुई और आज करोड़ों जीवनों तक पहुंच चुकी है.
0: ಆರ್ಟ್ ಆಫ್ ಲಿವಿಂಗ್ ಬೆಳೆದು ಬಂದ ದಾರಿಯನ್ನು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ಸಿಂಹಾವಲೋಕನವನ್ನು ಮಾಡುತ್ತಾ ಆಡಿದ ನುಡಿಗಳು ಇವು.
6: ಸನ್ 1951 ಧ್ಯಾನ ಸಿಖಾತೇ तब उस वक्त के जो चीफ जस्टिस रहे इंडिया के जस्टिस पीएन भगवती, वो बड़े आध्यात्मिक पुरुष थे. फिर एक दूसरे व्यक्ति थे, वो बिल्कुल नास्तिक थे, उनका नाम जस्टिस वीआर कृष्णय्यर, बहुत नामी थे. ये बिल्कुल दो छोर के लोग, एक समाज के दो छोर, ये पूरा विश्वास ही एक बिल्कुल एक नास्तिक परंपरा को मानने वाले. मगर दोनों आके हमसे बोले, गुरुदेव आप जो दे रहे हैं इसके लिए एक फ्रेमवर्क चाहिए, चित्र अच्छा है मगर चौकट चाहिए, हम पहले ट्रस्टी बने. वो उस इस संस्था के ट्रस्टी बने दोनों जने, और यहाँ के नरसिम्ह राव जो थे चीफ सेक्रेटरी निवृत्त हुए कर्नाटक के, और बेंगलुरु के आर्किटेक्ट कहा जाता है लक्ष्मण राव, इनको भी उन्होंने शामिल किया और ये उन्होंने ट्रस्ट बनाया 13 नवंबर 1981 में. उसके बाद कई चुनौती को लेकर के ये संस्था आगे बढ़ती रही और ईश्वरी कृपा हमारे वॉलंटियर्स जितने भी प्रोत्साहन इनमें उत्साह इनमें है उसको कहना भी मुश्किल है. 38,000 प्रशिक्षक और उनके हजारों करोड़ों उनके लोग और वॉलंटियर्स, इस सबका एक ही लक्ष्य था, एक हिंसा मुक्त जीवन, तनाव मुक्त जीवन और भारत के ज्ञान, आध्यात्मिक ज्ञान को जीवन में उतारे, इस दिशा में चले. अब आप सबके जो प्रयत्न से आज आप दुनिया के उत्तर ध्रुव के पास चले जाए, त्रोमसे में उधर भी लोग ध्यान कर रहे हैं, क्रिया कर रहे हैं, भजन गा रहे, दक्षिण ध्रुव

ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಪೂರ್ಣಿಮಾ ಎನ್ ರಘುನಾಥ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ, ತಾಂತ್ರಿಕ ಸಹಾಯ ಅಶುತೋಷ್ ಝಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ. ಮುಂದೆ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಇದು 102.6 ಮೆಗಾಹರ್ಟ್ಸ್. ಸಮಯ 8:15:35. ಇದೀಗ ಭಕ್ತಿ ಪ್ರಧಾನ ಚಿತ್ರಗೀತೆಗಳು.

ಪಿ.ಬಿ. ಶ್ರೀನಿವಾಸ್ ಹಾಡಿರುವ ಭಕ್ತ ಕನಕದಾಸ ಚಿತ್ರದ ಗೀತೆಯನ್ನ ಕೇಳಿದಿರಿ. ಇನ್ನು ಮುಂದೆ ಊರಿಗಿಟ್ಟ ಕೊಳ್ಳಿ ಚಿತ್ರದ ಹಾಡನ್ನ ಕೇಳೋಣ. ಹಾಡಿದ್ದಾರೆ ಸಂಗಡಿಗರೊಂದಿಗೆ ಬೆಂಗಳೂರು ಲತಾ. ವಿಜಯ ನರಸಿಂಹ ಬರೆದ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ. ರಂಗರಾವ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಭಕ್ತಿ ಪ್ರಧಾನ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಎಫ್ಎಂ ಸಮಯ 8:21. ಇನ್ನು ಮಣಿಕಂಠನ ಮಹಿಮೆ ಚಿತ್ರದ ಹಾಡು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೂ ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಇದು 102.6 ಮೆಗಾಹರ್ಟ್ಸ್. ವೇಳೆ 8:45:40. ಇದೀಗ ವಚನಗಳು. ಕಾರ್ಯಕ್ರಮದ ಆರಂಭದಲ್ಲಿ ನೀಲಮ್ಮ ಅವರ ವಚನವನ್ನ ಕೇಳೋಣ. ಹಾಡಿದ್ದಾರೆ ಗಾಯತ್ರಿ ಶ್ರೀಧರ್.

ಇದೊಂದು ಪ್ರಕಟಣೆ. 2026-27 ಸಾಲಿನಲ್ಲಿ ಪ್ರಥಮ ಪಿಯುಸಿ ಪ್ರವೇಶಕ್ಕಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಪದವಿ ಪೂರ್ವ ಕಾಲೇಜು ಹಾಗೂ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜುಗಳಿಗೆ ಅಲ್ಪಸಂಖ್ಯಾತರ ಸಮುದಾಯದವರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಆನ್ಲೈನ್ನಲ್ಲಿ ಸೇವಾ ಸಿಂಧು ತಂತ್ರಾಂಶದ ಮೂಲಕ ಸಲ್ಲಿಸಬಹುದಾಗಿರುತ್ತದೆ. ದಿನಾಂಕ 16/5/2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಶಾಲೆಗಳು ಹಾಗೂ ಅಲ್ಪಸಂಖ್ಯಾತರ ಜಿಲ್ಲಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಎಂದು ಜಿಲ್ಲಾ ಅಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಚಿತ್ರದುರ್ಗ ಇವರ ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂನಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ವಚನಗಳನ್ನು ಕೇಳುತ್ತಿರುವಿರಿ. ಎಫ್ಎಂ ಸಮಯ 8:55. ಕಾರ್ಯಕ್ರಮದ ಕೊನೆಯದಾಗಿ ವೀರಸಂಗಯ್ಯ ಅವರ ವಚನ ಹಾಡಿದ್ದಾರೆ ದೇವೇಂದ್ರ ಕುಮಾರ್ ಮುಧೋಳ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 9 ಗಂಟೆ ಆಗುತ್ತಲಿದೆ. ನಮ್ಮದೇ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹೆರ್ಟ್ಸ್. ಸಮಯ 9:15. ಇದೀಗ ಭಾವಗೀತೆಗಳು. ಆರಂಭದಲ್ಲಿ ಕುವೆಂಪು ಅವರ ರಚನೆಯನ್ನ ಕೇಳೋಣ. ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೆ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಎಫ್ಎಂ ಸಮಯ 9:24.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 9:30. ಇದೀಗ ಕೇಳಿ ನಾಟಕ.
1: ನಾಟಕ ಕರವಸ್ತ್ರ. ರಚನೆ ತರಸು. ನಿರ್ದೇಶನ ಡಿಎಸ್ ನಾಗಭೂಷಣ. ಕೇಳಿ ನಾಟಕ ಕರವಸ್ತ್ರ.

0: ನಿಲ್ಸೋ ನಿಲ್ಸೋ ಆ ರಾಗ ಕೇಳಲಾರೆ.
1: ಅದ್ ಯಾಕೋ ಹಾಗ ಮುಂಗ್ಸೆ ಆಗಾಡ್ತೀಯ ಇವತ್ತು? ಅಯ್ಯೋ ಜೋಲ್ಮೋರೆ ವೀರಭದ್ರ,
0: ಯಾರಾದ್ರೂ ಆಗ್ಲಿ ನಿಲ್ಲಿಸ್ತೀಯೋ ಇಲ್ವೋ ದಯಮಾಡಿ.
1: ಯಾಕೋ ಸಂಗೀತ ಅಂದ್ರೆ ಆಗೋದಿಲ್ವೇನೋ ನಿನ್ ಮೈಗೆ?
0: ಸಂಗೀತನೂ ಬೇಡ ಇಂಗೀತಾನು ಬೇಡ. ಥುತ್,
1: ನಿನ್ ನೋಡಿದ್ರೆ ಕಾಳಿದಾಸನನ್ ಕಂಡು ಕನಿಕರ ಆಗುತ್ತೆ ಕಣೋ ಶ್ಯಾಮು.
0: ನನ್ನ ನೋಡಿ ಅಯ್ಯೋ ಅನ್ನೋಂದ್ರೆ ಕಾಳಿದಾಸನನ್ನ ಕಂಡು ಕನಿಕರ ಆಗುತ್ತದಂತೆ. ಅದ್ ಯಾವನೋ ಆ ಕಾಳಿದಾಸ.
1: ಕಾಳಿದಾಸ ಅಂತ ಒಬ್ಬ ಇದ್ದ, ಅವನ್ ಸಂಗೀತ ಕೇಳಿದ್ರೆ ಶಿಶು ಪಶು ಸರ್ಪ ಎಲ್ಲ ಮರಳಾಗುತ್ತದೆ ಅಂತ ಬರದ ಬೆಪ್ತಕಡಿ. ಆ ಮೂರು ಜಾತಿಗೂ ಸೇರದ ನಿನ್ನಂತ ಉತ್ತಮರಿದ್ದಾರೆ ಅಂತ ಗೊತ್ತಾಗ್ಲಿಲ್ವಲ್ಲ ಆ ಕವಿಗೆ ಅಂತ ಪಶ್ಚಾತ್ತಾಪವಾಯ್ತು.
0: ಉಪಕಾರವಾಯ್ತು. ಬದುಕಿರೋ ವಿಷಯ ಕಲ್ದೆ ಹೋದ್ರು ಸತ್ತೋರ್ ವಿಷಯದಲ್ಲಾದ್ರೂ ಕನಿಕರ ಇದೆಯಲ್ಲ ನಿನಗೆ. ಹಾವು ಹುಲಿ ಹಲ್ಲಿ ಇನ್ನೇನೇನು ಅನ್ಬೇಕಂತೀಯ ಅನ್ನು, ಎಲ್ಲ ಅಂದು ಮುಗಿಸ್ಬಿಡು.
1: ಬದುಕಿರೋರಿಗೇನೋ ಬಂದಿರೋ ಕೇಡು.
0: ಬದುಕಿರೋದೇ ಕೇಡು. ವಾರಕ್ಕೊಂದ್ಸಲ ಬರೋ ಭಾನುವಾರವು ಗೋಳಾದ ಮೇಲೆ ಬದುಕಿರೋದು ಯಾಕೆ ಹೇಳು?
1: ನಿಜ ಅನ್ನು. ಹಾಗಾದ್ರೆ ಈಗೇನ್ ದಾರಿ ಯೋಚಿಸಿದೀಯಾ? ವಿಷವೋ ಉರುಳೋ ಅಥವಾ ತಣ್ಣಗಿರೋ ಕೆರೆ ನೀರೋ?
0: ನಿನ್ನಂತ ಸ್ನೇಹಿತರನ್ನ ಕಟ್ಕೊಂಡ ಮೇಲೆ ಅಷ್ಟೇ ತಾನೆ. ಮನೆಯಲ್ಲಿ ಬೇಜಾರಾಗಿ ಸ್ನೇಹಿತ ಅಂತ ಹುಡ್ಕೊಂಡ್ ಬಂದ್ರೆ ನೀನ್ ಕೊಡೋ ಸಮಾಧಾನ ಇಷ್ಟೇ ತಾನೆ?
1: ತಪ್ಪಾಯ್ತಪ್ಪ, ತಪ್ಪಾಯ್ತು. ಈಗ ಏನಾಯ್ತು ಹೇಳು.
0: ಆಗೋದೇನು ಈ ಹಾಳ ಸಂಸಾರಕ್ಕೆ ತಿಲಾಂಜಲಿ ಕೊಟ್ಬಿಟ್ಟು ಆಮೇಲೆ ನೀನ್ ಹೇಳಿದ ಹಾಗೆ ಮಾಡೋದೆ?
1: ಆದದ್ದೇನು ಹೇಳು ಅಂದ್ರೆ ಆಖರಿ ತೀರ್ಮಾನ ಹೇಳ್ತೀಯಲ್ಲೋ, ಏನ್ ಸಮಾಚಾರ?
0: ಮನೆ ಹೆಂಗಸರಿಗೆ ನಮ್ ತಾಪತ್ರಯ ಅರ್ಥ ಮಾಡ್ಕೋಬೇಕು ಅನ್ನೋ ಬುದ್ಧಿ ಬರದೆ ಹೋದ್ರೆ ಮತ್ತೇನ್ ಮಾಡ್ಬೇಕು?
1: ಓ, ರಾಣಿ ಸಾಹೇಬ್ರ ವಿಷಯನೇ ಅಲ್ವೋ ಕಮಂಗಿ? ಬಂಗಾರದಂತ ಹುಡುಗಿ ಕೈ ಹಿಡಿದು ಈ ಕೆಟ್ಟ ಯೋಚನೆ ಏನೋ?
0: ಹುಡುಗಿ ಏನೋ ಬಂಗಾರನೇ, ಬುದ್ಧಿ ಮಾತ್ರ ಹಿತ್ತಾಳೆ. ಏನಾದ್ರೂ ಹಿಡಿದ್ರೆ ಮಂಗ ಮುಷ್ಟಿ.
1: ಹಸುಗೂಸು ಹುಸಿ ಮುನಿಸು ಕಿವಿ ಮಾತು ಕಣ್ಣೀರು ತವ್ರ ಮನೆ ಕಳಿಸಿ ಅನ್ನೋ ಬ್ರಹ್ಮಾಸ್ತ್ರ ಇಷ್ಟೇ ತಾನೆ ಮುಂದಿನ ದೃಶ್ಯಗಳು. ಆ ಬ್ರಹ್ಮ ಅನ್ನೋನು ಹೆಂಗಸರಿಗೆ ಅದೆಲ್ಲ ಕೊಡದೇ ಇದ್ದಿದ್ರೆ ಸಂಸಾರದಲ್ಲಿ ಸ್ವಾರಸ್ಯನೇ ಇರ್ತಿರ್ಲಿಲ್ಲ, ಸಪ್ಪೆ ಆಗೋಗೋದು.
0: ಸ್ವಲ್ಪ ಸ್ವಲ್ಪ ಸ್ವಲ್ಪ ತಡಿ. ಆಟ ಆಡದೆ ಇರೋರು ಯಾರೋ ನನ್ನ ಹೆಂಡ್ತೀನೆ. ಅಯ್ಯೋ ಸರಿ ಹೋಯ್ತು ಪ್ರಾಣಿ, ಸರ್ಸು ವಿಷಯ ಗೊತ್ತಿಲ್ಲ, ಅದಕ್ಕೆ ಏನೇನೋ ಹೇಳ್ತೀಯ. ಸಿಟ್ಟು ಬರ್ಲಿಲ್ಲ ಅವಳು ಸಮಾನ ಇಲ್ಲ, ಸಿಟ್ಟು ಬಂತು ತಾಟಕಿ ಅವತಾರ.
1: ಅದ್ ಸರಿ, ನನ್ನ ವಿಷಯ ಕೇಳು. ಹೋದ್ ತಿಂಗಳು ಏನಾಯ್ತು ಅಂತೀಯ?
0: ನಿನಗೇನಾಯ್ತೋ ಮಾರಾಮಾರಿ?
1: ಅದರ ಅಪ್ಪ
0: ತಲೆ ಕೂದ್ಲು ಹಾಗೆ ಇದೆಯಲ್ಲೋ.
1: ಅದೊಂದೇ ಉಳಿದದ್ದು. ಹೋದ್ ತಿಂಗಳು 4ನೇ ತಾರೀಕೋ 5ನೇ ತಾರೀಕೋ ಆಫೀಸ್ನಲ್ಲಿ ಇದ್ದೆ.

0: ಆ ಕಾಗದ ತಗೊಂಡೋಗಿ ಸಾಹೇಬರು ರುಜು ಹಾಕಿಸಿ ತಗೊಂಬ. ರೀ ರಾಜಾಚಾರ್ಯ, ಆರ್ಡರ್ ಟೈಪ್ ಮಾಡಿದ್ದಾಯ್ತೇನ್ರಿ, ಬೇಗ ಮುಗಿಸ್ಬಿಡ್ರಿ. ಸರಸರ ಕೆಲಸ ಮುಗಿಬೇಕು ಅನ್ನೋವಾಗ ಈ ಟೆಲಿಫೋನ್ ಗದ್ದಲ ಬೇರೆ. ಇದೋ ಪ್ರಾಣ ಹೋಗೋವಾಗ ಬಡ್ಕೊಳತ್ತೆ. ಹಲೋ, ಶ್ರೀಧರ ಮಾತಾಡ್ತಾ ಇರೋದು. ಯಾರು? ಚಂದ್ರನೇ. ಸೋ ಸಾರಿ ಕಣೋ, ಏನೋ ಕೆಲಸ ಮಾಡ್ತಾ ಇದ್ದೆ, ಬೇಗ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನ್ ಸಮಾಚಾರ? ಓಹೋ, ಮಗನ ಹುಟ್ಟಿದಬ್ಬಾನೆ, ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಜಾಗ್ರತೆ ದಿನ ಕಳೆದು ಹೋಗುತ್ತೋ ಗೊತ್ತೇ ಆಗಲ್ಲ. ಏನಂದೆ? ಸ್ವಲ್ಪ ಗಟ್ಟಿಯಾಗಿ ಮಾತಾಡೋ. ಈ ಟೆಲಿಫೋನ್ಗೆ ನೆಗಡಿಯಾಗಿ ಗಂಟ್ಲು ಕಟ್ಟೋಗಿದೆ. ಭಾನುವಾರ ದಿನಾನೇ? ಓಹ್, ಖಂಡಿತ ಬರ್ತೀನವ. ಹಾ, ಅವಳಿಂದ ಕರ್ಕೊಂಡು ಬರ್ತೀನಿ. ಏನ್ ಮಾಡಿಸ್ತೀರೋ? ಕೀರು, ವಾಂಗಿಬಾತು, ದಮ್ ರೋಟು, ಕ್ಯಾರೆಟ್ ಕೋಸಂಬರಿ, ಬೂದುಗುಮ್ಮಳಕಾಯಿ, ಮಜ್ಜಿಗೆ ಹುಳಿ ಸಾಕು ನಿಲ್ಸೋ. ಈಗಲೇ ನಾಲ್ಗೆ ನೀರು ತೊಟ್ಟಿಗ್ತಾ ಇದೆ. ಖಂಡಿತ ಬರ್ತೀನೋ? ಖಂಡಿತ, ಅವಳನ್ನೂ ಕರ್ಕೊಂಡು ಬರ್ತೀನಿ. ಅವಳಿಗೂ ನಿಮ್ ರಾಣಿ ಸಾಹೇಬ್ರ ಅಪ್ಪಣೆ ಅಂತ ಹೇಳ್ತೀನಿ. ಖಂಡಿತ ಮರೆಯಲ್ಲ. ಮರೆತ್ರೆ ನಾನು ಜೀವ ಇಟ್ಕೊಂಡು ಬದುಕೋದಿಕ್ ಸಾಧ್ಯವೇ? ಥ್ಯಾಂಕ್ ಯು. ಓಕೆ. ಸರ್ಸೋ, ಸರ್ಸೋ
1: ಬಂದೆ. ಏನು?
0: ಬೇಗ ಬಾ ಅಂದೆ. ಥೋ, ಬರೀ ನಿಧಾನ ನಿಂದು. ಬಾ ಅಂದ್ರೆ ಬಂದ್ಬಿಡ್ಬೇಕು. ಎಷ್ಟೊತ್ತೆ?
1: ಕೂಗಿದ ತಕ್ಷಣ ಹೇಗಿದ್ದ ಹಾಗೆ ಬರಕ್ಕಾಗುತ್ತೆ. ಈಗ ಬಂದೆ ತಾಳಿಂದ್ರೆ
0: ಡ್ಯಾಮಿಟ್,

0: ನಾಲ್ಗೆಗಿರೋ ಚುರುಕು ಕಾಲ್ಗಿದ್ರೆ ಕೇಳಿದ ವರ ಕೊಡ್ಬೋದಾಗಿತ್ತು. ಈಗೇನ್ ನೀನ್ ಬೇಗ ಬರ್ತೀಯೋ ಅಥವಾ ನಾನು ಹೊರಟವ್ಳ? ಹೋಲಿ ಬಿಡು, ನಿನ್ಗೆ ಬೇಡ ಅಂದ್ರೆ ನನಗೇನು? ನೋಡ್ ಸರ್ಸು, ಐದ್ ಎಣಿಸೋದ್ರಲ್ಲಿ ನೀನ್ ಹಾಜರಾದ್ರೆ ಸರಿ, ಇಲ್ದೆ ಹೋದ್ರೆ ಈಗ ಎಣಿಸ್ತೀನಿ. ಒಂದು, ಎರಡು, ಮೂರು, ನಾಲ್ಕು, ಐದು ಅಂದ್ರೆ ಟೂ ಲೇಟ್. ಜೋ ತುಮಕೋ ಹೋ ಪಸಂದ್ ವಹಿ ಬಾತ್ ಕಹೆಂಗೆ.
1: ನಿಮ್ ರಾಗ ಸಾಕು ಅಂದ್ರೆ ನಾನ್ ಬಂದಿದ್ ನೋಡ್ಕೊಂಡು ಬೇಕುಂತ್ಲೆ ಐದು ಅಂದ್ರೆ ಯಾರು ಹೋಗ್ತಾರೆ?
0: ರೈಲ್ ಹೋದ್ಮೇಲೆ ಟಿಕೆಟ್ ಸಿಗೋಲ್ಲ. ಅಬ್ ಮೈನೆ
1: ಸಾಕು ಸಾಕು, ನಿಮ್ ರಾಗ ಸಾಕು. ಕಾಫಿಗ್ ಸಕ್ಕರೆ ಬೆರೆಸ್ಕೊಂಡ್ ಬರೋದ್ರಲ್ಲಿ ಹೊತ್ತಾಯ್ತು ಅಂದ್ರೆ ಈಗಿನ್ ಹೇಳ್ತಿರೋ ಇಲ್ವೋ?
0: ಸಾರಿ ಡಿಯರ್.
1: ಅಷ್ಟೇ ತಾನೆ, ಮೂರ್ ಎಣ್ಸೋದಲ್ಲಿ ಹೇಳ್ದೆ ಹೋದ್ರೆ
0: ಏನ್ ಮಾಡ್ತಿ?
1: ಎರಡು ಬೇಡಿ, ಹೇಳ್ಬೇಡಿ, ಮೂರು ಅಂತ ಅಂದ್ಬಿಡ್ತೀನಿ. ಒಂದು ಎರಡು ಬಂತು, ಮೂರಕ್ ಮುಹೂರ್ತ ಬಂತು, ಲಾಸ್ಟ್ ಚಾನ್ಸ್.
0: ಏ, ಇನ್ನೊಂದ್ಸಲ ಒಂದ್ರಿಂದ ಎಣ್ಸೆ. ಏನ್ ಮಾಡ್ತೀನಿ ಅಂತ ಹೇಳ್ದೇನೆ, ಅಲ್ಟಿಮೇಟಮ್ ಕೊಟ್ಬಿಟ್ರೆ ಓಹೋ, ಅದ್ ನ್ಯಾಯ ಅಲ್ಲ.
1: ಹೀರೆಕಾಯಿ ಬೋಂಡಕ್ಕೆ ಸೊನ್ನೆ, ಎರಡು
0: ಬೋಂಡ ಮಾಡಿದ್ದೀನಿ. ಹೇ ಪ್ಲೀಸ್, ಮೂರು ಅನ್ಬೇಡ, ತಡಿ, ಹೇಳ್ತೀನಿ.
1: ಹಾಗ್ ದಾರಿಗ್ ಬನ್ನಿ. ಅದೇನ್ ಹೇಳಿ?
0: ಹೀರೆಕಾಯಿ ಬೋಂಡ ಉಂಟ?
1: ಖಂಡಿತ ಉಂಟು, ಅದ್ ಬೇಕಾದ್ರೆ ಹೇಳ್ಬಿಡಿ.
0: ಇವತ್ತು ಚಂದ್ರು ಫೋನ್ ಮಾಡಿದ್ದ.
1: ದಿನ ಮಾಡ್ತಲೇ ಇರ್ತಾರೆ. ನಿಮ್ಮಿಬ್ರಿಗೋ ಇನ್ನೇನ್ ಕೆಲ್ಸ? ಬಿಟ್ಟಿ ಫೋನ್ ಸಿಕ್ಕಿರೋವಾಗ.
0: ನಾಡಿದ್ದು ಭಾನುವಾರ.
1: ನೀವೇನ್ ಹೇಳೋದದು, ಕ್ಯಾಲೆಂಡರ್ ನೋಡಿದ್ರೆ ಕಾಣುತ್ತೆ. ನೀವೇನ್ ಬೇಗ ಹೇಳ್ತಿರೋ ಇಲ್ವೋ?
0: ಮುಂದೆ ಕೇಳೋ ಬೇಡವೋ?
1: ಬೇಡ ಅನ್ನೇ ಹೇಳಿ.
0: ಮಾತ್ ಮಾತಿಗೂ ಬ್ರೇಕು. ಹಾ, ಬೇಗ ಹೇಳಿ ಅಂದ್ರೆ
1: ನನ್ ರೇಗಿಸ್ಬೇಡಿ, ಬೇಗ ಹೇಳಿ.
0: ಸಮಾಧಾನ ಅಂತಾಳುವಂತಾಳಾಗೆ ಕೋಮಲಾಂಗಿ.
1: ನಿಮ್ ನಾಟಕ ಬೇಡ ಅಂದ್ರೆ
0: ರೂ ಅನ್ಬೇಡ ರಾಣಿ, ಬೇಗ ಹೇಳ್ತೀನಿ. ಭಾನುವಾರ ಚಂದ್ರು ಮಗು ಹುಟ್ಟದಬ್ಬ, ಇಬ್ರಿಗೂ ಆಹ್ವಾನ ಬಂದಿದೆ, ಹೋಗ್ಲೇಬೇಕು ಅಂತ. ಹಾಗಂತ ನಾನು ಹೇಳ್ತೀನಿ, ನೀನ್ ಕೇಳ್ಬೇಕು. ಅವತ್ ಹೋಗ್ಲೇಬೇಕು, ಆಯ್ತಾ?
1: ಏನು, ಕುಸುಮನ್ ಮಗು ಹುಟ್ಟಿದಬ್ಬಾನೆ?
0: ಹೌದು. ಒಂದೇ ಇಲ್ಲಿ ಹೀರೆಕಾಯಿ ಬೋಂಡ.
1: ನಿಮ್ಗಂತೂ ಮೂರ್ ಹೊತ್ತು ತಿನ್ನೋದ್ರ ಯೋಚನೆನೆ.
0: ಇನ್ನೇನ್ ಯೋಚನೆ ಮಾಡ್ಬೇಕು, ವಿಷಯ ಗೊತ್ತಾಯ್ತೋ ಇಲ್ವೋ? ಇನ್ ಸುಮ್ನೆ ಸತಾಯಿಸ್ಬೇಡ, ಬೋಂಡ ಬೇಗ ಬರ್ಲಿ.
1: ಹುಟ್ಟಿದ ಹಬ್ಬಕ್ ಹೋಗ್ಬೇಕು ಅಂತಿರಲ್ಲ, ಮಗು ಪ್ರೆಸೆಂಟೇಶನ್ ಏನ್ ಕೊಡ್ಬೇಕು ಅಂತ ಯೋಚನೆ ಮಾಡಿದೀರಾ?
0: ಅದಕ್ಕೀಗ್ಲೇ ಮುಹೂರ್ತಾನೆ, ನಾಳೆ ಎಲ್ಲ ಇದೆ. ಏನಾದ್ರೂ ಯೋಚನೆ ಮಾಡ್ಕೊಂಡು ಹೋದ್ರ ಆಯ್ತು, ಬಿಟ್ರು ಆಯ್ತು.
1: ಪಾಪ, ಬಿಟ್ರು ಆಯ್ತು, ಕೊಟ್ರು ಆಯ್ತು, ಬರಿಗೈ ಬೀಸ್ಕೊಂಡ್ ಹೋಗಿ ಬಿಟ್ಟಿ ಊಟ ಉಂಡ್ ಬಂದ್ರು ಆಯ್ತು. ನಿಮ್ಮಂತ ಸ್ನೇಹಿತರು ಇರ್ಬೇಕಿದ್ರೆ.
0: ಶಟಪ್, ಮೊದ್ಲು ಬೋಂಡ ತಂದ್ಬಿಟ್ಟು ಆಮೇಲೆ ಮುಂದಿನ ಮಾತು.
1: ಬೋಂಡ
0: ಬೋಂಡ ಕಿವಿ ಕೇಳಲ್ವೇ? ಬೋಂಡ ಹೀರೆಕಾಯಿ ಬೋಂಡ
1: ಅದೆಲ್ಲ ಸರಿ, ಎಲ್ಲಿದೆ?
0: ಏನಂದ್ಯ ಸರ್ಸು? ನೋಡು, ಇದೆಲ್ಲ ಚೆನ್ನಾಗಿರಲ್ಲ. ಬ್ರಹ್ಮ ಕೊಟ್ಟಿರೋದು ಒಂದೇ ನಾಲ್ಗೆ.
1: ಅದು ನನ್ಗೂ ಗೊತ್ತು.
0: ಮತ್ತೆ ಬೋಂಡ ಬೇಗ ತಗೊಂಬ.
1: ನೀವೆಂತ ಪೆದ್ದೂರಿ, ನಿಮ್ ಹತ್ರ ಮಾತ್ ಹೊಡ್ಸೋಕೆ ಬೋಂಡ ಅಂದ್ರೆ ನಂಬಿಟ್ರ? ಮಾತ್ ಎತ್ತಿದ್ರೆ ಹೆಂಗಸ್ರು ಮಂಕು ಅಂತೀರಿ, ನಿಮ್ಗಿಂತಲೂ ನಾನೇ.
0: ಅಯ್ಯೋ ಕೆಟ್ಟ ಹುಡುಗಿ, ಮೋಸ ಮಾಡ್ತೀಯ, ತಡಿ.
1: ಈ ಸೀರೆಗೆ ಈ ಕುಪ್ಸೋ ಒಪ್ಪಲ್ಲ. ಇದಕ್ ಮ್ಯಾಚ್ ಆಗೋ ಬ್ಲೌಸ್ ಪೀಸ್ ತಂದು ಕೊಡಿ ಅಂತ ಎಷ್ಟು ಕೇಳಿದ್ರು ಕಲ್ ಮೇಲ್ ಮಳೆ. ಎಲ್ಲಾದ್ರೂ ಹೋಗ್ಲೇಬೇಕು ಅಂದ್ರೆ ಲಕ್ಷಣವಾಗಿ ಉಟ್ಕೊಳ್ಳಕ್ ಒಂದ್ ಸೀರೆ ಕುಪ್ಸ ಅಂತಿಲ್ಲ. ಇವ್ರ ಪ್ರೀತಿ ಎಲ್ಲ ಬರೀ ಮಾತ್ನಲ್ಲೇ.
0: ಸರ್ಸು, ಹೊತ್ತಾ ಹೋಯ್ತು.
1: ಬಂದೇ, ಇವ್ರ ಅವಸರನೋ? ಇಷ್ಟ ಅವಸರ ಮಾಡಿದ್ರೆ ಒಂದು ತೋಚೋದೇ ಇಲ್ಲ, ಕೈ ಕಾಲೇ ಆಡಲ್ಲ.
0: ಸರ್ಸು, ಸರ್ಸು
1: ಬಂದೇ. ಅಬ್ಬಾ, ಒಳ್ಳೆ ಏಳ್ ತಿಂಗಳಲ್ಲಿ ಹುಟ್ಟಿದಾಗ ಆಡ್ತಾರೆ. ಥೂ, ಇವ್ರ ಗದ್ಲದಲ್ಲಿ ಕುಂಕುಮನು ಅಳಿಸೋಯ್ತು.
0: ನಿನ್ ಅಲಂಕಾರ ಮುಗಿತೋ ಇಲ್ವೇ? ಶೆಟ್ಟಿ ಸಿಂಗಾರ ಆಗೋದ್ರೊಳಗೆ ಪಟ್ಟಣ ಹಾಳಾಯ್ತು. ನಿನ್ ನಿಧಾನ ಕಾಯೋ ಬಸ್ ಯಾವನ್ ಇಟ್ಟಿದಾನೋ ಏನೋ, ಒಂದಲ್ಲ ಮೂರ್ ಕಡೆ ಹಾಳ್ ಬಸ್ ಕಾಯ್ಬೇಕು. ಈಗಾಗಲೇ 8 ಗಂಟೆ ಆಯ್ತು, ಬೆಳಗಿಂದ ಒಂದೇ ಸಮ ಅಲಂಕಾರ ಮಾಡ್ತಾನೆ ಇದೀಯ. ಅದೇನು ಮಂಗಳೂರು ಬೀದಿಯೆಲ್ಲ ಕೋರೈಸೋ ಅಲಂಕಾರ, ನಾನ್ ಬೇರೆ ಕಾಣೆ.
1: ನಿಮ್ಗಷ್ಟ ಅವಸರ ಇದ್ರೆ ನೀವೇ ಹೋಗಿ. ನಿಮ್ಗೆ ಯಾವಾಗ್ಲೂ ಅಷ್ಟೇ, ನಾನ್ ನೆಟ್ಟ ಬಟ್ಟೆ ಹಾಕೊಂಡ್ರು ಸಹಿಸಲ್ಲ.
0: ಬರ್ತೀಯೋ ಇಲ್ವೇ?
1: ಬಂದೆ ತಡೀರಿ.
0: ಏನ ಮಾಡ್ತಾ ಇದ್ಯಾ?
1: ಓಹೋ, ಒಳ್ಳೆ ತಮಾಷೆ ಆಯ್ತು ನಿಮ್ದು. ನನ್ ಕೈಗೆ ರೆಕ್ಕೆ ಇದೆಯೇ?
0: ನಿನ್ ಕೈಗ್ ರೆಕ್ಕೆ ಇಲ್ಲ, ನಿಮ್ ಅಪ್ಪ ಕೊಟ್ಟ ಕಾರು ಇಲ್ಲ, ಬೇಗ ಹೊರಡು.
1: ನಮ್ ಅಪ್ಪನೇನೋ ಅನ್ಬೇಕಾದಿಲ್ಲ, ಬಂದ್ಬಿಟ್ಟೆ. ಮಾತಿತ್ತಿದ್ರೆ ತವ್ರ ಮನೆ. ಥೂ, ಕುಂಕುಮಕ್ ಒಂದ್ ಹೆಚ್ಚೆ ಆಯ್ತು, ಹಾಳಾಗ್ ಹೋಗ್ಲಿ. ಅಂದಾಕೆ ಏನೋ ತಗೋಬೇಕು ಅಂತಿದ್ದೆ. ಏನು
0: ಏ ಸರ್ಸೋ, ನೀ ಬರ್ತೀಯ ಅಥವಾ

0: ಅದು ಹೋಗ್ಲ
1: ಬಂದೆ ಬಿಟ್ಟೆ ಅಂದ್ರೆ ಹಾಳಾದ್ದು, ಏನೋ ಮರ್ತು ಹೋಯ್ತು. ಹಾಳಾಕ್ ಹೋಗ್ಲಿ, ಬಂದೆ.
0: ಅಬ್ಬ, ಅಂತೂ ಅವತಾರ ಮಾಡಿದೀಯಲ್ಲ ರತಿದೇವಿ.
1: ನಿಮ್ ಹುಡುಗಾಟ ಆಮೇಲಾಗ್ಲಿ, ಹೊತ್ತಾಯ್ತು ಅಂದ್ರಲ್ಲ ಹೊರಡಿ.
0: ಹೋಗೋದಿರ್ಲಿ, ನಿನ್ನೋಡ್ದವ್ರು ಯಾರು ನಿಮ್ ಹೆಂಡತಿ ಸುಣ್ಣದ ಗುಂಡಲ್ ಕೆಲಸ ಮಾಡ್ತಾರ ಅಂತ ಕೇಳ್ತಾರೆ. ಮೊದ್ಲು ಮುಖಕ್ ಹಾಕಿರೋ ಪೌಡರ್ ಒರೆಸ್ಕೊಳೆ. ಸರಿ, ಒಂದ್ ಟಿನ್ ಪೂರಾ ಒರೆಸ್ಬಿಟ್ಟಿದ್ಯಾ ಇದ್ದು ಮುಖಕ್ಕೆ?
1: ಹೊತ್ತಿಗೆ ಸರಿಯಾಗಿ ಜ್ಞಾಪಿಸಿದ್ರಿ. ಏನೋ ಮರ್ತೆ, ಏನೋ ಮರ್ತೆ ಅಂತ ಅನ್ಕೋತಾ ಇದ್ದೆ. ಸದ್ಯಾಗಿ ಜ್ಞಾಪಿಸಿದ್ರಲ್ಲ.
0: ಏನೋ
1: ಖರ್ಚಿಫ್, ಒಂದ್ ನಿಮಿಷ ಖರ್ಚಿಫ್ ತಗೊಂಡು ಮುಖ ಹೊಸ್ಕೊಂಡ್ ಬಂದ್ಬಿಡ್ತೀನಿ.
0: ನೀನೇನ್ ಖರ್ಚಿಫ್ ಹುಡ್ಕೋಕ್ ಹೋಗ್ಬೇಡ, ನಂದೇ ತಗೋ.
1: ನಿಮ್ದು ಬೇಡ, ಅದೇ ತರನಾ?
0: ಇನ್ಯಾವುದು? ಅದಕ್ಕೇನ್ ಬಂಗಾರದ ಎಳೆ ಹಿಡಿದು ನೇಯ್ದಿದಾರಿಯೇ? ಇದೇ ಆಗುತ್ತೆ ನಿನ್ ಕೋಮಲ ಮುಖಕ್ಕೆ. ಸದ್ಯ ಹೊರಗೆ ಹೆಜ್ಜೆ ಇಡು.
1: ಅದಲ್ಲ ರೀ, ಕುಸ್ಮ ಅವ್ನ್ ಮೈಸೂರ್ ಸಿಲ್ಕ್ ಖರ್ಚಿಫ್ ಪ್ರೆಸೆಂಟ್ ಮಾಡಿರ್ಲಿಲ್ವೇ ಮದ್ವೆಲಿ.
0: ಯಾರ ಮದ್ವೆಲಿ?
1: ಕೋಣನ್ ಮದ್ವೆಲಿ. ಆ ಖರ್ಚಿಫ್ ಹಾಗೆ ಬಚ್ಚಿಟ್ಟಿದ್ದೆ, ಅಳಿಗ್ ತೋರಿಸಿ ಜ್ಞಾಪಿಸ್ಬೇಕು ಅಂತಿದ್ದೆ. ನಿಮ್ ಗದ್ದಲದಲ್ಲಿ ಮರ್ತೆ ಹೋಗಿತ್ತು.
0: ಒಂದೂವರೆ ವರ್ಷಕ್ ಬಂತು, ಇನ್ನೂ ಹಾಗೆ ಇಟ್ಟಿದ್ಯಾ ಅದನ್ನ?
1: ಮತ್ತೆ ನಾನೇ ನಿಮ್ ಹಾಗೇನೆ ಕಳೆದ ಹಾಳು ಮಾಡಕ್ಕೆ?
0: ಮಾತೆತ್ತರು ನನ್ ಕುಲಾನೇ ಉದ್ಧಾರ ಮಾಡ್ತೀಯಲ್ಲಿ, ಸಾಕ್ ಜಗಳ, ಬೇಗ ತಗೊಂಬ ಹೋಗು. ನಿನ್ ಸ್ನೇಹಿತ ಇದ್ರು ನಿನ್ ಬುದ್ಧಿವಂತಿಕೆನ್ ಮರ್ಕೋವಂತೆ. ಹಾ ಹಾ ಹಾ, ನೀನ್ ಹೋಗ್ಬೇಡ, ಅದೆಲ್ಲಿದೆ ಹೇಳು, ನಾನೇ ತಂದ್ಬಿಡ್ತೀನಿ. ನೀನೀಗ ಅದನ್ನ ತರೋಕ್ ಹೋದ್ರೆ ಹೊರಗ್ ಬರಬೇಕಾದ್ರೆ ಕಲಿಯುಗಾನೆ ಕಳಿಬೇಕು. ಎಲ್ಲಿಟ್ಟಿದ್ಯಾ ಅದನ್ನ?
1: ನೀವ್ ಹೋಗ್ಬೇಡಿ ತಾಳಿ, ಪೆಟ್ಟಿಗೆ ಎಲ್ಲ ಕಿತ್ತು ತಿಪ್ಪೆಗುಂಡಿ ಮಾಡ್ಬಿಡ್ತೀರಿ ನೀವು. ಮತ್ತೆ ಒಂದ್ ವಾರ ಅದನ್ನೆಲ್ಲ ನಾನ್ ಸರಿ ಮಾಡ್ಕೋಬೇಕು, ನಾನೇ ತಂದ್ಬಿಡ್ತೀನಿ. ಒಂದೇ ನಿಮಿಷ.
0: ಸಿಕ್ತೋ ಇಲ್ವೇ ನಿನ್ ಖರ್ಚಿಫು? ಒಂದಲ್ಲ ಒಂದು ಎಲ್ಲ ಶನಿನ್ ಕಟ್ಕೊಂಡು ಸಂತೆಗೆ ಹೋದಾಗೆ.
1: ಬಂದೆ. ಹೋಗೋ ಹೊತ್ತಿನಲ್ಲಿ ಶನಿ ಗಿನಿ ಅಂದು ಅಳ್ಸೋ ಹಾಗಿದ್ರೆ ನೀವು ಕರ್ಕೊಂಡು ಹೋಗೋದೇ ಬೇಡ, ನನಗ್ ಗೊತ್ತೇ ಇದೆ.
0: ಏನ್ ಗೊತ್ತಿದೆ?
1: ಕರ್ಕೊಂಡು ಹೋಗೋಕೆ ಮನ್ಸಿಲ್ಲ ಅಂತ. ಕಾಟಾಚಾರಕ್ ಬಾ ಅನ್ನೋದು ಏನಾದ್ರೂ ನೆಪ ತೆಕ್ಕೊಂಡು ಜಗಳ ಆಡೋದು.
0: ಈಗೇನ್ ಬರ್ತೀಯೋ ಇಲ್ಲೋ?
1: ನಾನ್ ಬರೋಲ್ಲ ಅನ್ನೆ, ನಿಮ್ಮಿಂದಲೇ ತಡ. ಏನೋ ಮಾತು ತಕೊಂಡು ಹೊತ್ತು ಮಾಡ್ತೀರಾ, ಹೊರಡಿ. ಮತ್ತೆ
0: ಏನ್ ಮಾಡಿದ್ರು ನಂದೇ ತಪ್ಪು. ಸದ್ಯ ಬೇಗ ಬಾಗಿಲಿಗೆ ಬೀಗ ಹಾಕೊಂಬ. ಮನೆ ಬಾಗಿಲಲ್ಲೇ ಬಸ್ ಸ್ಟ್ಯಾಂಡ್ ಇರೋ ಹೊತ್ತಿಗೆ ಸರಿ ಹೋಯ್ತು. ಬೇಗ ಬಾರೇ, ಬಸ್ ಬಂದ್ಬಿಡ್ತು.
1: ನೀವು ಮೊದ್ಲು ಹೊರಡಿ.
0: ಚಂದ್ರು, ಚಂದ್ರು.
2: ಯಾರು?
0: ನಾನು ಶ್ರೀಧರ್.
2: ಓ, ನೀನ ಬಂದೆ ತಾಳು. ಏನು ಎಷ್ಟು ಹೊತ್ತು ಮಾಡ್ಬಿಟ್ಟ? ಬೆಳಿಗ್ಗೆ ತಿಂಡಿ ಹೊತ್ತಿಗೆ ಬರ್ತೀಯ ಅಂತಿದ್ದೆ. ಕುಸುಮ ಸರ್ಸಮ್ಮ ಬಂದಿದಾರ್ ನೋಡು, ಒಳಗ್ ಹೋಗಿಮ್ಮ. ಅವಳು ಇವತ್ತಿನ ಸಡಗರದಲ್ಲಿ ಯಾರು ಕೂಗಿದ್ರು ಕೇಳೋಲ್ಲ.
1: ಪಾಪ, ಎಲ್ಲ ಕೆಲ್ಸನು ಒಬ್ಳೆ ಮಾಡ್ಕೋಬೇಕೋ ಏನೋ.
3: ಓ ಬಾ ಸರ್ಸು, ಇಷ್ಟ ಹೊತ್ತಾದ್ರೂ ಬರ್ಲೇ ಇಲ್ಲ, ನಿಮ್ಗೆ ಹೇಳೋಕೆ ಮರ್ತ್ ಬಿಟ್ರೇನು ಅಂತಿದ್ದೆ. ಅಂತೂ ಬಂದ್ಯಲ್ಲ, ಬಾ ಕಾಫಿ ಕುಡ್ದು ಮಾತಾಡೋಣ. ಎಷ್ಟ್ ದಿನ ಆಗೋಗಿತ್ತು ಒಬ್ರನ್ನೊಬ್ರು ನೋಡಿ. ಒಂದೇ ಊರ್ನಲ್ಲಿರೋದು ಅಂತ ಹೆಸರು, ಅದೇ ನೋಡೋದು ದೀಪಾವಳಿಗೊಂದ್ಸಲ, ಯುಗಾದಿಗೊಂದ್ಸಲ.
0: ಹ್ಞೂ ಹ್ಞೂ, ಹಾಗೆ ಬಂದ್ರು ಒಂದ್ಸಲಕ್ಕೆ ವರ್ಷ ಸೇಡೆಲ್ಲ ತೆಗಿತಾಳೆ.
1: ಏನೋ ಮಹಾ.
0: ನಿನ್ ಮಹಾ ಅನ್ನೋದಕ್ ಅರ್ಥ ಮಹಾಭಾರತ ಬರೆದು ವ್ಯಾಸನಿಗೂ ತಿಳಿಯಿಲ್ಲ. ಲೋ ಚಂದ್ರು, ನನಗೇನಾದ್ರು ಕಾಫಿ ಉಳಿಸಿದೆಯೇನೋ ಅಥವಾ ಎಲ್ಲ ನೀನೇ ಕುಡಿದು ಬಿಟ್ಟಿಯೋ?
1: ಕಾಫಿ ಗಿಫಿ ಏನು ಬೇಡ ಕುಸ್ಮ, ಎಲ್ಲ ಆಗಿದೆ. ಅಡ್ಗೆ ಹೊತ್ತಿನಲ್ಲಿ ಅದೆಲ್ಲ ಹಚ್ಕೋಬೇಡ.
2: ಇರ್ಲಿ ತಡಿಯೋ, ನಾನ್ ತಂದ್ಕೊಡ್ತೀನಿ. ನಿನ್ನ ಪಾಲಿಂದನ್ನ ಹಾಗೆ ಇಟ್ಟಿದ್ದೀನಿ.
3: ಕುತ್ಕೋ ಸರ್ಸು, ನಾನೇ ಹೋಗಿ ಕಾಫಿ ತರ್ತೀನಿ. ಇನ್ನು ಅವ್ರು ಒಳಗ್ ಹೋಗಿ ಎಲ್ಲಾ ಮುಟ್ಟಿ ಮೈಲಿಗೆ ಬರೆಸಿಬಿಡ್ತಾರೆ.
1: ಇವ್ರಿಗೇನು ದೇವ್ರಿಲ್ಲ, ದಿಂಡ್ರಿಲ್ಲ, ಮನೆ ಹೆಂಡ್ರು ಇಲ್ಲ, ಎಲ್ಲ ಮರ್ತ್ ಹೋಗಿರತ್ತೆ. ತಾನಾಯ್ತು, ತಮ್ ಕೆಲ್ಸವಾಯ್ತು.
3: ನಿಜ ಅನ್ನು, ಈ ಗಂಡಸ್ರೇ ಹಾಗೆ.
1: ಅದ್ರಲ್ಲೂ ಎಲ್ರೂ ಒಂದೇ ರೀತಿ ಅಲ್ಲ, ಜಾತಿಗೊಂದ್ ವರ್ಸೆ.
3: ಅಲ್ಲ, ನಿಮ್ಮೋರ್ದು ಯಾವ ಜಾತಿ?
1: ವಿಚಿತ್ರ ಜಾತಿ, ಸ್ವಲ್ಪ ಮುಂಗ್ಸಿ ತರ.
3: ಓ ಮಾತ್ನಲ್ಲ ಅವ್ರು ಒಳಗ ಹೋಗಿರೋದು ಮರ್ತೇ ಬಿಟ್ಟೆ. ಗದ್ಲ ಆದ್ರೆ ಇನ್ ಮಗು ಹೇಳುತ್ತೆ. ಕಾಫಿ ಕೊಡ್ತೀನಿ ತಡಿ.
0: ಏನೇ ಬಂದೋದ್ ಕಡೆ ಎಲ್ಲ ಮುಂಗ್ಸಿ ಕರಡಿ ಅಂತ ಮಾನ ತೆಗಿತೀಯ?
1: ಸುಮ್ಸುಮ್ನೆ ಗುರ್ರ ಅನ್ನೋದ್ ಯಾಕೆ? ನೀವ್ ನಗ್ನಗ್ತಾ ಇದ್ರೆ ನಾನು ಅಷ್ಟೇ. ಅಕ್ಕ ಅವ್ರು ಬಂದ್ರು.
2: ತಗೊಳ್ಳೋ ಕಾಫಿನ ತಗೊಳ್ಳಿಮ್ಮ,
1: ನಾನ್ ಒಳಗೆ ಕುಡಿತೀನಿ. ಇಲ್ ಕೊಡಿ.
0: ಸದ್ಯ ನನ್ ಪಾಡಿ ನನ್ ಬಿಟ್ಟು ಹೋದ್ಯಲ್ಲ.
2: ಯಾಕೋ ಉಸಿರೇಳಿತೀಯ?
0: ಈ ಹಾಳಾದ ಹೆಂಗಸರಿಗೆ ನಾಲ್ಗೆ ಕೊಟ್ಟಿದ್ ಯಾಕೆ ಅಂತ ಮಸಿಯೋದೇ ಬೇಡ, ಹಾಗೆ ಅರ್ಥವಾಗುತ್ತೆ. ಕ್ಷೌರದ ಬ್ಲೇಡ್ ಆದ್ರೂ ಹಾಗಿದ್ರೆ ಎಷ್ಟೋ ದುಡ್ಡು ಮಿಗ್ತಾ ಇತ್ತು.
2: ಏ ಬಿಡೋ, ನಿನ್ ಹೆಂಡತಿ ಒಳ್ಳೆ ಹುಡುಗಿನ.
0: ಹಾಗನ್ನು, ನೀನಾದ್ರೂ ಹಾಗಂದಿದ್ರೆ ಕಟ್ಕೊಂಡ್ ನನ್ ಜೀವಕ್ಕೆ ಇನ್ ಏನ್ ಸಮಾಧಾನ?
2: ಏನೋ ಸಮಾಚಾರ ವಿಚಾರಿಸ್ಲೇನು ಸರ್ಸಮ್ಮ?
0: ಲೋ ಬೇಡ,
1: ಬಂದೆ.
0: ಬೇಡ ಬೇಡ, ಬರ್ಬೇಡ.

0: ನನ್ನ ಹೆಂಡತಿ ಸಮಾನ ಒಳ್ಳೆ ಹುಡುಗಿನ ಇಲ್ಲ ನೋಡು, ಬ್ರಹ್ಮ ಸ್ಪೆಷಲ್ ಆಗಿ ತಯಾರಿಸಿದ್ದ ಅವಳನ್ನ.
1: ಏನ್ ಕರ್ದಿತ್ತು?
2: ನಾನ್ ಕರ್ದಿದ್ದಮ್ಮ, ನಿಮ್ ಯಜಮಾನ್ರು ನಿಮ್ಮನ್ ಬಹಳ ಹೊಗಳತಾ ಇದ್ರು, ಕೇಳಿ ಸಂತೋಷ ಪಡ್ಲಿ ಅಂತ ಕರೆದೆ.
1: ಅವ್ರೇನ್ ಹೊಗಳೋದು, ಅವ್ರ ಕುಲಕ್ಕೆ ಬಂದಿಲ್ಲ, ಯಾಕ್ ಕೂಗಿದ್ರು ಅಂತ ಬಂದೆ ಅಷ್ಟೇ ತಾನೆ.
0: ನೋಡಿದ್ಯಾ ಅವಳು ಒಳ್ಳೆತನ.
2: ಏ ಶಾರ್ಪ್ ಆದ್ರು ಸ್ವೀಟ್ ಕಿಟ್ ಕಣೋ ಲಕ್ಕಿ ಬೇಗರ್.
3: ಬರ್ತೀರಾ?
2: ಕೇಳಿದ್ಯಾ ನಮ್ಮ ಮೇಳ ಕುಮಾರಿನ? ಬರ್ತೀನಿ, ಕೂತ್ಕೊಳ್ಳೋ.

0: ನಿಮ್ಮೋರ್ಗೆ ಇದ್ರಲ್ಲೆಲ್ಲ ಆಸ್ತೆ ಅಕ್ಕರೆ ಹೆಚ್ಚು, ನಮ್ಮೋರ್ಗೆ ಅದೆಲ್ಲ ಕೇಳ್ಬೇಡ. ಅಲ್ನೋಡು, ಮೂಗಿಗೆ ಸುಣ್ಣ ಹತ್ತಿದೆ, ಖರ್ಚಿಫ್ ತಗೋ.
1: ಸುಣ್ಣ ಯಾವಾಗ ಹತ್ತು ಅಂತ? ಯಾವ್ದೇ ಖರ್ಚಿಫ್ ಇದು? ತುಂಬಾ ಚೆನ್ನಾಗಿದೆ, ಮೈಸೂರು ಸಿಲ್ಕಿಂದೆ, ಈಗ ತುಂಬಾ ಬೆಲೆ ಇರ್ಬೇಕಲ್ವಾ?
0: ಯಾವ ಖರ್ಚಿಫ್ ನೋಡು, ನಿನ್ಗೆ ಜ್ಞಾಪಕ ಇಲ್ವೇ?
1: ನಿನ್ ಯಜಮಾನ್ರು ನಿಂಗ್ ತಂದು ಕೊಡೋ ಖರ್ಚಿಫ್ ನನ್ಗೆ ಹಾಗ ಜ್ಞಾಪಕ ಇರುತ್ತೆ ಹೇಳು.
2: ಚಂದ್ರು, ಹೊರಗಾರ ಹೋಗೋಣ ಹೇಳು, ಇಲ್ಲಿ ತುಂಬಾ ಸೆಕೆ.
0: ಪಾಪ ಸೆಕೆ ಅಂತೆ, ನಿನ್ ಮಾತಿನ ಸೆಕೆ ಕುಸುಮ.
1: ಹಾಗಂದ್ರೇನೆ,
0: ನಿಮ್ ಯಜಮಾನ್ರು ತಂದ್ ಕೊಟ್ಟ ಖರ್ಚಿಫು ಎಂದ್ಯಲ್ಲ, ಅದು ಅವ್ರಿಗೆ ತಡಿಯೋಕೆ ಆಗ್ಲಿಲ್ಲ.
1: ಯಾಕೆ?
0: ಅವ್ರು ತಂದು ಕೊಟ್ಟಿದ್ರೆ ಮುಖ ಊರಗ್ಲ ಮಾಡ್ಕೊಂಡು ನನ್ ಸಮಾನ ಇಲ್ಲ ಅಂತ ಹೇಳೋರು.
1: ಅವ್ರು ತಂದು ಕೊಡದೆ ನೀನೇ ತರ್ಸ್ಕೊಂಡ್ಯಾ, ಅಥವಾ ತವ್ರ ಮನೆಯವ್ರ ಕಳ್ಸ್ಕೊಟ್ರೆ?
2: ಅವ್ರ ತವ್ರ ಮನೆ? ಸರಿಯಾದ ಪ್ರಶ್ನೆ ಕೇಳಿದ್ರಿ. ಮಗಳು ಗಂಡನ್ ಮನೆಗೆ ಹೋದ್ಮೇಲೆ ಅವ್ರಿಗೆ ಮಗಳಿದ್ಲು ಅನ್ನೋದೇ ಮರ್ತ ಹೋಗಿದೆ.
0: ಕೇಳಿದ್ಯಾ, ನಮ್ ತವ್ರ ಮನೆ ಮಾತು ಅಂದ್ರೆ ಅವ್ರ ಜ್ಞಾಲ್ಗೆ ನಾಗಲೋಟವಾಗಿ ಓಡುತ್ತೆ.
1: ಹಾಗಾದ್ರೆ ಅವ್ರು ತಂದು ಕೊಡ್ಲಿಲ್ಲ, ನಿನ್ ತವ್ರ ಮನೆಯವರು ಕಳಿಸ್ಲಿಲ್ಲ, ಮತ್ತೆಲ್ಲಿಂದ ಬಂತು?
0: ಇಷ್ಟೊತ್ತಾದ್ರೂ ನಿನ್ ಜ್ಞಾಪಕ ಬರ್ಲಿಲ್ವೇ? ಅಯ್ಯೋ ಪೆಂಗೆ, ನನ್ ಮದ್ವೆಲಿ ನೀನ್ ಓದಿಸಿದ್ದು ಕಣೆ ಇದು.
1: ಇಷ್ಟು ದಿನ ಇಟ್ಟಿದೀಯಾ, ತುಂಬಾ ಜಾಣೆ ಕಣೆ ನೀನು.
2: ಚಂದ್ರು, ಚಪ್ಪಾಳೆ ತಟ್ಟು. ಹಿಯರ್ ಹಿಯರ್ ಒನ್ಸ್ ಅಗೇನ್.
3: ಏನ್ ತಮಾಷೆ ಮಾಡಿ?
0: ಇರೋ ವಿಷಯ ಹೇಳಿದ್ರೆ ಇವ್ರಿಗಾಗೋಲ್ಲ ಕುಸುಮ. ಆದ್ರೂ ಇಂಥವ್ರನ್ನ ಕಟ್ಕೊಂಡು ಏನೊಂದ್ ಕಷ್ಟ ಕೋಪ ಹತ್ತಿದ್ರೆ ಮೈ ಮರೀತಾರೆ. ಏನೋ, ನಾನ್ ಸ್ವಲ್ಪ ಹುಷಾರಾಗಿರೋ ಹೊತ್ಗೆ ನಮ್ದು ಒಂದ್ ಸಂಸಾರ.
3: ಆದ್ರೆ ಎಲ್ಲ ಹೆಂಗಸರು ನಿಮ್ ಆಗಿರೋದ್ ಅಪರೂಪ ಸರ್ಸಮ್ಮ. ನಮ್ಮೋಳ್ ಇದಾಳಲ್ಲ, ಒನಕೆ ಕೊರಡು, ಮಗುನ ತೊಟ್ಲಲ್ಲಿ ಬಿಟ್ಬಿಟ್ಟು ಮನೆನೆಲ್ಲ ಹುಡುಕ್ತಿರ್ತಾಳೆ. ನೋಡಿದ್ರ ಹೇಗೆ ತಿನ್ನೋ ಹಾಗ ನೋಡ್ತಿದ್ದಾಳೆ.
0: ಪಾಪ ಕುಸುಮ ಮರ್ಯಾದಸ್ತೆ.
2: ನಿಜ ನಿಜ, ನಿನ್ ಹಾಗಲ್ಲ. ಅದಿರ್ಲಿ, ನಾನ್ ಕೂತ್ ಹತ್ರ ಮೈ ಮರಿತೀನಿ ಅಂತೀಯಲ್ಲ, ಚಚ್ಚರದಂತೆ ಮನೆಗೆ ಹೋಗೋದು ಮರ್ತು ಹೋಯ್ತೇನೆ. ಹಗಲೂಟ ಆಯ್ತು, ರಾತ್ರಿದು ಇಲ್ಲೇ ಕಳಿಬೇಕು ಅಂತ ಇದೆಯನು.
0: ನಿಜ ಅಂದ್ರೆ ಅಂದಾಗೆ ಮರ್ತೇ ಹೋಗಿತ್ತು. ಹೊತ್ತಿಷ್ಟಾಯ್ತು?
3: ಈಗೇನ್ ಹೊರಡೋ ಅವಸರ? ರಾತ್ರಿ ಊಟ ಮಾಡ್ಕೊಂಡು ಕಡೆ ಬಸ್ ನಲ್ಲಿ ಹೋದ್ರಾಯ್ತು. ಇನ್ ನೀವು ಬರೋದು ಅಪರೂಪ.
1: ಹಾಗೆ ಮಾಡು ಸರ್ಸು.
0: ಇಲ್ಲ, ಇನ್ನೊಂದ್ಸಲ ಬರ್ತೀವಿ. ದಾರಿಲಿ ಮಾರ್ಕೆಟಿಂಗ್ ಕೊಂಚ ಇದೆ, ಹೊರಗ್ ಬರೋದೇ ಅಪರೂಪ. ಬಂದಾಗ್ಲೇ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು.
1: ಕೆಲ್ಸ ಇದ್ರೆ ನಿಲ್ಸಲ್ಲ, ಹಾಲು ಕುಡ್ಕೊಂಡು ಹೋಗಿ.

0: ಏನಾಯ್ತು ಸರ್ಸು?
1: ನನ್ ಖರ್ಚಿಕ್ ನಿಮ್ ಹತ್ರ ಇದೆಯಾ?
0: ಅಷ್ಟೇನೆ, ನಾನ್ ಏನಾಯ್ತು ಅಂತಿದ್ದೆ. ಭೂಕಂಪ ಆಯ್ತೋ ಹುಲಿ ಬಂತು ಅಂತ ಹೆದರಿದ್ದೆ. ಬರೀ ಖರ್ಚಿಫ್ಗಿಷ್ಟ್ ಗಾಬ್ರಿನೆ ಹುಚ್ಚ ಹುಡುಗಿ.
1: ಹುಡುಗಾಟ ಬೇಡಿ ಅಂದ್ರೆ ಮೊದ್ಲು ಖರ್ಚಿಫ್ ಕೊಡಿ, ಮರ್ತ್ ಬಿಟ್ಟಿದ್ದೆ.
0: ನನಗೆ ಏನ್ ಗೊತ್ತೆ, ನಿನ್ ಖರ್ಚಿಫ್ ನಿನ್ನ ಹತ್ರನೇ ಇತ್ತಲ್ಲೇ.
1: ನನ್ನ ಹತ್ರ ಎಲ್ಲಿತ್ತು? ನಿಮ್ ಕೈಲೇ ಕೊಟ್ಟಿದ್ನಲ್ಲ.
0: ನೀನೇ ಎಲ್ಲ ಇಟ್ಟಿರ್ಬೇಕು. ನೋಡು, ಸುಮ್ನೆ ಗಾಬರಿ ಆಗ್ಬೇಡ, ಎಲ್ಲ ಹೋಗುತ್ತೆ?
1: ನಿಮ್ ಜೇಬ್ನಲ್ಲೇ ಇರ್ಬೇಕು ನೋಡಿ.
0: ಖಂಡಿತ ನನ್ನ ಹತ್ರ ಇಲ್ಲ. ಸೀರೆ ತೆಗೆದಾಗ ಎಲ್ಲೋ ಬಿದ್ದಿರ್ಬೇಕು ನೋಡು.
1: ಇಲ್ಲ ಅಂದ್ರೆ ಅಲ್ಲೆಲ್ಲ ಹುಡುಕ್ದೆ, ಎಲ್ಲೂ ಇಲ್ಲ. ನಿಮ್ ದಮ್ಮಯ್ಯ ಇಷ್ಟೊಂದು ಗೋಳಾಡ್ಸ್ಬೇಡ್ರಿ.
0: ನೋಡು ಮತ್ತೆ, ಎಲ್ಲೇ ನನ್ನ ಹತ್ರ ಎಲ್ಲಿದೆ ನೀನೇ ನೋಡ್ಕೊ. ನನಗೆ ಮರುವು ಮರುವು ಅಂತ ಕೊಚ್ಕೋತಿದ್ಯಲ್ಲ, ಇಷ್ಟೇನೆ ನಿನ್ ಜ್ಞಾಪಕ?
1: ಹಂಗ್ಸಿ, ನಿಮ್ಗೂ ಇಷ್ಟೇ ತಾನೇ ಬೇಕಾಗಿದ್ದು.
0: ಏನೇ ನೀನ್ ಆಡೋ ಮಾತು?
1: ಏನಾಡೋದು, ನೀವೇ ಬೇಕು ಅಂತ ಏನೋ ಮಾಡ್ಬಿಟ್ಟಿದ್ದೀರಾ. ನಿಮ್ ನಂದೆ ಅಂತ ನನ್ನ ಹಣೆ ನೀವ್ ಗೋಳಾಡ್ಸಿದ್ರೆ ಕೊಡ್ತೀರೋ ಇಲ್ವೋ? ನಿಜವಾಗ್ಲು ನಿಜವಾಗ್ಲು ನಿಮ್ ಹತ್ರ ಇಲ್ವೇ?
0: ಇಲ್ಲ.
1: ಸುಮ್ನೆ ಅಳಿಸ್ಬೇಡಿ ಅಂದ್ರೆ.
0: ನಿನ್ನ ನಾನು ಅಳು ಅಂತಂದೆ, ನಿಜ ಹೇಳೋರಿಗೆ ಕಾಲ ನೋಡಿದು.
1: ನಿಮ್ ನಿಜ ಎಲ್ಲ ನನಗ್ ಗೊತ್ತಿದೆ. ನನ್ ಗೋಳ್ ಹೊಯ್ಕೊಳ್ಳೋದು ಒಂದೇ ನಿಮ್ ಗೊತ್ತಿರೋದು. ಯಾವಾಗ್ಲೂ ಇಷ್ಟೇ, ಕೊಡ್ತೀರೋ ಇಲ್ವೋ?
0: ಅಯ್ಯೋ ಹುಚ್ಚುಡ್ಗಿ, ಅದಕ್ಕೆ ಅಳೋದೆ? ಹಾಳಾಗ್ ಹೋಗ್ಲ ಖರ್ಚಿಫ್.
1: ನಿಮಗ್ ಬೇಕಾದ್ದು ಅಷ್ಟೇ, ನನಗ್ ಬೇಕು ಅಂತಿರೋದೆಲ್ಲ ಹಾಳಾಗ್ಲಿ ಅಂತ ತಾನೆ.
0: ನಾನ್ ಹಾಗನ್ನೇನೆ ಸರ್ಸು, ಅದು ಹೋದ್ರೆ ಹೋಗ್ಲಿ, ಬೇಕಾದ್ರೆ ಅಂತದ್ದು.
1: ಮಹಾ ತಂದ್ ಕೊಟ್ಟಿರೋದು, ಯಾವ ಗಳಿಗೆಲ್ ನಿಮ್ ಕೈಲಿ ಕೊಟ್ನೋ ಏನೋ, ಅದ್ರ ಮೇಲೆ ನಿಮ್ಗೆ ಏನ್ ದ್ವೇಷ ಇತ್ತೋ ತೀರಿಸ್ಕೊಂಡ್ರಿ.
0: ಹುಚ್ಚು ಹುಚ್ಚೆಲ್ಲ ಮಾತಾಡ್ಬೇಡ ಸರ್ಸು, ನಿನಗೆ ಯಾಕೋ ಬೆಳಗಿನ ಬುದ್ಧಿ ಸರಿಯಾಗಿಲ್ಲ.
1: ಇವತ್ತೇನು, ನಿಮ್ ಕೈ ಹಿಡ್ದಾಗ್ಲೇ ಬುದ್ಧಿ ಸರಿಯಾಗಿರ್ಲಿಲ್ಲ.
0: ನಿನಗೆ ಯಾಕೋ ಗ್ರಹಚಾರ ನೆಟ್ಗಿಲ್ಲ ನೋಡು, ತಲೆಯೆಲ್ಲ ಹರಡ್ತಾಳೆ.
1: ನಾನೇನ್ ಹರಟ್ಲಿಲ್ಲ, ನನ್ ಖರ್ಚಿಪ್ ಕೊಡಿ ಹಿಂದೆ.
0: ಒಂದ್ಸಲ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಾಗ್ಲಿಲ್ವಾ? ಬೆಳಗಿನಿಂದ ಹೀಗೆ ಮಾಡ್ತಿದ್ಯಾ, ದಾರಿ ಉದ್ದಕ್ಕೂ ರಾಮಾಯಣ. ಏನೋ ಹಾಳಾಗಲಿ ಬಾಯ್ಮು.

0: ಮಾಡ್ಕೊಂಡಿದ್ರೆ ನಿನ್ಗೆ ಹೀಗೆ
1: ನಿಮ್ ಸಲಿಗೆ ಆಟನು ಬೇಡ ಏನು ಬೇಡ, ನನ್ ಖರ್ಚಿಪ್ ಕೊಟ್ಬಿಡಿ.
0: ಇದೇ ಮಾತಾಡ್ತೀಯೋ ಅಥವಾ ಒಳಗೆ ಹೋಗಿ ಕೂಲ್ ಕೊಡ್ತೀಯೋ?
1: ನನ್ ಖರ್ಚಿಪ್ ಕೊಡೋವರೆಗೂ ನಾನ್ ಏನು ಮಾಡಲ್ಲ.
0: ಏನು ಮಾಡಕ್ ಆಗದೆ ಹೋದ್ರೆ ಹಾಳ ಹೋಗೆ ಎಲ್ಲಾದ್ರೂ.
1: ಇದೇ ನಿಮ್ ಮನ್ಸಿನಲ್ಲಿರೋದು, ಅದಕ್ಕೆ ಹೀಗ್ ಮಾಡ್ತೀರಿ. ನನ್ ಕಂಡ್ರೆ ನಿಮ್ಗಾಗಲ್ಲ.
0: ಹೌದು, ನಿನ್ ಕಂಡ್ರೆ ನನಗಾಗೋದಿಲ್ಲ. ನಿನ್ ಕಂಡ್ರೆ ಪ್ರೀತಿ ಪಡೋರು ಯಾರಿದಾರೋ ಅಲ್ಲಿಗೆ ಹೋಗು.
1: ಹೋಗ್ತೀನಿ, ತಳ್ಳಿಬಿಡಿ. ಇಷ್ಟ ಆಡ್ಸ್ಕೊಳ್ಳಕ್ಕಿಂತ ಎಲ್ಲಾದ್ರೂ ಹಾಳಾಗ್ ಹೋಗೋದ್ ಮೇಲೂ ನೀವ್ ಹೀಗ್ ಗೋಳಾಡ್ತೀರಿ ಅಂತ ನನಗ್ ಗೊತ್ತಿತ್ತು.
0: ಬಾಯ್ ಮುಚ್ಕೊಂಡಿರ್ತೀಯೋ ಇಲ್ವೇ?
1: ಓಹೋ, ಸಾಕೆ ಸಾಕೆ, ಹೊಡೆದಿದ್ದು ಕೊಂದಾಕ್ಬಿಡಿ. ನನ್ ಕೊಂದ

0: ಸರ್ಸು ಸರ್ಸು
1: ನನ್ ಮಾತಾಡ್ಸ್ಬೇಡ್ರಿ.
0: ನೀನ್ ಹೀಗೆಲ್ಲ ಮಾಡಿದ್ರೆ ಎಲ್ಲರೂ ಹಾಳಾಗ್ ಹೋಗ್ತೀನಿ. ಸರ್ಸು ಮಾತಾಡ್ತೀವ ಇಲ್ವೇ? ಮಾತಾಡ್ಲೇಬೇಡ, ಏನಾದ್ರೂ ಮಾಡ್ಕೋ. ನಾನ್ ಕಣ್ಣಿದ್ರಿಗಿದ್ರೆ ತಾನೇ ನಿನ್ಗೆ, ನೀನ್ ಒಬ್ಳೇ ಇರು.

0: ಅವಳ ಮೇಲೆ ಸಿಟ್ಟು ಮಾಡ್ಕೊಂಡು ಬರೋದು ಬಂದ್ಬಿಟ್ಟೆ ಶ್ಯಾಮು, ಸಿಟ್ಟಿನಲ್ಲಿ ಹೊಡೆದು ಬಿಟ್ಟಿದ್ದೆ. ಹೊರಗಡೆ ಗಾಳಿಗೆ ಬಂದ್ಮೇಲೆ ನನಗೆ ಪಶ್ಚಾತ್ತಾಪವಾಯಿತು, ನನ್ನ ಪಶು ನಡತೆಗೆ. ಆದರೂ ಸ್ವಲ್ಪ ಗೋಳಾಡಿಸ್ಬೇಕು ಅಂತಲೇ ಒಂದೆರಡು ಗಂಟೆ ಹೊತ್ತು ಹಾಗೆ ಟಲಾಯಿಸಿ ಹೋಟ್ಲಲ್ಲಿ ಕಾಫಿ ಕುಡಿದು ಅವಳಿಗೆ ಅಂತ ಸ್ವಲ್ಪ ಸಿಹಿ ತಿಂಡಿ, ಪೇಟೆಲಿ ಹೂವು ವಿಳ್ಳೆದೆಲೆ ಕಟ್ಟಿಸ್ಕೊಂಡು 10 ಗಂಟೆ ಹೊತ್ತಿಗೆ ಮನೆಗೆ ಹೋದೆ. ಆಗಲೂ ಅವಳು ಅರೆ ಇನ್ನೂ ಅಳ್ತಾನೆ ಇದೆಯಾ? ನೋಡು ಸರ್, ಸೋ ಚಿನ್ನ ಇಲ್ಲಿ ನೋಡು, ನಿನಗೇನು ತಂದಿದ್ದೀನಿ ಅಂತ.
1: ನನಗೇನು ಬೇಡ, ನಾನು ಸತ್ತು ಹೋದ್ರೆ ಸುಖ.
0: ಥೂ, ಹಾಗೆಲ್ಲ ಮಾತಾಡಬಾರ್ದು ಚಿನ್ನ. ನನ್ನ ಹಾಳು ಕೈಗೆ ಬೆಂಕಿ ಹಾಕಬೇಕು, ತುಂಬ ನೋವಾಯ್ತಾ? ಸರ್ಸೋ ಎಲ್ಲಿ, ಕೆನ್ನೆ ಎಲ್ಲ ಕೆಂಪಾಗಿದೆ. ನನ್ನ ಆಣಿ ಚಿನ್ನ.
1: ನೀವು ಹಾಗೆಲ್ಲ ಆಣೆ ಗಿಣ ಇಟ್ಕೋಬೇಡ್ರಿ.
0: ಖಂಡಿತ ಇನ್ನೇನ್ ಮಾಡಿದ್ರು ಹೊಡೆಯಲ್ಲ ಚಿನ್ನ, ನನ್ನ ಆಣೆ.
1: ಅನ್ನಿ, ಮತ್ತೇನಾದ್ರೂ ಆಣೆ ಇಟ್ಕೊಂಡ್ರೆ ನನ್ನ ಕೊರಳಾಣೆ. ನಂದೇ ತಪ್ಪು, ಏನೇನೋ ಆಡ್ಬಿಟ್ಟೆ.
0: ಅಲ್ಲ ಸರ್ಸು, ನಂದೇ ತಪ್ಪು.
1: ತಪ್ಪು ನಂದೇ.
0: ನನ್ ಮೇಲೆ ಸಿಟ್ಟು ಬಂತೆ ಚಿನ್ನ. ನೋಡು, ದಮ್ರೋಗ್ ತಂದಿದ್ದೀನಿ.
1: ಅದೇನು ಬೇಡ, 10 ಗಂಟೆ ಆದ್ರೂ ನಿಮ್ಗೆ ಊಟ ಇಲ್ದ ಹಾಗೆ ಮಾಡ್ದೆ. ಮೊದ್ಲು ಸ್ವಲ್ಪ ಅನ್ನ ಮಾಡ್ತೀನಿ.
0: ಈಗ ಅದ್ಯಾವುದು ಹಚ್ಕೋಬೇಡ ಚಿನ್ನ, ಇದ್ದಷ್ಟು ತಿನ್ಬಿಡೋಣ. ವಿಳ್ಳೆದೆಲೆ ತಂದಿದ್ದೀನಿ, ಹಾಕೊಂಡು ಮಲಗೋಣ.
1: ಮೊದ್ಲು ನೀವ್ ತಗೊಳ್ಳಿ.
0: ಓಹೋ, ನೀನು
1: ಎಲ್ಲಾದ್ರಲ್ಲೂ ನಿಮ್ಮಾಟನೆ ನಡಿಬೇಕೆ. ನೀವ್ ತಗೊಂಡ್ರೆ ನಾನ್ ತಗೊಳ್ಳೋದು.
0: ಖಂಡಿತ ನಾನ್ ತಗೋಬೇಕೆ. ನೀನ್ ನಗ್ತಾ ನಗ್ತಾ ಕೊಟ್ರೆ ನಾನ್ ತಗೊಳ್ಳೋದು. ಎಲ್ಲಿ ಕೊಂಚ ನಗು. ನನ್ನ ಬಲವಂತಕ್ಕೆ ಸರ್ಸು ನಕ್ಕಳು. ಕರ್ಚೀಫ್ ಕಳ್ಕೊಂಡಿದ್ದ ಅವಳ ಎದೆಯಲ್ಲೇ ಮುಳ್ಳು ಮುರಿದಿತ್ತು. ನನಗೂ ಅದನ್ನು ಕಂಡು ಅಯ್ಯೋ ಅನ್ನಿಸ್ತು. ಆದರೆ ಏನ್ ಮಾಡುವುದು, ಬೆಳಗ್ಗೆ ಆಫೀಸಿಗೆ ಬಸ್ನಲ್ಲಿ ಹೋಗುವಾಗ ಕಂಡಕ್ಟರ್ಗೆ ಅಂತ ಕರ್ಚೀಫ್ ಸಿಕ್ಕಿದ್ರೆ ತಂದು ಕೊಡೋ ಹಾಗೆ ಹೇಳಿ ಬಹುಮಾನದ ಆಸೆ ತೋರಿಸ್ದೆ. ಆದರೆ ಅದು ಸಿಗೋ ನಂಬಿಕೆ ಇರಲಿಲ್ಲ. ಸಂಜೆ ಪೇಟೆಗೆ ಹೋಗಿ ಅಂತಾದೇ ಕರ್ಚೀಫ್ ತರಬೇಕು ಅಂದ್ಕೊಂಡು ಸೋತ ಮನಸ್ಸಿನಿಂದಲೇ ಆಫೀಸ್ಗೆ ಹೋದೆ. ಅಲ್ಲಿ ನೋಡಿದ್ರೆ ಚಂದ್ರು ಕೂತಿದ್ದಾನೆ.
2: ಬರಪ್ಪ ಬಾ, ಆರಾಮವಾಗಿ ಮನೆ ಸೇರಿದ.
0: ಅರೆ ಇದೇನು ಇಲ್ಲಿ?
2: ಕೆಲಸ ಇತ್ತಪ್ಪ.
0: ಏನು, ಏನಂತ ಕೆಲಸ?
2: ನಿನ್ನೇ ನೋಡ್ಬೇಕಾಗಿತ್ತು. ಏನ್ ಆರಾಮವಾಗಿದ್ದೀಯಾ?
0: ಏನ್ ಆರಾಮನೋ ಏನೋ.
2: ಯಾಕೋ ಎಳ್ದೆಳ್ದು ಮಾತಾಡ್ತಿದ್ದೀಯಾ, ರಾತ್ರಿ ನಿದ್ದೆ ಮಾಡ್ಲಿಲ್ವೇನೋ?
0: ಇಲ್ಲ ಕಣೋ.
2: ಯಾಕೆ, ಏನಾಯ್ತು?
0: ಏನೋ ಬೇಜಾರು ಕಣೋ.
2: ಏನು, ಎನಿಥಿಂಗ್ ಸೀರಿಯಸ್?
0: ಸೀರಿಯಸ್ಸು ಇಲ್ಲ, ಏನೂ ಇಲ್ಲ. ಸರ್ಸು ಕರ್ಚೀಫ್ ಇತ್ತು ನೋಡು.
2: ಹಾ,
0: ಅದೇ ನಿನ್ನ ಹೆಂಡತಿ ಪ್ರೆಸೆಂಟ್ ಮಾಡಿದ್ದು.
2: ಹೌದಪ್ಪ.
0: ಎಲ್ಲೋ ಕಳ್ಕೊಂಡ್ಲು.
2: ಅಯ್ಯೋ, ಅದಕ್ಕೆ ಬಂದಿದ್ದೆ ನೋಡು. ನಿನ್ನ ಹೆಂಡತಿ ಕರ್ಚೀಫ್ನ ನಮ್ಮನೆಯಲ್ಲೇ ಮರ್ತಿದ್ಲು.
0: ಹೌದಾ?
2: ಬೆಳಿಗ್ಗೆ ಆಫೀಸಿಗೆ ಬರೋವಾಗ ನನ್ನ ಹೆಂಡತಿ ಅದನ್ನ ಕೊಟ್ಟು ನಿನ್ನ ಹೆಂಡತಿ ಅವಳ ಜ್ಞಾಪಕ ಶಕ್ತಿಗೆ ಶಾಬಾಸ್ ನೊಂದಿಗೆ ಕೊಟ್ಬಿಟ್ ಬಾ ಅಂತ ಅಂದ್ಲು.
0: ನಿಜವಾಗ್ಲು ಚಂದ್ರು, ನಿಮ್ಮನೆಯಲ್ಲೇ ಇತ್ತೆ.
2: ಹೌದಪ್ಪ.
0: ತಂದಿದೀಯೇನು
2: ಮತ್ತೆ?
0: ತುಂಬಾ ಥ್ಯಾಂಕ್ಸ್ ಕಣೋ. ನಾನ್ ಮನೆಗೆ ಹೋಗ್ಬೇಕಪ್ಪ ಚಂದ್ರು. ಮತ್ತೆ ಸಿಗೋಣ ಆಯ್ತಾ?
2: ಆಯ್ತು, ನಾನು ಬರ್ತೀನಿ.

0: ಸರ್ಸು ಸರ್ಸು
1: ಯಾರು ನೀವೇನೆ ಏನಾಯ್ತು ಅಂದ್ರೆ
0: ಗಾಬರಿ ಆಗುವಂತದೇನು ಇಲ್ಲ ಸರ್ಸು
1: ಮತ್ತೆ ಆಫೀಸ್ ಇಷ್ಟು ಬೇಗ ಮುಗ್ದೋಯ್ತಾ
0: ಅದೆಲ್ಲ ಇರ್ಲಿ ನಿನಗ್ ಬಹಳ ಜ್ಞಾಪಕ ಅಲ್ವೇ
1: ಮತ್ತೆ ಅದೇ ಜಗಳ ತೆಗಿತಾ ಇದ್ದೀರಾ
0: ಅದೆಲ್ಲ ಕಟ್ಬಿಡು ನನಗ್ ಮರುವು ಅಲ್ವೇ ಕೂತ್ ಕಡೆ ಮೈ ಮರಿತೀನಲ್ವೇ ನೀನ್ ಇಲ್ದ ಹೋದ್ರೆ ಸಂಸಾರನೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ವೇ
1: ಅದೆಲ್ಲ ಅಂದಿದ್ದು ನನ್ ತಪ್ಪಾಯ್ತು
0: ಹಾಗಂತ ಒಪ್ಕೋ ಒಪ್ಕೊಂಡ್ಯಾ ನಿನ್ ಕರ್ಚೀಫ್ ಎಲ್ಲಿತ್ತು ಗೊತ್ತಾ
1: ಸಿಕ್ತೇನ್ರಿ ಅದು ಎಲ್ಲಿ ಕೊಡಿ ಎಲ್ಲಿತ್ತು ಅಂದ್ರೆ ಅದು
0: ಸುಲಭವಾಗಿ ಸಿಕ್ಕೋದಲ್ಲ ಅದು ನಿನ್ನೆ ಎಲ್ಲ ನನಗೆಷ್ಟು ಗೋಳಾಡಿಸ್ಬಿಟ್ಟೆ
1: ತಪ್ಪಾಯ್ತು ತಪ್ಪಾಯ್ತು
0: ಎಲ್ಲಿ ಇನ್ನೊಂದ್ಸಲಿ ಅನ್ನ
1: ತಪ್ಪಾಯ್ತು ಕೊಡಿ ಅಂದ್ರೆ
0: ಎಲ್ಲಿತ್ತು ಗೊತ್ತೇ ಅದು ನನ್ನ ಮೇಲೆ ಎಗರಾಡ್ತಿದ್ದೆ
1: ಎಲ್ಲಿತ್ತು
0: ಚಂದ್ರು ಮನೇಲೆ
1: ಚಂದ್ರು ಮನೇಲಿ ಮತ್ತೆ ಹೋಗಿತ್ತು ಕುಸ್ಮಾನ್ ಮೂಗರ್ಸ್ಕೊಳ್ಳಿ ಕೊಟ್ಟಿದ್ದೆ ಕುಸ್ಮಾನ್ ಗಂಡ ತಂದು ಕೊಟ್ರ ಎಲ್ಲಿ ಕೊಡಿ ಅಂದ್ರೆ ತುಂಬಾ ಕೆಟ್ಟೋರು
0: ಕೊಟ್ರೆ ನನಗೇನ್ ಬಹುಮಾನ
1: ಆಗ್ಲೇ ತಪ್ಪಾಯ್ತು ಅನ್ನಲ್ಲ
0: ತಪ್ಪು ಮಾಡಿದ್ದಕ್ಕೂ ಅದಕ್ಕೂ ವಜಾ ಸಿಕ್ಕಿದ ಕೂಡಲೇ ತಗೊಂಡ್ ಓಡ್ ಬಂದಲ್ಲ
1: ಬಹಳ ಒಳ್ಳೆಯವರು ಅಂತೀನಿ
0: ಅದೆಲ್ಲ ನಡೆಯಲ್ಲ ನಾನ್ ಕೇಳಿದ್ ಕೊಡ್ತೀಯ
1: ಎಲ್ಲಿ ಕರ್ಚಿಫ್ ಕೊಡಿ ಮತ್ತೆ
0: ತಡಿ ಕೊಡ್ತೀನಿ
1: ಅದೇನ್ ಹಾಗೆ ಜೇಬೆಲ್ಲ ತಡ್ಕಟ್ತಿದ್ದೀರಲ್ಲ
0: ಎಲ್ಲೋಯ್ತು
1: ಇಲ್ವೇ ಸುಳ್ಳು ಹೇಳಿದ್ರ
0: ಇಲ್ಲ ಕ್ಷಮಿಸು ಸರ್ಸು ನನ್ ಗೆಳೆಯ ಚಂದ್ರು ತಂದು ಕೊಟ್ಟಿದ್ದ ತರೋ ಆತುರದಲ್ಲೆಲ್ಲೋ ಬಿದ್ದೋಯ್ತು ಕಣೆ
1: ಸುಳ್ಳು
0: ನನ್ ನಾಳೆಗೂ ಸತ್ಯ ಮೋಸ ಮಾಡಬೇಕು ಅಂತ ಇರ್ಲಿಲ್ಲ ನನ್ನ ನಂಬು ಸರ್ಸು ಕಣ್ಣೀರ್ ಹಾಕ್ಬೇಡ ನೀನ್ ಕೇಳಿದ್ ತಪ್ಪದಂಡ ಕೊಡ್ತೀನಿ
1: ಬರೀ ಮಾತಾಡಿದ್ರೆ ಕೇಳಲ್ಲ ಕೇಳಿದ್ ಕೊಡ್ಬೇಕು
0: ಖಂಡಿತ ಕೊಡ್ತೀನಿ
1: ಖಂಡಿತ
0: ನನ್ನ ಆಣೆಗೂ
1: ಅಣೆಗಿಣೆ ಕುಡ್ದು ಸಪ್ಪು ಮೊರೆ ಹಾಕ್ಕುಡ್ದು ಎಲ್ಲಿ ಗೆಲುವಾಗಿ ಕೇಳಿದ್ ಕೊಡ್ತೀನಿ ಅಲ್ಲಿ
0: ನೀನ್ ಕೇಳಿದ್ ಕೊಡ್ತೀನಿ ಚಿನ್ನ
1: ಹಾಗಾದ್ರೆ ಹಾಗಾದ್ರೆ
0: ಏನು
1: ಆಗ್ಲೇ ಸುಳ್ಳು ಹೇಳಿ ತಗೊಂಡ್ರಲ್ಲ ಅದ್ ವಾಪಸ್ ಕೊಟ್ಬಿಡಿ
0: ಅಬ್ಬ ತುಂತುಡುಗಿ ಬಂದೆ ತಡಿ ಇದು ಸಂಸಾರ ಕಣೋ ಕಮಂಗಿ ಹೆಂಡ್ತಿ ಮುನಿಸ್ಕೊಂಡ್ಲು ಅಂತ ಮೂರ್ ಮೊಳದುದ್ದ ಮೂಗಿಳೈತಿಯಲ್ಲೋ ಜೋಭದ್ರ ಒಲುಮೆ ಚೇಳು ಕಚ್ಚಿದ್ರೂ ಸಿಹಿ
2: ನಿಜ ಕಣೋ ಅದೇ ಸಂಸಾರ ಅಂತೂ ಚೆನ್ನಾಗಿ ಗಸ್ತು ಕೊಟ್ಲು ನೋಡು ನೀನು
3: ಕರವಸ್ತ್ರ ನಾಟಕ ಕೇಳಿದಿರಿ ರಚನೆ ತರಾಸು ಪಾತ್ರವರ್ಗ ಶ್ರೀಧರ ಎಂ ಆರ್ ಕುಮಾರಸ್ವಾಮಿ ಸರಸು ಮಂಜುಳಾ ಚಂದ್ರು ಉದಯ ಕುಸುಮ ಯು ಬಿ ರಾಜಲಕ್ಷ್ಮಿ ಶ್ಯಾಮು ಎಂ ಬಿ ಪಾಟೀಲ್ ನಿರ್ದೇಶನ ಡಿ ಎಸ್ ನಾಗಭೂಷಣ ನೆರವು ಉದಯಾದ್ರಿ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕೇಳುವಿರಿ.